ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೇ, ಇಂದು 2026 ಇಸ್ವಿ ಮೇ ತಿಂಗಳ 6ನೇ ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸೌಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯ ದಂಗಳ ಕಾರ್ಯಕ್ರಮ, 9:50 ಯುವಚೇತನ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರಿ, ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ, ಆಲಿಸಿ ಬರೋಣ.

ಅಕ್ಟೋಬರ್ 2 ಮಹಾತ್ಮ ಗಾಂಧಿ ನಮ್ಮ ಬಾಪೂಜಿ ಹುಟ್ಟಿ 150 ವರ್ಷ ಆಯ್ತು. ಆ 150 ವರ್ಷದ ಸಂಭ್ರಮವನ್ನ ಇಡೀ ಜಗತ್ತು ಆಚರಿಸ್ತಾ ಇದೆ. ಅದರ ಸ್ಮರಣೆಯಾಗಿ ಇಡೀ ತಿಂಗಳು ನಾವು ಬಾಪೂಜಿಯ ಕೆಲವು ಜೀವನದ ಘಟನೆಗಳನ್ನ ನೋಡೋದಾದ್ರೆ ಮನಸ್ಸಿಗೆ ತುಂಬಾ ಹಿತ ಆದೀತು ಅನ್ನೋ ದೃಷ್ಟಿಯಿಂದ ನನಗೆ ಒಂದು ದ್ವಂದ್ವ ಕಾಡ್ತಾ ಇತ್ತು. ನಾನು ಬಾಲ್ಯದಿಂದ ಬೆಳೆದು ಬಂದಾಗ ಅನೇಕ ಜನ ಹಿರಿಯರು ಸಿಕ್ಕರು, ಮಾರ್ಗದರ್ಶನ ಸಿಕ್ತು. ಅವರೆಲ್ಲರೂ ಗಾಂಧಿಯನ್ನ ದೈವತ್ವಕ್ಕೆ ಏರಿಸ್ಬಿಟ್ಟಿದ್ರು. ನನ್ನ ಅಜ್ಜ ಅಂತೂ ಗಾಂಧಿ ಬಗ್ಗೆ ಮಾತಾಡಬೇಕಾದ್ರೆ ಭಾವಪರವಶರಾಗ್ಬಿಡ್ತಿದ್ರು. ಅವರು ಕೆಲವು ಜೀವನದ ಘಟನೆಗಳನ್ನ ಹೇಳುವ ಕಣ್ಣೀರು ಒಸರಿದ್ದನ್ನು ಕಂಡಿದ್ದೇನೆ. ಅಂತ ಗೌರವಪೂರ್ಣರಾದಂತ ನಮ್ಮ ಅಜ್ಜ ಇಷ್ಟು ದೊಡ್ಡದಾಗಿ ಹೇಳ್ತಾರಲ್ಲ ಗಾಂಧಿನ, ಬೇಂದ್ರೆಯವರು, ಅವ್ರು ಹೇಳ್ಬೇಕಾದ್ರೆ ಅಮ್ಮ ಬಿಡಪ್ಪ ಬಹಳ ಎತ್ತರಕ್ಕೆ ಹೋಗ್ಬಿಟ್ಟ, ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಸಿಗ್ಲಿಲ್ಲ ನಮ್ಮ ಜನಕ್ಕೆ ಅಂತ ಹೇಳ್ಬೇಕು. ರಾಜರತ್ನಂ ನನ್ನ ಮಾರ್ಗದರ್ಶಿಯಾಗಿದ್ದವರು, ಅವರಂತೂ ಎಷ್ಟು ಪುಟ್ಟ ಪುಟ್ಟ ಗ್ರಂಥಗಳನ್ನು ಬರೆದಿದ್ದಾರೋ, ಪುಸ್ತಕಗಳನ್ನು ಬರೆದಿದ್ದಾರೋ ಗಾಂಧೀಜಿ ಬಗ್ಗೆ, ಆದರ್ಶವಾಗಿಬಿಟ್ರು. DVG ಅವರು ಗಾಂಧಿಯನ್ನ ತುಂಬಾ ತಾದಾತ್ಮ್ಯದಿಂದ ಕಂಡವರು. ಕೈಲಾಸಂ ಒಂದು ಸಲ 1927 ದೇಶಿ ವಿದ್ಯಾಶಾಲಾ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ. ಕೈಲಾಸಂ ಹೋಗಿದ್ದಾರೆ ನೋಡೋದಕ್ಕೆ. ಅವರು ಸ್ನೇಹಿತರೆಲ್ಲ ಮಾತಾಡ್ತಾ ಗಾಂಧಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ಬೇಡಿ ನೀವು, ಅಲ್ಲಿದ್ದವ್ರು ಯಾರು ಗೊತ್ತಾ, ಆತ ಮಹಾತ್ಮ ಅಂತ ಹೇಳಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಮ್ಮೆ ವಿದ್ಯಾರ್ಥಿಗಳು ಹೇಳಿದ್ರಂತೆ, ನನ್ನ ಸಂದೇಶ ತಗೋಬೇಡ್ರಪ್ಪ, ಸಾಧ್ಯವಿದ್ದಷ್ಟು ಬಾಪೂಜಿ ಹಂಗಾಗ್ರಿ, ಕೈಲಾಸಮ್ಮ ಹಂಗಾಗಬೇಡಿ ಅಂತ ಹೇಳಿ ಒಂದು ಕವನ ಬರೆದ್ರು. ಅದರಂಥ ಅದ್ಭುತ ಕವನ ಯಾರೂ ಬರೆಯೋಕ್ಕೆ ಸಾಧ್ಯ ಇಲ್ಲ, ಅಂಥ ಅದ್ಭುತ ಕವನವನ್ನು ಕೈಲಾಸಮ್ಮ ಬರೆದ್ರು. ಇವರೆಲ್ಲ ನಾಯಕರು ನಾನು ಕಂಡಂಥವ್ರು, ಕೇಳಿದಂಥವ್ರು ಇಷ್ಟೊಂದು ಮೆಚ್ಚಿಕೊಂಡ್ರಲ್ಲ. ಒಬಾಮಾ 2008 ಅಧ್ಯಕ್ಷರಾದಾಗ ಒಬ್ಬ ಹುಡುಗಿ ಕೇಳ್ತಾಳೆ, ನೀವು ವೈಟ್ ಹೌಸಲ್ಲಿ ಇದ್ದೀರಿ, ನಿಮ್ಮ ಮೊಟ್ಟ ಮೊದಲನೇ ರಾತ್ರಿ ಊಟಕ್ಕೆ ಮನುಷ್ಯನ ಇತಿಹಾಸದಿಂದ ಯಾರನ್ನಾದರೂ ಒಬ್ಬರನ್ನು ಕರೆಯುವ ಸಾಧ್ಯತೆ ಇದ್ರೆ, ಅಮೆರಿಕ ಇತಿಹಾಸ ಅಲ್ಲ, ಇಡೀ ಮನುಷ್ಯ ಇತಿಹಾಸದಿಂದ ಯಾರನ್ನಾದರೂ ಒಬ್ಬರನ್ನ ನಿಮ್ಮ ಮನೆ ಊಟಕ್ಕೆ ಕರೆಯೋದಾದ್ರೆ ಯಾರನ್ನು ಕರೀಬೇಕಂತಿದ್ದೀರಿ, ಅಂದ್ರೆ ಅತ್ಯಂತ ಮೆಚ್ಚುಗೆ ಆದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಒಂದು ಕ್ಷಣ ಕೂಡ ಚಿಂತೆ ಮಾಡಲಿಲ್ಲ. ಒಬಾಮ ಕರೆಯೋದಿದ್ರೆ ಮಹಾತ್ಮ ಗಾಂಧಿಯನ್ನು ಕರೀತೇನೆ ಅಂದ್ರು. ಜಾರ್ಜ್ ವಾಷಿಂಗ್ಟನ್ ಅನ್ಲಿಲ್ಲ, ಅಬ್ರಹಾಂ ಲಿಂಕನ್ ಅನ್ಲಿಲ್ಲ, ಕೆನಡಿ ಅನ್ಲಿಲ್ಲ, ಲೂಯಿ ಫಿಶರ್ ಆತ್ಮಕಥೆ ಬರೆದಂಥವ್ರು. ಅವ್ರು ಹೇಳ್ತಾರೆ, ಇಂಥ ಮನುಷ್ಯ ನಾನು ನೋಡೋಕೆ ಸಾಧ್ಯ ಇಲ್ಲ, ಅವ್ರ ಜೊತೆಗೆ ಬದುಕಿದಂಥವನು ಅಂತ ಹೇಳ್ತಾರೆ. ಮೌಂಟ್‌ಬ್ಯಾಟನ್ ರಾಜಕೀಯ ವಿರೋಧಿ ಆದಂಥ ಮನುಷ್ಯ ಹೇಳ್ತಾರೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಸಿಟಿಂಗ್ ಬಿಫೋರ್ ಮೀ ಐ ಓನ್ಲಿ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್. ಪ್ರತಿ ಸಲ ನನ್ನ ಮುಂದೆ ಕೂತಂಥ ಗಾಂಧಿಯನ್ನು ನೋಡಿದಾಗ ನಾನು ಯೇಸುಕ್ರಿಸ್ತ ನೆನಪಾಗ್ತಿದ್ದ ಅಂತ ಹೇಳಬೇಕಾದ್ರೆ ಆ ಮನುಷ್ಯ ಹೇಗಿದ್ದಿರಬೇಕು? ಪರ್ಲೆಸ್ ಬಕ್ ಕಾದಂಬರಿ, ಅದ್ಭುತ ಕಾದಂಬರಿಗಳನ್ನು ಬರೆದು ನೊಬೆಲ್ ಪ್ರಶಸ್ತಿ ಬಂದಂಥ ಹೆಣ್ಮಗಳು, ಆಕೆ ಹೇಳ್ತಾಳೆ, ಮೈ ಇಂಡಿಯನ್ಸ್ ಬಿ ವರ್ದಿ ಆಫ್ ಯುವರ್ ಮಹಾತ್ಮ. ಇದೆಲ್ಲವನ್ನು ಹೇಳುವಾಗ ನನಗೆ ಆಶ್ಚರ್ಯ ಆಗೋದು. ಮಾರ್ಟಿನ್ ಲೂಥರ್ ಕಿಂಗ್, ನನಗಿಬ್ಬರು ಗುರುಗಳಿದ್ದಾರೆ, ಐ ಹ್ಯಾವ್ 2 ಮಾಸ್ಟರ್ಸ್. ಅವ್ರು ಹೇಳುದು, 1 is Jesus Christ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಗಾಂಧಿ ಹೂ ಗೇವ್ ಮಿ ದ ವೇ ಆಫ್ ಲೈಫ್. ನನಗಿಬ್ಬರು ಗುರುಗಳು, ಒಬ್ಬ ಯೇಸು ಕ್ರಿಸ್ತ ನನಗೆ ಜೀವನವನ್ನು ಕೊಟ್ಟ, ಇನ್ನೊಬ್ಬರು ಮಹಾತ್ಮ ಗಾಂಧಿ ಜೀವನವನ್ನು ನಡೆಸುವಂತಹ ಕಲೆಯನ್ನು ಕಲಿಸಿಕೊಟ್ರು. ಇದು ಒಂದು ಕಡೆಗೆ. ಇಷ್ಟೊಂದು ಜನ, ಐನ್ಸ್ಟೈನ್ ಹೇಳ್ತಾರೆ, ಮುಂಬರುವ ಜನಾಂಗ ಗಾಂಧಿ ಅಂತ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿದಂತ ವ್ಯಕ್ತಿ ಈ ಭೂಮಿ ಮೇಲೆ ಅಡ್ಡಾಡದ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಜನಕ್ಕೆ, ಅಂತ ಎತ್ತರಕ್ಕೆ ಹೋದಂತ ಮನುಷ್ಯ ಅಂತ ಐನ್ಸ್ಟೈನ್ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಯಾರನ್ನಾದ್ರೂ ಮಹಾತ್ಮ ಅಂತ ಕರೆಯೋದಾದ್ರೆ ಗಾಂಧಿಯವ್ರನ್ನ ಮಾತ್ರ ಕರೀಬೇಕು ಅಂತ. ಇದು ಒಂದು ಕಡೆಗೆ ಗಾಂಧಿಯನ್ನ ತುಂಬಾ ಎತ್ತರಕ್ಕೆ ಏರಿಸಿದಂತ ಜನ ಇವರು. ಆದ್ರೆ ಕೆಲವೊಂದ್ ಕಡೆ ನಾನು ನೋಡಿದಾಗ ಗಾಂಧಿ ಅಂದ ತಕ್ಷಣ ಕೊಂಕು ನಗೆ ಬರ್ತದೆ, ಅಯ್ಯೋ ದೇಶ ಹಾಳು ಮಾಡಿದವರೇ ಅವರು ಅಂತನ್ನು ಅಂತ ಮಾತು, ಅಯ್ಯೋ ಸತ್ಯಾಗ್ರಹ ತಂದವರೇ ಅವರು, ಇದೆಲ್ಲ ನಮ್ಮೆಲ್ಲ ಜಗಳ ಬಿಟ್ಟು ಶಾಂತಿ ಶಾಂತಿ ಅಂದ್ರು ಅದು ಸರಿ ಇಲ್ಲ ಅಂತ ಹೇಳೋದು ಒಂದು ಪಡೆ. ಯಾರು ತಪ್ಪು ಯಾರು ಸರಿ ಅಂತ ನೋಡೋ ಉದ್ದೇಶ ಅಲ್ಲ. ಆದ್ರೆ ನಿಜವಾದ ಗಾಂಧಿ ಯಾರು? ನಾವು ಅವ್ರನ್ನ ವಿನಾಕಾರಣ ದೈವತ್ವಕ್ಕೆ ಏರಿಸ್ಬಿಟ್ವ, ಅವರಲ್ಲಿ ಇಲ್ಲದ ಗುಣಗಳನ್ನೆಲ್ಲ ಎತ್ತರಿಸಿ ತೋರಿಸಿ ಜಗತ್ತಿಗೆ ಒಂದು ಮಾರ್ಗದರ್ಶಿ ಮಾಡೋಕ್ ಹೊರಟ್ವ, ಅಥವಾ ಇತಿಹಾಸವನ್ನೇ ಗಮನಿಸದೆ ಅವರು ಮಾಡಲಾರದ ತಪ್ಪುಗಳನ್ನೆಲ್ಲ ಅವ್ರ ಕೊರಳಿಗೆ ಹಾಕಿ ಗಾಂಧಿ ಹೇಗಿದ್ರು ಅಂತ ಅವ್ರನ್ನ ಕೀಳಾಗಿ ನೋಡಿದ್ವ? ಈ ಎರಡು ವಾದಗಳ ನಡುವೆ ನಿಜವಾದ ಗಾಂಧಿ

0: ಯಾರು ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಾನು ಅನ್ಕೊಂಡದ್ದು ಹೀಗೆ, ನಿಜವಾದ ಗಾಂಧಿ ಈ ಕಡೆನೂ ಇರಲಿಕ್ಕಿಲ್ಲ, ಈ ಕಡೆನೂ ಇರಲಿಕ್ಕಿಲ್ಲ. ತನ್ನ ನೈತಿಕ ಮಟ್ಟದಲ್ಲಿ ತಾನು ನಂಬಿದಂತಹ ತತ್ವಗಳಿಗೆ ಬದ್ಧನಾಗಿ ಬದುಕಿರುವಷ್ಟು ಕಾಲ ಯಾವುದಕ್ಕೂ ಮುಲಾಜೆಗೆ ಹೋಗದೆ, ಯಾರ ದಾಕ್ಷಿಣ್ಯಕ್ಕೆ ಒಳಗಾಗದೆ ತಾನು ನಡೆದ ಪಥದಲ್ಲಿ ಸಲಗದಾಗಿ ನಡೆದಿರಲ್ಲ ಗಾಂಧಿ. ಅವ್ರನ್ನ ಕಣ್ ತುಂಬ್ಕೋಬೇಕು. ಪ್ರಪಂಚದ ಎಷ್ಟೊಂದು ನಾಯಕರಿದ್ದಾರೆ, ಎಲ್ಲ ನಾಯಕರ ನಾಯಕತ್ವ ಗುಣಗಳನ್ನು ನಾವು ಪರೀಕ್ಷೆ ಮಾಡಿದಾಗ ಗಾಂಧಿ ಅಂತ ವ್ಯಕ್ತಿ ಸಿಗೋದು ಸಾಧ್ಯ ಇಲ್ಲ. ನಂದು ಒಂದೇ ವಿಶ್ವಾಸ ಪ್ರಾರ್ಥನೆ, ತರುಣ ತರುಣಿಯರಿದ್ದಾರೆ ಭಾರತದಲ್ಲಿ, ನಮ್ಮ ಕಣ್ಣು ಮುಂದಿರುವಂತಹ ಹತ್ತಾರು ಆದರ್ಶದ ಚಿತ್ರಗಳಿದ್ದಾವೆ ನಮ್ಮ ಕಣ್ಣು ಮುಂದೆ, ಅವುಗಳನ್ನು ಸಣ್ಣ ಮಾಡಿ ಮನಸ್ಸನ್ನು ಕೊರಗಿಸ್ಕೊಳ್ಳೋದು ಬೇಡ. ನಾವು ಜಜ್ಜೆ ಕೂತ್ಕೊಳ್ಳೋದು ಬೇಕಾಗಿಲ್ಲ, ಇದು ಸರಿ ಇದು ತಪ್ಪು ಅಂತಲ್ಲ. ಯಾರ್ಯಾರ ಜೀವನದಲ್ಲಿ ಒಳ್ಳೆಯದೇನಿತ್ತೋ ನಾಲ್ಕು ಅಂಶಗಳನ್ನು ಪಡೆದುಕೊಂಡು ನನ್ನ ಜೀವನವನ್ನು ಗುಲಾಬಿ ತೋಟವನ್ನಾಗಿ ಮಾಡ್ಕೊಳ್ಳೋಣ. ಜಗತ್ತಿನಲ್ಲಿರುವ ಕಸವನ್ನು ತಂದು ನನ್ನ ಮನಸ್ಸನ್ನು ಕಸದ ಗುಂಡಿ ಮಾಡ್ಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅದನ್ನು ಆರಿಸಿ ತಂದು ಜೋಡಿಸಿ ಒಂದು ಒಳ್ಳೆ ಹೂವಿನ ಹಾರ ಮಾಡ್ಕೊಳ್ಳೋಣ ಅಂತ ನನ್ನ ಆಸೆ. ಆ ಆದರ್ಶಗಳು ನಮ್ಮ ಜೀವನಕ್ಕೂ ಒಂದು ಮಟ್ಟಿಗೆ ಆದರ್ಶ ಆದರೆ ನಮ್ಮ ಜೀವನ ಬಂಗಾರ ಆದೀತು ಅನ್ನೋದೊಂದು ಅಪೇಕ್ಷೆ.
1: ಕ್ರಮ ಸಚಿವ ಪ್ರಿಯಾಂಕ ಖರ್ಗೆ, ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ.
2: ಕರುಣಾಳು ಬೆಳಕೆ ಮುಸುಕಿದೆ,
1: ತಂತ್ರಜ್ಞಾನವನ್ನು ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆಯನ್ನು ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲಿತ
3: ಬಳಕೆಯನ್ನು
1: ಇಂದು ಹೋಮಿಯೋಪತಿಯಲ್ಲಿ ವೈದ್ಯಕೀಯ ಸಂಶೋಧನೆಯನ್ನು ಉತ್ತೇಜಿಸುವ ಆಧುನಿಕ ತಂತ್ರಜ್ಞಾನಗಳನ್ನು ಡಿಜಿಟಲ್ ಆರೋಗ್ಯ ಮತ್ತು ಕೃತಕ ಬುದ್ಧಿಮತ್ತೆ ಬಳಸಿಕೊಳ್ಳುವ ಹಾಗೂ ಅದರ ಫಲಿತಾಂಶಗಳನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಅವಶ್ಯಕತೆ ಇದೆ. ಇದು ಅದರ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಬಲವಾದ ಸ್ಥಾನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದರು. ರಾಜ್ಯದ ಗ್ರಾಮೀಣ ಜನವಸತಿ ಪ್ರದೇಶಗಳಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮ ಕೈಗೊಂಡಿದ್ದು, ಕಳೆದ ಮಾರ್ಚ್ ತಿಂಗಳಿನಿಂದ ಇದುವರೆಗೆ ಒಟ್ಟು 208.67 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತುರ್ತು ಕಾಮಗಾರಿಗಳಿಗಾಗಿ ಪುನಃ 72 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಪ್ರಸಕ್ತ ಸಾಲಿನ ಹೊಸ ಕಾಮಗಾರಿಗಳ ಜೊತೆಗೆ ಈ ಹಿಂದೆ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಂಡಿದ್ದ ಕಾಮಗಾರಿಗಳ ಬಾಕಿ ಪಾವತಿಗಾಗಿ ವಿನಿಯೋಗಿಸಲಾಗುವುದು ಎಂದಿದ್ದಾರೆ. ಬೇಸಿಗೆಯ ತೀವ್ರತೆಯಿಂದ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳ ಇಳುವರಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಲಭ್ಯವಿರುವ ಕೊಳವೆ ಬಾವಿಗಳ ಆಳ ಹೆಚ್ಚಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ನೀರಿನ ಮೂಲಗಳಿಲ್ಲದ ಕಡೆಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆಯಲು ಅಥವಾ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಅನುಮತಿ ನೀಡಲಾಗಿದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಭೂ ವಿಜ್ಞಾನಿಗಳ ವರದಿ ಆಧರಿಸಿ ಹೊಸ ಕೊಳವೆ ಬಾವಿ ಕೊರೆಯಲು ಹಾಗೂ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲು ಸೂಚಿಸಲಾಗಿದೆ. ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಮತ್ತು ಆರ್ಥಿಕ ಸಂಹಿತೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಕಾಮಗಾರಿಗಳ ಭೌತಿಕ ಪ್ರಗತಿಯನ್ನು ಆಧರಿಸಿ ಮಾತ್ರ ಬಿಲ್ಗಳನ್ನು ಪಾವತಿಸಲು ಹಾಗೂ ಜಿಲ್ಲಾ ಟಾಸ್ಕ್ಫೋರ್ಸ್ ಸಮಿತಿಯಿಂದ ಕಡ್ಡಾಯವಾಗಿ ಅನುಮೋದನೆ ಪಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭವಾಗುವ ಸಾಧ್ಯತೆ ಇದ್ದು, ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಮನಹರಿಸಬೇಕು. ರಸ್ತೆ ನಿರ್ವಹಣೆಗಾಗಿ ಸರ್ಕಾರ ಸಾಕಷ್ಟು ಹಣ ನೀಡಿದ್ದರೂ ಅದರ ಸದ್ಬಳಕೆಯಾಗದಿರುವುದು ಬೇಸರದ ಸಂಗತಿ ಎಂದರು. ಕೊಡಗು ಜಿಲ್ಲೆಯಾದ್ಯಂತ ಲೋಕೋಪಯೋಗಿ ಪಂಚಾಯತ್ ರಾಜ್ ವ್ಯಾಪ್ತಿಯ ರಸ್ತೆಗಳ ಗುಂಡಿ ಮುಚ್ಚುವುದು ಸೇರಿದಂತೆ ಅಗತ್ಯ ಕಾಮಗಾರಿ ಕೈಗೊಳ್ಳಬೇಕು. ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 110 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ. ಮೂಲಸೌಕರ್ಯಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ವಿದ್ಯುತ್ ಅತಿ ಮುಖ್ಯವಾಗಿದ್ದು, ಆ ನಿಟ್ಟಿನಲ್ಲಿ ಸ್ಥಳೀಯರ ಸಲಹೆ ಮಾರ್ಗದರ್ಶನ ಪಡೆದು ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಸಚಿವರು ನಿರ್ದೇಶನ ನೀಡಿದರು. ಪ್ರವಾಸಿ

0: ಪ್ರವಾಸಿಗರ ಅನುಕೂಲಕ್ಕಾಗಿ ಹೋಂಸ್ಟೇ ಪ್ರಾರಂಭಿಸಲು ಕೆಟಿಟಿಎಫ್ 2015 ಕಾಯ್ದೆಯಂತೆ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ವಿಜಯನಗರ ಜಿಲ್ಲೆಯ ವಿಶ್ವ ಪಾರಂಪರಿಕ ತಾಣವಾದ ಹಂಪಿ, ಕಮಲಾಪುರ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ಇತರೆ ಸ್ಥಳಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಡಿ ನೋಂದಣಿ ಮಾಡಿಕೊಳ್ಳದೆ ಹಲವು ಹೋಂಸ್ಟೇಗಳು ಕಾರ್ಯನಿರ್ವಹಿಸುತ್ತಿರುವುದು ಗಮನಕ್ಕೆ ಬಂದ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಅಧಿಕೃತ ಅನುಮೋದನೆ ಅಥವಾ ನೋಂದಣಿ ಮಾಡಿಕೊಳ್ಳದೆ ಇರುವ ಹೋಂಸ್ಟೇಗಳನ್ನು ಅನಧಿಕೃತ ಹೋಂಸ್ಟೇಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೋಂಸ್ಟೇಗಳನ್ನು ಕಾನೂನುಬದ್ಧವಾಗಿ ಮುಂದುವರಿಸಲು ಆಸಕ್ತಿ ಇರುವ ಮಾಲೀಕರು ಅಗತ್ಯ ದಾಖಲೆಗಳೊಂದಿಗೆ ಹೋಂಸ್ಟೇ ನೋಂದಣಿಗೆ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರಮಾಣ ಪತ್ರ ಪಡೆಯಲು ತಿಳಿಸಿದೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದೆ ಕಾರ್ಯಾಚರಣೆಯಲ್ಲಿರುವ ಹೋಂಸ್ಟೇಗಳನ್ನು ಕೂಡಲೇ ಸ್ಥಗಿತಗೊಳಿಸಬೇಕು. ಈ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಹೋಂಸ್ಟೇ ಮಾಲೀಕರು ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಕೊಠಡಿಗಳನ್ನು ನೀಡಿರುವುದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮೇ ತಿಂಗಳಲ್ಲಿ ಬಿಸಿಲಿನ ಧಗೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ತೀವ್ರವಾದ ತಾಪಮಾನದಿಂದ ಜಾನುವಾರುಗಳ ಆರೋಗ್ಯ ಮತ್ತು ಹಾಲಿನ ಉತ್ಪಾದನೆಯ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. ಕಡು ಬಿಸಿಲಿರುವ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳ ಮೈಮೇಲೆ ನೀರನ್ನು ಸಿಂಪಡಿಸುವುದರ ಜೊತೆಗೆ ಒದ್ದೆಯಾದ ಗೋಣಿಚೀಲಗಳನ್ನು ಹೊದಿಸಬೇಕು. ಕೊಟ್ಟಿಗೆಯ ಮೇಲ್ಛಾವಣಿಗೆ ಸುಣ್ಣದ ಲೇಪನ ಮಾಡುವುದರಿಂದ ಅಥವಾ ತೆಂಗಿನ ಗರಿಗಳನ್ನು ಹೊದಿಸುವುದರಿಂದ ತಾಪಮಾನವನ್ನು ಕಡಿಮೆ ಮಾಡಬಹುದಾಗಿದೆ. ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಮತ್ತು ಅಗತ್ಯ ಪೋಷಕಾಂಶಗಳ ಪೂರಕಗಳನ್ನು ನೀಡಬೇಕು. ಸಾಧ್ಯವಾದಷ್ಟು ಮಧ್ಯಾಹ್ನದ ವೇಳೆ ಜಾನುವಾರುಗಳನ್ನು ಬಿಸಿಲಿಗೆ ಬಿಡದೆ ಮರಗಳ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ April 23 ದನಕರುಗಳಿಗೆ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಆರಂಭಿಸಲಾಗಿದ್ದು May 22 ರಾಸುಗಳಿಗೆ ಲಸಿಕೆಯನ್ನು ಹಾಕಲಾಗುವುದು ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಇಮ್ರಾನ್ ಎನ್ಕೆ ತಿಳಿಸಿದ್ದಾರೆ. ಈ ಕುರಿತು ಅವರು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: 23/4/2026 ದಿನಾಂಕ 22/5/2026 ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಉಚಿತವಾಗಿ 9ನೇ ಸುತ್ತಿನ ಕಾಲುಬಾಯಿ ಜ್ವರ ಕಾಯಿಲೆ ವಿರುದ್ಧ ಲಸಿಕಾ ಅಭಿಯಾನವನ್ನು ನಡೆಸಲಾಗುವುದು. ಜಿಲ್ಲಾದ್ಯಂತ ಒಟ್ಟು 93 ಸಂಸ್ಥೆಗಳ ಪೈಕಿ 212 ಲಸಿಕೆದಾರರು ನಿಮ್ಮ ರಾಸುಗಳಿಗೆ ಅಂದರೆ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಬೆಳಿಗ್ಗೆ 6:00 to 10:30 ತಮ್ಮ ಮನೆ ಬಾಗಿಲಿಗೆ ಆಗಮಿಸುತ್ತಾರೆ. ಎಲ್ಲಾ ಹೈನು ಮಾಲೀಕರಿಗೆ ನನ್ನ ಕಳಕಳಿ ವಿನಂತಿ ಏನೆಂದರೆ ತಮ್ಮ ಹೈನು ರಾಸುಗಳಿಗೆ ತಪ್ಪದೇ ಲಸಿಕೆಯನ್ನು ಹಾಕಿಸಿ ಹಾಗೂ ನಮ್ಮ ಲಸಿಕೆದಾರರನ್ನು ಸ್ಪಂದಿಸಲು ನಾನು ಕೋರುತ್ತೇನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ನಗರದ ಯಾದಗಿರಿ ಸೇಡಂ ರಾಜ್ಯ ಹೆದ್ದಾರಿಯ ಹತ್ತಿಕುಣಿ ಕ್ರಾಸ್ ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗೆ ಸೇರಿದ ಗೋಡನ್ ಒಂದರಲ್ಲಿ ರಾತ್ರಿ ಪಾಳಿಯಲ್ಲಿ ಬಾಲ ಹಾಗೂ ಕಿಶೋರ ಕಾರ್ಮಿಕರು ದುಡಿಮೆ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಜಂಟಿ ಕಾರ್ಯಾಚರಣೆ ನಡೆಸಿ 11 ಮಕ್ಕಳನ್ನು ರಕ್ಷಿಸಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಹರ್ಷವರ್ಧನ್ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ ಮತ್ತು ಮಾಧ್ಯಮ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿದಲ್ಲಿ ಸಾಮಾಜಿಕ ನ್ಯಾಯವನ್ನು ಮತ್ತಷ್ಟು ಹೆಚ್ಚಿಸುವ ಮೂಲಕ ಸಮಾಜವನ್ನು ಸುಧಾರಿಸಲು ಅವಕಾಶವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾ ಕೋಡಿರಂಗಪ್ಪ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ

0: ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನೋಂದಾಯಿತ ಪ್ರತಿಯೊಂದು ಕುಟುಂಬವು ವರ್ಷಕ್ಕೆ 100 ದಿನಗಳ ಕೂಲಿ ಕೆಲಸದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂಪ್ರದಾಯಿಕ ಜ್ಞಾನ ಆಧುನಿಕ ವಿಜ್ಞಾನದೊಂದಿಗೆ ಸಂಯೋಜಿಸಿ ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳುವಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳಿಗೆ ಕರೆ. ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಸೂಕ್ತ ಕ್ರಮ, ಸಚಿವ ಪ್ರಿಯಾಂಕ ಖರ್ಗೆ. ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸಚಿವ ಎನ್ಎಸ್ ಭೂಸರಾಜು ಅಧಿಕಾರಿಗಳಿಗೆ ಸೂಚನೆ. ನೋಂದಣಿ ಪ್ರಮಾಣ ಪತ್ರ ಪಡೆಯದ ಹೋಂಸ್ಟೇಗಳ ವಿರುದ್ಧ ಪ್ರವಾಸೋದ್ಯಮ ಇಲಾಖೆ ಸೂಕ್ತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 6 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ದೇವರು ಅಂದರೆ ಏನು ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟ ನಂತರ ಡಿ ವಿ ಜಿ ಅವರು ಸೃಷ್ಟಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಮುಂದುವರಿಸ್ತಾರೆ. ಅದನ್ನು ಈಗ ನೋಡೋಣ. ಒಗಟೆ ಏನಿ ಸೃಷ್ಟಿ, ಬಾಳಿನರ್ಥವದೇನು?
5: ಒಗಟೆ ಏನು ಸೃಷ್ಟಿ, ಬಾಳಿನ ಅರ್ಥವದೇನು?
4: ಬಗೆದು ಬಿಡಿಸುವರಾರು ಸೋಜಿಗವನಿದನು?
5: ಬಗೆದು ಬಿಡಿಸುವರಾರು ಸೋಜಿಗವನಿದನು?
4: ಜಗವ ನಿರವಿಸಿದ ಕೈ,
5: ಜಗವ ನಿರವಿಸಿದ ಕೈ
4: ಒಂದಾದೊಡೇಕಿಂತು,
5: ಒಂದಾದೊಡೇಕಿಂತು
4: ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ,
5: ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ.
4: ಇದರಲ್ಲಿ ಡಿ ವಿ ಜಿ ಅವರು ಸ್ವಾರಸ್ಯಕರವಾಗಿ ನಾವು ನೋಡುವಂಥ ಸೃಷ್ಟಿ ಕ್ರಿಯೇಷನ್ ಈ ಜಗತ್ತು ಸೃಷ್ಟಿಯಾಗಿರುವಂಥ ಜಗತ್ತು ಇದನ್ನು ಒಗಟ ಅಂತ ಕೇಳ್ತಾರೆ. ಒಗಟು ಅನ್ನುವಂಥದ್ದನ್ನು ನಾವು ಆ ಪದವನ್ನು ನಾವು ಕೇಳಿರ್ತೀವಿ ಅಲ್ವಾ, ಚಿಕ್ಕ ವಯಸ್ಸಿಂದ ಈ ಒಗಟುಗಳು ಅಂಥೇಳಿ ನಾವೆಲ್ಲ ಓದಿದ್ದೀವಿ ಮತ್ತು ಕೇಳಿದ್ದೀವಿ ಅಲ್ವಾ. ಮಕ್ಕಳೆಲ್ಲ ಸೇರಿದಾಗ ನಾನು ಒಗಟು ಕೇಳ್ತೀನಿ ಒಗಟು ಕೇಳ್ತೀನಿ ಅಂತ ಹೇಳ್ತಾ ಕೇಳುವಂಥದ್ದುಂಟು. ಅನಿತಾ, ನೀನು ಒಗಟು ಕೇಳಿದ್ಯಾ?
6: ಖಂಡಿತ ಸರ್.
4: ಯಾವುದಾದ್ರೂ ಒಂದು ಒಗಟು ಹೇಳು ನೋಡೋಣ.
6: ತಕ್ಷಣ ಕೇಳಬೇಕು ಅಂದರೆ ಇವಾಗ ಒಂದು ಒಗಟು ನನಗೆ ನೆನಪಾಗ್ತಾ ಇದೆ. ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಲಿಲ್ಲ, ನಾನು ಯಾರು ತಿಳಿಸ್ಬೋದಾ ಅಂತ.
4: ಸುತ್ತಲೂ ಸುಣ್ಣದ ಗೋಡೆ,
6: ಎತ್ತ ನೋಡಿದರೂ ಬಾಗಲಿಲ್ಲ,
4: ಎತ್ತ ನೋಡಿದರೂ ಬಾಗಲಿಲ್ಲ, ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ, ಅಂಥದ್ದು ನಾನು ಏನು ಅಂತ ಅಲ್ವಾ?
6: ಖಂಡಿತ.
4: ಏನಾದರೂ ಉತ್ತರ ಏನು
6: ಹೇಳ್ಬಿಡಿದ್ದೀನಿ?
4: ಮೊಟ್ಟೆ. ಓಕೆ, ಸರಿ. ಎಲ್ಲ ಕಡೆ ಅದು ಬೆಳ್ಳಗಿರುತ್ತೆ, ಅದು ಮುಚ್ಕೊಂಡಿರುತ್ತೆ, ಎಲ್ಲೂ ಬಾಗಲಿಲ್ಲ, ಎಲ್ಲೂ ಓಪನಿಂಗ್ ಇಲ್ಲ. ಹಾಗಾಗಿ ಇದು ನಾನು ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಸ್ವಾರಸ್ಯ ಏನಂದರೆ ಈ ಮೊಟ್ಟೆ ಅನ್ನೋದನ್ನು ನೇರವಾಗಿ ಹೇಳ್ಬಿಡ್ಬೋದಾಗಿತ್ತು ಮೊಟ್ಟೆ ಅಂತ. ಈ ಒಗಟು ಅನ್ನೋದರ ಸ್ವಾರಸ್ಯ ಏನಪ್ಪ ಅಂತಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಿಸಿದಂಥ ಇರೋಂಥ ಕೆಲವು ವಿಷಯಗಳು, ಇಲ್ಲದೇ ಇರೋಂಥ ಕೆಲವು ವಿಷಯಗಳನ್ನು ಹೇಳ್ತಾ ಇಲ್ಲಿ ಹುಡುಕು ನನ್ನನ್ನು ನೋಡೋಣ ಅಂತ ಕೇಳೋ ರೀತಿ ಅಲ್ವಾ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಇದು ನಾವು ನಮ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲೆಲ್ಲ ಉಪಯೋಗಿಸೋವಂಥದ್ದು. ಈಗ ಊರೆಲ್ಲ ಸುತ್ತತ್ತೆ, ಮೂಲೆಯಲ್ಲಿ ಬಂದು ಮಲಗತ್ತೆ ಅಂತ, ಏನಿರ್ಬೋದು ಇದು?
6: ಪೊರ್ಕೆ.
4: ಪೊರ್ಕೆ, ಕರೆಕ್ಟ್. ಸೊ ಊರೆಲ್ಲ ಸ್ವಚ್ಛ ಮಾಡಿ ಮೂಲೆನಲ್ಲಿ ಬಂದು ಮಲ್ಕೊಳ್ಳುತ್ತೆ ಅನ್ನೋಂಥದ್ದು. ಅದನ್ನು ನಾವು ಸ್ವಚ್ಛತೆಯನ್ನು ಪ್ರಮೋಟ್ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ವಿ, ಈಗಲೂ ಕೂಡ ಉಪಯೋಗಿಸ್ತಾ ಇದ್ವಿ. ಸೊ ಹಾಗೆ ಪೊರ್ಕೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಅದು ಮಾಡುವಂಥ ಕೆಲಸವನ್ನು ನಾವು ವರ್ಣಿಸ್ತಾ ಇದ್ದೀವಿ. ಆ ಮೂಲಕ ಕೇಳುಗರನ್ನು ಪ್ರಚೋದಿಸ್ತಾ ಇದ್ದೀವಿ, ಯೋಚನೆ ಮಾಡು ಏನಿರ್ಬೋದು ನಾನು ಅಂತ. ಡಿ ವಿ ಜಿ ಅವ್ರು ಕೇಳ್ತಿದ್ದಾರೆ ಸೃಷ್ಟಿನೂ ಅದೇ ಥರನಾ, ಒಗಟ ನೇರವಾಗಿ ಹೇಳ್ಬಿಡ್ಬೋದಿತ್ತಲ್ಲ ದೇವರು, ನೋಡಪ್ಪ ಹೀಗಿರು.

ಹಾಗಿರು, ಹೇಳಲಿಲ್ವಲ್ಲ ಯಾಕೆ ಹಾಗೆ ಅಂತ. ಬಾಳಿನ ಅರ್ಥವನ್ನು ನಾವು ಕಂಡುಕೊಳ್ಬೇಕಾದ್ರೆ ಯಾವುದೂ ನೇರವಾಗಿರಲ್ಲ. ಕೆಲವುದನ್ನು ನಾವು ನೋಡಿ ಕಲಿತೀವಿ, ಕೆಲವುದನ್ನು ಕೇಳಿ ಕಲಿತೀವಿ, ಕೆಲವುದನ್ನು ತಪ್ಪು ಮಾಡಿ ಕಲಿತೀವಿ, ಕೆಲವು ಇಲ್ಲದೇ ಇರೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಎಷ್ಟೋ ಸರ್ತಿ ಇರೋದನ್ನು ಅರ್ಥ ಮಾಡ್ಕೊಂಡಿರಲ್ಲ. ಸೊ ಹೀಗೆ ಬಹಳ

0: ಅನುಭವಗಳು ಪ್ರತಿಯೊಬ್ಬರದು ಆಗಿರುತ್ತೆ. ಈಗ ನೀನು ಮೊಟ್ಟೆ ಅಂದಾಗ ಚೆನ್ನಾಗಿ ಹೇಳಿದೆ, ಯಾಕೆ ಮೊಟ್ಟೆ ಅದು ಅಂತ. ಆ ಪೊರಕೆ ವಿಷಯ ನಾನು ಹೇಳಿದ ತಕ್ಷಣ ಟಕ್ ಟಕ್ ಅಂತ ಉತ್ತರ ಹೇಳಿಬಿಟ್ಟೆ. ಆ ಥರ ಜೀವನದ ಅರ್ಥವನ್ನು ಬಗೆದು ಬಿಡಿಸುವವರು ಯಾರು? ನಮಗೆ ನಮ್ಮ ಜೀವನದ ಆಗುಹೋಗುಗಳನ್ನು, ಇದು ಹಾಗೆ ಸರಿ ಹೀಗೆ ತಪ್ಪು ಅನ್ನೋದನ್ನು ತಿಳಿಸಿ ಹೇಳೋವಂಥದ್ದು ಯಾರು? ಆ ತಿಳಿಸಿ ಹೇಳಿದಾಗ ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಇರಬೇಕಲ್ವಾ? ಆ ಶಕ್ತಿಯನ್ನು ನಾನು ಪಡ್ಕೊಳ್ಳೋದು ಹೇಗೆ? ಸೊ ಹೀಗೆ ಬದುಕು ಅನ್ನೋದೇ ಒಂದು ಒಗಟು ಥರ ಆಗಿಬಿಟ್ಟಿದೆಯಲ್ಲ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ ಅಂತ ಡಿ ವಿ ಜಿ ಅವರು ಕೇಳ್ತಿದ್ದಾರೆ. ಹಾಗೆ ಇನ್ನೊಂದು ಸ್ವಾರಸ್ಯಕರವಾದಂಥ ಅಂಶ ಏನಂದರೆ, ಈಗ ನಾವೆಲ್ಲರೂ ನಮ್ಮಮ್ಮಂದಿರ ಕೈ ರುಚಿಯನ್ನು ತಿಂದು ಬೆಳೆದವರು ಅಲ್ವಾ. ಇವಾಗ ನಾವೆಲ್ಲೋ ಯಾವುದೋ ಊರಿಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳೋಣ, ಒಂದು ವಾರ ಬೇರೆ ಯಾವುದೋ ಊರಲ್ಲಿದ್ದೆ, ಅಲ್ಲಿ ಯಾವ್ಯಾವುದೋ ಹೋಟ್ಲು ಅಲ್ಲಿ ಇಲ್ಲಿ ಎಲ್ಲ ತಿಂದುಬಿಟ್ಟೆ, ಆಮೇಲೆ ನಾವು ಮನೆಗೆ ಬಂದ ತಕ್ಷಣ ಅಮ್ಮ ಮಾಡಿದ ಅಡುಗೆಯನ್ನು ನಾವು ಸವಿತಾ ಇದ್ದಂಗೆ ನಮಗೆ ಟಕ್ ಅಂತ ಗೊತ್ತಾಗೋಗುತ್ತೆ, ಓ ಇದು ಅಮ್ಮನ ಕೈಯಿನ ಅಡುಗೆ. ಅದು ಯಾಕೆ? ಅಮ್ಮ ಅಡುಗೆ ಮಾಡಿದರೆ ಹೀಗೇ ಇರುತ್ತೆ, ಉಪ್ಪಿಟ್ಟು ಮಾಡಿದರೆ ಅಮ್ಮನ ಕೈ ರುಚಿ ಹೀಗೇ ಇರುತ್ತೆ, ಸಾಂಬಾರು ಮಾಡಿದರೆ ಅಮ್ಮ ಮಾಡಿದ ಸಾಂಬಾರು ಹೀಗೇ ಇರುತ್ತೆ. ಅದು ನಮಗೆ ಗೊತ್ತು. ಯಾಕೆ? ಅದನ್ನು ಮಾಡ್ತಾ ಇರುವಂಥ ಕೈ ಒಂದು, ಪ್ರತಿ ಸತಿ ಮಾಡಿದಾಗಲೂ ಅಮ್ಮ ಹಾಗೆ ಮಾಡ್ತಾರೆ, ಹಾಗಾಗಿ ಸಾಂಬಾರು ಹಾಗೆ ಆಗುತ್ತೆ. ಅದು ನನಗೆ ಬಹಳ ಒಗ್ಗೋಗ್ಬಿಟ್ಟಿದೆ, ಅದು ನನಗೆ ಬಹಳ ಇಷ್ಟವಾದಂಥ ಒಂದು ರೀತಿಯ ಉತ್ಸಾಹವನ್ನು ಕೊಡುವಂಥದ್ದು, ಪ್ರೀತಿಯನ್ನು ಉತ್ಸೋವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ತಿಂದ ತಕ್ಷಣ ನನಗೆ ಗೊತ್ತಾಗುತ್ತೆ. ಕಳೆದ ಸರ್ತಿ ನಾವು ಅಂದ್ಕೊಂಡ್ವಿ ದೇವರಿದಾನೆ ಸೃಷ್ಟಿ ಮಾಡ್ದ ಅಂತ. ಅಮ್ಮ ಹೇಗೆ ಸಾಂಬಾರು ಸೃಷ್ಟಿ ಮಾಡಿದ್ರೆ ಪ್ರತಿ ಸತಿ ಒಂದೇ ಥರ ಇರುತ್ತೋ, ದೇವರು ಜಗತ್ತನ್ನು ಸೃಷ್ಟಿ ಮಾಡಿದಾಗ ಹಂಗೆ ಇರಬೇಕಿತ್ತಲ್ವಾ? ಆದರೆ ಹಂಗಿಲ್ವಲ್ಲ, ಅದು ಯಾಕೆ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಈಗ ಒಬ್ಬೊಬ್ಬರ ವ್ಯಕ್ತಿತ್ವದ ವಿಚಾರವನ್ನು ನಾವು ತಗೊಂಡ್ರೆ ಅದೆಷ್ಟು ವೈವಿಧ್ಯ, ಅದೆಷ್ಟು ನಾನಾ ರೀತಿಯ ಒಂದು ರೂಪಗಳನ್ನು ನಾವು ನೋಡ್ತೀವಿ ಪ್ರತಿಯೊಂದರಲ್ಲೂ ಅಷ್ಟೇ, ಮನುಷ್ಯರಲ್ಲಿ ಹಾಗೇನೆ. ಈಗ ಮಾವಿನ ಹಣ್ಣು, ಇನ್ನೇನು ಮಾವಿನ ಹಣ್ಣಿನ ಕಾಲ ಶುರು ಆಗ್ತಾ ಇದೆ, ಅದೆಷ್ಟು ರೀತಿಯ ಮಾವಿನ ಹಣ್ಣುಗಳಿದೆ, ಒಂದೇ ರೀತಿಯ ಮಾವಿನ ಹಣ್ಣಿನಲ್ಲಿ ಅದೆಷ್ಟು ವಿಧಗಳಿವೆ, ಒಂದೇ ಮಾವಿನ ಹಣ್ಣಿನ ರೀತಿಯ ಮರದಲ್ಲಿ ಹುಟ್ಟುವಂಥ ಮಾವಿನ ಹಣ್ಣುಗಳು, ಒಂದು ಹುಳಿ ಒಂದು ಸಿಹಿ. ಸೊ ಹೀಗೆ ಇದನ್ನೆಲ್ಲ ನಿರ್ಮಿಸ್ತಾ ಇರುವಂತಹ, ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಕೈ ಒಂದೇ ಆದರೆ ಈ ರೀತಿಯ ವೈವಿಧ್ಯ ಯಾಕಿದೆ? ವೈವಿಧ್ಯ ಒಂದಿರಲಿ, ವೈವಿಧ್ಯ ಏನೋ ಓಕೆ ಪರವಾಗಿಲ್ಲಪ್ಪ ಒಬ್ಬೊಬ್ಬರದೊಂದೊಂದು, ಬಟ್ ಒಬ್ಬೊಬ್ಬರ ಜೀವನ ಗತಿ ಒಂದೊಂದು ಥರ ಇರುತ್ತಲ್ಲ. ಈಗ ಪರೀಕ್ಷೆಯಲ್ಲಿ ಎಲ್ಲರೂ ಒಂದೇ ಥರ ಉತ್ತರ ಬರೆದಿರ್ತಾರೆ ಅಂತ ಅಂದ್ಕೊಳ್ಳೋಣ, ಎಲ್ರಿಗೂ 100 out of 100 ಮಾರ್ಕ್ಸ್ ಬಂತು ಅಂತಲೇ ಅಂದ್ಕೊಳ್ಳೋಣ. ಈಗಷ್ಟೇ 10th ರಿಸಲ್ಟ್ಸ್ ಬಂತು, PUC ರಿಸಲ್ಟ್ಸ್ ಬಂತು, 100 out of 100 ತೆಗೆದಿರೋವಂಥ ಒಂದು 10 ಅಂತ ಅಂದ್ಕೊಳ್ಳೋಣ. ಆ 10 ಮಕ್ಕಳ ಜೀವನ ಮುಂದೆ ಒಂದೇ ಥರ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ, ಒಬ್ಬೊಬ್ಬರು ಒಂದೊಂದು ಗತಿಯಲ್ಲಿ ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ಪಥವನ್ನು ಹಿಡಿತಾರೆ. ಸೊ ಇವಾಗ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಂಡು ಮಾತ್ರಕ್ಕೆ ಮುಂದಿನ 10 ನಾನು ಇನ್ನಷ್ಟು ಚೆನ್ನಾಗಿ ಆಗೇ ಬಿಟ್ಟಿರ್ತೀನಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ಬದಲಾವಣೆ ಬರ್ಬೋದು, ಏನೋ ತಿರುವು ಬರುತ್ತೆ. ಅದೇ ರೀತಿಯಲ್ಲಿ ಇವತ್ತು ನನಗೆ 100 ಬರಲಿಲ್ಲಪ್ಪ, ಬರೀ 90 ಬಂತು ಅನ್ಕೊ, ಬರೀ 35 ಬಂತು ಅಂದ್ಕೊಳ್ಳೋಣ, ಅದು ಯಾಕೆ ಅಷ್ಟೊಂದು ಜಾಸ್ತಿ? ಹಾಗೆ ಅಂದರೆ ನನ್ನ ಜೀವನ ಮುಗ್ದೋಯ್ತು ಅಂತಲ್ಲ? ಖಂಡಿತ ಇಲ್ಲ ಅಲ್ವಾ. ಸೊ ಜೀವನ ಗತಿ ಹೇಗೆ ಯಾವಾಗ ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಈ ಗೊತ್ತಿಲ್ಲದೆ ಇರೋಂಥ ಜೀವನ ಗತಿ ಸೃಷ್ಟಿ ಮಾಡಿರೋಂತಹ ಕೈ ಒಂದೇ ಅಂತ ನಾವು ನಂಬ್ತಾ ಇದ್ದೀವಿ. ಒಬ್ಬನೇ ದೇವರು, ಆ ಒಬ್ಬನೇ ದೇವರು ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಇಷ್ಟೆಲ್ಲ ವೈವಿಧ್ಯಮಯವಾದಂಥ ರೂಪಗಳು ನಮ್ಮ ಎದುರು ಕಾಣಿಸ್ತಾ ಇವೆ ಈಗ, ಅಂದರೆ ಈಗ ಆಗಲೇ ಸೃಷ್ಟಿಯಾಗಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಮುಂದೆ ಏನಾಗುತ್ತೋ ನಮಗೆ ಗೊತ್ತೇ ಇಲ್ಲ, ಈಗಿರೋದ್ರ ಥರಾನೇ ನಡೆಯುತ್ತೆ ಅನ್ನೋಂಥ ಖಾತ್ರಿ ಇಲ್ಲ. ಸೊ ಆ ಒಂದು ವೈಚಿತ್ರ್ಯಗಳು, ಆ ಒಂದು ಏರುಪೇರುಗಳು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ, ಯಾರು ಹೇಳೋದಕ್ಕೆ ಸಾಧ್ಯ ಅದನ್ನು ಅನ್ನೋದು ಈ ಒಂದು ಪ್ರಶ್ನೆಯ ತಾತ್ಪರ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣ

0: ರಣವಿ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 6 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗೆಳೆತನ ಎಂಬ ಆಪ್ತ ನಿಧಿ ಹಾಗೂ ಸಮಯದ ಮಹತ್ವ ಅರಿತು ನಡೆಯಿರಿ ಎಂಬುದರ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೆಳೆತನವೆಂಬ ಆಪ್ತನೀತಿ ಹಾಗೂ ಸಮಯದ ಮಹತ್ವ ಅರಿತು ನಡೆಯಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಮಗು ಹುಟ್ಟಿ ಬೆಳೆದು ಶಾಲೆಗೆ ಹೋಗಲು ಆರಂಭಿಸಿದಾಗ ಸಿಗುವ ಪಾಠಕ್ಕಿಂತ ಅಮೂಲ್ಯ ಬಂಧನವೇ ಗೆಳೆತನ. ಅದು ನಿಜವೇ ಆಗಿದ್ದರೆ ಯಾರಿಂದಲೂ ಅದನ್ನು ಮುರಿಯಲು ಸಾಧ್ಯವಿಲ್ಲ. ಹಾಗೆಂದು ಗೆಳೆತನ ಯಾವಾಗ ಹೀಗೆ ಆರಂಭವಾಗುತ್ತದೆ ಎಂದು ಯಾರಿಗೂ ತಿಳಿಯದು. ಆದರೆ ಅದಕ್ಕಿರುವ ಶಕ್ತಿ ಅಪೂರ್ವ. ಅನೇಕ ಬಾರಿ ನಾವು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ತಂದೆ ತಾಯಿಗಿಂತ ಮೊದಲು ಗೆಳೆಯನ ಬಳಿ ಮುಜುಗರವಿಲ್ಲದೆ ಹೇಳಿಕೊಳ್ಳುತ್ತೇವೆ. ಹಿರಿಯರು ಅಷ್ಟೇ, ತಮ್ಮ ಮಕ್ಕಳ ಜೊತೆ ಒಳ್ಳೆಯ ಗೆಳೆಯರಿದ್ದಾರೆ ಎಂದಾದರೆ ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಾರೆ. ನಿಜವಾದ ಗೆಳೆಯರೆಂದರೆ ಹಣ ಸಂಪತ್ತು. ಇದು ಗಮನಿಸಿ ನೋಡಿ, ನೀವು ಸಂತೋಷದಿಂದ ಇದ್ದೀರಿ ಎಂದಾದರೆ ಹೆಚ್ಚಿನ ಬಾರಿ ಅದಕ್ಕೆ ನಿಮ್ಮ ಗೆಳೆಯರೇ ಕಾರಣರಾಗಿರುತ್ತಾರೆ. ಅದೃಷ್ಟವಶಾತ್ ನನಗೂ ಜೀವನದಲ್ಲಿ ಅದ್ಭುತ ಗೆಳೆಯರು ಸಿಕ್ಕಿದ್ದಾರೆ. ಅವರ್ಯಾರು ಕಷ್ಟದ ಸಮಯದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದವರಲ್ಲ. ಒಳ್ಳೆಯ ಕೆಲಸ ಮಾಡಲು ಹೊರಟಾಗ ಅಪಹಾಸ್ಯ ಮಾಡಿದವರಿಲ್ಲ, ಪ್ರೋತ್ಸಾಹಿಸಿದವರೇ ಎಲ್ಲ. ನನ್ನ ಸಂತೋಷದಲ್ಲಿ ಬಹುದೊಡ್ಡ ಪಾತ್ರ ವಹಿಸಿರುವ ನನ್ನ ಗೆಳೆಯರು ನನಗೆ ಅನೇಕ ಪಾಠಗಳನ್ನು ಹೇಳಿಕೊಟ್ಟಿದ್ದಾರೆ, ಹೊಸ ವಿಚಾರಗಳನ್ನು ಕಲಿಸಿದ್ದಾರೆ. ಎಷ್ಟೋ ಮಂದಿ ಪ್ರೀತಿಯಲ್ಲಿ ಸೋತು ಜೀವನವೇ ಮುಗಿಯಿತು ಎಂದುಕೊಂಡವರಿಗೆ ಬೈದು ಬುದ್ಧಿ ಹೇಳಿದ ಸ್ನೇಹಿತರನ್ನು ನೋಡಿದ್ದೇನೆ. ಇನ್ನು ತನಗೇನಾದರೂ ಆಗಲಿ ಚಿಂತೆಯಿಲ್ಲ, ನನ್ನ ಸ್ನೇಹಿತರಿಗೆ ಏನು ತೊಂದರೆಯಾಗಬಾರದು ಎಂದು ತೆರೆಮರೆಯಲ್ಲಿ ಕಷ್ಟಪಟ್ಟವರನ್ನು ಕಂಡಿದ್ದೇನೆ. ಹೀಗಾಗಿಯೇ ಈ ಗೆಳೆತನ ಎಂಬುದು ಯಾವುದೇ ಒಂದು ಸ್ವಾರ್ಥವಿಲ್ಲದ ಸಂಬಂಧ. ಸ್ವಾಮಿ ವಿವೇಕಾನಂದರು ತಮಗೆ ಬಾಲ್ಯದಲ್ಲಿ ಕಷ್ಟಗಳು ಎದುರಾದಾಗ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡಿದ ಸ್ನೇಹಿತರನ್ನು ನೆನಪಿಸಿಕೊಳ್ಳುತ್ತಾರೆ. ಸ್ನೇಹ ಎನ್ನುವುದು ಬಡವ ಬಲ್ಲಿದ ಜಾತಿ ಧರ್ಮ ವಯಸ್ಸಿನ ಅಂಗಿಲ್ಲದೆ ಎಲ್ಲೆಡೆ ಬೆಳೆಯುತ್ತದೆ. ಪ್ರತಿ ವ್ಯಕ್ತಿಯು ತನಗೆ ಧೈರ್ಯ ತುಂಬುವ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಬಲ್ಲ, ಕೆಟ್ಟ ಪರಿಸ್ಥಿತಿಯಲ್ಲಿ ನೈತಿಕ ಸ್ಥೈರ್ಯ ತುಂಬುವ ಸ್ನೇಹಿತರ ಬಳಗವನ್ನು ಸೃಷ್ಟಿಸಿಕೊಂಡಿರುತ್ತಾನೆ. ನೀವು ಅಷ್ಟೇ, ನಿಮ್ಮ ಗೆಳೆತನ ನಿಜವಾಗಿದ್ದರೆ ಎಂದಿಗೂ ಅದನ್ನು ಕಳೆದುಕೊಳ್ಳಬೇಡಿ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಸಮಯದ ಮಹತ್ವ ಅರಿತು ನಡೆಯಿರಿ. ಹಿರಿಯರ ಪ್ರಕಾರ ಕಾಲವನ್ನು ವ್ಯರ್ಥವಾಗಿ ಕಳೆಯುವುದೆಂದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವುದೇ ಆಗಿದೆ. ಹಾಗಾಗಿ ಸಮಯದ ಮಹತ್ವದ ಬಗ್ಗೆ ಬಹಳಷ್ಟು ಕಥೆ ದೃಷ್ಟಾಂತಗಳನ್ನು ನಾವು ಕೇಳಿದ್ದೇವೆ. ನಮ್ಮ ಹಿರಿಯರಂತೂ ಸುಮ್ಮನೆ ಕಾಲ ಕಳೆಯಬೇಡಿ ಎಂದು ಹೇಳುತ್ತಲೇ ಇರುತ್ತಾರೆ. ಅದೇ ಸಾಲಿನಲ್ಲಿ ಶಿಕ್ಷಕರು, ಆಫೀಸ್ನ ಬಾಸ್ ಕೂಡ ಇರುತ್ತಾರೆ. ಆದರೆ ಸಮಯದ ಪರಿವಿಲ್ಲದೆ ಕಾಲ ಕಳೆಯುವವರಿಗೆ ಇದೊಂದು ಯಾತನಾಮಯ ಸಲಹೆ ಅನಿಸುತ್ತಿರುತ್ತದೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್ಗಳಂತೂ ಇಂದು ಅನುತ್ಪಾದಕತೆಯ ತಲೆಮಾರನ್ಯ ಸೃಷ್ಟಿಸುತ್ತದೆ ಎಂದರೆ ತಪ್ಪಾಗಲಾರದು. ಉತ್ಪಾದಕತೆಗೆ ಬಳಕೆಯಾಗಬೇಕಾದ ತಂತ್ರಜ್ಞಾನವೆಂದು ಚಿಕ್ಕವರು.

ದೊಡ್ಡವರು ಎನ್ನದೆ ದೊಡ್ಡ ಪ್ರಮಾಣದ ಜನರನ್ನು ಸೋಮಾರಿಗಳನ್ನಾಗಿ ಒಂದು ಬಗೆಯ ವ್ಯಸನಗ್ರಸ್ತರನ್ನಾಗಿ ಮಾಡಿದೆ. ಪರಿಣಾಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಸಮಯದ ಮಹತ್ವವನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳದ ಹೊರತು ಒಳಿತಿನ ವಿಷಯ ನಮಗೆ ಸಿಗಲಾರದು. ಏನೇ ಕೆಲಸ ಉತ್ಪನ್ನ ಮಾಡಬೇಕೆಂದರೂ ನಾವು ಎಲ್ಲದರ ಬಗ್ಗೆ ಯೋಚಿಸುತ್ತೇವೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಎಷ್ಟು ಸಮಯ ಬೇಕು ಎಂದು ಯೋಚಿಸುವುದೇ ಅಪರೂಪ. ವ್ಯಾಪಾರ ಮಾಡಲು ಏನು ಬೇಕು ಎಂದು ಕೇಳಿದರೆ ಬಂಡವಾಳ ಬೇಕು ಎಂಬುದಷ್ಟೇ ನಮ್ಮ ತಲೆಯೊಳಗೆ ಬರುತ್ತದೆ. ಸಮಯ ಎಷ್ಟು ಬೇಕು ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುವುದೇ ಇಲ್ಲ. ಯಾಕೆಂದರೆ ನಾವ್ಯಾರು ಸಮಯಕ್ಕೆ ಬೆಲೆ ಕಟ್ಟುವುದೇ ಇಲ್ಲ. ಪ್ರತಿಯೊಬ್ಬನ ದಿನಚರಿಯಲ್ಲಿ ಉತ್ಪಾದಕತೆಗೆ ಮೀಸಲಿರುವ ಸಮಯ ಎಷ್ಟು, ಕಾಲಹರಣಕ್ಕೆ ವ್ಯಯವಾಗುವ ಸಮಯ ಎಷ್ಟು ಎಂದು ಯೋಚಿಸಿ ನೋಡಿದರೆ ಅಚ್ಚರಿ ಅನಿಸುತ್ತದೆ. ಬಹುತೇಕರು ಸಮಯವನ್ನು ಉತ್ಪಾದಕತೆಗಾಗಿ ಕಳೆಯುವುದಕ್ಕಿಂತ ಅನುತ್ಪಾದಕವಾಗಿ ವ್ಯಯಿಸುವುದರಲ್ಲೇ ಮಹದಾನಂದ ಕಾಣುತ್ತಾರೆ. ಅಂತಹ ಆನಂದ ಅವರಿಗೆ ಬಹಳ ದಿನ ಇರುವುದಿಲ್ಲ. ಏಕೆಂದರೆ ದಿನದಿಂದ ದಿನಕ್ಕೆ ಸಾಮಾಜಿಕವಾಗಿ ನಾವು ಕಷ್ಟದ ದಿನಗಳನ್ನು, ಅದು ಒಡ್ಡುವ ಸವಾಲುಗಳನ್ನು ಎದುರಿಸಲೇಬೇಕಿದೆ. ಅದರಿಂದ ಪಾರಾಗಲು ಸಾಧ್ಯವೇ ಇಲ್ಲ. ಬೇರೊಬ್ಬರಿಗಲ್ಲದಿದ್ದರೂ ನಮ್ಮ ಅಗತ್ಯಗಳಿಗಾಗಿ ನಾವು ದುಡಿಯಲೇಬೇಕಿದೆ. ಅದಕ್ಕೆ ಬೇಕಾದ ಸಮಯವನ್ನು ಹೊಂದಿಸಿಕೊಳ್ಳಬೇಕಿದೆ. ಪ್ರಿಯ ಕೇಳುಗರೆ, ಕೇಳದ್ರಲ್ಲಷ್ಟೊತ್ತು ಗೆಳೆತನವೆಂಬ ಆಪ್ತನೀತಿ ಹಾಗೂ ಸಮಯದ ಮಹತ್ವ ಅರಿತು ನಡೆಯಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೆಳೆತನ ಎಂಬ ಆಪ್ತನಿಧಿ ಹಾಗೂ ಸಮಯದ ಮಹತ್ವ ಅರಿತು ನಡೆಯಿರಿ ಎಂಬುದರ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಮುಂಬರುವ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ವಾರ್ತೆಗಳ ವಿವರ. ಭಾರತದ ಹತ್ತಿ ವಲಯದಲ್ಲಿನ ಅಡಚಣೆಗಳು, ಕ್ಷೀಣಿಸುತ್ತಿರುವ ಬೆಳವಣಿಗೆ ಮತ್ತು ಗುಣಮಟ್ಟದ ಆತಂಕಗಳನ್ನು ಪರಿಹರಿಸಲು 5,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹತ್ತಿ ಉತ್ಪಾದನೆಗಾಗಿ ಮಿಷನ್ ಫಾರ್ ಕಪಾಸ್ ಕಾಂತಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಮಿಷನ್ ಸರ್ಕಾರದ 5F ಮಿಷನ್, ಫಾರ್ಮ್ ಟು ಫೈಬರ್ ಟು ಫ್ಯಾಕ್ಟರಿ ಟು ಫ್ಯಾಷನ್ ಟು ಫಾರಿನ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಹತ್ತಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳಕ್ಕೆ ಗಮನಹರಿಸುತ್ತದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ರೋಗಗಳು ಮತ್ತು ಕೀಟಗಳಿಗೆ ನಿರೋಧಕವಾದ ಹೆಚ್ಚಿನ ಇಳುವರಿ ನೀಡುವ ವಿಧದ ಬೀಜಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಜೊತೆಗೆ ಆಧುನಿಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳ ದೊಡ್ಡ ಪ್ರಮಾಣದ ಅಳವಡಿಕೆ ಉತ್ತೇಜಿಸುತ್ತದೆ. ಈ ಯೋಜನೆಯು ಸುಮಾರು 32 ಲಕ್ಷ ಹತ್ತಿ ಬೆಳೆಯುವ ರೈತರಿಗೆ ಪ್ರಯೋಜನ ನೀಡುತ್ತದೆ ಮತ್ತು 2030-31 ವೇಳೆಗೆ ಹತ್ತಿ ಉತ್ಪಾದನೆಯನ್ನು 498 ಲಕ್ಷ ಬೇಲ್ಗಳಿಗೆ ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಕೇಂದ್ರ ಸಚಿವ ಸಂಪುಟವು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ 5.0 ಅನ್ನು ಸಹ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಸಮತೋಲನಗಳನ್ನು ನಿರ್ವಹಿಸಲು ವ್ಯವಹಾರಗಳಿಗೆ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿಯಲ್ಲಿ ಎಂಎಸ್ಎಂಇಗಳಿಗೆ 100% ಸಾಲ ಖಾತ್ರಿ ನೀಡಲಾಗುವುದು ಮತ್ತು ಎಂಎಸ್ಎಂಇ ಹೊರತುಪಡಿಸಿ ಮತ್ತು ವಿಮಾನಯಾನ ವಲಯಕ್ಕೆ 90% ಗ್ಯಾರಂಟಿಯನ್ನು ವಿಸ್ತರಿಸಲಾಗುವುದು. ಅರ್ಹ ಸಾಲಗಾರರಿಗೆ ವಿಸ್ತರಿಸಲಾದ ಹೆಚ್ಚುವರಿ ಸಾಲ ಸೌಲಭ್ಯದ ಅಡಿಯಲ್ಲಿ ಡಿಫಾಲ್ಟ್ ಆಗಿರುವ ಮೊತ್ತಕ್ಕೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಕಂಪನಿ ಲಿಮಿಟೆಡ್ ಸದಸ್ಯ ಸಾಲ ನೀಡುವ ಸಂಸ್ಥೆಗಳಿಗೆ ಗ್ಯಾರಂಟಿ ವ್ಯಾಪ್ತಿಯನ್ನು ನೀಡುತ್ತದೆ. ಜೊತೆಗೆ ಕೇಂದ್ರ ಸಚಿವ ಸಂಪುಟ 2026-27 ಸಕ್ಕರೆ ಹಂಗಾಮಿನಲ್ಲಿ ಕಬ್ಬಿಗೆ ಕ್ವಿಂಟಾಲ್ಗೆ 365 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದು 10.25% ಮೂಲ ರಿಕವರಿ ದರವನ್ನು ಆಧರಿಸಿದೆ. ಈ ನಿರ್ಧಾರವು ಸುಮಾರು 5 ಕೋಟಿ ಕಬ್ಬು ರೈತರಿಗೆ ಸಕ್ಕರೆ ಗಿರಣಿಗಳಲ್ಲಿ ಮತ್ತು ಸಂಬಂಧಿತ ಪೂರಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡುವ ಸುಮಾರು 5 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ನೀಡುತ್ತದೆ ಎಂದು ವೈಷ್ಣವ್ ಹೇಳಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಇನ್ನು 2 ಸೆಮಿಕಂಡಕ್ಟರ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಅವುಗಳಲ್ಲಿ ಗ್ಯಾಲಿಯಂ ನೈಟ್ರೇಟ್ ತಂತ್ರಜ್ಞಾನವನ್ನು ಆಧರಿಸಿದ ದೇಶದ ಮೊದಲ ವಾಣಿಜ್ಯ ಮಿನಿ ಮೈಕ್ರೋ ಎಲ್ಇಡಿ ಪ್ರದರ್ಶನ ಸೌಲಭ್ಯ ಮತ್ತು ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಸೌಲಭ್ಯ ಸೇರಿವೆ ಎಂದು ವೈಷ್ಣವ್ ಹೇಳಿದ್ದಾರೆ. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿ ರೂಪಾಯಿಗಳಾಗಿದ್ದು ಇದರಿಂದ ಹಾಲಿ ಇರುವ ರೈಲ್ವೆ ಜಾಲಕ್ಕೆ ಹೊಸದಾಗಿ 901 ಕಿಲೋಮೀಟರ್ ಸೇರ್ಪಡೆಯಾಗಲಿದೆ. ಈ ಕಾಮಗಾರಿ 2030-31 ವೇಳೆಗೆ ಪೂರ್ಣಗೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರಿಂದ ಸರಕು ಸಾಗಣೆ ಹಾಗೂ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಕೇರಳದಲ್ಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಸರ್ಕಾರ ರಚನೆಗೆ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿವೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗುರುದೇವ್ ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನವಾದ ಇದೇ 9 ಹೊಸ ಸಚಿವ ಸಂಪುಟ ಸದಸ್ಯರು ಪ್ರಮಾಣವಚನ ಸ್ವೀಕರಿಸುವ ಸಾಧ್ಯತೆ ಇದೆ.

0: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ಸಿ ಜೋಸೆಫ್ ವಿಜಯ್ ಅವರ ತಮಿಳಿಗ ವೆಕ್ಟ್ರಿ ಕಳಗಂ ಟಿವಿಕೆ 108 ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೊಸದಾಗಿ ಆಯ್ಕೆಯಾದ ಟಿವಿಕೆ ಶಾಸಕರು ಚೆನ್ನೈ ಬಳಿಯ ಪನೈಯೂರ್ನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಜಯ್ ಅವರನ್ನು ತಮ್ಮ ನಾಯಕನನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದ್ದಾರೆ. ಈ ಮಧ್ಯೆ ನಿರ್ಗಮಿತ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದು ಅವರು ಅದನ್ನು ಅಂಗೀಕರಿಸಿದ್ದಾರೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎಸ್ ಹೊಸ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆ ಆರಂಭಿಸಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ರಚನೆಗಾಗಿ ಚರ್ಚೆ ಮುಂದುವರೆಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಸಂಬಂಧ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಾಡಿರುವ ಆರೋಪಗಳನ್ನು ಆಧಾರರಹಿತ ಮತ್ತು ಸುಳ್ಳು ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ದಕ್ಷಿಣ ಕೋಲ್ಕತ್ತಾದ ಜಿಲ್ಲಾ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಸಂಪೂರ್ಣ ಎಣಿಕೆ ಪ್ರಕ್ರಿಯೆ ಆಯೋಗದ ನಿಯಮಗಳಿಗೆ ಅನುಸಾರವಾಗಿ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಇಡೀ ಪ್ರಕ್ರಿಯೆಯು ಮುಕ್ತ, ನ್ಯಾಯಯುತ ಮತ್ತು ಪಾರದರ್ಶಕವಾಗಿತ್ತು. ಪ್ರತಿಯೊಂದು ಹಂತವನ್ನು ಕಾನೂನಿನ ಕಟ್ಟುನಿಟ್ಟಿನ ಅನುಸರಣೆಯ ಅಡಿಯಲ್ಲಿ ನಡೆಸಲಾಗಿದೆ. ಎಣಿಕೆಯ ಸಮಯದಲ್ಲಿ ಸಿಸಿಟಿವಿ ಕ್ಯಾಮರಾಗಳನ್ನು ಆಫ್ ಮಾಡಲಾಗಿದೆ ಎಂಬ ಆರೋಪ ಸ್ಪಷ್ಟವಾಗಿ ನಿರಾಕರಿಸಲಾಗಿದ್ದು, ಕ್ಯಾಮರಾಗಳು ಉದ್ದಕ್ಕೂ ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಯಲು ಕೇಂದ್ರ ಸರ್ಕಾರವು ನಿರ್ಣಾಯಕ ಹೆಜ್ಜೆ ಇಟ್ಟಿದ್ದು, ರೈತರಿಗೆ 4,800 ಕೋಟಿ ರೂಪಾಯಿಗಳಿಗೂ ಅಧಿಕ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ದರವನ್ನು ನೀಡಿದೆ. ಈ ವರ್ಷದ ಹಿಂಗಾರು ಬೆಳೆ ಋತುವಿನಲ್ಲಿ ಕರ್ನಾಟಕದಲ್ಲಿ ಎಂಎಸ್ಪಿ ಅಡಿ 9,000 ಮೆಟ್ರಿಕ್ ಟನ್ಗಳಿಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅನುಮೋದನೆ ನೀಡಿದ್ದಾರೆ. ಈ ಅನುಮೋದನೆಯ ಒಟ್ಟು ಎಂಎಸ್ಪಿ ಮೌಲ್ಯವು 69 ಕೋಟಿ ರೂಪಾಯಿಗಿಂತ ಅಧಿಕ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಸೂರ್ಯಕಾಂತಿ ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಪಡೆಯುವುದು ಖಾತ್ರಿಯಾಗಿದೆ. 2025-26 ಹಿಂಗಾರು ಋತುವಿನಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳೆಯ ಗರಿಷ್ಠ ಖರೀದಿ ಮಿತಿಯನ್ನು ಸರ್ಕಾರ 8,00,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ. ಸರ್ಕಾರವು ಮಹಾರಾಷ್ಟ್ರದಲ್ಲಿ ಬೆಳೆಯ ಖರೀದಿ ಅವಧಿಯನ್ನು 30 ದಿನಗಳವರೆಗೆ ವಿಸ್ತರಿಸಿದೆ. ಮೇ 29ರವರೆಗೆ ಖರೀದಿಗಳನ್ನು ಮುಂದುವರೆಸಲು ಅವಕಾಶ ನೀಡಿದೆ. ಬೆಲೆ ಖಾತರಿಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಮಾರುಕಟ್ಟೆಯ ಏರಿಳಿತ ತಗ್ಗಿಸುವ ಮೂಲಕ ಕೃಷಿ ಆರ್ಥಿಕತೆಯನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮಗಳು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸುವುದು ಪ್ರಮುಖ ಆದ್ಯತೆಯಾಗಿದೆ ಉಳಿದಿದೆ ಎಂದು ಸರ್ಕಾರ ಹೇಳಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳ ತಿದ್ದುಪಡಿ ಮಸೂದೆ 2026ನ್ನು ಸಂಸತ್ತಿನಲ್ಲಿ ಮಂಡಿಸುವ ಪ್ರಸ್ತಾಪವನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ನ್ನು ತಿದ್ದುಪಡಿ ಮಾಡುವ ಮೂಲಕ ಸುಪ್ರೀಂಕೋರ್ಟ್ನಲ್ಲಿ ಅನುಮೋದಿತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ ಇರುವ 33ರಿಂದ 37ಕ್ಕೆ ಹೆಚ್ಚಿಸಲಾಗುವುದು ಎಂದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿತ್ತು. ಗೆಲುವಿನ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನು 15 ಎಸೆತ ಬಾಕಿ ಇರುವಂತೆಯೇ ಕೇವಲ 2 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ

0: ಕ್ವಿಂಟಾಲ್ ಕಬ್ಬಿಗೆ 365 ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕರ್ನಾಟಕ ಸೇರಿ 6 ರಾಜ್ಯಗಳಲ್ಲಿ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳದಲ್ಲಿ ಬಿರುಸುಗೊಂಡ ಸರ್ಕಾರ ರಚನೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಡಿ 9,000 ಮೆಟ್ರಿಕ್ ಟನ್ಗೂ ಅಧಿಕ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸಮ್ಮತಿ. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರಿನ ಶ್ರೀಮತಿ ಆಸರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೇ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಹುಣಸೂರು ತಾಲೂಕಿನ ಚಿಕ್ಕಹುಣಸೂರು ಗ್ರಾಮದ ಶ್ರೀಮತಿ ಆಶಾರವರು ನಮ್ಮ ಜೊತೆಗಿದ್ದಾರೆ. ಇವರ ಮಗುವಿನ ಒಂದು ವಯಸ್ಸು 11 ವರ್ಷ. ಸಮಸ್ಯೆ ಬಂದು ಸಿಪಿ ಸಮಸ್ಯೆ. ಹಾಗಾಗಿ ಅವರ ಮಗುವಿನ ಬಗ್ಗೆ ಹಾಗೆ ಅವರ ಒಂದು ಪೋಷಣೆಯ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿಯಾಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ಇಷ್ಟೊಂದು ಪಾತ್ರವನ್ನ ನಿರ್ವಹಿಸ್ತಾರೋದು ತುಂಬಾ ಹೆಮ್ಮೆಯ ಕೆಲಸ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್. ಎಲ್ಲಿಂದ ಬರೋದು, ಯಾವೂರು, ನಿಮ್ಮ ಹೆಸರೇನು?
4: ನಮ್ಮ ಹೆಸರು ಆಶಾ ಅಂತ. ಹುಣಸೂರಿಂದ, ಚಿಕ್ಕಹುಣಸೂರಿಂದ ಬಂದಿರೋದು. ನನ್ನ ಮಗನ ಹೆಸರು ಹರ್ಷ, 11 ವರ್ಷ, ಚಿಕ್ಕಹುಣಸೂರು.
2: ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
4: ನಾನು, ನಮ್ಮ ಅತ್ತೆ, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅಕ್ಕ ಮಗಳು, ಅವರು ಎಲ್ಲರಿಗಿಂತ ನನಗೆ ನನ್ನ ಮಗಳು ಸಪೋರ್ಟ್ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋದ್ಮೇಲಿಂದ ನನ್ನ ಮಗ ಪರವಾಗಿಲ್ಲ. ಅಲ್ಲಿವರೆಗೆ ಒಂದು ಊರ್ಗೆ ಹೋಗಿ ಬರ್ಬೋದಾಗಿತ್ತು, ಮನೇಲಿ ಮಲಗಿದ್ರೆ ಒಂದು ಊರ್ಗೆ ಹೋಗಿ ಬರ್ಬೋದಾಗಿತ್ತು. ಅಲ್ಲಿಂದ ಬಂದ್ಮೇಲೆ ಸಂಸ್ಥೆಗೆ ಹೋದ್ಮೇಲಿಂದ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ನನ್ನ ಮಗ ಸ್ವಲ್ಪ ಕುತ್ಕೊಂಡು ಓಡಾಡ್ತಾನೆ, ಕರ್ಕೊಂಡು ಸ್ವಲ್ಪ ನೀಡಬೇಕು.
2: ಈಗ ಅರ್ಜುನ್ಗೆ 11 ವರ್ಷ ಅಂತ ಹೇಳಿದೆ, ಯಾವಾಗ ಈ ಸಮಸ್ಯೆ ಕಾಣಿಸ್ತು ಮೇಡಮ್?
4: ಹಂಗೆ ಹುಟ್ಟುತ್ತಿದ್ದಾನೆ ಮೇಡಮ್, ಹುಟ್ಟುತ್ತಿದ್ದಾನು ಹಂಗೇನೆ ಆಗಿದ್ದು. ಕುತ್ಕೋತಿರ್ಲಿಲ್ಲ, ಕತ್ ನಿಂತಿರ್ಲಿಲ್ಲ, ಫಿಟ್ಸ್ ಬರುತ್ತೋ. ಅವ್ನು ಹುಟ್ಟದ ಹೆಂಗೆ ಇದಾಯ್ತು ಅವಾಗಲಿಂದನೂ ಹಂಗಿನಿ.
2: ಅಂದ್ರೆ ಹುಟ್ಟದ ದಿನದಿಂದ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ನಿಮ್ಗೆ ಯಾವಾಗ ಗೊತ್ತಾಯ್ತು ಮೇಡಮ್ ಈಗ ಅವನ ಬೆಳವಣಿಗೆ ನಿಧಾನಗತಿಯಲ್ಲಿ ಸಾಕ್ತಿತ್ತ ಏನು?
4: ಅಲ್ಲೇ ಡಾಕ್ಟರ್ ಹೇಳಿದ್ರು ಇವನ್ಗೆ ಅಷ್ಟು ಮೈಂಡ್ ಇದಾಗಲ್ಲ ಅನ್ಬಿಟ್ಟು ಜೇಷಸಲ್ಲಿ ಹೇಳಿದ್ರು.
2: ತಕ್ಷಣಕ್ಕೆ ಯಾವ ತರ ಚಿಕಿತ್ಸೆನ ಕೊಡಿಸಿದ್ರು ಮೇಡಮ್ ನೀವು?
4: ಹಿಡಿಸ್ತು ಶಿರಪ್ ಹಾಕಿದ್ರು.
2: ಅದಾದ್ಮೇಲೆ
4: ಇನ್ನೆಲ್ಲ ಹೋಗ್ಲಿಲ್ಲ ಮೇಡಮ್, ಹೇಳಿದ್ರು ಹಿಂಗೆ ತಲೆಯಲ್ಲಿ ಮೆದ್ಲು ಸುತ್ತ ನೀರೈತೆ ಆಗಲ್ಲ ಅನ್ಬಿಟ್ಟು ಶಿರಪ್ ಕೊಟ್ರು ಅಷ್ಟೇ. ಈ ಶಿರಪ್ ಅವ್ನು ಇರೋವರೆಗೂ ಇದಾಗಿ ಅಂತ ಹೇಳಿದ್ರು.
2: ಈಗ ದೊಡ್ಡ ಮಗಳು ಇದ್ದಾರಂತೆ, ಅವಳು ಚೆನ್ನಾಗಿದ್ದಾಳ ಮೇಡಮ್?
4: ಅವಳು ಚೆನ್ನಾಗಿದ್ದಳ ಮೇಡಮ್.
2: ಅವ್ರು ಏನ್ ಮಾಡ್ತಾರೆ?
4: ಅವ್ರು ಈಗ ಫಸ್ಟ್ ಪಿಯುಸಿಗೆ ಅಡ್ಮಿಷನ್ ಮಾಡಿಸ್ಬೇಕು.
2: ಒಂದು ಸಿಪಿ ಸಮಸ್ಯೆಯಿಂದ ನಿಮ್ಮ ಮಗ ಬಳಲ್ತಾ ಇದ್ರೆ, ಇದ್ರ ಬಗ್ಗೆ ಅವನ ಒಂದು ಪರಿಸ್ಥಿತಿ ಹೇಗಿದೆ ಮೇಡಮ್? ಹೇಗಿತ್ತು ಅವನ ಪರಿಸ್ಥಿತಿ?
4: ಹೇಗಿತ್ತು ಏನಿಲ್ಲ ನೋಡು, ತಂಗಿರ್ ಮಕ್ಳು ನೋಡಿದ್ರು ನಮ್ಗೆ 3 ಜನ ಹೆಣ್ಮಕ್ಳು ನಮ್ಮಪ್ಪಂಗೆ, ನಮ್ಗೆ ಅವರಿಬ್ರು ತಂಗಿರ್ ಮಕ್ಳು ಚೆನ್ನಾಗವೆ. ನನ್ ಮಗ ಆ ತರ ಓಡಾಡ್ಲಿಲ್ವಲ್ಲ, ನನ್ ಮಗನ ಓಡಾಡ್ಲಿಲ್ವಲ್ಲ. ಈಗ ಅಕ್ಕ ಪಕ್ಕದಲ್ಲೆಲ್ಲ ಅಯ್ಯೋ ನೀರಾಗಂಟ ನೋಡ್ಕೋ ಸತ್ತವೆ ಮಣ್ಣಾಕ್ಬಿಡು ಅಂತಾರೆ. ಏನ್ ಮಾಡಕ್ಕೈತದೆ, ನೋಡ್ಕೊಳ್ತೀನಿ. ಅಯ್ಯೋ ಇದೆಲ್ಲ ಹುಟ್ಬಿಡ್ತೋ ಇರತ್ತಾಗೆ, ಏನಾರ ಅವಾಗ್ಲೇ ಸತ್ತೋಗ್ಬಿಟ್ಟಿರಾಗೋದು, ಮಗಿನಲ್ಲೇ ಸತ್ತೋಗ್ಬಿಟ್ಟಿರಾಗೋದು, ಈ ಕಣ್ಣಲ್ಲೇ ಹಾಕ್ಬೇಕು ನೋಡೋದು ಅಂತ ಹೇಳ್ತಾರೆ. ಎಲ್ಲ ಹಂಗೆ ಹೇಳಿದ್ರು, ಅಕ್ಕಪಕ್ಕದಲ್ಲಿ ಹಂಗೆ ಹೇಳೋದು, ಇರೋಗಂಟ ನೋಡ್ಕೋ ಸತ್ಮೇಲೆ ಮಣ್ಣಾಕು ಅಂತಾರೆ. ನೀನು ಹಂಗೆ ಅನ್ಕೊಳ್ಳೋದಷ್ಟೇ, ನೀನ್ ತಾನೇ ನೀನೇ ತೊಗೊಳ್ತಾ, ನಾನು ತಾನೇ ಎತ್ಕೊಂಡು ಹೋಗೋದು ಬಿಡು, ನಾನು ಅನ್ಬಿಟ್ಟು ಜಯಿಸ್ತೀನಿ ಅನ್ಬಿಟ್ಟು ಯಾರು ಎಲ್ಲಿಂದ ಎಲ್ಲಿ ಹೇಳಿದ್ರು ನಾನು ಹೋಗ್ತೀನಿ.
2: ಇವಾಗ ಅವ್ನಿಗೆ 11 ವರ್ಷ ಅಂತ, ಈಗ ಅವನ ಸದ್ಯದ ಪರಿಸ್ಥಿತಿ ಹೇಗಿದೆ ಮೇಡಮ್?
4: ಅಂದ್ರೆ ಏನು ಓಡಾಡಿಲ್ಲ ಮೇಡಮ್, ಪರವಾಗಿಲ್ಲ ಹೋಗ್ತೀನಿ. ನನಗೆ ಅವಾಗಿಂತ ಇವಾಗ ಪರವಾಗಿಲ್ಲ ಅನಿಸ್ತು. ಆಕ್ಟಿವ್ ಆಗ ಅವನೇ ಅಂದ್ರೆ ಅಮ್ಮ ಅಪ್ಪ ಅವ್ವ ಅಕ್ಕ ಅಂತ ಎಲ್ಲ ಮಾತಾಡ್ತಾನೆ. ಎದ್ದಿ ಓಡಾಡಲ್ಲ ಅನ್ನೋದ್ ಬಿಟ್ರೆ ಅವನಿಗೆ ತುಂಬಾ ಜ್ಞಾಪಕ ಶಕ್ತಿ ಚೆನ್ನಾಗಿದೆ.

0: ಆಗಿದೆ.
1: ಅವನು ಏನೋ ಶಿಕ್ಷಣ ಪಡಿತಿಲ್ವ ಮೇಡಮ್?
0: ಸ್ಕೂಲ್ಗೆ ಸೇರ್ಸಿದ್ ಮೇಡಮ್ ಅಂದ್ರೆ ಇವನು ಒಂದ್ ಹಿಡ್ದಂಗೆ ಒಂದ್ ವಾರ ಕರ್ಕೊಂಡು ಹೋದೆ. ಇವನ್ ಕಡೆಯಿಂದ ಬೇರೆ ಮಕ್ಳು ಪೆನ್ ಎಳಿಯೋದು, ಬೈಂಡ್ ಎಳಿಯೋದು, ಆಮೇಲೆ ಮಕ್ಕಳೆಲ್ಲ ಇವನೇ ನೋಡೋದು, ವೀಲ್ ಚೇರ್ ಕೊಟ್ಟಿದ್ದಲ್ಲ ಅಲ್ಲಿ ತಳ್ಕೊಂಡು ಹೋಗುವೆ, ಇವನೇ ನೋಡೋದು, ಮಕ್ಳು ಪೆನ್ ಎಳಿಯೋದೆಲ್ಲ ಮಾಡ್ತೇನೆ ಅನ್ಬಿಟ್ಟು ನಾನೇ ಅನ್ಸ್ಕಿಂದ ನಾನೇ ಕರ್ಕೊಂಡು ಹೋಗ್ತೀನಿ.
1: ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ? ಈಗ ಅವನು ಐದನೇ ಕ್ಲಾಸ್ ಅಂತ ಹೇಳಿದ್ರೆ ಬುದ್ಧಿಶಕ್ತಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವನ ಬೆಳವಣಿಗೆ ನಿಧಾನವಾಗಿ ಸಾಕ್ತಾ ಸಾಕ್ತಾ ಇವಾಗ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾನೆ? ಮನೇಲಿ ಯಾರನ್ನ ಹಚ್ಕೊಂಡಿದ್ದಾನೆ?
0: ನನ್ನ ಜಾಸ್ತಿ ಹಚ್ಕೊಂಡ್ರು, ನನ್ನ ನನ್ನ ಮಗಳನ್ನ, ಅಕ್ಕ ಅಕ್ಕ ಜಾಸ್ತಿ ಹಚ್ಕೊಂಡ್ರು, ನನ್ನ ನನ್ನ ಮಗಳನ್ನ, ಅವ್ರ ಅಪ್ಪನಷ್ಟು ಹಚ್ಕೊಂಡಿಲ್ಲ, ನನ್ನೇ ನನ್ನ ನನ್ನ ಮಗಳನ್ನ. ನಾನು ನನ್ನ ಮಗಳು ಇಬ್ಬರೇ ನೋಡ್ಕೊಳ್ಳೋದು, ಆಕೆ ನಮ್ಮ ಇಬ್ಬರನ್ನ ಜಾಸ್ತಿ ಹಚ್ಕೊಂಡು, ಹಾಲು ಕುಡಿದ್ರು ಅಕ್ಕ, ಅನ್ನ ತಿಂದ್ರು ಅಕ್ಕ, ಅವ್ನು ಏನ್ ತಿಂಡಿ ತಿಂದ್ರು ಅಕ್ಕ, ಅಮ್ಮ ನೀನ್ ತಿನ್ನು ಅಂತಾನೆ, ಅಕ್ಕನ್ ಕೊಡು ಅಂತಾನೆ, ಅವಳ ಬೇಡ ಅಂದ್ರೆ ಮುನ್ಸ್ಕೋತಾನೆ.
1: ಪರಸ್ಪರ ಸಂಬಂಧನ ಕೂಡ ನಿಮ್ ಜೊತೆ ಬೆಳೆಸ್ಕೊಂಡಿದ್ದಾನೆ. ಮನೇಲಿ ಮಿಕ್ಕದ ಒಂದು ಸದಸ್ಯರ ಜೊತೆಗೆ ಹೇಗಿದೆ ಅವ್ನು ನೋಡೋದಾಗ?
0: ಅಷ್ಟೇನ್ ಕಮ್ಮಿನೆ ಮೇಡಮ್. ಈಗ ಯಾರೋ ನಮ್ಮ ಅತ್ತೆ ಮಗಳು ಫ್ರೆಂಡ್ ಬಂದಿದ್ರು, ನನ್ ಮಗು ನೋಡಿದ್ಮೇಲೆ ಆಸ್ಟು ಸೇರಿಸ್ಬಿಡಿ ಸುಮ್ನೆ, ನಿಮಗು ಸಮಸ್ಯೆ ಅಂತ. ಅವ್ರಿಗೆ ಸಮಸ್ಯೆ ಅಂದ್ಮೇಲೆ ನಮ್ಗೆ ಹೆಂಗ ಅನಿಸ್ತದೆ? ನಮ್ಗೆ ಎಷ್ಟು ಸಮಸ್ಯೆ ಇರ್ತದೆ, ನಮ್ಕಿಂತ ಹೆಚ್ಚಾಗಿ ಅವ್ರು ನೋಡ್ಕೋತಾರ, ನಾ ತಾಯಿದಿರಷ್ಟು ನೋಡ್ಕೊಳ್ಳೋದಿಲ್ಲ. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ಕೆ ಅವ ಸೇರಿಸ್ಬಿಡೋದ ಅನ್ನಿದ್ಕೆ, ಅಮ್ಮ ನಿಂದ ಅಮ್ಮಯ್ಯ ಅಂತ ನಾನು ಸೇರಿಸ್ಬಿಡಮ್ಮ, ನಾನು ನೋಡ್ಕೋತೀನಿ, ನೀನ್ ನೋಡ್ಕೊಬೇಡ, ನಾನು ನೋಡ್ಕೋತೀನಿ ಅಂತ ನನ್ನ ಮಗಳು ನನಗೆ ಬೆಂಬಲ ಆಗಿದೆ.
1: ನಿಮ್ಮ ಮಗಳ ಒಂದು ಬೆಂಬಲ ನಿಮ್ಮನ್ನ ಸದಾ ಕಾಯ್ತಾ ಇದೆ, ಇನ್ನಷ್ಟು ನಿಮ್ಮನ್ನ ಧೈರ್ಯಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾದು. ಮೇಡಮ್, ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವಾಗ ಪರಿಚಯ ಆಯ್ತು ಮೇಡಮ್?
0: ನಮ್ಗೆ 8 ವರ್ಷದಿಂದ ಪರಿಚಯ ಆಗಿದೆ ಮೇಡಮ್. ಅಷ್ಟಾಗಿ ಪರಿಚಯ ಇರಲಿಲ್ಲ. ಅವರಿಂದ ಅವರು ಹಿಂಗೇನೆ ಮನೆ ಹತ್ರ ವಿಸಿಟ್ ಯಾರೋ ಹೋಗ್ಬೇಕಾದ್ರೆ ಇವ್ರ ಮನೆ ಪಾಪ ಐತೆ ಅಂತ ಹೇಳಿದ್ಮೇಲೆ ನಮ್ಗೆ ಫರಿನ ಅವರು ನಮ್ಗೆ ಪರಿಚಯ ಮಾಡಿಕೊಂಡು ಅವ್ರಿಗೆ ಏನೇ ಆದ್ರೂ ನಮ್ಗೆ ಫೋನ್ ಮಾಡ್ತಾರೆ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಪರಿಚಯ ಆದ್ಮೇಲೆ ಯಾವ ತರ ಒಂದು ಪರಸ್ಪರ ಸಂಬಂಧವನ್ನ ಬೆಳೆಸ್ಕೊಂಡ್ರಿ ನೀವು ಆಸ್ಪತ್ರೆ ಜೊತೆಗೆ?
0: ಕ್ಯಾಂಪ್ಗೆ ಹೋಗಿದ್ವಲ್ಲ ಮೇಡಮ್, ಕ್ಯಾಂಪ್ಗೆ ಹೋದ್ಮೇಲೆ ತುಂಬಾ ಅಟ್ಯಾಚ್ ಆಗ್ಬಿಡ್ತದ್ದು. ಪಾಪಗೆ ಮಸಾಜ್ ಮಾಡಿಸೋದು, ಥೆರಪಿ ಮಾಡಿಸೋದು, ಅಲ್ಲೇ 5 ದಿನ ಇದ್ವಿ. ಫಸ್ಟ್ ಹೋದಾಗ ಅಯ್ಯೋ ಯಾಕಾರು ಬಂದು ಅನ್ನಿಸ್ತು, ಆಮೇಲೆ 2 ದಿನ ಆದ್ಮೇಲೆ ಇನ್ನೂ ಒಂದು ವಾರ ಮಾಡಿಸ್ಬೇಕಿತ್ತು ಥೆರಪಿನ. ಹಿಂಗೆ ಮಕ್ಳಿಗೆ ಆಯಿಲ್ ಮಸಾಜು, ಈಗ ನಾವು ದುಡ್ಡು ಕೊಟ್ಟು ತಗೊಳ್ಳೋದು ಅಂದ್ರೂ ಹಿಂಸೆ ಆಗುತ್ತೆ. ಇನ್ನೊಂದು ವಾರ ಆಗಿದ್ರು ಇಲ್ಲೇ ಇರ್ಬೋದಾಗಿತ್ತು, ಮಕ್ಳಿಗೂ ಥೆರಪಿ ಸಿಗೋದು, ಆಯಿಲ್ ಮಸಾಜ್ ಎಲ್ಲ ಸಿಗೋದು ಅಂತ ತುಂಬಾ ಖುಷಿ ಆಯ್ತಿತ್ತು. ಇನ್ನು ಆಮೇಲೆ ಇನ್ನು ಮತ್ತೆ ಅದಾದ್ಮೇಲೆ ಇನ್ನೊಂದ್ಸಲ ಓದೆ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ಗೆಲ್ಲ ಬರ್ತೀನಿ ಅಂತ ಹೇಳಿದ್ರಿ, ಥೆರಪಿಗೋಸ್ಕರ ಯಾವ ಟೈಮಲ್ಲಿ ಬರ್ತಿದ್ರಿ, ಎಷ್ಟು ಸಲ ಥೆರಪಿ ಕೊಡಿಸಿದ್ರಿ ನೀವು?
0: ಅಂದ್ರೆ 1-2 ವರ್ಷ ಕೊಡಿಸ್ತಾ ಮೇಡಮ್. ಬಸ್ ನಮ್ಗೆ ಇಲ್ಲಿಂದ ಹುಣಸೂರಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಒಬ್ಳೆ ಎಲ್ಲ ಎತ್ಕೊಂಡು ಹೋಗ್ತಿದ್ದು ಮಗಳು ಸ್ಕೂಲ್ಗೆ ಹೋಗಳು, ಇನ್ನು ಯಾರು ಬರ್ತಿರ್ಲಿಲ್ಲ. ತಿಂಡಿ ತಿನ್ಕೊಂಡು ಹೋಗೋಷ್ಟೊತ್ತಿಗೆ ಬಸ್ ಮಿಸ್ ಆದ್ರೆ ಆ ಕಡೆಯಿಂದ ಬರೋದೆಲ್ಲ ಹಿಂಸೆ ಆಗೋದು ಅಂದ್ಬಿಟ್ಟು ಇಲ್ಲೇ ಹುಣಸೂರಲ್ಲಿ ಈಗ ಥೆರಪಿ ಕೊಡಿಸ್ತಾ ಇದೆ. ಬಿ ಆಫೀಸರ್ ಥೆರಪಿ ಕೊಡಿಸ್ತಾ ಇದೆ.
1: ಎಷ್ಟು ದಿನ ಬರ್ತಿದ್ರಿ ಮ್ಯಾಮ್ ಅಲ್ಲಿಗೆ? ಎಷ್ಟು ವರ್ಷ ಬಂದ್ರಿ
0: ಅಲ್ಲಿ? 1-2 ವರ್ಷ ಬಂದೆ ಮೇಡಮ್.
2: ಯಾವ ಟೈಮಿಂಗ್
0: ಅಂದ್ರೆ ಬೆಳಿಗ್ಗೆ ಇಲ್ಲಿ 9 ಗಂಟೆಗೆ ಹೋದ್ರೆ ಅಲ್ಲಿ 10 ಗಂಟೆಗೆಲ್ಲ ರೀಚ್ ಆಗುವೆ, ಆ ಕಡೆಯಿಂದ ಬರೋಷ್ಟಿಗೆ ಮತ್ತೆ 1 ಗಂಟೆ 1:30 2 ಗಂಟೆಗೆಲ್ಲ ಮನೆಗೆ ಬರುವ.
1: ವಾರದಲ್ಲಿ ಎಷ್ಟು ದಿನ ಥೆರಪಿಯನ್ನ ಕೊಡಿಸ್ತಿದ್ರಿ ಅವ್ರು?
0: ಅಲ್ಲಿ ವಾರಕ್ಕೆ 2 ದಿನ ಹೋಗುವೆ, ಇಲ್ಲ ಅಂದ್ರೆ 1 ದಿನಾನಾರು ಹೋಗುವೆ ಮೇಡಮ್.
1: ಅಲ್ಲಿ ಕೊಟ್ಟಂತ ಥೆರಪಿ ಹೇಗೆ ಸಹಕಾರಿ ಆಗ್ತಿತ್ತು ಅಂದ್ ಬೆಳವಣಿಗೆಗೆ?
0: ನಿಮ್ಮಕ್ಕ ಚೆನ್ನಾಗಿ ಮಾಡಿಸ್ತಿದ್ರು, ಅವನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಅವ್ರು ಹೇಳ್ಕೊಟ್ಟಾಗ ನಾನು ಮನೇಲಿ ಮಾಡುವೆ ಮೇಡಮ್. ಕತ್ತು ದಬ್ಬಾಕೊಳ್ಳೋದು, ಹಿಂಗೆ ಕತ್ತು ಹಿಂಗೆ ಹಿಂದ್ಗಡೆ ಸಾವಿರಕ್ಕೂ ಸಾವಿರ ಕತ್ ಮೇಲೆತ್ತೋನು. ಪೂರ್ಣಿಮಕ್ಕ ಅವ್ರು ಹೇಳ್ಕೊಟ್ಟಂಗೆ ನಾನು ಬಂದು ಮನೇಲಿ ಮಾಡ್ಕೊಡೋದು.
1: ಸ್ಪಂದಿಸ್ತಿದ್ದ ಮೇಡಮ್ ಆ ಥೆರಪಿಗೆಲ್ಲ?
0: ಮಾಡ್ತಿದ್ದೆ ಮೇಡಮ್. ಮಾಡ್ತಿದ್ದೆ.
1: ಅವ್ನ ವೈಯಕ್ತಿಕ ಕೆಲಸಗಳನ್ನ ಹೇಗೆ ನೋಡ್ಕೋತಿದ್ದ? ನೀವೇ ನೋಡ್ಕೋತಿದ್ರ ಅಥವಾ ಅವನು
0: ಏನೋ ನೋಡ್ಕೊಳ್ಳ? ಸುಸ್ಸು ಮಾಡೋದಾದ್ರೆ ಮಾಡ್ಬೇಕು ಅಂತ ತೋರಿಸೋಣ ಅಷ್ಟೇ. ಇನ್ ಬಾತ್ರೂಮ್ಗೆಲ್ಲ ಅವನು ಹೋದ್ರೆ ಹೇಳಿದ್ರೆ ನಾವೇ ಮಾಡ್ಬೇಕು. ನಾನು ನನ್ನ ಮಗಳೇ ಇಬ್ಬರೇ ಮಾಡೋದು.
1: ಈಗ ಥೆರಪಿ ಕೊಟ್ಟಾದ್ಮೇಲೆ ಅವ್ನ ಬೆಳವಣಿಗೆ ಹೇಗೆ ಒಂದು ಆರಾಮ ಅನ್ನಿಸ್ತು?
0: ಮೊದ್ಲೊಡ್ನೆಲ್ಲ ಏನು ಗೊತ್ತಾಗಿರ್ತಿರ್ಲಿಲ್ಲ ಅವನಿಗೆ, ಸುಮ್ಮನೆ ಇರೋನು, ಯಾರ ಜೊತೆಲ್ಲೂ ಏನು ನೆಗಡೋದು ಮಾತಾಡೋದು ಏನು ಮಾಡ್ತಿರ್ಲಿಲ್ಲ. ಈ ಥೆರಪಿ ಕೊಡ್ಸೋದ್ರಿಂದ ನೋಡ್ತಾನೆ, ನೆಗಡ್ತಾನೆ, ಮೊಬೈಲ್ ಎಲ್ಲ ಯೂಸ್ ಮಾಡ್ತಾನೆ. ಅವನಿಗೆ ಚೆನ್ನಾಗಿರೋ ರೀಲ್ಸ್ ಬಂದ್ರೆ ನಾವು ಮೇಕ್ ಹತ್ರ ತಿರ್ಗಿ ಮತ್ತೆ ಅದನ್ನೇ ರೀಲ್ಸ್ ನೋಡ್ತಾನೆ. ಅವಾಗಿಂದ ನಮ್ಗೆ ಇವಾಗ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಮೇಡಮ್. ಇಲ್ಲಿ ಬಿ ಆಫೀಸ್ ಬರುವೆ, ಇಲ್ಲಿ ವಾರಕ್ಕೆ 2 ದಿನ ಕಾವ್ಯ ಮೇಡಮ್ ಅಂತ ಥೆರಪಿ ಹೇಳ್ಕೊಡೋರು. ಇಲ್ಲೂ ಪರವಾಗಿಲ್ಲ, ಇಲ್ಲೂ ಚೆನ್ನಾಗಿ ಮಾಡ್ಕೊಡ್ತಿದ್ರು.
1: ಈ ತರ ಮಗು ಒಂದು ಇದೆ ಅಂತಂದ್ಮೇಲೆ ಅಕ್ಕಪಕ್ಕದವರು ತುಂಬಾ ಸಜೆಷನ್ ಮಾಡ್ತಾರೆ, ಈ ನಿಟ್ಟಲ್ಲಿ ಯಾವ್ದಾದ್ರು ಒಂದು ಘಟನೆಯನ್ನ ಹೇಳ್ಬೋದ ನಮಗೆ?
0: ಅಂದ್ರೆ ಫಿಟ್ಸ್ ಬರುತ್ತೆ ನಿನ್ ಮಗ, ಏನೇ ಇದ್ರು ಕರ್ಕೊಂಡು ಇಲ್ಲಿ ಸುಮ್ಮನೆ ಏನು ಕರ್ಕೊಂಡು ಹೋಗ್ತೀಯಾ, ಫಿಟ್ಸ್ ಬರ್ತದೆ. ನಮ್ಮ ಅತ್ತೆನೆ ಹೇಳ್ತಿದ್ರು ಅಕ್ಕಪಕ್ಕದವ್ರಿಗಿಂತ, ಮತ್ತೆನೆ ಹೇಳೋರು ಸುಮ್ಮನೆ ಇಲ್ಲ ಕರ್ಕೊಂಡು ಹೋದ್ರೆ ಏನೋ ನಿನ್ ಮಗ ಏನೋ ಇದ್ದು ಓಡಾಡ್ಬಿಡ್ತಿದ್ನ, ನಿಮ್ಗೆ ಸಂಬಳ ತಂದು ಕೆಲ್ಸಕ್ಕೆ ಹೋಗಿ ಸಂಬಳ ತಂದು ಕೊಡ್ತಿದ್ನ, ಸುಮ್ಮನೆ ಏನಕ್ಕೆ ಇಲ್ಲಿಗೆ ಬರೋದ್ಕೂ. ಮೊನ್ನೆ ದಿನ ಫರೀನ ಬಂದು ನನಗೆ ಫೋನ್ ಮಾಡಿದ್ರು, ನೋಡೋಣ ಒಂದ್ಸಲ ಬಂದು ನಮ್ಮ ಅತ್ತೆಗೆ ಹೇಳಿಂದ, ಅವ್ರ ಪಾಪ ಮನೆಗೆ ಬಂದು ಫರೀನ ಅವರು ಬಂದು ಹಿಂಗೆ ಕಳ್ಸ್ಕೊಡಿ ಅಮ್ಮ, ಇಲ್ಲೇನೋ ಹುಣಸೂರಲ್ಲೇ ದೂರ ಆಗುತ್ತೆ ಅಂದ್ಬಿಟ್ಟು, ಇಲ್ಲ ನಾವು ಇಲ್ಲೇ ಹತ್ರದಲ್ಲೇ ಮಾಡ್ಕೊಂಡಿದ್ದೀವಿ.

0: ಅದಕ್ಕೆ ಬಂದಿದ್ದೀನಿ.
1: ಈಗ ಸಂಸ್ಥೆ ಕಡೆಯಿಂದ ಏನಾದ್ರು ಸಲಕರಣೆಗಳನ್ನ ಕೊಟ್ಟಿದ್ದಾರಾ ಮೇಡಮ್?
0: ಕೊಟ್ಟಿದ್ದಾರೆ ಮೇಡಮ್, ವೀಲ್ ಚೇರ್ ಕೊಟ್ಟಿದ್ದಾರೆ, ಆಮೇಲೆ ಇದು ಸ್ಟ್ಯಾಂಡಿಂಗ್ ಚೇರ್ ಕೊಟ್ಟಿದ್ದಾರೆ, ಕಾಲ್ದು ಗೇಟ್ ಅಷ್ಟೆಲ್ಲ ಕೊಟ್ಟಿದ್ದಾರೆ ಮೇಡಮ್.
1: ಯೂಸ್ ಮಾಡ್ತಾ ಇದ್ದಾನೆ, ಉಪಯೋಗ ಆಗ್ತಿದೆಯಾ?
0: ಉಪಯೋಗ ಆಯ್ತಿದೆ ಮೇಡಮ್. ಅದ್ರ ಮೇಲಿಂದ ತಿಂಡಿ ತಿನ್ಸೋದು, ಊಟ ಮಾಡಿಸೋದು, ಪಾರ್ಕ್ಗೆಲ್ಲ ಕರ್ಕೊಂಡು ಅದ್ರ ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋದ್ ನಾವು. ಅದ್ರ ಮೇಲೆ ಕೂರಿಸ್ತಿದ್ದಪ್ಪ ಇದು ಸ್ವಲ್ಪ ಈಗ ಕತ್ತೆಲ್ಲ ನಿಂತೈತೆ, ಸೊಂಟಕ್ಕೂ ಒಂದ್ ಸ್ವಲ್ಪ ಗ್ರಿಪ್ ಸಿಕ್ಕಿದೆ.
1: ಈಗ ಈ ತರ ಮಕ್ಕಳನ್ನ ನೋಡಿದಾಗ ಅವನೇನಾದ್ರು ಹೇಳ್ಕೊತಾನ ಮೇಡಮ್ ನಿಮ್ ಜೊತೆಗೆ?
0: ಇಲ್ಲ ಮೇಡಮ್, ಮಕ್ಳು ಕಂಡ್ರೆ ಬಾಯಿ ಖುಷಿ ಪಡ್ತಾನೆ, ಇನ್ನೇನು ಹೇಳ್ಕೊಳಕ್ ಆಗೋದಿಲ್ಲ ನನ್ಗೆ, ಮಾತು ಜಾಸ್ತಿ ಮಾತಾಡಕ್ ಆಗಲ್ಲ, ಬರೀ ಅಮ್ಮ ಅಕ್ಕ ಅವ್ವ ಅಪ್ಪ ಅನ್ನ ಹೋಗು ಅಂತಾನೆ ಅಷ್ಟೇ, ಬಾ ಅಂತಾನೆ. ಅವನಿಗೆ ಹೇಳ್ಕೋಬೇಕು ಅಂತಂದ್ರೆ ಅವನಿಗೆ ಮಾತಾಡಕ್ಕೆ ಆಗೋದಿಲ್ಲ.
1: ಈಗಲೂ ಚಿಕಿತ್ಸೆ ಏನಾದ್ರು ಕೊಡಿಸ್ತಾ ಇದೀರಾ ಮೇಡಮ್ ಅವನಿಗೆ?
0: ಅಂದ್ರೆ ಅದೇ ಮಾಮೂಲಿ ಥೆರಪಿ ಮತ್ತೆ ಫಿಡ್ಸ್ದು ಸಿರಪ್ ಹಾಕ್ತಿದೀವಿ ಮೇಡಮ್, ಲೆವಿಪಿಲ್ ಹಾಕ್ತಿದೀವಿ. ಅವನಿಗೆ ಒನ್ ಟೈಮ್ ಊಟ ಮಿಸ್ ಮಾಡಿದ್ರು ಸಿರಪ್ ಮಿಸ್ ಮಾಡೋಕ್ಕಾಗಲ್ಲ, ಈಗ ತಿಂಡಿ ತಿಂದ ತಕ್ಷಣ ಸಿರಪ್ ಹಾಕ್ಬಿಟ್ಟೆ.
1: ಯಾವಾಗ್ಲೂ ನಿರಂತರವಾಗಿ ಈಗ್ಲೂ ಕೂಡ ಚಿಕಿತ್ಸೆ ಮೆಡಿಸನ್ ತಗೊಳ್ತಾ ಇರೋದ್ರಿಂದ ಅವನ ಪರಿಸ್ಥಿತಿ ಸುಮಾರಾಗಿ ಸುಧಾರಿಸ್ತಾ ಬರ್ತಾ ಇದೆ. ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಿದ್ಯಾ?
0: ಇಲ್ಲ ಮೇಡಮ್, ಅದೇ ಮಾಮೂಲಿ ದುಡ್ಡು, ಒಂದು ದುಡ್ಡು ಬಿಟ್ರೆ ನಮ್ಗೆ ಏನು ಸೌಲಭ್ಯ ಇಲ್ಲ. ವರ್ಷಂಗೆ ವೀಲ್ ಚೇರ್ ಎಲ್ಲ ಕೊಟ್ಟಿದಾರಲ್ಲ, ಅಷ್ಟು ಬಿಟ್ರೆ ನಮ್ಗೆ ಇನ್ನು ಮಾಮೂಲಿ ಮೆಡಿಸನ್ ನಾವೇ ತಗೋತಿರೋದು. ಒಂದ್ ತಿಂಗಳಿಗೆ 780 ರೂಪಾಯಿ 780 ರೂಪಾಯಿ, 2 ಸಲ 3 ಸಲ ತಗೋಬೇಕು. ಒಂದೂರು ಮುಚ್ಚಳ ಹಾಕ್ಬೇಕು, ಅದು ಲೆವಿ ಪಿಲ್ಲು ಮಾತ್ರ, ಅದು ಒಂದು ಶೀಟ್ 90 ರೂಪಾಯಿ, ಇನ್ನು ನಾವೇ ತಗೋಬೇಕು.
1: ಅಂದ್ರೆ ಅವನ ಆರೋಗ್ಯ ಪರಿಸ್ಥಿತಿಯಿಂದ ನಿಮ್ಮಲ್ಲಿ ಹಣಕಾಸು ಪರಿಸ್ಥಿತಿ, ಏನ್ ಕೆಲಸ ಮಾಡ್ತಾರೆ ಮೇಡಮ್ ನಿಮ್ಮ ಮನೆಯವರು?
0: ವಾಟರ್ ಮ್ಯಾನ್ ಮೇಡಮ್. ಅವ್ರಿಗೂ ಒಂದ್ ಸ್ವಲ್ಪ ಕಣ್ಣು ಸಮಸ್ಯೆನೆ, ಅವ್ರಿಗೂ ಕಣ್ಣು ಕಾಣಿಸೋದಿಲ್ಲ, ಕಣ್ಣು ಸಮಸ್ಯೆ.
1: ಇದು ವಂಶ ಪಾರಂಪರಿಯಾಗಿ ಏನಾದ್ರು ಬಂದಿದೆಯಾ ಈ ಸಮಸ್ಯೆ, ಇನ್ಯಾರಿಗಾರು ಇದೆಯಾ?
0: ಅಂದ್ರೆ ನಮ್ಮ ಮಾವನ ಕಡೆಯವ್ರು ಯಾರಿಗೂ ಇಲ್ಲ, ಅತ್ತೆ ಕಡೆಯವ್ರಿಗೆ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಫ್ಯಾಮಿಲಿ ಐತೆ. ನಮ್ಮ ಮಾವನ ಕಡೆಯವ್ರಿಗೆ ಯಾರಿಗೂ ಇಲ್ಲ, ಅವ್ರ ನಮ್ಮ ಅತ್ತೆ ಕಡೆಯವ್ರಿಗೆ, ಅಕ್ಕನ ಮಕ್ಳಿಗೆ, ಅಣ್ಣಿ ಚೆನ್ನಾಗವ್ರೆ, ಅಕ್ಕನ ಮಕ್ಳಿಗೆ, ತಂಗಿ ಮಕ್ಳಿಗೆ ಮಾತ್ರ ಕಣ್ಣು ಸಮಸ್ಯೆ. ಅದರಿಂದ ನಮ್ಮ ಮನೆ ಕಣ್ಣು ಸಮಸ್ಯೆಯಲ್ಲಿ ನನ್ನ ಮಗಂಗೆ ಹಿಂಗಾಗುತ್ತೆ.
1: ಅಂದ್ರೆ ಇದು ಒಂದು ವಂಶ ಪಾರಂಪರಿಯಾಗಿ ಬಳುವಳಿಯಾಗಿ ಬಂದಿರೋ ಒಂದು ಸಮಸ್ಯೆ, ಈ ನಿಟ್ಟಲ್ಲಿ ನಿಮ್ಮ ಮಗನಿಗೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರಿ. ಈಗ ದಿನದ 24 ಗಂಟೆಗಳಲ್ಲಿ ಅವನಿಗೆ ಆದ ಸಮಯವನ್ನ ಮೀಸಲಿಡ್ಬೇಕು, ಯಾವ ತರ ಅನ್ಸುತ್ತೆ ಮೇಡಮ್ ಆ ಸಮಯ ನಿಮಗೆ?
0: ಏನು ಕಷ್ಟ ಆಗುತ್ತೆ, ಅದು ನಾನೇ ಕಷ್ಟ ಅಂದ್ಬಿಟ್ರೆ ಬೇರೆಯವ್ರಿಗೂ ಕಷ್ಟ. ನಂತರ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಊಟ ತಿಂಡಿ ಬಿಟ್ಬಿಟ್ಟು ನನ್ನ ಮಗು ನೋಡ್ಕೊತೀನಿ.
1: ಒಂದು ವಿಶೇಷ ಮಗು ಇದೆ ಅಂತಂದ್ರೆ ಆ ಮಗುನ ಎಲ್ಲೂ ಕರ್ಕೊಂಡು ಹೋಗದೆ ಮನೇಲೆ ಒಂದು ಇರಿಸ್ಬಿಟ್ಟು ಆ ಒಂದು ಆಚೆ ಪ್ರಪಂಚನ ತೋರಿಸ್ತೇನೆ ಎಷ್ಟೋ ಮಕ್ಕಳನ್ನ ಬೆಳೆಸ್ತಾರೆ. ಈ ನಿಟ್ಟಲ್ಲಿ ನಿಮ್ಮ ಮಗುನ ನೀವ್ ಹೇಗ್ ನೋಡ್ಕೋತೀರಿ ಮೇಡಮ್?
0: ಇಲ್ಲ ಮೇಡಮ್, ನಾ ಎಲ್ಲೂ ಕರ್ಕೊಂಡು ಹೋದ್ರು ಸೊಂಟ ಕಿರಿಕೊಂಡು ನಾನು ಎಲ್ಲೇ ಕರ್ಕೊಂಡು ಹೋದ್ರು ನಾನು ಎತ್ಕೊಂಡಿರ್ತೀನಿ. ಯಾವ ಫಂಕ್ಷನ್ ಆಗ್ಲಿ, ಮದ್ವೆಗಾಗ್ಲಿ, ನಾನು ಎಲ್ಲಿಂದ ಮೈಸೂರಿಂದ ಬೆಂಗಳೂರು ಕಂಟ ನಾನು ಎತ್ಕೊಂಡು ಹೋಗಿರ್ತೀನಿ. ನನಗೆ ಏನೋ ಅಟ್ಯಾಚ್ ಜಾಸ್ತಿ ಪ್ರೀತಿ ಅಂದ್ಮೇಲೆ ಬೇರೆ ಮಕ್ಳಿಗಿಂತ ನೋಡಿದ್ರೆ ನನ್ನ ಮಗನೇ ನನಗೆ ಎಷ್ಟೋ ಬೆಟರ್ ಅನಿಸ್ತದೆ.
1: ಈ ನಿಟ್ಟಿನಲ್ಲಿ ಆ ಮಕ್ಳಿಗೆ ಆ ಟೈಮಲ್ಲಿ ಎಷ್ಟು ಕೊಡಬೇಕು ಆ ಪ್ರೀತಿನ ಅಷ್ಟು ಕೊಟ್ಬಿಟ್ರೆ ಯಾವುದಕ್ಕೂ ಹಂಬಲ್ಸಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಇರುತ್ತೆ. ಈಗ ರೆಸಿಡೆನ್ಷಿಯಲ್ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿದ್ವಿ, 2 ಕ್ಯಾಂಪು. ಅಲ್ಲಿ ನೋಡಿದಾಗ ಏನನ್ಸುತ್ತೆ ಮಕ್ಳನ್ನ ನೋಡಿದಾಗ?
0: ಅಲ್ಲಿ ಬೇರೆ ಮಕ್ಳಿಗೂ ನೋಡಿದ್ರು ನನ್ನ ಮಗ ನನಗೆ ಇಷ್ಟು ನನಗೆ ಅವನಲ್ಲ ಅಂತ ನನಗೆ ಉತ್ತಮ ಆಗವನಲ್ಲ ಅಂದ್ಬಿಟ್ಟು ಖುಷಿ ಆಯ್ತು. ಬೇರೆಯವ್ರ ಮಕ್ಳು ನೋಡಿದ್ರು ಪಾಪ, ನನಗೆ ಒಂದು ಏನೇ ಒಂದು ಪಾಪು ನೋಡಿದೆ, ತುಂಬ ಅಳ ಬಂದ್ಬಿಡ್ತು. ಅಂದ್ರೆ ಮೇಡಮ್ ಈಗ ಮನೇಲೆ 4 ಗೋಡೆ ಮಧ್ಯದಲ್ಲಿ ಇದ್ದು ಇದ್ದು ಇದ್ದು ಇದ್ದು ಒಂಥರ ಏನೋ ಎಲ್ಲೋ ಇದ್ದೀನಿ ಏನೋ ಕಳ್ಕೊಬಿಟ್ಟಿನಿ ಅಂತ ಬೇಜಾರಾಯ್ತಿತ್ತು. ಈ ಕ್ಯಾಂಪಲ್ಲಿ ಹೋದ್ರೆ ಅವ್ರ ಜೊತೆ ಅವ್ನ ಮಕ್ಳು ನೋಡೋದು, ಈ ಮಕ್ಳು ನೋಡೋದು, ಏನೋ ಒಂಥರ ಖುಷಿ ಆದಂಗೆ ಮೈಂಡ್ಗೆ ಒಂಥರ ಫ್ರೆಶ್ ಆಯ್ತದೆ. ಅಂದ್ರೆ ಮಕ್ಳು ನೋಡಿದ್ರು ಅವಕ್ಕೂ ಪಾಪ ಬೇಜಾರಾಯ್ತದೆ, ಅವ ಮಕ್ಳು ನೋಡಿದ್ರೆ ನನ್ನ ಮಗನೇ ಇಷ್ಟ ಅವನಿಗೆ ಉತ್ತಮ ಆಗ ಅವನೇ, ಸ್ವಲ್ಪ ಹೆಂಗೋ ಇಂಪ್ರೂವ್ಮೆಂಟ್ ಕಾಣಿಸ್ತವನೆ.
1: ಈಗ ಅವನು ಬೆಳವಣಿಗೆ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಮೇಡಮ್? ಯಾಕಂತಂದ್ರೆ ಈ ಹಂತಕ್ಕೆ ನೀವು ಕಾಯ್ತಾ ಇದ್ರಿ, ಹೇಗೆ ಅನ್ಸುತ್ತೆ?
0: ಖುಷಿ ಆಯ್ತದೆ ಮೇಡಮ್. ಅವ್ನು ಇನ್ನೂ ಎದ್ದು ಓಡಾಡಂಬಿಟ್ರೆ ನನಗೆ ಅಷ್ಟು, ಇನ್ನೂ ನನಗೆ ಏನೋ ಕೋಟಿ ಕೊಟ್ಟಂಗೆ ಆಯ್ತದೆ ಅವ್ನು ಎದ್ದು ಓಡಾಡಂಗೆ ಆಗ್ಬಿಟ್ಟು.
1: ಈ ಬೆಳವಣಿಗೆ ಎಲ್ಲ ನೋಡಿದ್ಮೇಲೆ ಸುತ್ತಮುತ್ತ ಅವ್ರಿಗೆ ಏನು ಅನ್ಸುತ್ತೆ ಮೇಡಮ್? ಅವರ ಒಂದು ಆ ಒಂದು ಮಾತುಗಳನ್ನು ನೆನೆಸ್ಕೊಂಡಾಗ, ಈ ಒಂದು ಬೆಳವಣಿಗೆ ಕಂಡಾಗ ನಿಮ್ಗೆ ಯಾವ ತರ ಅನ್ಸುತ್ತೆ?
0: ಅಂದ್ರೆ ಬೇರೆಯವ್ರ ಅಕ್ಕಪಕ್ಕದವ್ರಿಗಿಂತ ನಮ್ಮ ಮನೇಲಿ ನಮ್ಮ ಅತ್ತೆನೇ ನೋಡ್ತದಲ್ಲ, ಅವ್ರೀಗ ಫ್ರೀನವ್ರು ಬಂದಾಗ ಹೇಳ್ತಾರೆ ಪರವಾಗಿಲ್ಲ ಈಗ ಕುತ್ಕೋತಾನೆ ಮಾಡ್ತಾನೆ. ಅಂದ್ರೆ ಮೊಬೈಲ್ ಯೂಸ್ ಮಾಡೋದು, ಟಿವಿ ಆನ್ ಮಾಡು, ಟೈಮ್ ಕೇಳೋದೆಲ್ಲ ಮಾಡ್ತಾನೆ, ಟೈಮ್ ಎಷ್ಟು ಅಂತ ಕೇಳ್ತಾನೆ. ಆಮೇಲೆ ನಾವು ಸುಮ್ನೆ ಇಷ್ಟು ಅಂತ ಅಂದ್ರೆ ಮೊಬೈಲ್ ತೋರಿಸು ಅಂತಾನೆ. ಈಗ ಅಕ್ಕಪಕ್ಕದಲ್ಲ ನೋಡ್ತಾವ್ರೆ, ಈಗ ನಮ್ಮ ಅಕ್ಕಪಕ್ಕದಲ್ಲಿ ಅಂದ್ರೆ ನಮ್ಮ 5 ಜನ ಅಣ್ಣ ತಮ್ಮದಿರು ಮಾವದಿರು ಸುತ್ತಪತ್ತ ಎಲ್ಲ ಇರೋದು, ಈ ಕಡೆ ಬೇರೆಯವ್ರು ಇರೋದು, ಅವರು ಎಲ್ಲ ನೋಡ್ತಾರಲ್ಲ ಅವ್ರ ಕಡೆ ಪರವಾಗಿಲ್ಲ ಪರವಾಗಿಲ್ಲ ಹೆಂಗೋ ಸೊಂಟ ಕಿರಿಕರಿಕೊಂಡು ಹೋಗ್ಬಿಡ್ತಿಲ್ಲ ಅಂತೆಲ್ಲ ಹೇಳ್ತಾರೆ.
1: ಈಗ ನೀವು ಸರಗುರಿಕೆ ಥೆರಪಿಗೆ ಬರ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಬರ್ಬೇಕಾದ್ರೆ ಏನಾದ್ರು ಸಮಸ್ಯೆ ಆಗ್ತಿತ್ತ? ಯಾವ್ದಾದ್ರು ಒಂದು ಘಟನೆ ಹೇಳ್ಕೋಬೋದ? ಈಗ ಬಸ್ಸಲ್ಲಿ ಬರ್ತಿದ್ವಿ ಹೋಗ್ತಿದ್ರಿ, ಅಲ್ಲಿ ಯಾವ್ದಾದ್ರು ನಿಮ್ಗೆ
0: ಬಂದಾಗ ಒಂದ್ಸಲ ಅಲ್ಲೇ ಬಸ್ಸಲ್ಲೇ ಫಿಟ್ಸ್ ಬಂದ್ಬಿಟ್ಟಿತ್ತು. ಅವ್ರು ಕಂಡಕ್ಟ್ರು ಕೀ ಬಂಚ್ ಎಲ್ಲ ಬೀಗ ಎಲ್ಲ ಕೊಟ್ಟಿ ಅಯ್ಯೋ ಅಮ್ಮ ಏನಕ್ಕಮ್ಮ ಇಲ್ಲಿ ಗಂಟ ಬರ್ತೀರಿ, ಇಲ್ಲ ಬೈಕಲ್ಲೆಲ್ಲ ಬರ್ಬೋದಲ್ವಾ, ಸುಮ್ಮನೆ ಬಸ್ಸಲ್ಲಿ ಬಂದು ಹಿಂಗೆ ಸಮಸ್ಯೆ ಆಗ್ಬಿಟ್ರೆ ಒಬ್ಬರೇ ಬಂದು ಯಾರು ಬಂದಿಲ್ಲ ಇಲ್ಲ ಯಾರು ಬಂದಿಲ್ಲ ಅಂದಿದ್ದೆ. ಪಿಟ್ಸ್ ಬಂದ್ಬಿಟ್ಟಿತ್ತು, ಆ ಪಿಟ್ಸ್ ಬಂದ್ಬಿಡ್ತಲ್ಲ ಇನ್ನು ಸಮಸ್ಯೆ ಆಯ್ತಿದೆ ಅಂತ ಅನ್ಬಿಟ್ಟು ಇನ್ನು ಹೋಗೋ ಸರ್ ಹುಡುಗ ಹೋಗಿಲ್ಲ ಮೇಡಮ್.
1: ಅಂದರೆ ಆ ಒಂದು ಪಿಟ್ಸ್ ಬಂದ ಕಾರಣ ಸರ್ಗೂರ್ನ ನೀವು ಡ್ರಾಪ್ಔಟ್ ಮಾಡಿ ನಿರಂತರವಾಗಿ ಈಗ ಇಲ್ಲೇ ಚಿಕಿತ್ಸೆನ ಕೊಡಿಸ್ತಾ ಇದ್ರ. ಈಗ ಇಲ್ಲಿ ಚಿಕಿತ್ಸೆ ಕೊಡಿಸಿದ್ಮೇಲೆ ಹೇಗೆ ಬೆಳವಣಿಗೆನ ಹೊಂದುತ್ತಾ ಇದ್ದಾನೆ ಇವಾಗ?
0: ಕಾಲು ಒಂದು ಬಲ್ದಕ್ಕಲ್ಲಿ ಹಿಂಗೆ ಕ್ರಾಸ್ ಆಗ್ಬಿಟ್ಟಿತ್ತು, ಥೆರಪಿ ಎಲ್ಲ ಕೊಡಿಸ್ಮೇಲೆ ಕಾಲು ಒಂದು ಸ್ವಲ್ಪ ಸ್ಟ್ರೈಟ್ ಆಗ.
1: ಅಂದರೆ ಈಗ ಪರವಾಗಿಲ್ಲ, ಪರಿಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸ್ತಾ ಇದೆ. ಇದೇ ಬೆಳವಣಿಗೆನ ಕೊಡಿಸಿ, ಥೆರಪಿಯನ್ನ ಕೊಡಿಸಿ ಅವ್ನ ಬೆಳವಣಿಗೆನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಇನ್ನು ಎಷ್ಟು ವರ್ಷ ತನಕ ಬೇಕಾಗುತ್ತೆ ಮೇಡಮ್ ಅವನಿಗೆ ಥೆರಪಿ ಅನ್ನೋದು?
0: ಥೆರಪಿ ಅಂದ್ರೆ ಹಿಂಗೆ ಸ್ವಲ್ಪ ನಮ್ಗೆ ಅವಾಗ ಅವಾಗ ಥೆರಪಿ ಎಲ್ಲ ಹಿಂಗೆ ಕ್ಯಾಂಪ್ ಇಟ್ಟು ಮಾಡಿಸೋರೆ ಹಿಂಗೆ ನಾವು ನಮ್ಗೆ ಎಷ್ಟು ಅವ್ರು ಏನು ಹೇಳ್ಕೊಡ್ತಾರೆ ಅಂತ ಮಾಡ್ತೀವಿ, ಮನೆಯಲ್ಲೂ ಮಾಡ್ಕೊಡ್ತೀವಿ, ಥೆರಪಿ ಎಲ್ಲ ಹೇಳ್ಕೊಡ್ತೀವಿ. ಅವನು ಅಂದ್ರೆ ಬೇರೆಯವರು ಅಂದ್ರೆ ಅಷ್ಟು ಈಗ ನಾನೇ ಮಾಡಬೇಕು, ಇನ್ನು ಯಾರು ಮಾಡೋದಿಲ್ಲ. ನನ್ನ ಮಗಳು ಈಗ ನನ್ನ ಮಗಳು ಕಣ್ಣು ನೋಡ್ಕೊಂಡ್ರೆ ಅವಳು ಮಾಡ್ಕೊಡ್ತಾಳೆ, ನಾನು ಹಿಂಗೆ ಹೇಳ್ಕೊಟ್ರೆ ಅವಳು ಮಾಡ್ತಾಳೆ. ಹಿಂಗೆ ಕ್ಯಾಂಪ್ ಇಟ್ಟಾಗ ಒಂದು ಸ್ವಲ್ಪ ನಮಗೆ ಮಕ್ಳಿಗೆ ಎಲ್ಲ ಹೆಲ್ಪ್ ಆಯ್ತದೆ.
1: ಅಂದರೆ ಈ ರೀತಿ ಕ್ಯಾಂಪ್ಗಳನ್ನು ಇಡೋದ್ರಿಂದ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ತುಂಬ ಉಪಯುಕ್ತವಾಗ್ತಿದೆ. ಇವತ್ತಿನ ಕ್ಯಾಂಪನ್ನು ಹೇಳೋದಾದರೆ ಯಾವ ಥರ ಹೇಳ್ಬೋದು ಮೇಡಮ್? ಯಾಕಂತಂದರೆ ವಿಶೇಷವಾಗಿ ಹುಣಸೂರಲ್ಲೇ ನಡೀತಾ ಇದೆ, ಏನು ಹೇಳ್ತೀರಾ ಇದಕ್ಕೆ?
0: ತುಂಬ ಖುಷಿ ಆಯ್ತು. ಹೆಂಗೋ ಈಗ ಸರ್ಗುರು ಏನು ತೊಂದರೆ ಇಲ್ಲ ನಮಗೆ, ಸರ್ಗುರು ಹತ್ರನೇ. ಅಂದರೆ ಬೇರೆ ಹಳ್ಳಿ ಜನ ಎಲ್ಲ ಬರೋಕ್ಕೂ ದೂರ ಮಾಡ್ತಾರೆ, ಇಲ್ಲಿ ಎಲ್ಲ ಈಗ ಸಮಸ್ಯೆ ಏನಿಲ್ಲ. ಹತ್ರನೇ ಟೌನಲ್ಲ, ಹುಣಸೂರು ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಬರ್ತಾರೆ, ಪಪ್ಪ ಸರ್ಗಳೆಲ್ಲ ಹೋಗಿ ಕರ್ಕೊಂಡ್ಬರ್ತಾರೆ. ಮುಸುರು ಆಗಿತ್ತು, ನಮ್ಗೆ ಇನ್ನೂ ಸ್ವಲ್ಪ ಅನುಕೂಲನೇ ಇತ್ತು. ನನ್ಗೆ ಅನುಕೂಲ ಇರೋ ಬೇರೆ ಪೇರೆಂಟ್ಸ್ಗೆಲ್ಲ ಅನುಕೂಲ.
1: ಅಂದ್ರೆ ನಿನ್ನೆಯಿಂದ ಕ್ಯಾಂಪ್ ನಡೀತಾ ಇದೆ, ಏನೇನೆಲ್ಲ ಆಕ್ಟಿವಿಟಿ ಮಾಡಿದ್ದಾರೆ ಇಲ್ಲಿ?
0: ನಿನ್ನೆ ಒಬ್ರು ಸರ್ವರು ಥೆರಪಿ ಹೇಳ್ಕೊಟ್ರು, ಈಗ ಪೂರ್ಣಿಮಕ್ಕವ್ರು ಹೇಳ್ಕೊಡ್ತಾರೆ. ನಿನ್ನೆ ಹೋಗಿ ಇಲ್ಲಿ ಸರ್ ಹೇಳ್ಕೊಟ್ಟಿದ್ದು, ನಾನು ಹೋಗಿ ಮನೇಲಿ ಮಾಡಿದೆ. ಹಂಗೋ ಮನೇಲಿ ಒಂದು ಸ್ವಲ್ಪ ನಮ್ಮ ಅತ್ತೆಯವರೆಲ್ಲ ಇದು ಮಾಡಿದ್ರು, ಅಯ್ಯೋ ಒಂದು ದಿನಕ್ಕೆ ನಿನ್ನ ಮಗ ಎತ್ಬಿಟ್ಕೊಬಿಡ್ತಿದ್ನ, ಎರಡು ದಿನಕ್ಕೆ ಎತ್ಬಿಟ್ಕೊಬಿಡ್ತಿದ್ನ ಅಂತ. ನಾನು ಒಂದಿನ ಅಲ್ಲ ಒಂದಿನ ನಡೀತಾನೆ ಬಿಡಿ, ನಮ್ಮಷ್ಟು ನಡೆದವರು ಒಂದು ಸ್ವಲ್ಪ ತಟ್ಮಟ್ಕರು ನಡೆದೇ ನಡೀತಾನೆ ಅಂತ ಹೇಳಿದ್ರು.
1: ಅವ್ನ ಕಾಲ ಮೇಲೆ ನಿಲ್ಸೋ ತನಕ ನೀವು ನಿರಂತರವಾಗಿ ಶ್ರಮ ಪಡಬೇಕು ಅಂತ ನಿಮ್ದೊಂದು ಹಂಬಲ ಇದೆ.
0: ಅಂದ್ರೆ ಥೆರಪಿ ಅದೇ ಹಿಂಗೆ ಹುಣಸರೆ ಆಗಿದ್ದಕ್ಕೆ ನಮಗೆ ಪರವಾಗಿಲ್ಲ, ಅನುಕೂಲ ಆಗುತ್ತೆ. ಬೇರೆ ಹಳ್ಳಿ ಜನ ಬರೋಕ್ಕೆಲ್ಲ ಅನುಕೂಲ ಆಗುತ್ತೆ.
1: ಮ್ಯಾಮ್, ಸಂಸ್ಥೆಯಿಂದ ಸಾಕಷ್ಟು ಸಲಕರಣೆಗಳು ಕೊಟ್ಟಿದ್ದಾವೆ ಅಂತ ಹೇಳಿದ್ರಿ. ಸಂಸ್ಥೆ ಪರಿಚಯದಾಗ್ಲಿಂದ ನಿಮ್ಮ ಮಗುವಿನ ಒಂದು ಬೆಳವಣಿಗೆಗೆ ಒಂದು ಆಧಾರವಾಗಿ ನಿಂತಿದೆ. ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
0: ಸಂಸ್ಥೆ ಹಿಂಗೆ ಮುಂದೆ ಹಿಂಗೆ ಫಾಲೋ ಮಾಡಿಕೊಂಡು ಎಲ್ಲ ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿದ್ರೆ ಪರವಾಗಿಲ್ಲ ಮೇಡಮ್, ಹಿಂಗೆ ಹೆಲ್ಪ್ ಮಾಡಿದ್ರೆ ಸಾಕು.
1: ಅಂದರೆ ಸಾಕಷ್ಟು ವಿಶೇಷ ಚೇತನ ಮಕ್ಕಳು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ, ಅಂಥ ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡೋದಾಗಲಿ, ಚಿಕಿತ್ಸೆ ನೀಡೋದಾಗಲಿ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ನಿರಂತರವಾಗಿ ಪರಿಶ್ರಮವನ್ನು ವಹಿಸ್ತಾ ಇದೆ.
0: ಅಂದರೆ ಸ್ವಾಮಿ ವಿವೇಕಾನಂದ ಸಂಸ್ಥೆ ಇನ್ನೂ ಚೆನ್ನಾಗೆ ಮುಂದೆ ನಡಿಬೇಕು ಅನ್ನಿಸ್ತದೆ. ಈಗ ನಮ್ಮ ಮಗನ ಕಣ್ಣು ಸಮಸ್ಯೆ ಅಂತ ಹೇಳಿದರು, ಕನ್ನಡಕ ಫ್ರೀ ಅವರೇ ಕನ್ನಡಕ ಕೊಡಿಸೋದು, ಕಣ್ಣು ಸಮಸ್ಯೆ ಅಂತಾನೆ ಹೇಳ್ಬಿಟ್ಟು ಎಲ್ಲ ಚೆಕಪ್ ಎಲ್ಲ ತೋರಿಸಿದ್ರು, ಫ್ರೀ ಮಾಡಿದ್ರು, ಕಣ್ಣು ಕನ್ನಡಕನ ಕೊಟ್ಟವ್ರೆ.
1: ಹೇಗೆ ಥೆರಪಿನ ಮಾಡಿ ನಿಮ್ಮನ್ನ ಒಂದು ಆತ್ಮೀಯತೆಯಿಂದ ನೋಡ್ಕೋತಿದ್ರು ಅವರೆಲ್ಲ ನಿಮ್ಮನ್ನ?
0: ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮೇಡಮ್. ಅದಕ್ಕೆ ಸ್ವಾಮಿ ವಿವೇಕಾನಂದ ಸಂಸ್ಥೆ ಇನ್ನೂ ತುಂಬಾ ಇನ್ನೂ ಚೆನ್ನಾಗೇ ನಡಿಬೇಕು. ನಮ್ಗೆ ಹೆಂಗೆ ತಂದೆ ತಾಯಿ ಹೆಂಗೆ ಧೈರ್ಯ ತುಂಬುತ್ತಾರೆ ಹಂಗೆ ಅದು ನಮ್ಗೆ ಧೈರ್ಯ ತುಂಬಿದೆ ಮೇಡಮ್.
1: ಒಟ್ಟಾರೆ ಕೊನೆಯದಾಗಿ ವಿಶೇಷ ಚೇತನ ಮಕ್ಕಳನ್ನ ಕಡೆಗಣಿಸಿ ಒಂದು ಕಡೆ ಬಿಟ್ಬಿಟ್ಟಿರ್ತಾರೆ, ಆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ಬಿಟ್ಟಿದ್ದಾರೆ ಕೆಲವು ಪೋಷಕರು. ಅಂತ ಪೋಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ?
0: ಅಂದ್ರೆ ತಂದೆ ತಾಯಿನೇ ಅಷ್ಟು ಕಡೆ ಕಾಣಿಸ್ಬಿಟ್ರೆ ಇನ್ನು ಬೇರೆಯವ್ರ ಕಡೆ ಕಾಣಿಸ್ತಾರಲ್ವ, ಅದಕ್ಕೆ ಯಾವುದೇ ತಂದೆ ತಾಯಿ ಆಗ್ಲಿ ಕಡೆ ಕಾಣಿಸ್ಬಾರ್ದು.
1: ಇಲ್ಲ ಮೇಡಮ್,
0: ನನಗಂತೂ ಶಾಪ ಅಂತೇನಿಲ್ಲ, ನನಗೆ ನಾನು ದೇವ್ರ ಸೇವೆ ಮಾಡೋಕ್ಕಿಂತ ನನ್ನ ಮಗನ ಸೇವೆ ಮಾಡೋದೆ ನನಗೆ ತುಂಬಾ ಖುಷಿ ಪಡ್ತೀನಿ. ನನ್ನ ಬೇರೆಯವ್ರ ಸೇವೆ ಮಾಡೋಕ್ಕಿಂತ, ಚೆನ್ನಾಗಿರೋ ಸೇವೆ ಮಾಡೋಕ್ಕಿಂತ ಇಂಥ ಮಕ್ಕಳು ಸೇವೆ ಮಾಡೋದ್ರೆ ತುಂಬಾ
1: ತಾಳ್ಮೆ ಇರೋ
0: ಹೇಳ್ತಾರೆ. ತುಂಬಾ ತಾಳ್ಮೆ ಇರೋರಿಗೆ ನನ್ನ ತಂಗಿನೇ ಹೇಳ್ತಾಳೆ, ಅಕ್ಕ ನಿಂಗೆ ತುಂಬಾ ತಾಳ್ಮೆ ಕಣೆ, ಇಷ್ಟು ಚೆನ್ನಾಗಿ ನೋಡ್ಕೋದಿಲ್ಲ, ತುಂಬಾ ನಿನ್ಗೆ ಮಾತ್ರ ದೇವ್ರು ಕೊಡಬಾರ್ದಾಗಿತ್ತು, ನಿಂಗೆ ಹಿಂಗೆ ಕೊಟ್ಟಿದ್ದಾನೆ, ತುಂಬಾ ತಾಳ್ಮೆ ನೋಡ್ಕೋತಿಲ್ಲ ಅಂತ ಹೇಳಿ.
1: ಒಟ್ಟಾರೆ ನಿಮ್ಮ ಮಗನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಒಬ್ಬ ತಾಯಿಗೆ ಇಷ್ಟೆಲ್ಲ ಬೆಳವಣಿಗೆನ ಹೊಂದ ಮೇಲೆ ಆಗೋ ಖುಷಿನೇ ಬೇರೆ. ಈ ನಿಟ್ಟಿನಲ್ಲಿ ನಿಮ್ಮ ಖುಷಿನ ಹೇಳೋದಾದ್ರೆ ನಮ್ಮ ಜೊತೆಗೆ ಏನ್ ಹೇಳ್ಕೋತೀರಾ ಮೇಡಮ್?
0: ತುಂಬಾ ಖುಷಿನೇ ಮೇಡಮ್, ಹಂಗೆ ನಾನು ಬೇಜಾರೇನಿಲ್ಲ, ತುಂಬಾ ಖುಷಿಯಾಗಿ ನಾನು ನನ್ನ ಸಹಾಯ ಗಂಟ್ಲು ನನಗೆ ಆಯ್ಸಾಣೆ ಚೆನ್ನಾಗಿ ಆಣೆ ಬರೋಕೊಳ್ಳಿ, ನನ್ನ ಮಗನ ಸಹಾಯ ಗಂಟ್ಲು ನೋಡ್ಕೋತೀನಿ.
1: ಖುಷಿಯಾಗುತ್ತೆ ಮೇಡಮ್, ಮಗನ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನೀವು ಆಸಕ್ತಿಯಿಂದ ಇಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಈಗಲೂ ಕೂಡ ಅವನ ಬೆಳವಣಿಗೆಯಲ್ಲಿ ನಿರಂತರವಾಗಿ ನಾನು ಬೆನ್ನೆಲುಬು ಆಗಿರ್ತೀನಿ ಅಂತ ಧೈರ್ಯ ತುಂಬುತ್ತಾ ಇರೋದು ನಮಗೂ ಕೂಡ ಒಂದು ಖುಷಿಯ ವಿಚಾರ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹುಣಸೂರು ತಾಲೂಕಿನ ಚಿಕ್ಕಹುಣಸೂರಿನ ಶ್ರೀಮತಿ ಆಶಾರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಹುಣಸೂರು ತಾಲೂಕು ಚಿಕ್ಕ ಹುಣಸೂರಿನ ಶ್ರೀಮತಿ ಆಸರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮೋತಿಲಾಲ್ ನೆಹರು ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೋತಿಲಾಲ್ ನೆಹರು ಅವರು ಮೇ 6, 1861 ಜನಿಸಿದರು. ಭಾರತೀಯ ವಕೀಲರು, ಕಾರ್ಯಕರ್ತರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಸಂಯೋಜಿತರಾಗಿದ್ದ ರಾಜಕಾರಣಿಯಾಗಿದ್ದರು. ಇವರು 1919-1920 ಮತ್ತು 1928-1920 ಎರಡು ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ನೆಹರು ಗಾಂಧಿ ಕುಟುಂಬದ ಪಿತಾಮಹರಾಗಿದ್ದರು ಮತ್ತು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ತಂದೆಯಾಗಿದ್ದರು. ಮೋತಿಲಾಲ್ ನೆಹರು ಅವರು 1861 ಮೇ 6 ಕಾಶ್ಮೀರ್ನ ಪಂಡಿತ್ ಬ್ರಾಹ್ಮಣ ಕುಟುಂಬದಲ್ಲಿ ಗಂಗಾಧರ್ ನೆಹರು ಮತ್ತು ಪತ್ನಿ ಇಂದ್ರಾಣಿರವರ ಮರಣೋತ್ತರ ಮಗನಾಗಿ ಜನಿಸಿದರು. 1857 ಸಿಪಾಯಿ ದಂಗೆಯ ಸಮಯದಲ್ಲಿ ಗಂಗಾಧರ್ ನೆಹರು ದೆಹಲಿಯ ಕೊತ್ವಾಲ್ ಅಥವಾ ಪೊಲೀಸ್ ಅಧಿಕಾರಿಯಾಗಿದ್ದರು. ಹೀಗಾಗಿ ಮೋತಿಲಾಲ್ ತನ್ನ ಬಾಲ್ಯ ವ್ಯವಸ್ಥೆಯನ್ನ ಜೈಪುರ್ ರಾಜ್ಯದ ಎರಡನೇ ಅತಿದೊಡ್ಡ ತಿಕಾನ್ ಕೇತ್ರಿಯಲ್ಲಿ ಕಳೆದರು. ನ್ಯಾಯಾಲಯಗಳಲ್ಲಿ ಕಾನೂನು ಅಭ್ಯಾಸ ಮಾಡಲು, ಅಗತ್ಯವಾದ ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವ ಮತ್ತು ಉತ್ತೀರ್ಣರಾಗುವ ಮೂಲಕ ಅವರು ತಮ್ಮ ಉದ್ಯಮ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಮತ್ತೆ ಪ್ರದರ್ಶಿಸಿದರು. ನಂತರ ಅವರು ಆಗಾದ ಪ್ರಾಂತೀಯ ಹೈಕೋರ್ಟ್ನಲ್ಲಿ ಕಾನೂನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ತರುವಾಯ ಹೈಕೋರ್ಟ್ ಅನ್ನ ಅಲಹಾಬಾದ್ಗೆ ಸ್ಥಳಾಂತರಿಸಿದರು ಮತ್ತು ಕುಟುಂಬವು ಆ ನಗರಕ್ಕೆ ಸೇರತೊಡಗಿತು. ಬಿಆರ್ ನಂದಾರವರ ಪ್ರಕಾರ ತಮ್ಮ ಅಧಿಹರಿಯದ ವಯಸ್ಸಿನಲ್ಲಿ ಮೋತಿಲಾಲ್ ರವರು ಮತ್ತು ಗಂಗಾಧರ್ ರವರ ಇತರೆ ಪುತ್ರರು ಇಂಗ್ಲಿಷ್ ಮಾತನಾಡಲು ಕಲಿತಿದ್ದರು. ಅವರ ಪ್ರಕಾರ ಮೋತಿಲಾಲ್ ತಮ್ಮ ಪೂರ್ವಜರಂತೆ ಅರೇಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಯಾವುದೇ ಇತರೆ ಭಾಷೆಗಳಿಗಿಂತ ಹೆಚ್ಚು ನಿರರ್ಗಳರಾಗಿದ್ದರು. ಮೋತಿಲಾಲ್ ನೆಹರು ರವರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಒಮ್ಮೆ ಅಮೃತಸರದಲ್ಲಿ ಮತ್ತು ಎರಡನೇ ಬಾರಿ ಕಲ್ಕತ್ತಾದಲ್ಲಿ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಮೇಲೆ ಆಳವಾದ ಪರಿಣಾಮ ಬೀರಿತು. ಅದಾದ ನಂತರ ಅವರು ಬರೆದಿದ್ದಾರೆ ಎಂದು ವರದಿಯಾಗಿದೆ. ತಮ್ಮ ರಕ್ತ ಕುದಿಯುತ್ತಿದೆ. ಆ ವರ್ಷದ ಡಿಸೆಂಬರ್ನಲ್ಲಿ ಅವರು ಅಮೃತಸರದ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಲು ಆಯ್ಕೆಯಾದರು. ಮುಂದಿನ ವರ್ಷದಲ್ಲಿ ಅನೇಕ ಪರಿಚಿತ ಹೆಗ್ಗುರುತುಗಳನ್ನು ನಾಶಪಡಿಸಿದ ಚಂಡಮಾರುತದ ಕೇಂದ್ರಬಿಂದು ಮೋತಿಲಾಲ್ ಆಗಿದ್ದರು. 1920 ಸೆಪ್ಟೆಂಬರ್ನಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವಿಶೇಷ ಕಾಂಗ್ರೆಸ್ನಲ್ಲಿ ಅಸಹಕಾರಕ್ಕೆ ಬೆಂಬಲ ನೀಡಿದ ಏಕೈಕ ಮುಂಚೂಣಿ ನಾಯಕ ಇವರು. ಮೋತಿಲಾಲ್ ಅಧ್ಯಕ್ಷತೆ ವಹಿಸಿದ ಡೊಮಿನಿಯನ್ ಸ್ಥಾನಮಾನವನ್ನು ಸ್ವೀಕರಿಸಲು ಸಿದ್ಧರಿದ್ದವರು ಮತ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಕಡಿಮೆ ಇಲ್ಲದವರ ನಡುವೆ ಮುಖಾಮುಖಿ ಸಂಘರ್ಷಣೆ ದೃಶ್ಯವಾಗಿತ್ತು. ಮಾರ್ಚ್ 1926 ಭಾರತಕ್ಕೆ ಸಂಪೂರ್ಣ ಡೊಮಿನಿಯನ್ ಸ್ಥಾನವನ್ನು ನೀಡುವ ಸಂವಿಧಾನವನ್ನು ರೂಪಿಸಲು ಪ್ರತಿನಿಧಿ ಸಮ್ಮೇಳನವನ್ನು ನೆಹರು ಅವರು ಒತ್ತಾಯಿಸಿದರು. ಇದನ್ನ ಬ್ರಿಟಿಷ್ ಸಂಸತ್ತು ಜಾರಿಗೆ ತರಬೇಕಿತ್ತು. ಈ ಬೇಡಿಕೆಯನ್ನು ವಿಧಾನಸಭೆ ತಿರಸ್ಕರಿಸಿತು ಮತ್ತು ಪರಿಣಾಮವಾಗಿ ನೆಹರು ಮತ್ತು ಅವರ ಸಹೋದ್ಯೋಗಿಗಳು ತಮ್ಮ ವಿಧಾನಸಭೆಗಳ ಸ್ಥಾನಮಾನಗಳಿಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳತೊಡಗಿದರು. 1916 ಮೋತಿಲಾಲ್ ರವರ ಮಗ ಜವಾಹರಲಾಲ್ ನೆಹರು ರಾಜಕೀಯಕ್ಕೆ ಪ್ರವೇಶಿಸುವುದರೊಂದಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಭಾರತೀಯ ರಾಜಕೀಯ ವಂಶಾವಳಿ ಪ್ರಾರಂಭವಾಯಿತು. 1929 ಜವಾಹರಲಾಲ್ ನೆಹರು ರವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಮಗ ತನ್ನ ತಂದೆಯಿಂದ ಅಧಿಕಾರ ವಹಿಸಿಕೊಳ್ಳುವುದನ್ನು ನೋಡಿ ಮೋತಿಲಾಲ್ ನೆಹರು ಮತ್ತು ನೆಹರು ಕುಟುಂಬದ ಅಭಿಮಾನಿಗಳು ಬಹಳ ಸಂತೋಷಪಟ್ಟರು. ಜವಾಹರಲಾಲ್ ನೆಹರು ತಮ್ಮ ತಂದೆಯ ಪ್ರಭುತ್ವ ಸ್ಥಾನಮಾನದ

ಆತಿಥ್ಯನ ಅಭಿವೃದ್ಧಿಸಿದರು ಮತ್ತು ಮೋತಿಲಾಲ್ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಲು ಸಹಾಯ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ತೊರೆದಿರಲಿಲ್ಲ. ಮೋತಿಲಾಲ್ ನೆಹರೂರವರ ವಯಸ್ಸು ಮತ್ತು ಕ್ಷೀಣಿಸುತ್ತಿರುವುದು ಆರೋಗ್ಯವು ಅವರನ್ನ 1929 ಐತಿಹಾಸಿಕ ಘಟನೆಗಳಿಂದ ದೂರವಿಟ್ಟರು. ಆ ಸಮಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನ್ನ ಗುರಿಯನ್ನಾಗಿ ಅಳವಡಿಸಿಕೊಂಡಿತು ಮತ್ತು ಗಾಂಧಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು.

0: ಇರ್ವಿನ್ ಒಪ್ಪಂದಕ್ಕೆ ಕಾರಣವಾಗಿಲ್ಲಿದ್ದ ಆ ಘಟನೆಗಳ ಸರಪಳಿಯಲ್ಲಿ ಒಂದು ಸೂಚನೆಯಾಗಿ ಸರ್ಕಾರವು ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ
1: ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರ್ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿತ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663 18.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನೆಯಂಗಳದಿ ಎದುರುಗೊಳ್ಳುವ ಲಕ್ಷ್ಮಿ ತುಳಸಿ, ಅದರ ಇತಿಹಾಸ ಮತ್ತು ಮಹತ್ವ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನೆಯಂಗಳದಲ್ಲಿ ಎದುರುಗೊಳ್ಳುವ ಲಕ್ಷ್ಮಿ ತುಳಸಿ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತೀಯರ ಹಲವು ಮನೆಗಳಲ್ಲಿ, ಅದರಲ್ಲೂ ಧಾರಾಳವಾದ ಮನೆಯಂಗಳ ಇರುವ ಮನೆಗಳಲ್ಲಿ ಎದುರುಗೊಳ್ಳುವ ಕಡೆಯ ಗಿಡ ತುಳಸಿ. ನಗರ ಪಟ್ಟಣಗಳಲ್ಲಿ ಜಾಗವಿದ್ದರೂ ಕಾಂಪೌಂಡಿನ ಗೋಡೆಗಳಲ್ಲಿ ಸಣ್ಣ ಕುಂಡದಲ್ಲಿ ಕಾಣಿಸಿಕೊಂಡು ಕನಿಷ್ಠ ಮುಂಜಾನೆಯಲ್ಲೊಂದು ಪೂಜೆಯ ನೆಪಕ್ಕಾದರೂ ಕಾಣಬರುವ ಗಿಡ ಸಾಮಾನ್ಯವಾಗಿ ಅನೇಕರ ಮನೆಗಳಲ್ಲಿ ಹಾಗೂ ಇಂದು ದೇವಾಲಯಗಳಲ್ಲಿ ಪೂಜೆಗೆಂದು ಬಳಸುವ ಸಸ್ಯ. ಹಿಂದೂಗಳಿಗೆ ತುಳಸಿ ಗಿಡ ಪವಿತ್ರವಾದ, ಜೊತೆಗೆ ಹಲವಾರು ಔಷಧಿ ಗುಣಗಳನ್ನು ಹೊಂದಿಕೊಂಡ ಗಿಡ. ಔಷಧಕ್ಕಾಗಿ, ಧಾರ್ಮಿಕ ಕಾರಣಕ್ಕಾಗಿ, ಜೊತೆಗೆ ಅದರಿಂದ ತೈಲವನ್ನು ಸಂಶ್ಲೇಷಿಸಲು ತುಳಸಿಯನ್ನು ಬಳಸಲಾಗುತ್ತದೆ. ಶೈವರ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ಬಿಲ್ವ ಹೇಗೂ ವೈಷ್ಣವರ ಮನೆ ಅಥವಾ ದೇವಾಲಯಗಳಲ್ಲಿ ತುಳಸಿ ಇರುತ್ತದೆ. ತುಳಸಿಯು ಮಿಂಟ್ ಅಥವಾ ಪುದೀನ ಕುಟುಂಬದ ಗಿಡ. ಲಾಮಿಯೇಸಿಯ ಸಸ್ಯ ಕುಟುಂಬದ ಅನೇಕ ಸಸ್ಯಗಳು ತಮ್ಮೊಳಗೆ ಪರಿಮಳಯುಕ್ತವಾದ ರಾಸಾಯನಿಕಗಳನ್ನು ಹೊಂದಿದ್ದು ಆ ಕಾರಣದಿಂದಲೇ ಮಾನವ ಕುಲಕ್ಕೆ ಹತ್ತಿರವಾಗಿದೆ. ತುಳಸಿಯು ಅಸಿಸಂ ಸಂಕುಲಕ್ಕೆ ಸೇರಿದ್ದು ಅದನ್ನು ಅಸಿಸಂ ಟೆನುಯುಫ್ಲೋಮ್ ಎಂದು ವೈಜ್ಞಾನಿಕವಾಗಿ ಹೆಸರಿಸಲಾಗಿದೆ. ಹಿಂದೊಮ್ಮೆ ಅದನ್ನು ಅಸಿಸಂ ಸ್ಯಾಂಟಮ್ ಎಂದು ಕರೆಯಲಾಗುತ್ತಿತ್ತು. ಅಸಿಸಂ ಪದದ ಅರ್ಥವೇ ಗ್ರೀಕ್ ಮೂಲದಲ್ಲಿ ಸುವಾಸನೆ ಭರಿತ ಎಂಬುದಾಗಿದೆ. ಸ್ಯಾಂಕ್ಟಮ್ ಎಂದರೆ ಟೊಯಿನಿ ಪ್ಲೋಯಿಮ್ ಎಂಬ ಎರಡು ಪದಗಳು ಪವಿತ್ರ ಎಂಬುದರ ಅರ್ಥವಾಗಿವೆ. ಹೀಗಾಗಿ ವೈಜ್ಞಾನಿಕ ನಾಮಧೇಯವು ಸಹ ಪರಿಮಳಯುಕ್ತವಾದ ಪವಿತ್ರ ಗಿಡ ಎಂದು ಆಗಿದೆ. ಭಾರತವೇ ಇದರ ಮೂಲ ತವರು ಮನೆ. ಪಂಜಾಬಿನ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಶೋಧನೆಯಂತೆ ತುಳಸಿಯು ಮಧ್ಯ ಭಾರತದ ಉತ್ತರ ಭಾಗದ ನೆಲಮೂಲದ್ವ, ಆದರೆ ಉಷ್ಣವಲಯದ ಬಹುತೇಕ ಭಾಗಗಳನ್ನು ಆವರಿಸಿದ ಸಸ್ಯವಾಗಿದೆ. ಹಲವರು ಮನೆ ಅಂಗಳದಲ್ಲಿ ಸಹಜವಾಗಿ ಎದುರುಗೊಳ್ಳುವ ಬೃಂದಾವನ ಕಟ್ಟೆ ಅಥವಾ ತುಳಸಿ ಕಟ್ಟೆಯಲ್ಲಿ ಇದು ಇರುವುದು ಉಂಟು. ಬೃಂದಾವನ ಎಂದು ಕರೆಯಲಾಗುವ ಆ ಹೆಸರು ತುಳಸಿಗೆ ಪರ್ಯಾಯವಾದದ್ದು. ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಯ ಅವತಾರವೆಂದು ನಂಬಲಾಗುತ್ತದೆ. ತುಳಸಿ ಎಂದರೆ ಯಾರಿಗೂ ಸಾಟಿ ಇಲ್ಲದವಳು ಎಂದೇ ಅರ್ಥ. ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಪೌರ್ಣಿಮೆ ನಡುವೆ ಒಂದು ದಿನ ತುಳಸಿ ವಿವಾಹ ಎಂದು ಅನೇಕ ಹಿಂದೂಗಳು ಆಚರಿಸುತ್ತಾರೆ. ತುಳಸಿಯ ವಿವಾಹದಿಂದ ಹಿಂದೂಗಳಲ್ಲಿ ಮುಹೂರ್ತಗಳು ಮದುವೆಗೆ ತೆರೆದುಕೊಳ್ಳುತ್ತವೆ. ಕಾರ್ತಿಕ ಮಾಸದವರೆಗೂ ಮುಂಗಾರು ಮಾರುತದ ಒತ್ತಡದಿಂದಾಗಿ ಮಳೆಯ ವಾತಾವರಣದಿಂದ ಮದುವೆಯ ಆಚರಣೆಗೆ ಅಡ್ಡಿಗಳಿದ್ದು ಕಾರ್ತಿಕದ ಆರಂಭಕ್ಕೆ ಮದುವೆಯ ವಾತಾವರಣದ ಅನುಕೂಲಗಳನ್ನು ಸಿಗಲಾರಂಭಿಸುತ್ತವೆ. ಹೀಗಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಲಗ್ನದೊಂದಿಗೆ ಹಿಂದೂ ಮದುವೆಗಳು ಪ್ರಾರಂಭವಾಗಿ ಮುಂದಿನ ಮಳೆಗಾಲದ ಆರಂಭದವರೆಗೂ ನಡೆಯತೊಡಗುತ್ತದೆ. ತುಳಸಿ ಗಿಡವು ಬಗೆ ಬಗೆಯ ವೈವಿಧ್ಯತೆಯನ್ನು ಹೊಂದಿದ್ದು ಎಲೆಗಳ ನೋಟಕ್ಕಾಗಲಿ ಗಿಡದ ಬಾಹ್ಯ ನೋಟಕ್ಕಾಗಲಿ ಸುಲಭವಾಗಿ ಗುರುತಿಸಲು ಆಗದು. ಅಸಿಸಂ ಸಂಕುಲದಲ್ಲಿ ಸುಮಾರು 9 ಪ್ರಭೇದಗಳು.

0: ಇವೆ. ಅದರಲ್ಲೂ ನಾವುಗಳೆಲ್ಲ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಬೆಳೆಸುವ ತುಳಸಿಯಲ್ಲೂ ಎರಡು ಬಗೆಗಳಿವೆ. ಈ ಎರಡು ಅಸಿಸಂ ಟೆನುಯಿಂಗ್ ಫ್ಲೂಮ್ ಎನ್ನುವ ಒಂದೇ ಪ್ರಭೇದದ ಎರಡು ವಿಭಿನ್ನ ಪ್ರಭೇದಗಳು. ಹಸಿರು ಎಲೆ ಹಸಿರು ಎಲೆಗಳ ತುಳಸಿಯು ರಾಮ ತುಳಸಿಯಾದರೆ ಕೆಂಪು ಮಿಶ್ರಿತ ಅಂದರೆ ಕಣ್ಣೀಲಿ ಎಲೆಗಳ ಗಿಡ ಕೃಷ್ಣ ತುಳಸಿ. ಉಳಿದ ಎಂಟು ಪ್ರಭೇದಗಳನ್ನು ಸಾಮಾನ್ಯರ ವರ್ಗೀಕರಣದ ನಾಮಕರಣದಲ್ಲಿ ವನ್ಯ ತುಳಸಿಯಾಗಿದ್ದೇವೆ. ಆದ್ದರಿಂದ ಸಾಮಾನ್ಯರ ತಿಳುವಳಿಕೆಯಲ್ಲಿ ಕೃಷ್ಣ ತುಳಸಿ, ರಾಮ ತುಳಸಿ ಹಾಗೂ ವನ್ಯ ತುಳಸಿ ಎಂಬ ಹೆಸರುಗಳಿಂದ ವಿಭಜಿಸುವುದು ಉಂಟು. ಕೇವಲ ಎಲೆಗಳನ್ನು ನೋಟದಿಂದಾಗಲಿ ಸ್ವಲ್ಪವೇ ವಿಭಿನ್ನವಾದ ಪರಿಣಾಮದಿಂದಾಗಲಿ ಇವುಗಳನ್ನು ವನ್ಯ ಪ್ರಭೇದಗಳಿಂದ ಬಿಡಿಸಿ ಹೇಳುವುದು ಕಷ್ಟಕರ ಸಂಗತಿ. ಹೆಚ್ಚು ಕಡಿಮೆ ಒಂದೇ ನೋಟದವಾಗಿರುತ್ತದೆ. ಎಷ್ಟೋ ಎಲೆಗಳು ವಿಭಿನ್ನವಾಗಿರ್ತವೆ. ಒಳನೋಟದಿಂದ ರಾಷ್ಟ್ರೀಯ ಪ್ರಯೋಗಾಲಯಗಳು ಮಾಡಿದ ಪ್ರಯತ್ನಗಳ ಮೂಲಕ ತಿಳಿದ ಸಂಗತಿಗಳು ವಿವಿಧತೆಗಳಿಂದ ಪ್ರಭಾವಿಸಬಲ್ಲ ಔಷಧಿಯ ಸಂಗತಿಗಳನ್ನು ಒರೆಹಚ್ಚಿ ನೋಡಿದ ಪ್ರಯತ್ನವನ್ನು ನಂತರದಲ್ಲಿ ಸ್ವಲ್ಪ ವಿವರವಾಗಿ ನೋಡುವುದಾದರೆ ತುಳಸಿ ಗಿಡದ ಸಾಂಪ್ರದಾಯಿಕ ಕಥನವು ಉದ್ದವಾಗಿರುವಂತೆ ಅದರ ಔಷಧಿಯ ವಿಜ್ಞಾನದ ಕಥನವು ಸಾಕಷ್ಟು ಹಿರಿಯದಾಗಿದೆ. ತುಳಸಿಯ ಸಂಕುಲವೇ ಪರಿಮಳ ಭರಿತವಾದದ್ದು. ಅದರ ಕುಟುಂಬವೇ ಆಹ್ಲಾದಿಯ ಸುವಾಸನೆಯನ್ನು ಹೊಂದಿರುವಂಥದ್ದು. ಹಾಗಂತ ವಾಸನೆಯನ್ನು ನೋಡಿ ಗುಂಪು ಮಾಡಿದಷ್ಟೇ ಅಲ್ಲ, ಗುಂಪುಗಳಲ್ಲೂ ಸಂಬಂಧಗಳಿರುವ ಬಗ್ಗೆ ಸಾಕ್ಷ್ಯಗಳಿವೆ. ಹೀಗಾಗಿ ಅವುಗಳೊಳಗೆ ತುಳಸಿನ ಐದು ಒಂದಕ್ಕೊಂದು ಪಾವಿತ್ರತೆಯನ್ನು ವಾಹಿಸಿ ಲಕ್ಷ್ಮಿಯನ್ನಾಗಿ ಮನೆಯ ಅಂಗಳಕ್ಕೆ ತಂದು ಕಟ್ಟೆ ಕಟ್ಟಿ ಕುಳ್ಳಿರಿಸಿ ಬರುವಾಗ ಹೋಗುವಾಗ ಕೈಮುತ್ತು ಓಡಾಡುವಂತೆ ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿಯು ವಿಕಸಿತಗೊಂಡಿದೆ. ಆದ್ದರಿಂದಲೇ ಕುಡಿಯುವ ನೀರಿನೊಳಗೆ ಒಂದೆರಡು ತುಳಸಿ ಎಲೆಗಳನ್ನು ಹಾಕಿಟ್ಟು ಆನಂದವನ್ನು ಸವಿಯುವುದು ಮನೆಗಳು ಅದನ್ನೇ ಪವಿತ್ರ ತೀರ್ಥವೆಂದು ಕೊಡುವ ದೇವಾಲಯಗಳು ಹುಟ್ಟಿರಬೇಕು. ಹೀಗಾಗಿ ಈ ಗುಂಪಿನ ಗಿಡಗಳಾದ ತುಂಬಿ, ಪುದೀನ ಮುಂತಾದವುಗಳಲ್ಲಿ ತುಳಸಿಯನ್ನು ವಿಶೇಷವಾಗಿ ಗಿಡಗಳ ರಾಣಿ ಎಂದು ಕರೆದಿದ್ದಾರೆ. ಗ್ರೀಕರ ಚರ್ಚುಗಳಲ್ಲಿಯೂ ತುಳಸಿಯು ಸ್ಥಾನವನ್ನು ಪಡೆದ ಬಗ್ಗೆ ಮಾಹಿತಿಗಳು ಸಿಗುತ್ತವೆ. ಪಶ್ಚಿಮ ದೇಶಗಳಲ್ಲಿ ಆಹಾರದ ಪರಿಮಳವಾಗಿ ಬಳಸುವ ತುಳಸಿಯು ಸಂಕುಲದ ವಿಭಿನ್ನ ಪ್ರಭೇದವೂ ಹೌದು. ತುಳಸಿಯನ್ನು ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಹಾಗೂ ಔಷಧೀಯ ವಿಜ್ಞಾನಗಳ ಅಧ್ಯಯನಗಳಲ್ಲಿ ತೀರಾ ಆಪ್ತವಾಗಿಯೇ ಒಪ್ಪಿಕೊಳ್ಳಲಾಗಿದೆ. ಸಾಕಷ್ಟು ತೀಕ್ಷ್ಣವಾದ ಸಂಶೋಧನೆಗಳು ನಡೆದಿವೆ. ಸುಮಾರು 5000 ವರ್ಷಗಳಿಂದಲೂ ಇದನ್ನು ಬಳಸುವ ಬಗೆಗೆ ಸಂಗತಿಗಳಿವೆ. ತುಳಸಿಯ ಸಂಕುಲವೇ ಔಷಧಿಗಳ ಆಗರವೆಂದು ಗುರುತಿಸಲಾಗಿದೆ. ಕೇಳುಗರೆ, ಕೇಳಿದರಲ್ಲ ಇಷ್ಟದ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನೆಯಂಗಳದಲ್ಲಿ ಎದುರುಕೊಳ್ಳುವ ಲಕ್ಷ್ಮಿ ತುಳಸಿ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನೆಯಂಗಳದಿ ಎದುರುಗೊಳ್ಳುವ ಲಕ್ಷ್ಮಿ ತುಳಸಿ, ಅದರ ಇತಿಹಾಸ ಮತ್ತು ಮಹತ್ವವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.

0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921. ಧನ್ಯವಾದಗಳು.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುವುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುವುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನು ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ.

ಯವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂತಹ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ. ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನೂ ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೋ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನು ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರಿಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು. ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂತೇಳಂದ್ರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂತಹ ಒಂದು ಜಾತಿಯನ್ನು ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದ್ರೆ ಜಾತಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ, ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂಥ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಇದೆ. ಆದರೆ ದೇವರನ್ನ ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನ ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ ಅರಸ

ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದ್ರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನ ಮಾಡದೆ ನಿಂತ ನೆಲೆಯೇ ಇರುವಂತಹ ಭಾಗ್ಯವೇ ಪಡೆದಿರುವಂತಹ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡೀಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೀಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ, ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೆ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

0: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹೊಡ್ರಗುಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಹಾಡಿಯ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ನಗ್ಗಾಸುಕಿಯ ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಚಡಿಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಈ ವಡ್ಡರಗುಡಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಯಚಡಿಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ವಡ್ಡರಗುಡಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರವಿಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ಹಲೋ, ಎಲ್ರಿಗೂ ನಮಸ್ಕಾರಗಳು. ನಾನು ಇಲ್ಲಿ ವಡ್ಡರಗುಡಿ ಹಾಡಿಂದ ರವಿಕುಮಾರ್ ಎಂಬ ಮಾತಾಡ್ತಾ ಇದ್ದೇನೆ.
0: ಮೊದಲಿಗೆ ಬಹಳ ಸಂತೋಷ ರವಿಕುಮಾರ್ ಅವರೇ. ಈ ನಮ್ಮೊಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ವಡ್ಡರಗುಡಿ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್.
0: ಹಾಗೇನೆ, ಎಷ್ಟು ವರ್ಷಗಳಿಂದ ಈ ವಡ್ಡರಗುಡಿ ಹಾಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ದೀರಾ ರವಿಕುಮಾರ್ ಅವರೇ, ಹೇಗಿದೆ ಜೀವನ?
1: ಸರ್, ನಾವು ಇಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಸುಮಾರು ಒಂದು 45 ವರ್ಷದಿಂದ ವಾಸವಿದ್ದೀವಿ ಸರ್. ಹಿಂದೆ ನಾವು ಇಲ್ಲಿ ಮೇಟಿಕುಪ್ಪೆ ಕಾಡು ಅಂತ ಇಲ್ಲಿ ಚೊಕ್ಕನಹಳ್ಳಿ ಹತ್ರ ಹಂಡಗೆರೆ ಹಳ್ಳ ಅಂತ ಇತ್ತು. ಆವಾಗ ಹಿಂದೆ ನಮ್ಮ ತಾತ ಮುತ್ತಾತ್ರ ಕಾಲವರೆಲ್ಲ ಅಲ್ಲೇ ನೆಲೆಸಿತ್ತು. ನಮ್ದು ಇನ್ನು ದೇವರು ಎಲ್ಲ ಅಲ್ಲೇ ಇದೆ, ಹಂಡಗೆರೆ ಹಳ್ಳ ಹತ್ರ. ಅಲ್ಲಿಂದ ಅವರು ಫಾರೆಸ್ಟ್ ಆಕ್ಟ್ ಇದಾದ್ಮೇಲೆ ನಮ್ನ ಈ ಕಡೆ ಹೊರಗಟ್ಟಬಿಟ್ಟು ನಾವು ಇಲ್ಲಿ ವಡ್ಡರಗುಡಿ ಹಾಡಿಯಲ್ಲಿ ಬಂದು ವಾಸವಾಗಿದ್ದೀವಿ ಸರ್.
0: ತಾವು ಮೊದಲು ಮೇಟಿಕುಪ್ಪೆ

0: ಅಡಿ ಜೀವನವನ್ನು ಮಾಡ್ತಾ ಇದ್ರಿ?
1: ಹಾ, ಹಿಂದೆ ಸಹ ಹಿಂದೆ ಅಳಬರು ಅಲ್ಲಿ ವಾಸವಿದ್ದು ಸಹ ಅಂಡಗರಾಳ ಅಂತ, ಅಲ್ಲಿ ನಾವು ವಾಸವಿದ್ದು ಅಲ್ಲಿಂದ ಫಾರೆಸ್ಟ್ ಇದ್ರಿಂದ ನಮ್ನ ಹೊರ ಹಾಕಿ ನಾವು ಇಲ್ಲಿ ವಡ್ರಗುಡಿ ಹತ್ರ ಬಂದು ನೆಲೆ ಹಾಕಿದೀವಿ. ಇದು ಅರಣ್ಯ ಹಕ್ಕು ಕಾಯ್ದೆಗ ನಾವು ಎಲ್ಲ ಅರ್ಜಿ ಹಾಕಿದ್ದೆ ಸರ್, ಅದು ರಿಜೆಕ್ಟ್ ಹಾಕಿ ರಿಜೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಎಂತದಾಗಿದೆ ಸರ್. ಅದು ಮತ್ತೆ 5 ಎಕರೆ ಜಮೀನು ಮತ್ತೆ ಅಲ್ಲಿ ಮನೆ ಎಲ್ಲ ಮಾಡ್ಬೇಕು ಅಂತಂಡು ನಾವೆಲ್ಲ ಸ್ಟ್ರೈಕ್ ಮಾಡಿ ಅರ್ಜಿಗಳು ಹಾಕಿದೀವಿ ಸರ್. ಅವ್ರು ಇನ್ನು ಯಾವ್ದು ನಮ್ಗೆ ಇದ್ ಮಾಡಿಲ್ಲ.
0: ತಾವುಗಳು ಈ ಒಂದು ವಡ್ಡರಗುಡಿ ಅಡಿ ಬಂದು ಎಷ್ಟು ವರ್ಷಗಳಾಯ್ತು?
1: ಹೆಚ್ಚು ಕಡಿಮೆ ಇಲ್ಲಿ 45 ವರ್ಷದಿಂದ ವಾಸ ಇದ್ದೀವಿ ಸರ್. ನಾವು ಇಲ್ಲಿ 45 ವರ್ಷದಿಂದ ಬಂದಿದ್ದು, ಈಗ ಆಡಿಲೇ ನೆಲೆ ಆಗಿದ್ದೀವಿ ಸರ್. ಇಲ್ಲಿ ವಡ್ಡರಗುಡಿ ಆಡಿಲಿ
0: ಅಂದ್ರೆ ತಾವ್ ಹೇಳ್ತಿದ್ದಾರೆ ಈ ಒಂದು ವಡ್ಡರಗುಡಿ ಅಡಿ ಬಂದು 45 ವರ್ಷಗಳಾಯ್ತು, ಈ 45 ವರ್ಷಗಳಿಂದ ಇಲ್ಲೇ ಜೀವನವನ್ನ ಮಾಡ್ಕೊಂಡು ಹೋಗ್ತಿದೀವಿ ಅಂತ.
1: ಹೌದು ಸರ್, ಇಲ್ಲೇ ಜೀವನ ಮಾಡ್ಕೋತಿದ್ವಿ ಸರ್ 45 ರಿಂದ.
0: ಹೇಗ್ ನಡ್ಕೊಂಡು ಹೋಗ್ತಿದೆ ಜೀವನ ರವಿಕುಮಾರ್ ಅವರ ಅಡಿಯಲ್ಲಿ?
1: ಅದೇ ಸರ್, ಈಗ ಕೆಲವರು ಇಲ್ಲಿ ಸ್ವಲ್ಪ ರೈತರು ಇರೋದ್ರಿಂದ ಜಮೀನ್ ಕಡಿಮೆ ಇದೆ ನಮ್ಮವ್ರಿಗೆ. ಕೆಲವರು ರೈತರು ಕೂಲಿಗಾಗಿ ಹೋಯ್ತಾರ, ಇನ್ ಕೆಲವರು ನಾವು ಕೊಡಗು ಅನ್ಕೊಂಡು ಅಲ್ಲಿ ಹೋಯ್ತಾ ಇದಾರ. ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಇದ್ ಮಾಡಿ ಜೀವನ ಮಾಡ್ತಾ ಇದೀವಿ ಸರ್.
0: ಅಂದ್ರೆ ಎಲ್ರು ಕೂಡ ಆಡಿಲಿ ಕೂಲಿನ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೀರ?
1: ಹೌದು ಸರ್, ಕೂಲಿನ ಮಾಡ್ತೇವೆ. 30% ಕೂಲಿನೇ ಸಹ ಇಲ್ಲಿ, 4% ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇದೆಯಾ, 1 ಎಕರೆ 2 ಎಕರೆ ಒಳಗೆ ಸಹ ಇರೋದು ಜಮೀನು.
0: ಹಾಗೆ ಆಡಿ ಒಂದು ಪ್ರಸ್ತುತಿ ನೋಡೋದಂದ್ರೆ ತಮ್ಮೊಂದು ವಡ್ಡರಗುಡಿ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ರವಿಕುಮಾರ್ ಅವರೇ?
1: ಹೆಚ್ಚು ಕಡಿಮೆ ಸಹ ಇದು ನ್ಯೂಟ್ರೇಷನ್ ಫುಡ್ ಪ್ರಕಾರ ಅಲ್ಲ 68
0: ಕುಟುಂಬಗಳು.
1: ಹಾ, 68 ಕುಟುಂಬ ಇದೆ.
0: ಅಂದ್ರೆ ವಡ್ಡರಗುಡಿ ಅಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಹೌದು ಸರ್, 68 ಕುಟುಂಬ ವಾಸ ಮಾಡ್ತಿದ್ರು.
0: ಹಾಗಿದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಾವು ಮಾಮೂಲಿ ಇದು ಸಹ ಜೇನು ಕುರುಬ ಅಂತ.
0: ಜೇನು ಕುರುಬರು?
1: ಹಾ, ಜೇನು ಕುರುಬಾಸ್ ಅಂತ.
0: ತಮ್ಮೊಂದು ಅಡಿಯಲ್ಲಿ ಒಟ್ಟು 68 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಅದರಲ್ಲಿ ಸಂಪೂರ್ಣವಾಗಿ ಜೇನು ಕುರುಬರೇ ವಾಸ ಮಾಡ್ಕೊಂಡು
1: ಹೋಗ್ತಿದ್ದೀರಾ? ಜೇನು ಕುರುಬರೇ ಸರ್, ಬೇರೆ ಇದಿಲ್ಲ. ನಮ್ಮವ್ರಿಗೆ ತಕ್ಕ ಸ್ವಲ್ಪ ಇದಿದ್ದಾರೆ ಅದರ್ಸ್, ಅದು ಬಿಟ್ಟು ನಮ್ಮ ಅಡಿ ಒಳಗಡೆ ನಾವು ಮಾಮೂಲಿ ಜೇನು ಕುರುಬರೇ ಇರೋದು.
0: ನಿಮ್ಮ ಅಡಿಯಲ್ಲಿ ಜೇನು ಕುರುಬರು ಮಾತ್ರ ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಬೇರೆ ಯಾವ್ದು ರೀತಿಯ ನಿಮ್ಮ ಅಡಿಗಳು ಸಂಬಂಧಪಟ್ಟಂತ ಬೇರೆ ಜನಾಂಗದರು ವಾಸ ಮಾಡ್ತಾ ಇಲ್ಲ?
1: ಇಲ್ಲ ಇಲ್ಲ ಸರ್, ನಮ್ಮ ಆಡಿಗೆ ಸಂಬಂಧಪಟ್ಟಂಗೆ ಬೇರೆ ಇರಲಿಲ್ಲ. ನಾನೇ ಯಾವ್ದೇ ಒಂದು ಪಂಚಾಯತಿ ಒಂದು ನ್ಯಾಯಪಾಯ ಅದು ಇದಾದ್ರೆ ನಮ್ಮ ಆಡಿಯವರ ಕೂತು ತೀರ್ಮಾನ ತಗೊಂಡು ಅದನ್ನ ಆಡಿಲೇ ಬಗೆಹರಿಸಿಕೊಂಡು ನಾವು ಇಲ್ಲಿ ತನಕ ಹೋಗ್ತಾ ಇದೀವಿ ಸರ್. ಹೊರಗಡೆ ಟೇಷನ್ಗೆ ಆಗಲಿ ಯಾವ್ದಕ್ಕೆ ಆಗಲಿ ನಾವು ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್. ಒಟ್ಟಾರೆ ನಮ್ಮ ಜನಸಮೂಹದಲ್ಲಿ ನಾವು ಒಟ್ಟಾರೆ ಕೂತು ಮಾತಾಡಿ ಅವ್ರದ್ದು ಏನಾಗಿದೆ ಇವ್ರದ್ದು ಏನಾಗಿದೆ ಎಲ್ಲ ವಿಚಾರಿಸಿ ಬಗೆಹರಿಸಿ ಆಮೇಲೆ ನಮ್ಮ ಆಡಿಲೇ ನಾವು ತೀರ್ಮಾನ ತಗೊಂಡು ಮುಂದುವರಿಸ್ತಿದ್ವಿ.
0: ಅಂದ್ರೆ ಏನೇ ಒಂದು ಗಲಾಟೆ ಘರ್ಷಣೆ ಬಂದ್ರು ಕೂಡ ನಿಮ್ಮ ಮಾಡಿಲೇ ಕೂತು ತಮ್ಮ ಪಂಚಾಯತಿ ಅಂತ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರೂ ತೀರ್ಮಾನ
1: ಮಾಡ್ಕೊಳ್ತೀರಾ? ನಮ್ಮ ಮಾಡಿ ಜನರೇ ನಾವು ಕೂತು ಒಂದು ಕಮಿಟಿ ತರ ಮಾಡಿ ನಾವು ಇಲ್ಲೇ ಬಗೆಹರಿಸಿಕೊಂಡು ಮುಂದಕ್ಕೆ ನಾವು ಅವಕಾಶ ಕೊಡ್ತೇವೆ ಸರ್.
0: ಹಾಗೆ ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ತಮ್ಮೊಂದು ಆಡಿಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹೇಗೆ ರವಿಕುಮಾರ್ ಅವರೇ?
1: ಸರ್, ಕೆಲವರು ಹೋಗ್ತಾ ಇದಾರೆ ಸರ್, ಅವ್ರ ಪೇರೆಂಟ್ಸ್ ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಂದ್ರೆ ಸ್ವಲ್ಪ ತುಂಬಾನೇ ಕಡಿಮೆ ನಮ್ಮಲ್ಲಿ ಎಜುಕೇಶನ್ ಮಾಡ್ತಿರೋದು, ಯಾಕಂದ್ರೆ ನಮ್ಮ ಟ್ರೈಬ್ಸ್ ಅಂದಾಗ ನಾವು ಎಜುಕೇಶನ್ ಸ್ವಲ್ಪ ಮುಂದೆನೆ ಇರಬೇಕು. ಸರ್ಕಾರ ನಮ್ಗಾಗಿ ಎಷ್ಟೋ ಸೌಲಭ್ಯಗಳು ಕೊಡ್ತದೆ ಅದನ್ನ ನಾವು ಬಳಸ್ಕೊಂಡು ಇನ್ನು ಕೆಲವರು ಓದಿಸ್ತಾ ಇದಾರೆ, ಕೆಲವರು ಹಂಗೆ ಬಿಡಿಸಿದ್ದಾರೆ. ನಾನು ಎಲ್ರಿಗೂ ಸೇರಿ ಕೆಲವರು ಓದ್ತಿರೋ ತರನ ಅವರು ಎಲ್ಲರೂ ಹೋಗ್ಬೇಕು ಅನ್ನೋದು ನಮ್ ಭಾವನೆ ಇದೆ ಸರ್. ಅಂದ್ರೆ ಅವ್ರ ಪೇರೆಂಟ್ಸ್ ಹೇಳಿದ್ರು ಅವ್ರು ಹೂ ಅಂತಾರೆ ಮತ್ತೆ ಅವರು ಪುನಃ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಆತರ ಆಗ್ತದೆ, ಕೆಲವರು ಹೋಗ್ತಿದ್ದಾರೆ, ಕೆಲವರು ಸ್ವಲ್ಪ ಹಂಗೆ ಡ್ರಾಪ್ ಅಪ್ ಆಗಿದ್ದಾರೆ ಸರ್.
0: ಅಂದ್ರೆ ಯಾವ್ದಾದ್ರು ಸರ್ಕಾರಿ ಹುದ್ದೆ ಸೇರ್ಕಡಿದ್ರೆ ನಿಮ್ಮ ಅಡಿಯಲ್ಲಿ ಹೇಗೆ ರವಿಕುಮಾರ್ ಅವರೇ?
1: ನಮ್ಮ ಅಡಿಲೇ ಇಲ್ಲ ಸರ್, ಒಂದ್ 2-3 ಜನ ಬಿಟ್ರೆ ಸ್ವಲ್ಪ ಸರ್ಕಾರಿ ಇದ್ರಲ್ಲಿ ಇರೋದು ತುಂಬಾನೇ ಕಡಿಮೆ.
0: ಹಾಗೇನೆ ರವಿಕುಮಾರ್ ಅವರು, ಇವಾಗ ನಾವೊಂದು ಕೆಲವೊಂದು ಆಡಿಗಳನ್ನ ನೋಡ್ತಿರ್ತೀವಿ, ಇವಾಗ ತಂದೆ ತಾಯಿಗಳು ಅಂದ್ರೆ ಕೂಲಿಗಂತ ಹೊರೆ ಜಿಲ್ಲೆಗಳಿಗೆ ಹೋದಾಗ, ಈಗ ಕೊಡಗ ಆಗಿರ್ಬೋದು, ಕೇರಳ ಆಗಿರ್ಬೋದು, ಈ ಕಡೆ ಎಲ್ಲ ಕೂಲಿಗಂತ ಹೋಗ್ತಾ ಇರ್ತಾರೆ, ಅವಾಗ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಶಿಕ್ಷಣದಿಂದ ತುಂಬಾ ವಂಚಿತರಾಗ್ತಾರೆ ಅಂತ ಗೊತ್ತಿರೋ ಕೂಡ ಅವ್ರ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ ರವಿಕುಮಾರ್ ಅವರೇ?
1: ಇದು ನಮ್ಮ ಟ್ರೈಬ್ಸ್ ಅಂದಾಗ ಸರ್, ನಮ್ಮ ಜೆ ಕೆ ಅಲ್ಲಿ ನಮ್ಮ ಆಡಿಲಿ ತುಂಬಾ ಕಡಿಮೆ ಆತರ ಮಕ್ಳು ಕರ್ಕೋಗೋದು. ಯಾಕಂದ್ರೆ ನಾವು ಕೆಲವ್ರಿಗೆ ಆತರ ಕರ್ಕೋಗ ಕೂಡಲ್ಲ, ಮನೇಲಿ ಇದ್ರು ಸ್ಕೂಲ್ ಬಿಟ್ಟಿದ್ರು ಹೊರಗಡೆ ಕರ್ಕೋಗ ತುಂಬಾ ಕಡಿಮೆ. ಆದ್ರೆ ಕೆಲವು ಆಡಿಗಳು ಏನ ಮಾಡ್ತಾರೆ, ಕೆಲವರು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕೇರಳ ಆಗ್ಲಿ ಮತ್ತೆ ಗುಡ್ಗ ಆಗ್ಲಿ ಅಂತ ಜೊತೆಲೆ ಕರ್ಕೋ ಹೋಗ್ತಾರೆ ಸರ್. ಅವ್ರು ನಾವು ಹೇಗಿರ ಅವ್ರು ನಮ್ಮ ಮಾತು ಕೇಳಲ್ಲ. ಹಂಗಾಗಿ ಆ ಸಮಸ್ಯೆಗಳಿಂದ ಸ್ವಲ್ಪ ಮಕ್ಕಳು ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿಂಜರಿತಾ ಇದಾರೆ ಸರ್.
0: ತಮ್ಮೊಂದು ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣವನ್ನು ಕೊಡಿಸ್ತಾ ಇದಾರೆ ಹೇಗೆ?
1: ಹೌದು ಸರ್, ಕೆಲವ್ರು ಕೊಡಿಸ್ತಾ ಇದಾರೆ, ಒಂದು 3/4% ಕೊಡಿಸ್ತಾ ಇದಾರೆ ಸರ್. ಇನ್ 4% ಸ್ವಲ್ಪ ಡ್ರಾಪ್ ಅಪ್ ಮಾಡ್ಬಿಟ್ಟಿದಾರೆ ಅವರು. ನಾವು ಕೆಲವರು ಹಿಂಗ ಕಮಿಟಿ ಮಾಡಿದಾಗ ಹೇಳ್ತಾ ಇರ್ತೀನಿ ಸರ್ ಅವ್ರಿಗೆ, ನೋಡಿ ಈ ತರ ಬಿಡಿಸ್ಬೇಡಿ ಕಳ್ಸಿ ಮಟ್ಟಿ ಅನ್ಕೊಂಡೆಲ್ಲ ಅವ್ರಿಗೂ ನಾವು ಮಾಹಿತಿ ಕೊಡ್ತೀನಿ ಸರ್. ಅವ್ರು ಹ್ಞೂ ಅಂತಾರೆ, ಕೆಲವರು ಹಂಗ ಮರ್ತಿರ್ತಾರೆ.
0: ತಕ್ಕ ಮಟ್ಟಿಗಾದ್ರೂ ತಮ್ಮ ಒಂದು ವಡ್ಡರಗುಡಿ ಅಡಿಯಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದೀರಾ?
1: ಹೌದೌದು ಸರ್, ಕೆಲವರೆಲ್ಲ

0: ಮಾಡ್ತಾ ಇದಾರಲ್ಲ ಸರ್, ಬಿ ಎ ಎಂ ಎಸ್ ಸಿ ಹಂಗೆಲ್ಲ ಮಾಡ್ತಾ ಇದಾರೆ ಸರ್, ಪಿ ಯು ಸಿ ಎಸ್ ಎಲ್ ಸಿ ಎಲ್ಲ ಮುಗಿಸಿದಾರೆ.
1: ಹಾಗೇನೆ ರವಿಕುಮಾರ್ ಅವರೇ, ತಾವುಗಳು ಏನಾದರೂ ಮೊದಲು ಕಾಣದ ಜೀವನ ಮಾಡ್ತಿದ್ರೆ ಅಥವಾ ನಿಮ್ಮ ತಂದೆ ತಾಯಿಗಳು ಏನಾದರೂ ಕಾಣದ ಜೀವನ ಮಾಡ್ತಿದ್ರೆ ಆ ಕಾಣದ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ ಕಾಣಲಿ?
0: ಮೇಟುಕುಪ್ಪೆ ಅಂತ ಇತ್ತಲ್ಲ ಸರ್, ಅಲ್ಲಿ ಜೋಕನಹಳ್ಳಿ ಹತ್ರ ಅಂಡಿಗರಹಳ್ಳ ಅಂತ, ಅಲ್ಲಿ ಮಾಮೂಲಿ ಹಿಂದೆ ತಲೆಮಾರಿಂದ ಅಲ್ಲೇ ವಾಸ ಇದ್ರಂತ. ಅವಾಗ ಅಂದ್ರೆ ಸಹ ಈ ಜೇನುತುಪ್ಪ ಮತ್ತೆ ಗೆಣಸು ಮತ್ತೆ ಈ ಸೊಪ್ಪುಗಳು ಆ ತರ ಎಲ್ಲ ಸೌಲಭ್ಯಗಳು ಇರ್ತಿದ್ರೆ ಸಹ ಚೆನ್ನಾಗಿ ತಿನ್ಕೊ ಉಂಡ್ಕೊಂಡು ಚೆನ್ನಾಗಿ ಇದಾಗಿ ಗಟ್ಟುಮುಟ್ಟಾಗಿ ಇರ್ತಾರೆ ನಮ್ಮ ಆಟು ಜನ. ಇವಾಗ ನಮ್ಮ ಅಲ್ಲಿಂದ ಹೊರಗಡೆ ಹಾಕ್ದಾಗ ಆರೋಗ್ಯ ಸ್ವಲ್ಪ ತಪ್ಪತ್ತಾ ಇದೆ ಸರ್ ನಮ್ಮ ಜನರುಗಳಿಗೆ. ನಾವು ತಿನ್ನೋ ಫುಡ್ ಸ್ವಲ್ಪ ಈಗ ಇದಾಗಿ ಏರುಪೇರು ಸಹನಾಗಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಇದಾಗ್ತಿದೆ ಸರ್. ಆ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್.
1: ಅದೇ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು.
0: ವ್ಯತ್ಯಾಸ ಇದೆ
1: ಸರ್. ಹೇಗ ಅನಿಸ್ತಾಯ್ತು ಆ ಕಾಡಿನಲ್ಲಿ ಜೀವನ ಮಾಡುವಾಗ?
0: ಕಾಡಿನ ಜೀವನನ ಚಂದ ಸರ್, ನಮಗ ಕಾಡಿನ ಜೀವನನ ಚೆನ್ನಾಗಿತ್ತು. ಎಲ್ಲಿ ಈಗ ಫಾರೆಸ್ಟ್ ಬಂದು ನಮ್ಮ ವರ್ಗ ಹಾಕ್ಬಿಟ್ಟು ಗಳನ್ನ ಬಲಿಪಶುಗಳು ಮಾಡ್ತಾ ಇದಾರೆ.
1: ಅಂದ್ರೆ ತಾವ್ ಹೇಳ್ತಿದ್ದೀರ ಇಲ್ಲಿನ ಜೀವನಕ್ಕಿಂತ ನಾವು ಕಾಡಲ್ಲಿ ಮಾಡ್ತಿದ್ದ ಮೊದ್ಲ ಜೀವನನೇ ತುಂಬಾ ಚೆನ್ನಾಗಿತ್ತು ಅಂತ?
0: ಹೌದು ಸರ್, ಆ ಜೀವನನ ಚೆನ್ನಾಗಿತ್ತು ಸರ್. ಆ ಪ್ರಕೃತಿ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳ ಕೂಗು ಆಗ್ಲಿ ಇದೇ ಆಗ್ಲಿ ನಮ್ಮ ಈ ಒಡ್ರಗುಡಿ ವಾತಾವರಣಕ್ಕಿಂತ ಆ ವಾತಾವರಣ ನಮ್ಮ ಕಾಡಿನ ವಾತಾವರಣ ಚೆನ್ನಾಗಿತ್ತು ಸರ್ ನಮ್ಗೆ.
1: ಅಂದ್ರೆ ತಾವ್ ಹೇಳ್ತಿದ್ರೆ ನಾವು ಕಾಡಲ್ಲಿ ವಾಸ ಮಾಡ್ತಿದ್ದಾಗ ಆ ಕಾಡಿನ ಜೊತೆಗೆ ಆ ಕಾಡಲ್ಲಿ ಇರುವಂತಹ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಅವಿನಾವ ಭಾವ ಸಂಬಂಧವನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದ ಅಂತ?
0: ಹೌದು ಸರ್, ಅವಕ್ಕೂ ನಮ್ಗೆ ಸ್ವಲ್ಪ ಒಡನಾಟಗಳು ಇದ್ದಂಗಿತ್ತು ಸರ್. ನಾವು ನಮ್ ಎದುರ್ಗ್ ಬಂದ್ರೆ ನಾವು ಅವ್ರ ಎದುರ್ಗ್ ಬಂದ್ರೆ ಗೊತ್ತಲ್ವಾ ಸರ್ ನಮ್ಮ ಕಾಡಿನ ಜನ ಅಂತ ಅನ್ನೋರು.
1: ಹೌದು,
0: ಅದರಿಂದ ಅವರು ನಮ್ ಮೇಲೆ ಬೀಳ್ತಿತ್ತು ಸರ್. ಈ ಪ್ರಾಣಿಗಳು ಆಗ್ಲಿ ಆನೆ ಆಗ್ಲಿ ಉಮಿನೇ ಆಗ್ಲಿ ಯಾವ್ದೇ ಆದ್ರೂ ಅವಕ್ಕ ಗೊತ್ತಾಗೋದಿದೆ ಸರ್, ನಮ್ ಇಲ್ಲೇ ವಾಸ ಮಾಡ್ತಿದ್ದವ್ರು ಇಲ್ಲ ಅನ್ನೋದೆಲ್ಲ ಅವಕ್ಕೂ ಗೊತ್ತಿರ್ತದೆ ಸರ್. ಅದರಿಂದ ಸ್ವಲ್ಪ ನಮ್ಗ ಏನು ಮಾಡ್ತಿತ್ತಿಲ್ಲ ಸರ್,
1: ಏನು ತೊಂದರೆಗಳು ಕೊಡ್ತಾ ಇರಲಿಲ್ಲ ಅವಾಗ.
0: ಇಲ್ಲ ಸರ್, ತೊಂದರೆಗಳು ಕೊಡ್ತಿರ ನಮ್ಮಿಂದ ನಾವು ಅವ್ರಿಗೆ ತೊಂದರೆ ಕೊಡ್ತಿತ್ತಿಲ್ಲ, ಅವ್ರು ನಮಗೂ ಏನು ತೊಂದರೆ ಕೊಡ್ತಿತ್ತಿಲ್ಲ. ಆತರ ಹೊಂದಾಣಿಕೆಯಲ್ಲಿದ್ದ ಸರ್ ನಾವು.

0: ಹಾಗಿದ್ರೆ ಕಾಡಿನಲ್ಲಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರಿ? ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ.
1: ಅದೇ ಇದು ಹೇಳ್ದಲ್ಲ ಸರ್, ಜೇನುತುಪ್ಪ, ನೆಲ್ಲಿಕಾಯಿ ತಿಂತಿದ್ರು, ಮತ್ತೆ ನಾರ ಗೆಣಸು, ಬ್ಯಾಲ್ದಣ್ಣು, ಈ ಮುಳುಗೆಣಸು, ಮತ್ತೆ ಕಾಡನ್ ಸೊಪ್ಪು, ಇನ್ನಿತರ ಎಲ್ಲಾ ಪದಾರ್ಥಗಳು ಒಳ್ಳೆ ಇದಾಗ ಸಿಗ್ತಿದ ಸರ್. ಅವು ತಿಂದು ಸ್ವಲ್ಪ ಜನ ಆರೋಗ್ಯವಾಗಿರ್ತಿದ ಸರ್. ನಾವು
0: ಅದೇ ತಾವ್ ಹೇಳ್ತಿದ್ರ, ಕಾಡಿನ ಸಿಕ್ತಕ್ಕಂತ ಹಲವಾರು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ನಾವು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೋ, ಹಾಗೇನೆ ಹಲವಾರು ವರ್ಷಗಳು ಕೂಡ ಆರೋಗ್ಯವಾಗಿ ಬಾಳ್ಕೊಂಡು ಹೋಗ್ತಾ ಇದ್ರು.
1: ಹೌದು ಸರ್, ನಾವು ಕಾಡಲ್ಲಿದ್ದ ಆರೋಗ್ಯಕ್ಕಿಂತ ಈಗ ಇಲ್ಲಿ ಬಂದು ಆರೋಗ್ಯ ಕೆಟ್ಟಿದೆ ಸರ್ ನಮ್ಮ ಜನಕ್ಕೆ. ಕಾಡಲ್ಲಿದ್ದಕ್ಕ ಗಟ್ಟುಮುಟ್ಟಾಗಿ ಇರ್ತಿದ್ರು ಸರ್. ಯಾವ್ದೇ ಒಂದು ಇದಾಗ್ಲಿ, ಒಂದ್ ಹಾಸ್ಪಿಟಲ್ ಆಗ್ಲಿ, ಒಂದ್ ಮೆಡಿಸಿನ್ ಆಗ್ಲಿ, ಯಾವ್ದು ತಗೊಳ್ತಿದ್ರು ಸರ್ ನಾವು ಕಾಡಲ್ಲಿ. ಆ ಸೊಪ್ಪಿನಿಂದ ನಾಟಿ ಆಯುರ್ವೇದಿಕ್ ಮೆಡಿಸಿನ್ ಇಂದ ನಾವು ವಾಸ ಮಾಡ್ಕೊತಿದ್ರು ಸರ್.
0: ಹಾಗಿದ್ರೆ ರವಿಕುಮಾರ್ ಅವರು ಇವಾಗ ಕಾಡೊಳಕ್ ಹೋಗಿ ಈ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಮುಂದೆ ಸೇವನೆ ಮಾಡ್ತಿದ್ರಿ. ಈ ರೀತಿ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರ. ಈ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ?
1: ಈಗ ನಮ್ ಕಾಡಿನ ಜನರಿಗೆ ಸಹ ಈಗ ಆನೆದೇ ಆಗ್ಲಿ, ಅದು ಸ್ವಲ್ಪ ಉಸಿರಾಡೋದೇ ಗೊತ್ತಾಗೋತಿತ್ತ, ಇಷ್ಟಿಷ್ಟು ದೂರದ ಅನ್ನೋದ್ರಲ್ಲ ಆದ್ರೂ ನೆಲ್ಲಲ್ಲೇ ಆಗ್ಲಿ, ಅದು ಒಂಥರ ಉಸಿರುಡಿದಾಗ ಬುಸ್ ಅನ್ಕ ಬರೋದೇ ಆಗ್ಲಿ, ಆ ಸ್ಮೆಲ್ಲಲ್ಲಿ ಇಂಥ ಜಾಗದಲ್ಲಿ ಆನೆ ಇದೆ, ಇಂಚ ಜಾಗದಲ್ಲೇ ಹುಲಿ ಇದೆ, ಅದು ಗರ್ಜನೆ ಮಾಡ್ತದಲ್ಲ ಸರ್. ಇಂಥ ಜಾಗದಲ್ಲೇ ಹುಲಿ ಇದೆ, ಇಂಥ ಜಾಗದಲ್ಲಿ ಆನೆ ಅನ್ನೋದು ನಮ್ಗೆ ಗೊತ್ತಾಗೈತೆ ಸರ್. ನಾವು ಮಾಡೋದಿಲ್ಲ, ಆ ರೂಟ್ ತಪ್ಪಿಸಿ ನಾವು ಬೇರೆ ರೂಟಲ್ಲಿ ಓಡಾಡ್ತಿದ್ದ ಸರ್.
0: ಅಂದ್ರೆ ನಿಮ್ಗೆ ಇಂಥ ಪ್ರಾಣಿಗಳೇ ಬರ್ತಿದೆ ಅಂತ ಗೊತ್ತಾಗ್ತಿತ್ತು?
1: ಹೌದೌದು ಸರ್, ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಸರ್ ನಮ್ಮ ಮಾಡಿ ಜನಕ್ಕೆ. ಈಗ ಆನೆದೇ ಆಗ್ಲಿ, ಹುಲಿದೇ ಆಗ್ಲಿ, ಸಿಂಹದ್ದೇ ಆಗ್ಲಿ, ಅದು ಇಂಥ ಸ್ಮೆಲ್ಲಲ್ಲೇ ನಾವು ಕಂಡುಹಿಡ್ಕೊಬಿಡ್ತೀವಿ ಸರ್.
0: ಅಂದ್ರೆ ತಾವ್ ಹೇಳ್ತಿದ್ದೀರ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳುವ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಂದ್ರೆ ಆ ಪ್ರಾಣಿಯ ವಾಸನೆ ಮುಖಾಂತರ ಕಂಡಿಡಿತಾ ಇದ್ರಿ?
1: ಹೌದು ಸರ್, ಅದನ್ನ ವಾಸನೆ ಮುಖಾಂತರನೇ ಆಡಿ ಜನರಿಗೆ ಗೊತ್ತಾಗೋಯ್ತು ಸರ್. ಈ ಹಾವು ಹಬ್ಬಾವು ಬುಸ್ಕುಟದೇ ಆಗ್ಲಿ, ಈ ಮಣ್ಣು ನಾವು ಇದ್ದಾಗ ಒಂಥರ ಬರ್ಬರೆ ಬರ್ತದೆ ಸರ್ ನೆಲ ನೋಡಿ, ಮಂದ ಹೋಗಿರೋದ ಇದು ಅನ್ನೋದು ನಮ್ಮ ಆಡಿ ಜನಕ್ಕೆ ಗೊತ್ತಾಗುತ್ತೆ.
0: ಇವತ್ತೇ ಮಾತಾಡ್ತಿದ್ರೆ ಈ ರೀತಿ ಆಹಾರ ಪದಾರ್ಥ ಕೇಳುವಾಗ ಯಾವ್ದಾದ್ರು ಪ್ರಾಣಿಗಳು ಬಂದ್ರು ಕೂಡ ನಾವ್ ಈ ರೀತಿ ವಾಸನೆ ಮುಖಾಂತರ ಕಂಡಿಡಿತಾ ಇದ್ದೆ ಅಂತ. ಇವಾಗ್ಲೂ ಕೂಡ ಈಗ ಆ ಕಾಡ್ ಬಿಟ್ಟು ಬಂದಂತರ ಈಗ ವಡ್ರಗುಡಿ ಆಡಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇವಾಗ್ಲೂ ಏನಾದ್ರೂ ಇಂಥ ಪ್ರಾಣಿಗಳೇ ಬರ್ತಿದೇವೆ ಅಂತ ಏನಾದ್ರು ಕಂಡಿಡಿಯೋ ಸಾಧ್ಯತೆ ಇದೆ ಹೇಗೆ ನಿಮ್ಗೆ ಗೊತ್ತಾಗುತ್ತೆ? ಇವಾಗ್ಲೂ
1: ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಆ ಕೂಯ್ ಕೂಡ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಿದೆ ಸರ್ ಇವಾಗ.
0: ಹಾಗೇನೆ ರವಿಕುಮಾರ್ ಅವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತೀವಿ?

0: ಮುಖ್ಯಮಂತ್ರಿ ಆಗಿದ್ರೆ
1: ಸರ್? ಇದು ನಾಟಿ ಔಷಧಿ ಅಂತ ಅವಾಗ ಒಂದು ಬಿದ್ದಾಗ ಒಂದು ಕಾಲ ಉಳ್ಕೊಂಡಿರ್ಲಿ, ಅದು ಕೆಲವರು ಏನೋ ಸೊಪ್ಪಿಂದ ನಾಟಿ ಹೋಯ್ತಿದ್ರಿಂದ ನಮ್ಮ ಹಿಂದಿನ ತಲೆಮಾರು ಅಜ್ಜಿಗಳಿದ್ರಲ್ಲ ಸರ್, ಅವ್ರ ಮುಖಾಂತರ ಸೊಪ್ಪು ಸಾವ್ರಿ ಸಾವ್ರಿ ಮತ್ತೆ ಈ ಮಂತ್ರಗಳು ಹಾಕೋದು ಈ ಕುಡುಗಲಲ್ಲಿ ಉಳಿಕೊಳ್ಳೋದಕ್ಕೆ ಮಂತ್ರ ಹಾಕೋದು, ಈ ಹೊಟ್ಟೆ ನೋವು ಬಂದಿರೋದಕ್ಕೆ ಅದೇನೋ ಕಷಾಯ ಮಾಡಿ ಕುಡಿಸೋದು, ಆತರ ಹಲವಾರು ನಾವು ಮಾಮೂಲಿ ಇದ್ರ ಮೆಡಿಸಿನ್ ಇಂದ ನಾವು ವಾಸ ಮಾಡ್ಕೊಡ್ತಿದ್ವಿ ಸರ್, ಹಾಸ್ಪಿಟಲ್ಗೆ ಹೋಯ್ತಿತ್ತಿಲ್ಲ ನಾವು.
0: ಅಂದ್ರೆ ಇವಾಗ್ಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ರ ಈ ಮನೆ ಮದ್ದುಗಳನ್ನ?
1: ಇವಾಗ ಮನೆ ಮದ್ದುಗಳು ಮಾಡ್ತಿದ್ದೀವಿ ಇವಾಗ್ಲೂ, ಈ ಉಳ್ಕೊಳ್ಳೋದಕ್ಕೆ ಈ ಹೊಟ್ಟೆ ನೋವಿಗೆ ಮತ್ತೆ ಇದು ಹೊಟ್ಟೆ ಉಬ್ರಾಣೆ ಆಗಿದ್ದಕ್ಕೆಲ್ಲ ಕೆಲವು ಈಗ ಮಾಮೂಲಿ ಮನೆ ಮದ್ದುಗಳನ್ನೇ ನಮ್ಮ ಅಜ್ಜಿ ಅವ್ರು ಇರ್ತಾರಲ್ಲ ಸರ್, ಅವ್ರ ಮುಖಾಂತರ ಅವ್ರು ಕಲ್ತಿರ್ತಾರಲ್ಲ ಸರ್, ಅದ್ರ ಮುಖಾಂತರ ನಾವು ಇನ್ನೂ ಅದನ್ನ ಪದ್ಧತಿನ ಬಳಸ್ಕೊಂಡು ಹೋಗ್ತಾ ಇದೀವಿ.
0: ಅಂದ್ರೆ ತಾವುಗಳು ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳನ್ನ ಮಾಡ್ಕೊಂಡು ಅದ್ರಲ್ಲಿ ಗುಣವಾಗ್ತಾ ಇದ್ರಿ?
1: ಹೌದು ಸರ್, ಕೆಲವು ಮನೆ ಮದ್ದುಗಳೆಲ್ಲ ಗುಣ ಆಗ್ತಾ ಇದ್ರು, ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಮನೆ ಮದ್ದುಗಳಲ್ಲೇ ನಾವು ಗುಣ ಆಗ್ತಾ ಇದೀವಿ ಸರ್ ಇವಾಗ್ಲು.
0: ಜೊತೆಗೆ ಆ ಮನೆ ಮದ್ದುಗಳ ಮೇಲೆ ತುಂಬಾ ನಂಬಿಕೆಯನ್ನು ಕೂಡ ಇಟ್ಟಿದ್ದೀರಾ?
1: ನಂಬಿಕೆ ಇದೆ ಸರ್ ನಾವು, ಯಾಕಂದ್ರೆ ಹಿಂದೆ ಕಾಡಲ್ಲಿದ್ದು ಅವರು ಎಲ್ಲ ಗೊತ್ತಿದ್ದಲ್ಲ ಸರ್ ಈ ಮದ್ದುಗಳೆಲ್ಲ, ಅದರಿಂದ ಇನ್ನು ಅದ್ರ ಸ್ವಲ್ಪ ಮುಂದುವರಿಸಿ ಹೋಯ್ತಿದ್ವಿ, ಅಂದ್ರೆ ಆಗಿಂತ ಈಗ ಸ್ವಲ್ಪ ಕಡಿಮೆ, ಆದ್ರೆ ಅಲ್ಪ ಸ್ವಲ್ಪ ಅದನ್ನ ಬಳಸ್ಕೊಂಡು ಹೋಯ್ತಾ ಇದೀವಿ ಸರ್.
0: ತಮ್ಮ ಒಂದು ಪದ್ಧತಿಯನ್ನ ಬಿಡಬಾರ್ದು ಅಂತ ಅದನ್ನ ಮುಂದುವರಿಸಿದ್ದೀರಾ?
1: ಹೌದು ಸರ್, ಪದ್ಧತಿ ಬಿಡಬಾರ್ದು ಅಂದ್ಬಿಟ್ಟು ಅದನ್ನ ಒಂದೊಂದಾಗಿ ಮುಂದುವರಿಸಿ ಹೋಯ್ತಾ ಇದೀವಿ.
0: ಹಾಗೇನೆ ಇದುವರೆಗೆ ತಮಗೆ ಯಾವೆಲ್ಲ ಹಕ್ಕು ಪತ್ರಗಳು ಸಿಕ್ಕಿದ್ದಾವೆ ರವಿಕುಮಾರ್ ಅವರೇ?
1: ಸರ್ ನಮ್ಗೆ ಇಲ್ಲಿ ಅಂದ್ರೆ ಹಿಂದೆ ಇಲ್ಲಿ ಅಂದ್ರೆ ಸ್ವಲ್ಪ ಸಹಿತ ಆಸ್ತಿ ಅಂತ ಅವ್ರಗ ಕೆಲವು ಹತ್ತು ಹಕ್ಕು ಪತ್ರಗಳು ಬಿಟ್ರೆ ಕೆಲವರು ಜಮೀನಿಲ್ದ ಹೋದವ್ರು ಸುಮಾರು ಇದೆ, ಅದೇ ಈ ಅರಣ್ಯಕ್ಕೂ ಕಾಯ್ದೆ ಅನ್ಕೊಂಡು ಇದಾಕಿದೀವಿ ಸರ್, ಅದು ಇನ್ನೂ ನಮ್ಗೆ ಅದು ಹಕ್ಕು ಪತ್ರಗಳು ಕೊಟ್ಟಿಲ್ಲ, ಅದು ಕೇಸ್ ನಡೀತಾ ಇದೆ, ಅದು ಇವತ್ತಲ್ಲ ನಾಳೆ ಅದು ಆಗ್ಬೋದು. ಅದು ಸರ್ ಈಗ ಅಂದ್ರೆ ವಸ್ತು ನಮ್ದು ವಾರ್ಡ್ ಸೇರಿಸ್ಬಿಟ್ಟಿದಾರ, ಇದು ನಗರಸಭೆ ಇದ್ದಿದ್ದು ಪಂಚಾಯತಿ ವಾಯ್ಸ್ ಇದ್ದಿದ್ದು ನಮ್ದು ಆಡಿ, ಇವಾಗ ಏನ್ ಮಾಡಿದ್ರೆ ಟೌನ್ ಸೇರಿಸ್ಬಿಟ್ಟಿದ್ರು 21ನೇ ವಾರ್ಡು, ಅದಕ್ಕೆ ಅವ್ರು ಒಂದ್ ವರ್ಷದ ತನಕ ಏನು ಇತ್ತಾಗತ್ತ ಇಲ್ಲ, ಒಂದ್ ವರ್ಷ ಆದ್ಮೇಲೆ ನಾವು ಪುನಃ ಮನೆಗಳ ಕಂದಾಯ ಆಗ್ಲಿ ನಲ್ಲಿ ಕಂದಾಯ ಆಗ್ಲಿ ಎಲ್ಲ ಮಾಡ್ತೀವಂತ MLA ಅವ್ರ ಮುಖಾಂತರ ನಾವು ಹೇಳಿಸಿ ಇದ್ ಮಾಡಿದೀವಿ ಸರ್.
0: ಹಾಗಿದ್ರೆ ತಮ್ಮ ಒಂದು ಆಡಿಯಲ್ಲಿ ಆಡಳಿತ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
1: ಆಡಿಲ್ಲ ಅಂದ್ರೆ ಅದೇ ಸರ್ ನಾವು ಮಾಮೂಲಿ ಹಕ್ಕು ಪತ್ರಕ್ಕೆ ಸ್ವಲ್ಪ ಹೋರಾಡ್ಬೇಕು ಮನೆಗಳದು, ಅದು ಹಕ್ಕು ಪತ್ರ ಆಗ್ಬೇಕು ಇದಾದ್ಮೇಲೆ, ಮತ್ತೆ ನಮ್ಗೆ ಇನ್ನೂ ಯಾವುದೇ ಸ್ಪೆಷಾಲಿಟಿ ಇನ್ನು ಸರ್ಕಾರದಿಂದ ಸಿಗ್ತಾ ಇಲ್ಲ ಸರಿಯಾಗಿ, ನಮ್ಮ ಹೆಸರಲ್ಲೇ ಹೇಳಿ ಬೇರೆಯವರು ಯಾರ್ಯಾರ ಹೊಡ್ಕೋತಾರ, ಅದೆಲ್ಲ ಸ್ವಲ್ಪ ನಿಲ್ಬೇಕು, ನಮ್ಮ ಜನಕ್ಕ ನಮ್ದು ಏನಿದೆ ನಮ್ಗೆ ಅದು ಸಿಗ್ಬೇಕು ಸರ್.
0: ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ಹೊಟ್ಟರಗುಡಿ ಅಡಿ ಸಿಗ್ತಿದ್ದೇವೆ, ಜೊತೆಗೆ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದೀರಾ ನಿಮ್ಮ ಅಡಿಯಲ್ಲಿ ಹೇಗೆ?
1: ಕೆಲವಾಗ ಸಿಗ್ತಾ ಇದೆ ಸರ್, ನಮ್ಮ ಸರ್ಕಾರ ಮುಖಾಂತರ ಕೆಲವು ಸಿಗ್ತಾ ಇದೆ, ಮಾಮೂಲಿ ಇದು ನ್ಯೂಟ್ರಿಷನ್ ಫುಡ್ ಅಂತ ಕೊಡ್ತಾ ಇದಾರೆ ಮೊಟ್ಟ ರೇಷನ್, ಅದು ಬರ್ತೈತೆ ತಿಂಗ ತಿಂಗ, ಅದೇನ್ ತೊಂದ್ರೆ ಇಲ್ಲ. ಇವಾಗ ಪಟ್ಟಣ ಪಂಚಾಯತಿಂದ ಆಗ್ತಾ ಇದೆ, ಚರಂಡಿಗೆ ಕ್ಲೀನ್ ಆಗೋದಾಗ್ಲಿ ಟಾಯ್ಲೆಟ್ ಅದು ಇದು ಸ್ವಲ್ಪ ಆಗ್ತಾ ಇದೆ.
0: ಅಂದ್ರೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ಸರ್ಕಾರದಿಂದ ಸಿಗ್ತಾ ಇದಾವೆ?
1: ಕೆಲವು ಸಿಗ್ತಾ ಇದಾವೆ ಸರ್, ಕೆಲವು ಸಿಗ್ತಾ ಇಲ್ಲ, ಅದೇ ಸಣ್ಣ ಪುಟ್ಟ ಬಿಟ್ರೆ ಸ್ವಲ್ಪ ದೊಡ್ಡವು ಸಿಗ್ತಾ ಇಲ್ಲ ಸರ್, ಬೇರೆ ನಮ್ಮ ಇದರಲ್ಲಿ ಬೇರೆಯವರು ತಗೋತಾ ಇದಾರೆ.
0: ಅಂದ್ರೆ ನಿಮ್ಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನ ಮಧ್ಯವರ್ತಿ ತಗೊಳ್ತಾ ಇದ್ದಾರೆ,
1: ಮುಖಾಂತರ ಅವರು ಕೆಲವು ಪಡ್ಕೊಂಡ್ಬಿಡ್ತಾರೆ ಸರ್, ಕೆಲವು ಸಿಗ್ತಾವೆ ಕೆಲವು ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್.

0: ಹಾಗೆಯೇ ಪ್ರಸ್ತುತದಲ್ಲೂ ಹಾಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ
1: ಸರ್, ನಾವಿಲ್ಲಿ ಕುಂತೀವಿ ಅನ್ಕೊಂಡು ಕೂತಿರ್ತೀವಿ ಸರ್, ದೀಪಾವಳಿ ಟೈಮ್ ಗಣಪತಿ ಪೂಜ್ತೀವಿ, ಇಲ್ಲಿ ಶನಿದೇವ್ರ ಅಂತ ಇದೆ ಅದು ಉತ್ಸವ ಮಾಡ್ತೀವಿ, ಮತ್ತೆ ಇಲ್ಲಿ ಜಾತ್ರೆ ಆಗ್ತದೆ ಬೀರೇಶ್ವರ ಅಂತ ಅದು ಮಾಡ್ತಿದೀವಿ ಯುಗಾದಿ ಟೈಮ್ಗೆ, ಅವೆಲ್ಲ ಮಾಡ್ಕೊ ಹೋಗ್ತಾ ಇದ್ದೀನಿ ಸರ್.
0: ಅಂದ್ರೆ ಕಾಡೊಳಗಡೆ ನೀವು ಹೋಗಿ ಈ ಹಬ್ಬನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೇಗೆ?
1: ಇಲ್ಲೆಲ್ಲ ಕಾಡ ಅಂದ್ರೆ ಅದೇ ಅಂಡಿಗೆರ ಹಾಳದಲ್ಲಿ ನಮ್ ದೇವ್ರಿದೆ ಸರ್, ಒರ್ಸ್ಕೊಂಡ್ ಸರಿ ಹೋಗಿ ನಾವ್ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ ಸರ್. ಊರಿಂದ ಎಲ್ಲ ಪಂಡೆತ್ಕೊಂಡು ಅಲ್ಲಿ ಹೋಗಿ ನಾವು ಬಿಡಬಾರ್ದು ನಮ್ಮ ಪದ್ಧತಿ ಅನ್ಬಿಟ್ಟು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸರ್. ಮಾಮೂಲಿ ನಮ್ದು ಇದಿರ್ತದಲ್ಲ ಸರ್ ಫಂಕ್ಷನ್, ನಮ್ಮ ಟ್ರೈಬ್ಸ್ ಜಾಥಾ ಅದು ಇದು ಇರ್ತದಲ್ಲ, ಅವಾಗ ನಾವು ಕಾರ್ಯಕ್ರಮಗಳು ಕೊಡ್ತೀವಿ ಸರ್. ಕೆಲವು ಹಾಡಿಗಳಿಂದೆಲ್ಲ ಬರ್ತಾರೆ, ನಮ್ಮ ಹಾಡಿಂದ ಹೋಗ್ತೀವಿ, ಅವಾಗ ಕೋಲು ಕುಣಿತ ಮತ್ತೆ ಅದು ಇದು ಸಣ್ಣ ಪುಟ್ಟದೆಲ್ಲ ಮಾಡ್ತೀವಿ.
0: ಅಂದ್ರೆ ತಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗ ನಿಮ್ಮ ಮಕ್ಕಳಿಗೂ ಕೂಡ ಏನಾದ್ರೂ ಹೇಳ್ಕೊಡ್ತಿದ್ದಾರೆ ಹಾಡಿಯಲ್ಲಿ?
1: ಹೇಳ್ಕೊಡ್ತೇವೆ ಸರ್, ಈಗ ನಮ್ಮ ತಲೆಮಾರಿಂದ ಅವ್ರು ಕಲಿಬೇಕಲ್ಲ ಸರ್.
0: ಹೌದು,
1: ಅದ್ರ ಮುಖಾಂತರ ಅವ್ರಿಗೂ ನಾವು ಈ ತರ ಅನ್ಕೊಂಡು ಹೇಳ್ಕೊಡ್ತಾ ಇದ್ದೇವೆ.
0: ಅಂದ್ರೆ ಈ ಹಬ್ಬಗಳನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತೀರಾ?
1: ಹೌದು ಹೌದು ಸರ್, ಅದು ನಿಲ್ಸಿಲ್ಲ, ನಮ್ಮ ಹಬ್ಬಗಳನ್ನ ವಿಜೃಂಭಣೆಯಿಂದ ಮಾಡ್ತೀವಿ ಸರ್.

0: ಹಾಗೆ ನೀವಾಗ ವಡ್ರಗುಡಿ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಅಕಸ್ಮಾತ್ ಯಾವ್ದಾದ್ರು ಕಾಡು ಪ್ರಾಣಿಗಳು ನಿಮ್ಮ ಅಡಿ ಒಳಗೆ ಪ್ರವೇಶ ಮಾಡಿದ್ದುಂಟ ಯಾವಾಗ್ಲಾದ್ರೂ?
1: ಒಂದೊಂದು ಟೈಮ್ ಬರ್ತಿದೆ ಸರ್, ಈ ಆನೆಗಳೆಲ್ಲ ಬಂದಿದೆ, ಮತ್ತೆ ಚಿರತೆಗಳೆಲ್ಲ ಬಂದಿದೆ, ಅವೆಲ್ಲ ಬರ್ತಾ ಇರ್ತಾವ ಸರ್, ಹುಲಿ ಬರ್ತಿದೆ. ಹಿಂಗೆ ಆಕಸ್ಮಿಕ ಕಂಟಿನ್ಯೂಸ್ ಏನಿಲ್ಲ, ಹಿಂಗ ಆಕಸ್ಮಿಕವಾಗಿ ಮತ್ತೆ ಮತ್ತೆ ಬರ್ತೇವೆ ಸರ್.
0: ಬಹಳ ಸಂತೋಷ ರವಿಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ ಇಷ್ಟಪಡ್ತೀರಾ?
1: ಸರ್, ಎಲ್ಲ ಅಡಿಗಳಿಗೂ ಅಂದ್ರೆ ನಮ್ಮ ಜನ ಅಂಗದವರು ನಾವು ಎಲ್ಲಾರು ಒಟ್ಟಾರೆ ದುಡ್ದು, ಅವನ್ ಕಂಡ್ರೆ ಇವ್ರಿಗಾಗ್ದಾರೆ ಇರ್ಲಿ, ಇವನ್ ಕಂಡ್ರೆ ಅವನಿಗಾಗದ ಇರ್ಲಿ, ಆತರ ಎಲ್ಲ ಬಿಟ್ಟು ಒಮ್ಮತವಾಗಿ ದುಡ್ದು ಬೇರೆ ಅದಾರಿಸಿ ಹೆಂಗಿರ್ತಾರೆ ಒಂದ್ ತರ ಒಟ್ಟಾಗಿ ನಾವು ಮುಂದೆ ನಡ್ಕೋಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮ ಅಡಿ ಆಗ್ಲಿ ಬೇರೆ ಅಡಿನೇ ಆಗ್ಲಿ, ಅವ್ರಿಗೆಲ್ರಿಗೂ ಆತರ ಬಿಟ್ಟು, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಆತರ ಎಲ್ಲ ಬಿಟ್ಟು ನಾವು ಒಮ್ಮತವಾಗಿ ಒಂದೇ ತರ ಹೋಗ್ಬೇಕು ಅನ್ನೋದು ನಮ್ಮ ಭಾವನೆ ಸರ್.
0: ಬಹಳ ಸಂತೋಷ ರವಿಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವಳು ಭಾಗವಹಿಸಿ ತಮ್ಮ ಒಂದು ವಡ್ಡಾರಗುಡಿ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆ ಕಾಡಿನಲ್ಲಿ ಮಾಡ್ತಿದ್ದ ಕಾಡಿನ ಜೀವನದ ಬಗ್ಗೆ, ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಒಂದು ಮನೆ ಮದ್ದುಗಳನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅದ್ರ ಕುರಿತಾಗಿರ್ಬೋದು, ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ವಡ್ಡರಗುಡಿ ಆಡಿಯ ನಿವಾಸಿಗರಾದ ಶ್ರೀಯುತ ರವಿಕುಮಾರ್ ಎಂಬರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕಾಸುಕಿಯ ಕುರುಬಾರು,
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಇದುವರೆಗೂ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹೆಚ್ಚಡಿಕೋಟೆ ತಾಲೂಕಿನ ಹೊಡ್ಡರ್ಗುಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮ ದಿನದ ಆಚರಣೆ ಉದ್ದೇಶ ಮತ್ತು ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
3: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಅಸ್ತಮ ದಿನದ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
4: ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್. ಇವತ್ತು ಅಸ್ತಮ ದಿನದ ಕುರಿತು, ಅದರ ಆಚರಣೆ, ಅದರ ಹಿನ್ನೆಲೆ ಆಗಿರ್ಬೋದು, ಅದರ ಉದ್ದೇಶ ಆಗಿರ್ಬೋದು, ಅಥವಾ ಈ ವರ್ಷದ ಘೋಷವಾಕ್ಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
4: ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಇಂದು ನಾವು ವಿಶ್ವ ಅಸ್ತಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ನಾವು 5 ಮೇ ಅಂದು ವಿಶ್ವ ಅಸ್ತಮ ದಿನನ ಆಚರಿಸ್ತೀವಿ. ಸೊ ಏನಕ್ಕೆ ಅಸ್ತಮ ಆಚರಣೆ ಮಾಡ್ತೀವಿ ಅಂತ ಅಂದ್ರೆ, ಅಸ್ತಮ ಹಿಂದೆಗಿಂತ ಈಗ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಇವಾಗಿಂದ ಜಗತ್ತಿನಲ್ಲಿ ನೋಡೋದಾದ್ರೆ ಈಗ ಅಸ್ತಮ ಬಂದು 35 million ಆಫ್ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಅದರಿಂದಾಗಿ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಸ್ತಮ ಅಂದ್ರೆ ಏನು, ಅಸ್ತಮ ಏನಕ್ಕಾಗತ್ತೆ, ಅಸ್ತಮದಲ್ಲಿ ಯಾವ ತರ ಎಲ್ಲ ರೋಗ ಲಕ್ಷಣಗಳಿರುತ್ತೆ, ಸೊ ಇದನ್ನೆಲ್ಲ ಜನರಿಗೆ ತಲುಪಿಸೋಕೆ ಅದರಿಂದ ಹುಷಾರಾಗಿರಿ ಅಂತ ಹೇಳಿ ಸೊ ನಾವು ವರ್ಲ್ಡ್ ಅಸ್ತಮ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷದಲ್ಲಿ ಘೋಷವಾಕ್ಯ ಏನ್ ಹಾಕಿದ್ದಾರೆ ಅಂತ ಅಂತಂದ್ರೆ, ಅಕ್ಸೆಸ್ ಟು ಆಂಟಿ ಇನ್ಫ್ಲಮೇಟರಿ ಇನ್ಹೇಲರ್ಸ್ ಫಾರ್ ಎವ್ರಿ ಒನ್ ವಿತ್ ಅಸ್ತಮ ಸ್ಟಿಲ್ ಅಂಡ್ ಅರ್ಜೆಂಟ್ ನೀಡ್. ಸೊ ಇಲ್ಲಿ ಹೇಳ್ತಾ ಇರೋದು ದೇರ್ ಈಸ್ ಅನ್ ಅರ್ಜೆಂಟ್ ನೀಡ್. ಸೊ ಅರ್ಜೆಂಟ್ ನೀಡ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿದೆ.

0: ಸೊ ಅಸ್ತಮಾನ ನಾವು ಯೂಶುವಲ್ ಆಗಿ ಕಾಣಬಹುದಾಗಿರೋದು ಯಾರಲ್ಲಿ ಅಂತ ಅಂತಂದ್ರೆ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಸೊ ಈ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತಂದ್ರೆ ಯಾರು, ಮಿಡಲ್ ಕ್ಲಾಸ್ ಅಥವಾ ಅದಕ್ಕಿಂತ ಕೆಳಪಟ್ಟವರು. ಸೊ ಅಂಥವರಿಗೆ ಈಗಲೂ ಸಹ ಆಂಟಿ ಇನ್ಫ್ಲಮೇಟರಿ ಇನ್ಹೇಲರ್ಸ್ ಅಥವಾ ನಾವೇನಂತೀವಲ್ಲ ಇನ್ಹೇಲರ್ಸ್ ಕೊಡೋದು ಅಥವಾ ಇನ್ಹೇಲರ್ಸ್ ಯೂಸ್ ಮಾಡೋರಿಗೆ ಇನ್ನೂ ಕೂಡ ನಮ್ಮಲ್ಲಿ ಲೋವರ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಅವರಿಗೆ ತಲುಪಿಸಲಾಗುತ್ತಿಲ್ಲ. ಸೊ ಅವರಿಗೆ ಜಾಗೃತಿ ಮೂಡಿಸೋಕೆ ಅಥವಾ ಅವರಿಗೆ ಈ ಉದ್ದೇಶದ ಮೂಲಕ ಈ ವರ್ಷ ಈ ಥೀಮನ್ನು ಹಾಕ್ಕೊಂಡಿದ್ದಾರೆ.
1: ಈ ಮೊದಲನೇದಾಗಿ ಈ ಅಸ್ತಮಾ ಅಂದರೆ ಏನು ಮತ್ತು ಇದರ ಪ್ರಮುಖ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನಮಗೆ ತಿಳಿಸ್ಬೋದಾ?
0: ಅಸ್ತಮಾ ಅಂದರೆ ನಮ್ಮಲ್ಲಿ ಉಸಿರಾಟದ ನಾಳಗಳು ಅಂತ ಬರುತ್ತೆ, ಅಂದರೆ ಏರ್ವೇ ಟ್ರ್ಯಾಕ್ಟ್. ಸೊ ಅದನ್ನು ನಾವು ವಾಯುಮಾರ್ಗ ಅಥವಾ ಶ್ವಾಸಕೋಶದ ವಾಯುಮಾರ್ಗಗಳಲ್ಲಿ ಇನ್ಫ್ಲಮೇಷನ್ ಆಗೋದಕ್ಕೆ, ಇನ್ಫ್ಲಮೇಷನ್ ಅಂತಂತಂದರೆ ಊದ್ಕೊಳ್ಳೋದು. ಸೊ ಇಟ್ ಈಸ್ ಆಲ್ವೇಸ್ ಇನ್ ಕ್ರಾನಿಕ್ ಸ್ಟೇಜ್. ಕ್ರಾನಿಕ್ ಅಂತಂದರೆ ದೀರ್ಘಕಾಲದಲ್ಲಿ ಊದ್ಕೊಳ್ಳೋದಕ್ಕೆ. ಸೊ ಇದು ತಕ್ಷಣಕ್ಕೆ ಊದ್ಕೊಂಡಿದೆ ಅಂದ ತಕ್ಷಣಕ್ಕೇ ಇದರಲ್ಲಿ ಲಕ್ಷಣಗಳು ಕಾಣಿಸಲ್ಲ, ಇದು ದೀರ್ಘಕಾಲ ಅನ್ನೋ ಬಂದಿರುತ್ತೆ. ಸೊ ವರ್ಷಾನುಗಟ್ಟಲೆ ಬೇಕು ಇದು ಒಂದು ರೋಗ ಲಕ್ಷಣ ಕಾಣಿಸ್ಕೊಳ್ಳೋಕೆ. ಸೊ ಏನೇನಾಗ್ತಿರುತ್ತೆ, ಇದರಲ್ಲಿ ವಾಯುಮಾರ್ಗಗಳು ಶ್ವಾಸದ ಉಸಿರಾಟದ ವಾಯುಮಾರ್ಗಗಳು ತಪ್ಪಾಗಿ ಮತ್ತು ಕಿರಿದಾಗುವಿಕೆ ಅಂತಂದರೆ ಒಂದು ಈಗ ಚಲನಲ್ಲಿ ನೀರು ಹೋಗ್ತಾ ಇದೆ ಅಂತ ಅಂದರೆ ನೀರು ಸಲೀಸಾಗಿ ಹೋಗುತ್ತೆ.

0: ಮಲ್ಲಿ ಅಲ್ಲಲ್ಲೇ ನೀರ್ ತುಂಬ್ಕೊಂಡಂಗಾಗತ್ತೆ. ಅದನ್ನೇ ನಾವು ಲೋಳೆ ಅಂತ ಕರಿತೀವಿ, ಅಥವಾ ಮ್ಯೂಕಸ್ ಅಂತ ಕರಿತೀವಿ. ಸೊ ಇವುಗಳೆಲ್ಲ ಅಡ್ಡ ಆಗಿ ಉಸಿರಾಟದಕ್ಕೆ ತೊಂದರೆ ಮೂಡಿಸುತ್ತೆ, ಅದನ್ನ ನಾವು ಅಸ್ತ್ಮಾ ಅಂತ ಕರೆಯೋದು. ಸೊ ಅಸ್ತ್ಮಾ ಅಂತ ಅಂದ್ರೆ ಒಂದು ವಾಯುಮಾರ್ಗ ಕಿರಿದಾಗುವಿಕೆ, ಮತ್ತೆ ಊದ್ಕೊಳ್ಳೋದಕ್ಕೆ, ಮತ್ತೆ ಲೋಳೆ ತುಂಬಿಕೊಳ್ಳುವುದಕ್ಕೆ ನಾವು ಅಸ್ತ್ಮಾ ರೋಗ ಅಂತ ಕರೆಯೋದು. ಸೊ ಇದರಲ್ಲಿ ಯಾವ ತರ ಲಕ್ಷಣಗಳಿರುತ್ತಪ್ಪ ಅಂತ ಅಂದ್ರೆ, ಉಬ್ಬಸ ಅಂತಂದ್ರೆ ಉಸಿರಾಡ್ಬೇಕಾದಾಗ ಶಿಳ್ಳೆ ಶಬ್ದ ಬಂದಂಗೆ. ಶಿಳ್ಳೆ ಅಂತಂದ್ರೆ ನಾವು ಇದನ್ನ ವೀಸಿಂಗ್ ಅಂತ ಕರಿಬಹುದು. ಕೆಲವೊಬ್ರು ಮಲ್ಕೊಂಡಿದ್ದಾಗ ಸೌಂಡ್ ಬರ್ತಾ ಇದೆ ಕೇಳು ಅಂತಾನು ಕೇಳಿಸ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ ಡಾಕ್ಟರ್ಸ್ಗಳು ತಪಾಸಣೆ ಮಾಡ್ಬೇಕಾದಾಗ ಸ್ಟೆತಸ್ಕೋಪ್ ಹಾಕೊಂಡಾಗ ಎದೆನಲ್ಲಿ ಒಂಥರ ಪೇಪರ್ ಹೊಡೆದಿರೋ ಶಬ್ದಗಳು ಅಥವಾ ಎಲೆಗಳು ಮುದ್ರಿರುವಂತ ಶಬ್ದಗಳು ಕೇಳ್ಪಡ್ತೀವಿ, ಅದನ್ನ ವೀಸಿಂಗ್ ಅಂತ ಕರಿತೀವಿ. ಇನ್ನೊಮ್ಮೆ ತೀವ್ರ ಕೆಮ್ಮು. ತೀವ್ರ ಅಂತ ಅಂದ್ರೆ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದಾಗ ಕೆಮ್ಮು ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಯಾವ ಕಡೆ ತಿರುಕೊಂಡ್ರು ಸಮಾಧಾನ ಅಂತ ಅನ್ಸಲ್ಲ. ಸೊ ಕೆಮ್ಮಿನ ಜೊತೆಗೆ ಎಕ್ಸ್ಪೆಕ್ಟೋರೇಷನ್ ಅಂತ ಕರಿತೀವಿ. ಸೊ ಏನಪ್ಪ ಇದು ಎಕ್ಸ್ಪೆಕ್ಟೋರೇಷನ್ ಅಂತ ಅಂತಂದ್ರೆ, ಸ್ಫೂಟ ಅಥವಾ ಕಫ, ಕಫ ಆಚೆ ಬರೋದು. ಸೊ ಇದರಲ್ಲಿ ದಪ್ಪಕ್ಕಿರತ್ತ ಕಫ ಅಥವಾ ತೆಳ್ಳಕ್ಕಿದ್ಯಾ ಅಥವಾ ತುಂಬಾ ಘನದ್ದಾಗಿ ಸ್ಟಿಕ್ಕಿ ಇದೆಯಾ, ಅಂಟ್ಕೊಳ್ತಾ ಇದೆಯಾ, ಹಸಿರು ಕಲರಲ್ಲಿ ಇದೆಯಾ ಅಥವಾ ಬಿಳಿ ಕಲರಲ್ಲಿ ಇದೆಯಾ. ಸೊ ಇವೆಲ್ಲವೂ ನಾವು ನೋಡ್ಕೋಬೇಕಾಗತ್ತೆ ಯಾವ್ದ್ರಿಂದ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇದರ ಜೊತೆಗೆ ಎದೆ ಬಿಗಿತ ಅಂದ್ರೆ ಚೆಸ್ಟ್ ಟೈಟ್ನೆಸ್, ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಸಿಕ್ಕಾಕೊಂಡಂಗೆ ಆಗ್ತಾ ಇದೆ, ಇವುಗಳಿರ್ಬೋದು. ಇನ್ನೊಂದು ಉಸಿರಾಟದ ತೊಂದರೆ ಅಂದ್ರೆ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಸೊ ಹೇಗೆ ಹೇಳ್ತೀವಿ ನಾವು ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅನ್ನೋದಕ್ಕೆ? ಅವ್ರಿಗೆ ಏನಾದರೂ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಅಂತ ಅಂದ್ರೆ ಪ್ರತಿಯೊಂದು ಶಬ್ದಕ್ಕೂ ಗ್ಯಾಪ್ ತಗೋತಾರೆ, ಇಲ್ಲಾಂತಂದ್ರೆ ಒಂದು ಉಸಿರು ತಗೋತಾರೆ. ಸೊ ಅವಾಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು ನಾವು ಅವರಲ್ಲಿ ಆಲ್ರೆಡಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ. ಇಲ್ಲ ಅಂತ ಅಂದ್ರೆ ಓಡಿ ಒಂದು 10 ಜನ ಆದ್ರೂ ಕೂಡ ನನಗೆ ಸುಸ್ತಾಗ್ತಾ ಇದೆ, ಉಸಿರಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂತಿದ್ ಹೋಗೋಣ. ಸೊ ಇವೆಲ್ಲವೂ ಕೂಡ ಅಸ್ತ್ಮಾದ ಗುಣಲಕ್ಷಣಗಳು. ಕೆಲವೊಂದ್ಸಲ ಕೆಮ್ಮಿ ಕೆಮ್ಮಿ ಪಕ್ಕೆಗಳು ಕೂಡ ನೋವು ಬರುತ್ತೆ ಅಂತ ಹೇಳ್ತಾರೆ. ಪಕ್ಕೆಗಳು ಅಂತಂತಂದ್ರೆ ಫ್ಲ್ಯಾಂಕ್ಸ್, ಸೊ ಸೈಡ್ ವೇಸ್. ಸೊ ಚೆಸ್ಟ್ ಏನಿರುತ್ತೆ ಅಲ್ಲ ಅವುಗಳು ಕೂಡ ಕೆಮ್ಮಿ, ಅವು ಸ್ಟ್ರೆಚ್ ಆಗ್ತಾ ಇರುತ್ತೆ ಅಥವಾ ಅಗಲ ಆಗ್ತಾ ಇರುತ್ತೆ. ಸೊ ಅವುಗಳು ಕೂಡ ನೋವು ಬಂದಂಗೆ ಅನ್ಸುತ್ತೆ. ಸೊ ಇವುಗಳು ಮುಖ್ಯವಾದಂತಹ ಲಕ್ಷಣಗಳು.
1: ಓಕೆ ಮ್ಯಾಮ್, ಇದುವರೆಗೂ ಅಸ್ತಮಾ ಅಂದ್ರೆ ಏನು ಮತ್ತೆ ಅದರ ಪ್ರಮುಖ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಈ ಆಯುರ್ವೇದದಲ್ಲಿ ಅಸ್ತಮಾವನ್ನು ಯಾವ ರೋಗವಾಗಿ ಪರಿಗಣಿಸಲಾಗುತ್ತೆ ಮೇಡಮ್?
0: ಆಯುರ್ವೇದದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತ ಅಂದ್ರೆ, ನಮ್ಮಲ್ಲಿ ಶ್ರೋತಸ್ ಅಂತ ಕರಿತೀವಿ. ಏನಿದು ಶ್ರೋತಸ್? ಶ್ರೋತಸ್ ಅಂತಂತಂದ್ರೆ ಮೈಕ್ರೋ ಚನಲ್ಸ್ ಇಂದ ಬಾಡೀಸ್ ಅಂತ ಕರಿತೀವಿ. ಸೊ ಅದರೊಳಗಡೆ ಪ್ರಾಣವಾಹ ಶ್ರೋತಸ್ ಅನ್ನುವುದು ಒಂದು ಮೇನ್ ಸಿಸ್ಟಮ್. ಸೊ ಇದನ್ನ ನಾವು ಯೂಶಲಿ ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ಕಂಪೇರ್ ಮಾಡ್ತೀವಿ. ಸೊ ಈ ಪ್ರಾಣವಾಹ ಶ್ರೋತಸ್ದು ದುಷ್ಟಿ ಆದಾಗ, ಸೊ ಅದರಲ್ಲಿ ಬರುವಂತಹ ಕೆಲವೊಂದಷ್ಟು ಕಾಯಿಲೆಗಳಲ್ಲಿ ಶ್ವಾಸರೋಗ ಕೂಡ ಒಂದು. ಈ ಶ್ವಾಸರೋಗದಲ್ಲೂ ನಮಗೆ 5 ಶ್ವಾಸರೋಗ ಇರುತ್ತೆ. ಸೊ ಮಹಾಶ್ವಾಸ, ಚಿನ್ನಶ್ವಾಸ, ಯಮಕ, ಸೊ ಈ ಥರದ್ರಲ್ಲಿ ತಮಕ ಶ್ವಾಸ ಒಂದು. ಸೊ ತಮಕ ಶ್ವಾಸನ ನಾವು ಅಸ್ತಮಾ ಎಂದು ಕರಿತೇವೆ ಯೂಶಲಾಗಿ, ಕಾಮನ್ ಆಗಿ.
1: ಹಾಗಿದ್ರೆ ಅಸ್ತಮಾ ಉಂಟಾಗಲು ಮುಖ್ಯ ಕಾರಣಗಳನ್ನ ನಮಗೆ ತಿಳಿಸ್ಬೋದಾ ಮ್ಯಾಮ್? ಅಥವಾ ಆಹಾರ ಕ್ರಮದಲ್ಲಾಗಿರ್ಬೋದು ಅಥವಾ ವಾತಾವರಣದಿಂದ ಬರುತ್ತೆ ಅಥವಾ ನಮ್ಮ ಜೀವನ ಶೈಲಿಯಿಂದ ಈ ಅಸ್ತಮಾ ಬರುತ್ತಾ, ಹೇಗೆ ಮ್ಯಾಮ್?
0: ಅಸ್ತ್ಮಾಗೆ ಯೂಶುವಲ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಆನ್ ಇಡಿಯೋಪತಿಕ್. ಸೊ ಇಡಿಯೋಪತಿಕ್ ಅಂತಂದ್ರೆ ಕಾರಣನ ನಾವು ಅಷ್ಟು ಈಸಿಯಾಗಿ ಹುಡ್ಕೋಕ್ಕಾಗಲ್ಲ. ಬಟ್ ಇದು ಒಂದು 2 ರೀಸನ್ ಇಂದ ಜಾಸ್ತಿ ಇರುತ್ತೆ. ಸೊ ಒಂದು ಅನುವಂಶೀಯ ಅಂದ್ರೆ ಜೆನೆಟಿಕ್, ಸೊ ಹುಟ್ಟಿದಾಗ್ಲಿಂದ ಬರೋದು ಅಥವಾ ತಂದೆ ತಾಯಿಯಿಂದ ಡಿಫಾರ್ಮಿಟಿ ಆಗಿರುವಂತಹ ಜೀನು ಸೊ ಮಕ್ಕಳಿಗೆ ಟ್ರಾನ್ಸ್ಫರ್ ಆದಾಗ ಅವರಲ್ಲಿ ಕಾಣಿಸ್ಕೊಳ್ಳೋದು ಒಂದು. ಇನ್ನೊಂದು ಕ್ಯಾಟಗರಿ ಹೇಗಪ್ಪ ಅಂತಂತಂದ್ರೆ ಎನ್ವಿರಾನ್ಮೆಂಟ್. ಸೊ ಈ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಒಂದು ಫುಡ್ ಎನ್ವಿರಾನ್ಮೆಂಟ್ ಅಂಡ್ ಪೀಪಲ್, ಅವ್ರ ಜನರು ಹೇಗೆ ಎಲ್ಲಿ ವಾಸಿಸ್ತಾ ಇದಾರಲ್ಲ, ಸೊ ಅದ್ರದ್ದು ಎನ್ವಿರಾನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದನ್ನು ನಾವು ಲೈಫ್ ಸ್ಟೈಲ್ಗೂ ಕೂಡ ಕಂಪೇರ್ ಮಾಡಬಹುದು. ಓಕೆ, ಸೊ ಇದರಲ್ಲಿ ಹೇಗಿರುತ್ತೆ ಅಂತ ಅಂದರೆ ಒಂದು ಅನುವಂಶೀಯ, ಸೊ ಇಟ್ ಈಸ್ ಜೆನೆಟಿಕ್. ಸೊ ಮ್ಯೂಟೇಷನ್ ಇನ್ ಜೀನ್ ಎಂಡ್ಸ್ ಅಪ್ ಇನ್ ಅಸ್ತ್ಮಾ. ಸೊ ಇನ್ನೊಂದು ಹೇಗೆ ಅಂತಂದರೆ ಆಹಾರದಲ್ಲಿ ಜಾಸ್ತಿ ತಣ್ಣಗಿರುವಂತಹ ಊಟ ತಿಂಡಿ ಮಾಡೋದು. ಯಾವಾಗ್ಲೂ ಫ್ರಿಡ್ಜ್ ವಾಟರ್ ಬೇಕು, ಫ್ರಿಡ್ಜಲ್ಲಿರುವಂಥದ್ದೇ ಬೇಕು. ಲೈಕ್ ಪೇಸ್ಟ್ರೀಸ್ ಇರಬಹುದು, ಐಸ್ ಕೇಕ್ಸ್ ಇರಬಹುದು, ಐಸ್ ಕ್ರೀಮ್ಸ್ ಇರಬಹುದು, ಅಥವಾ ಬೆಳಿಗ್ಗೆ ಅಡುಗೆ ಮಾಡಿಟ್ಟಿರೋದನ್ನ ಮತ್ತೆ ವಾಪಸ್ ಫ್ರಿಡ್ಜಲ್ಲಿ ಇಟ್ಟಿದ್ದು ಮತ್ತೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದಿರ್ಬೋದು. ಸೊ ಇವುಗಳಿಂದ ಅಸ್ತ್ಮಾ ಬರುತ್ತೆ. ಇಲ್ಲ ಅಂತಂದ್ರೆ ಜಾಸ್ತಿ ಎಕ್ಸ್ಪೋಜರ್ ಆಗೋದು. ಈಗ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಅಂತ, ಅವ್ರು ಯಾವಾಗ್ಲೂ ಕೂಡ ಆ ಹೊಗೆನಲ್ಲೇ ಇದ್ದು ಧೂಳಿನಲ್ಲಿದ್ದು, ಸೊ ಅವುಗಳೆಲ್ಲವೂ ಕೂಡ ಅವ್ರಿಗೆ ಅಸ್ತ್ಮಾ ಬರೋದಕ್ಕೆ ಕಾರಣ ಆಗುತ್ತೆ. ಕೆಲವೊಬ್ಬರಿಗೆ ಹೈಪರ್ ಸೆನ್ಸಿಟಿವಿಟಿ ಅಂತ ಇರುತ್ತೆ. ಸೊ ಇದನ್ನ ಅಟೋಪಿಕ್ ಅಂತಾನು ಕರಿತೀವಿ. ಆಗ್ಲೇ ಅನುವಂಶಿ ಅಂತನ್ನಲ್ಲ, ಸೊ ಅವರಿಗೆ ಇದನ್ನ ಅಟೋಪಿಸಿಟಿ ಅಂತ ಕರಿತೀವಿ. ಇದರಲ್ಲಿ ಹೇಗಾಗತ್ತೆ ಅಂತ ಅಂದ್ರೆ, ಯಾವುದೇ ಒಂದು ಸಣ್ಣ ಇರಿಟೆಂಟ್ ಇರಬಹುದು, ಒಂದು ಬೆಕ್ಕನ ಜೊತೆಗಿರಬಹುದು, ಅದರದ್ದು ಒಂದು ಎಳೆ ಫರ್ ಅಂತೇನು ಕರಿತೀವಲ್ಲ ತೊಗಟೆ, ಅದ್ರದ್ದೇನಾದರೂ ಉಸಿರೊಳಗಡೆ ಸೇರಿಕೊಂಡ್ರೆ ಸೊ ಅದು ಕೂಡ ಅವರಿಗೆ ಅಸ್ತಮಾ ಥರದ್ದು ಟ್ರಿಗರ್ ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಅದರ ಕಾರಣಗಳು. ಊಟ ತಿಂಡಿ ವ್ಯತ್ಯಾಸ ಇರ್ಬೋದು,

0: ಅಂದ್ರೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರ್ಬೋದು, ಜಾಸ್ತಿ ಆಯಿಲ್ ಫ್ರೈಡ್ ಊಟ ಮಾಡ್ಬೋದು, ಅಥವಾ ಟೈಮಿಂಗ್ಸ್ ಇಲ್ಲದೇ ಊಟ ಮಾಡೋದಿರ್ಬೋದು. ಸೊ ಇವುಗಳು, ಮತ್ತೆ ಶೀತ ಗಾಳಿ, ಶೀತ ದೇಶ ಅಥವಾ ಶೀತ ಕಾಲ, ಸೊ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ ಇದು, ಹಿಮಾಲಯನ್ ರೀಜನ್ಸ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ, ಅಥವಾ ಚಳಿ ಇರುವಂತದ್ದು ಲೈಕ್ ಹಿಲ್ ಸ್ಟೇಷನ್ಸ್ ಅಂದ್ರೆ ಲೈಕ್ ಚಿಕ್ಕಮಂಗ್ಳೂರು ಇರ್ಬೋದು, ಕೊಡಗು ಇರ್ಬೋದು, ಅಥವಾ ಇದೇ ತರ ಯಾವ್ದಾದ್ರೂ ಲೊಕೇಶನ್ಸ್ ಅಲ್ಲಿ. ಸೊ ಇವೆಲ್ಲವೂ ಕೂಡ ಐ ಮೀನ್ ಇವು ಎನ್ವಿರಾನ್ಮೆಂಟಲ್ ಕಾರಣಗಳು ಅಸ್ತಮಾ ಮೂಡೋದಕ್ಕೆ. ಚಳಿ ನಮ್ಮ ಉಸಿರಾಟಕ್ಕೆ ರೂಕ್ಷತ ಮಾಡುತ್ತೆ. ಸೊ ರೂಕ್ಷತ ಅಂತಂದ್ರೆ ಡ್ರೈ ಅಪ್. ಸೊ ಇದು ಡ್ರೈನೆಸ್ ಆದಾಗ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಸೊ ಹೀಗೆ ಕಾರಣಗಳು ಅಸ್ತಮಾಗೆ ಮೂಡಿಕೊಂಡಿವೆ.
1: ಆಯುರ್ವೇದದ ದೃಷ್ಟಿಯಲ್ಲಿ ಈ ವಾತ ಪಿತ್ತ ಕಫ ಇವುಗಳ ಪಾತ್ರಗಳನ್ನ ತಿಳಿಸ್ಬೋದಾ?
0: ಸೊ ಆಯುರ್ವೇದ ದೃಷ್ಟಿಯಲ್ಲಿ ನಮ್ಮಲ್ಲಿ ಮೂರು ದೋಷ, ಆಗ್ಲೇ ಹೇಳ್ದಂಗೆ ನೀವು ಹೇಳ್ದಂಗೆನೆ ವಾತ ಪಿತ್ತ ಕಫ ಅನ್ನೋದು ತ್ರಿದೋಷಗಳು. ಸೊ ಇದರಲ್ಲಿ ವಾತನ ನಾವು ಬುದ್ಧಿ ಅಥವಾ ವಿವೇಕ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಾತ ಇದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ ಚಲನವಲನಗಳು ಆಗುವುದು. ಸೊ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಪ್ರಾಣವಾತ ಚೆನ್ನಾಗಿದೆ ಅಂತ ಅರ್ಥ. ಸೊ ಪ್ರಾಣವಾತ ಯಾವಾಗಲೂ ಕೂಡ ಕೆಳಗಡೆ ಹೋಗ್ಬೇಕು. ಸೊ ಅದು ಯಾವಾಗ ಉಲ್ಟ ತಿರುಕೊಳ್ಳುತ್ತೋ ಸೊ ಅವಾಗ ನಮಗೆ ಈ ರೋಗ ಉತ್ಪತ್ತಿ ಆಗುತ್ತೆ. ಸೊ ನಮ್ಮ ಎದೆ ಭಾಗದಲ್ಲಿ ಯೂಶುವಲ್ ಆಗಿ ಕಫ ಸ್ಥಾನ ಅಂತ ಕರಿತೀವಿ, ಅಂದ್ರೆ ಕಫ ದೋಷ ಇರಬೇಕಾಗಿರುವಂಥದ್ದು. ಬಿಕಾಸ್ ಅಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆರ್ಗನ್ಸ್ಗಳಿರ್ತವೆ, ಅಂತಂದ್ರೆ ನಾವು ಮರ್ಮ ಅಂಗಗಳು ಅಂತ ಕರಿತೀವಿ. ಸೊ ಈ ಕಫಕ್ಕೆ ಯಾವಾಗ ವಾತ ಸೇರ್ಕೊಳ್ಳುತ್ತೋ ಸೊ ಅವಾಗ ಏನಾಗ್ತಾ ಇದೆ, ಕಫ ಈಸ್ ಕಫ ಬಂದು ಇಲ್ಲಿ ವಾತ ಮೂಮೆಂಟ್ಸ್ಗೆ ಕೊಡ್ತಾ ಇಲ್ಲ, ಜಾಗ ಮಾಡಿ ಕೊಡ್ತಾ ಇಲ್ಲ. ಸೊ ವಾತ ಆಚೆಗೆ ಹೋಗ್ಬೇಕು, ಆದ್ರೆ ಕಫ ಬಿಡ್ತಾ ಇಲ್ಲ. ಸೊ ಇದೊಂಥರ ಬ್ಲಾಕೇಜ್. ಸೊ ಬ್ಲಾಕೇಜ್ ಆದಂಗೆ ಏನಾಗುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋದು ಆ ವಾ ಮೂಮೆಂಟಲ್ಲಿ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಕೊಂಡಂಗೆ ಆಗ್ತಾ ಇದೆ, ಏನೋ ಬಿಗಿತ ಬಂದಂಗಿದೆ. ಸೊ ಇಲ್ಲಿ ನಾವು ಕಫ ಜಾಸ್ತಿ ಆಗ್ತಾ ಇದೆ. ಸೊ ಕಫನ್ನ ಯಾರು ಈಗ ಕಫ ಏನು ಮಾಡ್ತಾ ಇದೆ, ಮೂಮೆಂಟ್ ಆಗಬೇಕಾಗಿರೋದು ವಾತದ್ದು. ಸೊ ವಾತ ಎಲ್ಲೂ ಹೋಗ್ತಾ ಇಲ್ಲ ಅಂತಂತಂದ್ರೆ ಗಾಳಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ಯಾವಾಗ್ಲೂ ಕೂಡ ಅಸ್ತಮಾದೊಳಗಡೆ ತ್ರಿದೋಷದಲ್ಲಿ ಕಫ ಮತ್ತು ವಾತ ಎರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ನಮ್ಮ ಟ್ರೀಟ್ಮೆಂಟ್ ಕೂಡ ಇವೆರಡರ ಸಂಘನ ಮುರಿಯೋದಕ್ಕೇ ಕೊಡಲಾಗುತ್ತದೆ.
1: ಆಯುರ್ವೇದ ದೃಷ್ಟಿಯಲ್ಲಿ ವಾತ ಪಿತ್ತ ಕಫದ ಪಾತ್ರಗಳೇನು ಮತ್ತು ದೋಷಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಈ ಅಸ್ತಮ ತಡೆಯಲು ಯಾವ ರೀತಿಯ ಆಹಾರ ಕ್ರಮವನ್ನು ಪಾಲಿಸಬೇಕಾಗುತ್ತೆ ಮೇಡಮ್?
0: ಆಗಲೇ ಹೇಳಿದಂಗೆ ಅಸ್ತಮ ಕಾರಣಗಳಲ್ಲಿ ಒಂದಾಗಿರೋದು ಆಹಾರ. ಸೊ ಆಹಾರಂ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಅಂತ ಇದೆ. ಅಂದರೆ ಏನು, ಆಹಾರದಿಂದನೇ ರೋಗ ಬರೋದು, ರೋಗನ ತಡೆಯೋಕ್ಕೂ ಮತ್ತೆ ಆಹಾರನೇ ಕಾರಣ ಅಂತ ಹೇಳಿ. ಸೊ ಇದರಲ್ಲಿ ನಾವು ಯಾವ ಥರದ ಆಹಾರ ತಗೋಬೇಕು, ಒಂದು ಸಮತೋಲಿತ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್. ಸೊ ಎಷ್ಟು ಪೋರ್ಷನ್ ಕಾರ್ಬೋಹೈಡ್ರೇಟ್ಸ್ ತಗೋತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೋಟೀನ್ಸ್ ಇರಬೇಕು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಫ್ಯಾಟ್ಸ್ ಇರಬೇಕು. ಸೊ ಇದೇ ಥರದ್ದು ಊಟ ತಿಂಡಿ ಮಾಡೋದಾಗಿರುತ್ತೆ. ಸೊ ಇನ್ನೊಂದು ಧಾನ್ಯಗಳು ಅಂದರೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕಾಗತ್ತೆ. ಹಣ್ಣು ಯಾವ ಥರದ್ದು, ಗ್ರೀನ್ಸ್ ಗ್ರೀನ್ ಯಾವುದೆಲ್ಲ ಇರುತ್ತೆ ಅವು, ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರುವಂಥದ್ದು. ಸೊ ಅಂದರೆ ಕಫ ವರ್ಧನ ಮಾಡಬಾರ್ದು ಇದರಲ್ಲಿ ನಮಗೆ. ಸೊ ಹಾಗಾಗಿ ಬಾಳೆಹಣ್ಣು ತಿನ್ನೋ ಹಾಗಿರೋದಿಲ್ಲ, ಅವೆಲ್ಲವೂ ಕೂಡ ಮತ್ತೆ ವಾಪಸ್ ಸಿಕ್ಕಾಕೊಂಡಂಗೆ ಮಾಡುತ್ತೆ. ಸೊ ಕಫನ ಜಾಸ್ತಿ ಮಾಡುತ್ತೆ. ಸೊ ಇನ್ನು ತರಕಾರಿ, ಸೊ ತರಕಾರಿ ಒಳಗಡೆ ಕ್ಯಾರೆಟ್, ಬೀಟ್ರೋಟ್ ಈ ಥರದನ್ನು ತಗೋಬೇಕು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಸೊ ಈ ಥರದ ಪದಾರ್ಥಗಳು. ಮತ್ತು ಆಹಾರ ಸೇವನೆ ಯಾವಾಗಲೂ ಕೂಡ ಬಿಸಿನಲ್ಲೇ ಇರಬೇಕು, ಬಿಸಿ ಊಟ ಮಾಡಬೇಕು, ಬಿಸಿ ನೀರು ಕುಡಿಬೇಕು, ಬೆಚ್ಚಗಿರಬೇಕು. ಸೊ ಅದನ್ನು ಅದು ತಣ್ಣಗಾಯ್ತಪ್ಪ ಅಂತ ಮತ್ತೆ ಬಿಸಿ ಮಾಡೋ ಹಾಗಿಲ್ಲ, ಅದು ಹೋಯ್ತು ಅಂತಂದರೆ ಹೋಯ್ತು. ಸೊ ಮತ್ತೆ ವಾಪಸ್ ಹೊಸದಾಗಿ ಅಡುಗೆ ಮಾಡ್ಕೊಂಡು ಇರಬೇಕಾಗತ್ತೆ. ಇಲ್ಲ ಅಂತಂತಂದರೆ ಗ್ರೀನ್ ಗ್ರಾಮ್ ಅಥವಾ ಹೆಸರು ಕಾಳು, ಸೊ ಉದ್ದು ಇವೆಲ್ಲ ಇಲ್ಲ, ಅಥವಾ ಉದ್ದಿನ ಬೇಳೆ ಇಲ್ಲ, ಕಪ್ಪುದ್ದು ಅವುಗಳೆಲ್ಲ ತಿನ್ನೋ ಹಾಗಿಲ್ಲ. ಇದರಲ್ಲಿ ಯಾವಾಗಲೂ ಹೆಸರು ಕಾಳು, ಸೊ ಗ್ರೀನ್ ಫಿಸ್ ಏನದು ಮೇನ್ಲಿ ಯಾವುದೇ ರೀತಿಯಾದಂತಹ ಗ್ರೀನ್ ತರಕಾರಿಗಳಿರುತ್ತಲ್ಲ ಅವುಗಳಿರ್ಬೋದು, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಕರಿತೀವಲ್ಲ ಅದು, ಮತ್ತು ಗ್ರೀನ್ ಕಾಳುಗಳು, ಹೆಸರು ಕಾಳು, ಬೇಳೆಕಾಳು, ಸೊ ಇವುಗಳ ಪದಾರ್ಥಗಳನ್ನೆಲ್ಲ ತಗೋಬೋದು.
1: ಯಾವ ರೀತಿಯ ಆಹಾರಗಳನ್ನ ಸೇವಿಸಬಾರ್ದು ಅಂತ ಹೇಳ್ತೀರಾ ಮೇಡಮ್?
0: ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುವಂಥದ್ದು, ಇಲ್ಲವಾದಲ್ಲಿ ಡೈರಿ ಪ್ರಾಡಕ್ಟ್ಸ್. ಸೊ ಡೈರಿ ಪ್ರಾಡಕ್ಟ್ಸಲ್ಲಿ ಮಿಲ್ಕ್ ಬರುತ್ತೆ, ಹಾಲು, ಮೊಸರು, ಮಜ್ಜಿಗೆ, ಪನ್ನೀರ್, ಚೀಸ್ ಇವೆಲ್ಲವೂ ಕೂಡ ನಿಲ್. ಸೊ ಇವುಗಳನ್ನೆಲ್ಲ ತಗೊಳ್ಳೋ ಹಾಗೆ ಇಲ್ಲ. ಸೊ ಇವುಗಳನ್ನ ಬಿಟ್ಟರೆ ಫಿಶ್, ಸೊ ಮೀನನ್ನು ಕೂಡ ಇದರಲ್ಲಿ ನಾವು ನಿಷಿದ್ಧ ಮಾಡಿದ್ದೇವೆ. ಸೊ ಮೀನು ಯಾಕಪ್ಪ, ಇದರಲ್ಲಿ ಒಮೆಗಾ 3 ಇದೆ, ಫಿಶ್ ಆಯಿಲ್ ಇದೆ ಎಲ್ಲ ಕೇಳ್ಬೋದು, ಬಟ್ ನೀನು ನಮ್ಮ ಆಯುರ್ವೇದ ಪ್ರಕಾರ ಅದು ಕಫವರ್ಧನೆ ಮಾಡುತ್ತೆ. ಸೊ ಕಫವರ್ಧನೆ ಅಂತಂತಂದ್ರೆ ಅಭಿಷ್ಯಂದಿ, ಅಭಿಷ್ಯಂದಿ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಶ್ರೋತಸ್ ಅಂತ ಹೇಳಿ, ಅಂದ್ರೆ ಮೈನ್ಯೂಟ್ ಚಾನಲ್ಸ್. ಆ ಮೈನ್ಯೂಟ್ ಚಾನಲ್ಸ್ ಅಲ್ಲಿ ಆಲ್ರೆಡಿ ಕಿರಿದಾಗಿದೆ ಅದು, ಅಲ್ಲಿ ಆಲ್ರೆಡಿ ಮ್ಯೂಕಸ್ ಅಕ್ಯುಮುಲೇಷನ್ ಇದೆ. ಸೊ ಇದು ಮತ್ತೆ ಹೋಗಿ ಅಲ್ಲಲ್ಲೇ ಕೂತ್ಕೋತಾ ಇದೆ ಅಂತಂದ್ರೆ ಮತ್ತೆ ವಾಪಸ್ ಗಾಳಿಗೆ ಹೋಗಕ್ಕೆ ಜಾಗ ಸಾಕಾಗಲ್ಲ. ಸೊ ಅದರಿಂದಾಗಿ ನಾವು ಮೀನನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಆಮೇಲೆ ಸೋರೆಕಾಯಿ, ಸೋರೆಕಾಯಿ ತಿನ್ನೋ ಹಾಗಿಲ್ಲ, ಸೌತೆಕಾಯಿ

0: ತಿನ್ನೋ ಹಾಗಿಲ್ಲ, ಮೂಲಂಗಿ ತಿನ್ನೋ ಹಾಗಿಲ್ಲ. ಸೊ ಇವೆಲ್ಲವೂ ಕೂಡ ನಿಷಿದ್ಧ. ಸೊ ಆಗ್ಲೇ ಹೇಳ್ದಂಗೆ ಉದ್ದಿನ ಬೇಳೆ ಇರ್ಬೋದು, ಎಳ್ಳು. ಸೊ ಎಲ್ಲರೂ ಹೇಳ್ತಾರೆ ಎಳ್ಳು ತುಂಬ ಒಳ್ಳೆಯದು, ಉಷ್ಣವೀರ್ಯ ಇರುತ್ತೆ, ಕಫದಲ್ಲಿ ಕೊಡ್ಬೋದು ಅಂತೇಳಿ. ಬಟ್ ಎಗೇನ್ ಇಟ್ ಈಸ್ ಏನಂತಾರೆ, ಶ್ರೋತ ಅಭಿಷಂಧಿ ಮಾಡುತ್ತೆ. ಸೊ ಶ್ರೋತಸನ್ನ ಬ್ಲಾಕ್ ಮಾಡುತ್ತೆ, ಏಕೆಂದರೆ ಅದರಲ್ಲೆಲ್ಲ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ, ತುಂಬ ತಿಕ್ಕಿರುತ್ತೆ ಅವುಗಳು, ದಪ್ಪ ದಪ್ಪ ಇರುತ್ತೆ. ಸೊ ಅವುಗಳನ್ನ ತಿನ್ನೋ ಹಾಗಿಲ್ಲ. ಆಗಲೇ ಹೇಳ್ದಂಗೆ ಫ್ರಿಜ್ ವಾಟರ್, ಸೊ ಐಸ್ ಕೋಲ್ಡ್ ವಾಟರ್ಸ್, ಪೇಸ್ಟ್ರೀಸ್, ಸೊ ಇವುಗಳನ್ನ ಯಾವುದನ್ನು ತಿನ್ನೋ ಹಾಗಿಲ್ಲ.
1: ಓಕೆ ಮೇಡಮ್, ಹಾಗಿದ್ರೆ ಮನೆ ಮದ್ದಾಗಿಯೂ ಉಪಯೋಗಿಸಬಹುದಾದಂತಹ ಆಯುರ್ವೇದ ಪರಿಹಾರಗಳನ್ನ ನಮಗೆ ತಿಳಿಸ್ಬೋದಾ?
0: ಸೊ ಎಲ್ಲರಿಗೂ ಫಸ್ಟ್ ನೆನಪಾಗೋದು ಮನೆಯಲ್ಲಿ ಏನೆಲ್ಲ ಪ್ರಿವೆನ್ಷನ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಇದರಲ್ಲಿ ಕೂಡ ನಾವು ಒಂದು ಕುತ್ಕೊಂಡಿದ್ದಲ್ಲೇ, ಸೊ ಆಗಲೇ ಹೇಳ್ದಂಗೆ ಬಿಸಿಗಿರ್ಬೇಕು. ಸೊ ಕಾಲನ್ನ ನಾವು ಬಿಸಿನೀರಲ್ಲಿ ನೆನೆಸಿಟ್ರೆ, ಸೊ ಬಿಕಾಸ್ ಎಲ್ಲರಿಗೂ ಈವನ್ ಪಾದ ಕೂಡ ದ್ವಾರದಿದ್ದಂಗೆ. ಸೊ ಎಣ್ಣೆ ಮಸಾಜ್ ಮಾಡಿದ್ರು ಸಾಕು ಪಾದಕ್ಕೆ, ಎಷ್ಟೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆಯೇ ಪಾದಕ್ಕೂ ಕೂಡ ಇದರಲ್ಲಿ ಮಸಾಜ್ ಮಾಡಿ ಅದನ್ನು ಬಿಸಿ ನೀರಂತಹ ಟಬ್ಬಲ್ಲಿಟ್ಟರೆ, ಸೊ ಇಟ್ ಸ್ಟಿಮ್ಯುಲೇಟ್ಸ್ ನರ್ವ್. ಸೊ ಅದರಿಂದಾಗಿ ಫ್ರೇನಿಕ್ ನರ್ವ್ ಸ್ಟಿಮ್ಯುಲೇಷನ್ಸ್ ಆಗುತ್ತೆ. ಸೊ ಅದರಿಂದ ವಾಪಸ್ ನಮ್ಮ ಬಾಡಿ ಕೂಲ್ ಆಗುತ್ತೆ. ಸೊ ಅವಾಗ ಉಸಿರಾಟ ತೊಂದರೆ ಕಮ್ಮಿ ಅನಿಸುತ್ತೆ. ಸೊ ಇನ್ನೊಂದು ಸಾಸಿವೆ ಎಣ್ಣೆ ಮತ್ತು ಕರ್ಪೂರನ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಎಕ್ಸ್ಟರ್ನಲ್ ಅಂತಂತಂದರೆ ನಮ್ಮದು ಚೆಸ್ಟ್ ರೀಜನ್ ಏನಿದೆಯಲ್ಲ ಅಲ್ಲಿಗೆ ಬಿಸಿ ಮಾಡಬೇಕು. ಸಾಸಿವೆ ಎಣ್ಣೆನ ಫಸ್ಟ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರ್ಪೂರದ ಪುಡಿ ಹಾಕಿಬಿಟ್ಟು ಅದು ಪೂರ್ತಿ ಮಿಕ್ಸ್ ಆಗಿದೆ ಅಂತ ನೋಡಿಕೊಂಡು, ಆಮೇಲಿಂದ ಎದೆ ಭಾಗಕ್ಕೆ ಅಂತಂದರೆ ಗಂಟಲಿಂದ ಹಿಡಿದು ಹೊಟ್ಟೆ ತನಕ ಅಲ್ಲಿ ತನಕನೂ ಪೂರ್ತಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಅದಕ್ಕೆ ಶಾಖ ಕೊಡಬೇಕು. ಸೊ ಇದರಲ್ಲಿ ನೀವು ಉಪ್ಪಿನ ಶಾಖ ಆದರೂ ಕೊಡಬಹುದು, ಇಲ್ಲ ಅಂತಂದರೆ ಕುಕ್ಕರಿಗೆ ನೀರು ಮೇಲ್ಗಡೆ ವಿಶಲ್ ಇರುತ್ತಲ್ಲ ಅದಕ್ಕೆ ಒಂದು ಪೈಪ್ ಲೈನ್ ಹಾಕ್ಬೋದು, ಅಂದರೆ ಒಂದು ಪೈಪ್ ಹಾಕಿ ಸೊ ಒಳಗಡೆ ನೀರು ಹಾಕಿ ಕಾಯಕ್ಕಿಡೋದು, ಅದು ವಿಶಲ್ ಹೊಗೆನಲ್ಲಿ ಏನು ಬರುತ್ತಲ್ಲ ಆ ಹೊಗೆ ಆ ಪೈಪಿಂದ ಹೋಗಿ ಆ ಪೈಪ್ ಎದೆ ಭಾಗಕ್ಕೆ ಇನ್ನೊಂದು ಓಪನಿಂಗ್ ಇರುತ್ತಲ್ಲ ಅಲ್ಲಿಂದ ಕೊಟ್ಟರೆ ಅದನ್ನು ನಾಡಿಸ್ವೇದ ಅಂತ ಕರಿತೀವಿ ನಾವು. ಸೊ ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇದರಿಂದ ಡೈರೆಕ್ಟಾಗಿ ಎದೆನಲ್ಲಿ ಕಟ್ಟಿರುವಂಥದ್ದು ಮಸಲ್ಸ್ ಏನು ಕ್ರ್ಯಾಂಪ್ಸ್ ಇರುತ್ತೆ ಅಥವಾ ಟೈಟ್ನೆಸ್ ಅಂತ ಏನು ಕರಿತಾರಲ್ಲ ಅದು ಕೂಡ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ಹೇಳ್ದಂಗೆ ತುಳಸಿ, ತುಳಸಿ ಈಸ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ ಆ್ಯಂಡ್ ಇಮ್ಯುನೋಮಾಡ್ಯುಲೇಟರ್ ಅದು. ಸೊ ಆಲ್ವೇಸ್ ತುಳಸಿನ ನಾವು ಬಿಸಿ ನೀರಲ್ಲಿ ಕುಡಿಯೋದಿರಬಹುದು ಅಥವಾ ಅದನ್ನು ತಣ್ಣೀರಲ್ಲಿ ಹಾಕಿಟ್ಟು ಓವರ್ ನೈಟ್ ಸೋಪ್ ಮಾಡಿಟ್ಟು ಅದನ್ನು ಬೆಳಗ್ಗೆ ಎದ್ದು ಸೇವಿಸೋದ್ರಿಂದನೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗುತ್ತೆ. ಸೊ ಅದನ್ನು ತೊಗೋಬೋದು. ಇನ್ನೊಂದು ಸ್ಟೀಮ್ ಇನ್ಹಲೇಷನ್. ಸೊ ಸ್ಟೀಮ್ ಇನ್ಹಲೇಷನ್ ಅಂತಂದರೆ ಉಸಿರು ಸಿಕ್ಕಾಕೊಂಡಂಗೆ ಆಗ್ತಾಯಿದೆ ಅಂತಂದಾಗ ಅಥವಾ ಕಫ ಕಟ್ಟಿದೆ ಅಂತಂದಾಗ ಒಂದು ಬಿಸಿ ನೀರಿಗೆ ಹೆಲೆನ್ ಕ್ಯಾಪ್ಸುಲ್ಸ್ ಅಂತ ಸಿಗುತ್ತೆ. ಹೆಲೆನ್ ಕ್ಯಾಪ್ಸುಲ್ಸ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ನೀಲಗಿರಿ ತೈಲ ಇರುತ್ತೆ ಅಥವಾ ಅಮೃತಾಂಜನ್ ಇರುತ್ತೆ. ಸೊ ಅದನ್ನು ಅಲ್ಲೇ ಬಿಸಿ ನೀರಿಗೆ ಸ್ವಲ್ಪ ಹಾಕಿ ವಾಫ ತಗೊಳ್ಳೋದಿಂದ ಇರಬಹುದು ಅಥವಾ ಇದನ್ನೆಲ್ಲ ತಿನ್ನಕ್ಕೆ ಒಂದು ಎರಡು ಬಾರಿ ಮಾಡೋದಿರಬಹುದು. ಸೊ ಇವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ಇಲ್ಲ ಅಂತ ಅಂದರೆ ಶುಂಠಿ ಬೆಲ್ಲ. ಶುಂಠಿ ಬೆಲ್ಲ ಇದು ಗಂಟಲಿನಿಂದ ಎದೆ ಭಾಗ ತನಕನೂ ಕೂಡ ಕ್ಯೂರ್ ಮಾಡಿಸುತ್ತೆ. ಶುಂಠಿನಲ್ಲಿ ತೀಕ್ಷ್ಣವಾದಂತಹ ಕಾರ್ಯನಿರ್ವಹಣೆ ಇರುತ್ತೆ ಆ್ಯಂಡ್ ಬೆಲ್ಲ ಬಂದು ಅದರದ್ದು ರೂಕ್ಷತ ಕಿತ್ಕೊಂಡು ಬರುತ್ತೆ. ಸೊ ಸಕ್ಕರೆ ಆದರೆ ಅಂಟಿಸುತ್ತೆ, ಸೊ ಬೆಲ್ಲ ಆದರೆ ಕೀಳುತ್ತೆ. ಸೊ ಎರಡನ್ನೂ ಒಂದರಿಂದ ಮಾಡ್ಬೋದು, ಆದರೆ ಮಾಡಿರೋ ಗುಣಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ಶುಂಠಿ ಬೆಲ್ಲನ ಅಂದರೆ ದವಡೆ ಹತ್ರನೇ ಒತ್ತಿಸ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹೋಗ್ತಾ ಇದ್ರೆ, ಸೊ ಶುಂಠಿದು ಅದರದ್ದು ಕಾರ್ಮುಖತನೇ ಬಂದು ಕ್ಲೀನಿಂಗ್ ಆಕ್ಷನ್ಸ್. ಸೊ ಅಲ್ಲಿಂದ ಸ್ಕ್ರೇಪಿಂಗ್ ಮಾಡ್ತಾ ಹೋಗುತ್ತೆ, ಸೊ ಕೀಳ್ತಾ ಹೋಗುತ್ತೆ. ಅವುಗಳನ್ನ ತಗೋಬೋದು. ತುಳಸಿ ಮತ್ತು ಜೇನುತುಪ್ಪ ತಗೋಬೋದು. ಇಲ್ಲ ಅಂತಂದರೆ ಹಾಲಿಗೆ ಎರಡು ಬೆಳ್ಳುಳ್ಳಿ ಕಾಳು ಮತ್ತು ಎರಡು ಲವಂಗ ಕಾಳು, ಇನ್ನೊಂದು ಸ್ವಲ್ಪ ಚಕ್ಕೆ ಪುಡಿ ಮತ್ತು ಕರಿಮೆಣಸಿನ ಪುಡಿ. ಸೊ ಇಷ್ಟನ್ನು ಹಾಕಿ ಕಾಯಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ, ಸೊ ರುಚಿಗೆ ಆಗಲ್ಲ ಅಂತ ಸ್ವಲ್ಪ ಖಾರ ಅಂತ ಅನಿಸುತ್ತೆ, ಘಾಟ್ ಅಂತ ಅನಿಸುತ್ತೆ ಅಂಥವರಿಗೆ ಸ್ವಲ್ಪ ಬೆಲ್ಲ ಹಾಕೋಬೋದು. ಇಲ್ಲ ಅಂತಂತಂದರೆ ಜೇನುತುಪ್ಪ. ಜೇನುತುಪ್ಪ ಈಸ್ ಬೆಸ್ಟ್, ಯಾಕಂತಂತಂದರೆ ಆಗಲೇ ಹೇಳ್ದಂಗೆ ಅದು ರೂಕ್ಷತ. ಸೊ ರೂಕ್ಷತ ಏನಾಗುತ್ತೆ ಅಂತಂತಂದರೆ ಸ್ಟಿಕ್ಕಿನೆಸ್ ಏನಿರುತ್ತಲ್ಲ ಅದನ್ನೆಲ್ಲ ಇದು ಅಂಟಿನಿಂದ ಬೇರೆ ಕಡೆ ಅಂಟಿರೋದನ್ನೆಲ್ಲ ಸ್ಕ್ರೇಪ್ ಔಟ್ ಮಾಡುತ್ತೆ. ಸೊ ಅಂಥದನ್ನು ಇದರಲ್ಲಿ ತಗೋಬೋದು. ಇನ್ನೊಂದು ಏನಪ್ಪ ಅಂತಂತಂದರೆ ಲವಂಗ. ಲವಂಗನ ಡೈರೆಕ್ಟ್ ಹೀಟ್ ಮಾಡಿ ಅದು ಕಪ್ಪಾಗುತ್ತೆ. ಸೊ ಕಪ್ಪಾದ್ಮೇಲಿಂದ ಅದನ್ನು ಪುಡಿ ಪುಡಿ ಮಾಡಬೇಕು. ಸೊ ಆ ಪುಡಿನ ವೀಳ್ಯದೆಲೆ ಮೇಲೆ ಹಾಕಿ ವೀಳ್ಯದೆಲೆಗೆ ಸ್ವಲ್ಪ ಎಗೇನ್ ಜೇನುತುಪ್ಪ ಹಾಕಿ ಅದನ್ನು ಹಾಗೆ ಪಾನ್ ಥರ ತಗೋಬೋದು ಅದನ್ನು. ಇಲ್ಲ ಅಂತಂತಂದರೆ ಕಾಳುಮೆಣಸು ಉಪ್ಪು ಇವೆರಡೂ ಮತ್ತೆ ವಾಪಸ್ ಪುಡಿ ಮಾಡಿಬಿಟ್ಟು ಮತ್ತೆ ವಾಪಸ್ ಎಲೆನಲ್ಲೇ, ಸೊ ಎಲೆನೂ ಸ್ವಲ್ಪ ಖಾರ ಅನಿಸುತ್ತೆ ಅಂತಂದರೆ ಎಗೇನ್ ಜೇನುತುಪ್ಪ ಹಾಕೋಬೋದು. ಸೊ ಜೇನುತುಪ್ಪ ಹಾಕಿ ಅದನ್ನು ಹಾಗೆ ಪಾನ್ ಥರ ತಗೋಬೋದು. ಇದರಿಂದ ಇದಿಷ್ಟು ಮಾಡಿದಲ್ಲೂ ಕೂಡ ಕಮ್ಮಿ ಅನಿಸುತ್ತೆ.
1: ಅಂದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಮನೆ ಮದ್ದಾಗಿ ಬಳಸ್ಕೊಂಡು ಅಸ್ತಮ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದೀರಿ. ಹಾಗಿದ್ರೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಅಸ್ತಮನ ಕಂಟ್ರೋಲ್ ಮಾಡ್ಬೋದು ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ದಿನಚರ್ಯ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಸೊ ಯಾವಾಗ ಎದ್ದೇಳ್ತೀವಿ, ಎಷ್ಟು ಅವರ್ ನಿದ್ದೆ ಮಾಡ್ತೀವಿ, ಹೇಗೆ ನಿದ್ದೆ ಮಾಡ್ತೀವಿ, ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆಗಲೇ ಹೇಳ್ದಂಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ಬೇಕು. ಸೊ ವೇಕಪ್ ಇನ್ ಅರ್ಲಿ, ಸೊ ಎಷ್ಟು ಬೇಗ

0: ಹೇಳ್ತೀವೋ ಅಷ್ಟು ಸ್ವಲ್ಪ ಸೂರ್ಯನಿಗೆ ಮುಖ ತೋರಿಸಿ, ಸೊ ಅಲ್ಲೇ ಸ್ವಲ್ಪ ವಾಕ್ ಮಾಡಿದ್ರೆ ವಿಟಮಿನ್ ಡಿನೂ ಕೂಡ ಸಿಗುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಹಾಗೆ ಬೆಳಿಗ್ಗೆ ಎದ್ಮೇಲಿಂದ ಬ್ರಷ್ ಮಾಡಾದ್ಮೇಲಿಂದ ಗಂಡೂಷ ಮತ್ತು ಕವಳ ಅಂತ ಕರಿತೀವಿ. ಸೊ ಏನಿದು ಗಂಡೂಷ? ಗಂಡೂಷ ಅಂತಂತಂದರೆ ಬಾಯಲ್ಲಿ ನೀರನ್ನು ಹಾಕಿ ಇದ್ದಿಟ್ಕೊಳ್ಳೋದು. ಸೊ ಇದರಲ್ಲಿ ನಾವು ಬಿಸಿ ನೀರು, ಸೊ ಬಿಸಿ ನೀರಿಗೆ ನಾವು ತ್ರಿಫಲ ಚೂರ್ಣ ಆದರೂ ಯೂಸ್ ಮಾಡಬಹುದು, ಇಲ್ಲ ಶುಂಠಿ ಚೂರ್ಣ ಯೂಸ್ ಮಾಡಬಹುದು, ಇಲ್ಲ ಆದರೆ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂಥದ್ದು ಉಪ್ಪು. ಸೊ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಯಿ ಫುಲ್ ನೀರು ತುಂಬ ಇಟ್ಕೊಂಡು ಹಾಗೆ ಇಟ್ಕೋಬೇಕು, ಕಣ್ಣಲ್ಲಿ ನೀರು ಬರೋ ತನಕ ಇಟ್ಕೋಬೇಕು, ಆಮೇಲಿಂದ ಅದನ್ನು ತೆಗಿಬೋದು. ಅದು ಆಗಲಿಲ್ಲಪ್ಪ ಅಂತಂತಂದರೆ ಕವಲ ಅಂತಂದರೆ ಗಾರ್ಗಲಿಂಗ್. ಸೊ ಅದು ವಾಯ್ಸ್ ರೀಫ್ರೇಮ್ ಮಾಡಿಸುತ್ತೆ, ಆ್ಯಂಡ್ ಗಂಟಲಲ್ಲಿರುವಂತಹ ಏನದು ಇನ್ಫ್ಲಮೇಷನ್ ಏನಂತೀವಲ್ಲ ನಾವು ಊದ್ಕೊಂಡಿರೋದಂತ, ಸೊ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಅದಕ್ಕೂ ಅಷ್ಟೇ, ತ್ರಿಫಲ ಚೂರ್ಣದಲ್ಲಿ ಕಷಾಯ ಮಾಡ್ಕೊಂಡಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಪ್ಲೇನ್ ವಾಟರ್ ವಿತ್ ಸಾಲ್ಟ್ ಅದನ್ನು ಯೂಸ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಇದೆಲ್ಲ ಆದ್ಮೇಲಿಂದ ವಾಕಿಂಗ್. ಸೊ ವಾಕಿಂಗ್ ಇನ್ ಅರ್ಲಿ ಮಾರ್ನಿಂಗ್ ಟೈಮ್ ಈಸ್ ಬೆಸ್ಟ್. ಸೊ ಪ್ರತಿ ಮುಂಜಾನೆ ಎದ್ದು ಒಂದು 2 ಕಿಲೋಮೀಟರ್ ವಾಕ್ ಹೋಗೋದಿರ್ಬೋದು. ಸೊ ಎಲ್ಲಿ ಹೇಗೆ ಏನಕ್ಕೆ ಅರ್ಲಿ ಮಾರ್ನಿಂಗ್ ವಾಕ್ ಹೇಳ್ತಾ ಇದ್ದೀವಿ ಅಂತಂದರೆ ಆಗ ಗಾಳಿ ತಿಳಿಯಾಗಿರುತ್ತೆ. ಸೊ ಆಗಲೇ ಹೇಳ್ದಂಗೆ ಅಸ್ತಮಾಗೆ ಒಂದು ಕಾರಣ ಒಂದು ಧೂಮ, ಅಥವಾ ಏನು ನಾವು ಸ್ಮೋಕಿ ಏರಿಯಾಸ್ ಅಂತ ಕರಿತೀವಲ್ಲ ಅವುಗಳು. ಸೊ ಬೆಳಗ್ಗೆ ಮುಂಜಾನೆ ಹೊತ್ತಲ್ಲಿ ಎಲ್ಲ ವೆಹಿಕಲ್ಸ್ ಕಮ್ಮಿ ಇರೋದ್ರಿಂದಾಗಿ ಸೊ ಒಳ್ಳೆ ಗಾಳಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಾಕಿಂಗ್ ಪ್ರಿಫರ್ ಮಾಡ್ತೇವೆ. ಸೊ ಇನ್ನೊಂದು ದಿನ ನಿತ್ಯದಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಎಕ್ಸಸೈಸಸ್. ಸೊ ಇದರಿಂದ ಲಂಗ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಆ್ಯಂಡ್ ಅವ್ರಿಗೆ ಉಸಿರಾಟದ್ದು ತೊಂದರೆಗಳು ಕಮ್ಮಿ ಆಗುತ್ತೆ. ಸೊ ಪ್ರಾಣಾಯಾಮದಿಂದ ಎಗೇನ್ ಅದರದ್ದು ಫಂಕ್ಷನಿಂಗ್ ಕೆಪಾಸಿಟೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ನಾವು ಮೂಡಿಸ್ಕೋಬಹುದು, ಅಳವಡಿಸ್ಕೋಬಹುದು.
1: ಓಕೆ ಮೇಡಮ್, ಮಾತಾಡ್ತಾ ಹೇಳಿದ್ರೆ ಯೋಗ ಮತ್ತು ಪ್ರಾಣಾಯಾಮಗಳು ಅಸ್ತಮ ನಿಯಂತ್ರಣಕ್ಕೆ ಸಹಕಾರಿ ಆಗುತ್ತೆ ಅಂತ, ಹಾಗಾದರೆ ಯಾವ ಯಾವ ಆಸನಗಳು ಅಥವಾ ಯಾವ ಯಾವ ವ್ಯಾಯಾಮಗಳು ಇದಕ್ಕೆ ಸಹಕಾರಿ ಆಗುತ್ತೆ ಅಂತ ತಿಳಿಸ್ಬೋದಾ?
0: ಸೊ ಅಸ್ತಮ ನಿರ್ವಹಣೆಗೆ ಯೋಗ ಮತ್ತು ಪ್ರಾಣಾಯಾಮ ಹೇಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದರೆ, ಒಂದು ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದರೆ, ಸೊ ಹಾಗಂದರೆ ಏನು ಸಾಮರ್ಥ್ಯ ಹೆಚ್ಚಿಸುತ್ತೆ. ಹಂಗಂದ್ರೆ ಏನು ಉಸಿರಾಟದ್ದು ಎಷ್ಟು ಉಸಿರು ಹೋಗ್ಬೇಕು, ಎಷ್ಟು ಉಸಿರು ಇಡ್ಕೋಬೇಕು, ಎಷ್ಟು ಉಸಿರನ್ನ ಬಿಡಬೇಕು. ಸೊ ಹಾಗೆ, ಸೊ ಅಸ್ತಮಾದ ಒಳಗಡೆ ಏನಾಗ್ಬಿಟ್ಟಿರುತ್ತೆ ಅಂತಂತಂದರೆ ಏರ್ ಆ ಗಾಳಿ ಹೋಗೋದೇ ಕಮ್ಮಿ ಆಗಿರುತ್ತೆ. ಸೊ ಆ ಕಮ್ಮಿ ಗಾಳಿ ಹೋದಾಗ ಸೊ ಜನರಿಗೆ ಅನ್ಸುತ್ತೆ ಸುಸ್ತಾಗ್ತಾ ಇದೆ, ಸೊ ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಕೊಂಡಂಗಿದೆ ಅಂತ ಅನಿಸುತ್ತೆ. ಸೊ ಮತ್ತೆ ಇನ್ನೊಂದು ಆ ಸ್ನಾಯುಗಳಿರುತ್ತಲ್ಲ, ಶ್ವಾಸಕೋಶದ ಸ್ನಾಯುಗಳು, ಅವುಗಳನ್ನೆಲ್ಲ ಬಲಪಡಿಸೋಕೆ ಯೋಗ ಮತ್ತು ಪ್ರಾಣಾಯಾಮ ಕೂಡ ಬೇಕಾಗುತ್ತೆ, ಮತ್ತು ಅವುಗಳ ಮೇಲಿರುವಂತಹ ಒತ್ತಡನ ಕಮ್ಮಿ ಮಾಡೋದಕ್ಕೆ. ಸೊ ಆಗಲೇ ಹೇಳ್ದಂಗೆ ಪ್ರಾಣಾಯಾಮ ಈಸ್ ಬೆಸ್ಟ್ ಫಾರ್ ಅಸ್ತಮ. ಸೊ ಏನಕ್ಕಪ್ಪ ಅಂತಂದರೆ ಇದು ಪ್ರಾಣಾಯಾಮ ಇನ್ಕ್ಲೂಡ್ಸ್, ಸೊ ಪ್ರಾಣಾಯಾಮ ಮಾಡೋದೇ ನಾವು ಚೆಸ್ಟ್ ಅಥವಾ ಲಂಗ್ಸನ್ನು ಹೆಲ್ತಿಯಾಗಿ ಇಟ್ಕೊಳ್ಳೋಕೆ. ಸೊ ಅಂಥದ್ದು ಅಸ್ತಮಾದೊಳಗಡೆ ನಾವು ಅನುಲೋಮ ಆ್ಯಂಡ್ ವಿಲೋಮ ಪ್ರಾಣಾಯಾಮ ಅಂತಂದರೆ ಒಂದು ಮೂಗಿನಿಂದ ತಗೊಂಡು ಇನ್ನೊಂದು ಮೂಗಿನಿಂದ ಬಿಡೋದು, ಅದೇ ಥರ ಒಂದು ನಾವು 5 ಟೈಮ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಭ್ರಾಮರಿ, ಸೊ ಭ್ರಾಮರಿ ಪ್ರಾಣಾಯಾಮ. ಇನ್ನೊಂದು ಕಪಾಲಭಾತಿ, ಅಂದರೆ ಒಟ್ಟಿಗೆ ಒಂದು ಸಲ ಉಸಿರು ತಗೊಂಡು ಸ್ವಲ್ಪ ಗ್ಯಾಪ್ ಗ್ಯಾಪಲ್ಲಿ ಉಸಿರು ಬಿಡೋದನ್ನು ನಾವು ಕಪಾಲಭಾತಿ ಅಂತ ಕರಿತೀವಿ. ಸೊ ಇನ್ನು ಯೋಗಾಸನಕ್ಕೆ ಬಂತು ಅಂತಂದರೆ ನಾವು ಭುಜಂಗಾಸನ ಮಾಡ್ಬೋದು. ಸೊ ಭುಜಂಗಾಸನ ಮೇಜರಾಗಿ ವರ್ಕ್ ಆನ್ ಆಗೋದು ನಮ್ಮದು ಚೆಸ್ಟ್ ರೀಜನಲ್ಲಿ, ಪೆಕ್ಟೋರಾಲಿಸ್ ಮಸಲ್ಸ್ಗೆ ಇನ್ವಾಲ್ವ್ ಆಗುತ್ತೆ. ಸೊ ಇವುಗಳ ಮೂಲಕ ಚೆಸ್ಟ್ ಮಸಲ್ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದಾಗ ಏನಾಗುತ್ತೆ, ಟೈಟ್ನೆಸ್ ಕಮ್ಮಿ ಆಗುತ್ತೆ, ಹಿಡ್ಕೊಂಡಿರೋದು ಲೂಸ್ನಿಂಗ್ ಅಂತ ಅನಿಸುತ್ತೆ. ಸೊ ಅವಾಗ ಲಂಗ್ಸ್ ಕ್ಯಾನ್, ಸೊ ಉಸಿರು ತಗೊಂಡಾಗ ಲಂಗ್ಸ್ ಮುಂದೆ ಬರುತ್ತೆ ಅಥವಾ ಉಸಿರು ಬಿಟ್ಟಾಗ ಲಂಗ್ಸ್ ಕೆಳಗಡೆ ಹೋಗುತ್ತೆ. ಸೊ ಈ ಮೂಮೆಂಟ್ಸ್ಗಳು ಈಸಿ ಆಗುತ್ತೆ. ಸೊ ಇನ್ನೊಂದು ಅಧೋಮುಖ ಶ್ವಾನಾಸನ. ಸೊ ಇದು ಕೂಡ ಕಾರ್ಯಕ್ಷಮತೆ, ಆಲ್ರೆಡಿ ಕ್ಷಮತೆ ಅಂತಂತಂದರೆ ಕಮ್ಮಿ ಆಗಿರೋದನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಈ ಥರ ನಾವು ಪ್ರಾಣಾಯಾಮ ಮತ್ತು ಯೋಗನ ಅಳವಡಿಸ್ಕೋಬಹುದು.
1: ಬಹಳ ಸಂತೋಷ ಮೇಡಮ್, ಇದುವರೆಗೂ ನಮ್ಮ ಜೊತೆಗಿದ್ದು ವಿಶ್ವ ಅಸ್ತಮ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಹಿಯರ್.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ,
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ
3: ದೈಹಿಕ
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು
2: ಮಕ್ಕಳು
3: ಹಿರಿಯರು
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ವಿಶ್ವ ಅಸ್ತಮ ದಿನದ ಆಚರಣೆ ಉದ್ದೇಶ ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾರೆ.

0: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಯುವಚೇತನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ ಸರಗೂರಿನ ಜೆಎಸ್ಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಪಲ್ಲವಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮವೇ ಯುವಚೇತನ ಕಾರ್ಯಕ್ರಮ. ಕೇಳಿದ್ರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸುವ ಮುಖಾಂತರ 600 ಅಂಕಗಳಿಗೆ 590 ಅಂಕಗಳನ್ನು ಕಲಾ ವಿಭಾಗದಲ್ಲಿ ಪಡೆದುಕೊಂಡು ನಮ್ಮ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಇಡೀ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ನಮ್ಮ ಸರಗೂರು ಪಟ್ಟಣದ ಜೆಎಸ್ಎಸ್ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಪಲ್ಲವೀರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದ್ವಿತೀಯ ಪಿಯುಸಿ ಪರೀಕ್ಷೆಯ ಯಶಸ್ಸಿನ ಕುರಿತು ಹಾಗೆಯೇ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪಲ್ಲವಿ ಅವರು ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
3: ಥ್ಯಾಂಕ್ ಯು ಸರ್.
2: ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ. ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ಈ ಒಂದು ಯಶಸ್ಸನ್ನು ಕಂಡು ಬಹಳ ಹೆಮ್ಮೆ ಆಗುತ್ತೆ. ಆಗಿನ ತಮಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
3: ಥ್ಯಾಂಕ್ ಯು ಸೋ ಮಚ್ ಸರ್.
2: ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
3: ತುಂಬ ಖುಷಿ ಇದೆ, ನನಗೂ ಕೂಡ ತುಂಬ ಖುಷಿ ಐತೆ. ಮನೇಲೂ ಕೂಡ ಎಲ್ಲ ತುಂಬ ಖುಷಿ ಪಡಿದ್ದಾರೆ. ಲೆಕ್ಚರ್ಸ್ ಕೂಡ ಕಾಲ್ ಮಾಡಿ ಎಲ್ಲ ಖುಷಿನ ವ್ಯಕ್ತಪಡಿಸಿದ್ದಾರೆ ಸರ್.
2: ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರ ಜೊತೆಗೆ ಅದು ಮೈಸೂರು ಜಿಲ್ಲೆಗೂ ಕೂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.
3: ಹೌದು,
2: ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ನಿಮಗೆ ಒಂದು ಗುರುತಿಸುವಿಕೆ ಸಿಗ್ತಾ ಇದೆ, ಇದರ ಖುಷಿಯನ್ನು ನಮ್ಮ ಜೊತೆ.
3: ಹೌದು, ಎಲ್ಲ ಕೂಡ ವಾಟ್ಸಪ್ ಕಾಲ್ ಮಾಡಿದಾಗ್ಲಿ ಎಲ್ಲ ಕಾಲ್ ಮಾಡಿ ನನಗೆ ಕಂಗ್ರಾಟ್ಸ್ ಹೇಳಿದ್ರು. ಅದು ಖುಷಿ ಇದೆ. ಥ್ಯಾಂಕ್ಸ್ ಎಲ್ರಿಗೂ.
2: ಇದರ ಹಿಂದಿನ ತಮ್ಮ ಓದಿನ ಪರಿಶ್ರಮ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಶ್ರದ್ಧೆಯಿಂದ ಯಾವ ರೀತಿ ಎಲ್ಲ ಓದಿನ ಅಭ್ಯಾಸವನ್ನ ಮಾಡ್ತಾ ಬಂದ್ರಿ ತಾವು ಆರಂಭ ದಿನಗಳಿಂದ?
3: ಹೌದು, ತುಂಬಾ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಂದನೇ ಎಲ್ಲ ಲೆಕ್ಚರ್ಸ್ ಟೀಚರ್ಸ್ ಆಗಿರ್ಬೋದು ಎಲ್ಲ ನಮಗೆ ಟೆಸ್ಟ್ ಮೇಲೆ ಟೆಸ್ಟು ಎಲ್ಲ ಪರೀಕ್ಷೆಗಳನ್ನ ಮಾಡಿದ್ರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ನ ತಗೊಳ್ಳೋಕೆ ಸಾಧ್ಯ ಆಯಿತು. ಆದ್ರಿಂದ ಈ ಒಂದು ಮಾರ್ಕ್ಸ್ ನನಗೆ ಸಿಕ್ಕಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಹಾಗಿದ್ರೆ ತಾವೀಗ ಪ್ರಸ್ತುತ ದ್ವಿತೀಯ ಪಿ ಯು ಸಿ ನಲ್ಲಿ ಒಂದು ಶಿಕ್ಷಣದಲ್ಲಿ ಯಶಸ್ಸನ್ನು ಕಂಡಿದ್ದೀರಾ ಅಂದ್ರೆ ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, ಪ್ರೌಢಶಾಲಾ, SSLC ಈ ಹಂತದಲ್ಲೆಲ್ಲ ತಮ್ಮ ಓದಿನ ಪರಿ ಹೇಗಿರ್ತಾಯಿತ್ತು? ಅಲ್ಲೂ ಕೂಡ ಮುಂದೆ ಬರ್ತಾ ಇದ್ರು.
3: ಅಲ್ಲೂ ಸ್ವಲ್ಪ 8 ಸ್ವಲ್ಪ ಚೆನ್ನಾಗಿ ಓದ್ತಿದ್ದಿ, 9th ಕೂಡ ಬೆಟರ್ ಆಗಿದ್ದೆ. 10th ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಯ್ತು, 461 ತಗೊಂಡೆ ಅಷ್ಟೇ. ಮನೇಲಿ ಕೂಡ ಸ್ವಲ್ಪ ಬೇಜಾರಾಗಿದ್ರು. ಫಸ್ಟ್ ಪಿ ಯು ಸಿಗೆ ಸೇರ್ಕೊಂಡಾಗ ನಾನೇ ಇಷ್ಟಪಟ್ಟು ಕಲಾ ವಿಭಾಗನ ಆಯ್ಕೆ ಮಾಡಿ ನಂತರ ನನ್ಗೆ ಇಷ್ಟಪಟ್ಟು ಅಂದ್ಬಿಟ್ಟು ನಾನು ಓದ್ದೆ. ಇವಾಗ ಸೆಕೆಂಡ್ ಪಿ ಯು ಸಿಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ಎಲ್ಲ ಖುಷಿಯಾಗಿದ್ದಾರೆ ಮನೇಲೂ ಕೂಡ.
2: ಈಗ ಇತ್ತೀಚಿನ ದಿನಗಳಲ್ಲಿ SSLC ಶಿಕ್ಷಣವನ್ನು ಮುಗಿಸ್ತು ಅಂತ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡಿಬೇಕಾದ್ರೆ ವಿಜ್ಞಾನ ವಿಭಾಗಕ್ಕೆ ಹೋಗ್ತಾರೆ, ಅಲ್ಲಿ ಹೆಚ್ಚಿನ ಕನಸನ್ನ ಹೊಂದಿರ್ತಾರೆ, ಮತ್ತೆ ವಾಣಿಜ್ಯ ವಿಭಾಗಕ್ಕೂ ಹೋಗಿ ಅಲ್ಲೊಂದಷ್ಟು ಗುರಿಗಳನ್ನ ಹೊಂದಿರ್ತಾರೆ. ತಮ್ಗೆ ಯಾಕೆ ಈ ಕಲಾ ವಿಭಾಗಕ್ಕೆ ಬರಬೇಕು, ನಾ ಕಲೆಯಲ್ಲಿ ಹೆಚ್ಚಿನದಾಗಿ ತೋರಿಸ್ಕೊಳ್ಬೇಕು, ಏನು ನೈಜತೆ ವಿಷಯ?

0: ಇದೆ ಸಮಾಜದಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ಕುರಿತು ತಮಗೆ ಅನಿಸಿದಕ್ಕೆ ಏನಾದ್ರು ಪ್ರೇರಣೆ ಇದೆಯಾ?
1: ವಿಜ್ಞಾನ ಮತ್ತೆ ವಾಣಿಜ್ಯ ಶಾಸ್ತ್ರ ತಗೊಳ್ಳಿ ಅಂತೇಳಿ ಲೆಕ್ಚರ್ಸ್ ಎಲ್ಲ ಬಲವಂತ ಮಾಡಿದ್ರು. ಬಟ್ ನನಗೆ ಅದೇನು ಇಷ್ಟ ಇರಲಿಲ್ಲ. ಚಿಕ್ಕ ವಯಸ್ಸಿಂದಲೂ ಕೂಡ ಕಲಾ ವಿಭಾಗನೇ ಓದಬೇಕು ಅನ್ನೋದು ನನ್ನಲ್ಲಿ ಒಂದು ಆಸಕ್ತಿ ಜಾಸ್ತಿ ಇತ್ತು. ಅಲ್ಲಿ ಬರೋ ವಿಷಯಗಳು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಹಿಸ್ಟ್ರಿ ಅಂತೂ ಭಾಳ ಇಷ್ಟ, ಜಿಯೋಗ್ರಫಿ ಅವೆಲ್ಲ ತುಂಬ ಇಷ್ಟ ಇರೋದ್ರಿಂದ ನಾನು ನಾನೇ ಆಯ್ಕೆ ಮಾಡಿ ನಾನೇ ಕಲಾ ವಿಭಾಗನ ಆಯ್ಕೆ ಮಾಡಿಕೊಂಡೆ.
0: ಯಾವ ಯಾವ ಐಚ್ಛಿಕ ವಿಷಯಗಳನ್ನು ತಾವು ವಿದ್ಯಾ ಪಿ ಯುಸಿನಲ್ಲಿ ಅಧ್ಯಯನ ಮಾಡಿದ್ರಿ?
1: ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಎಕನಾಮಿಕ್ಕು ಮತ್ತು ಜಿಯೋಗ್ರಫಿ.
0: ಈ ನಾಲ್ಕು
1: ಲ್ಯಾಂಗ್ವೇಜ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಇತ್ತು, ಇಷ್ಟಪಟ್ಟು ನಾನೇ ತಗೊಂಡೆ.
0: ಹಾಗಿದ್ರೆ ತಮ್ಮ ಒಂದು ಕಾಲೇಜಿನಲ್ಲಾಗಿರ್ಬೋದು ಮತ್ತು ಉಪನ್ಯಾಸಕರಲ್ಲಾಗಿರ್ಬೋದು ತಮ್ಮ ಒಂದು ಶಿಕ್ಷಣದ ಯಶಸ್ಸಿಗೆ ಅವರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಾಗಿರ್ಬೋದು, ತರಗತಿಯ ನಂತರದಲ್ಲಾಗಿರ್ಬೋದು, ಅವರು ಯಾವ ರೀತಿ ಎಲ್ಲ ತಮ್ಮ ಒಂದು ಅಧ್ಯಯನಕ್ಕೆ ಸಹಕಾರವನ್ನು ಕೊಡ್ತಾ ಬಂದರು?
1: ಮನೇಲೂ ಕೂಡ ಪೋಷಕರು ತುಂಬ ಸಹಕಾರ ಕೊಟ್ಟರು. ಲೆಕ್ಚರ್ಸ್ ಅಂತೂ ಹೇಳಂಗೆ ಇಲ್ಲ, ಅವರು ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ಮಧ್ಯಾಹ್ನ ಕೂಡ ತಗೊಳ್ತಿದ್ರು, ಸಂಜೆ 4 ಗಂಟೆ ಮೇಲಿಂದ 5 ಗಂಟೆವರೆಗೂ ತಗೊಂಡು ನಮಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಚೆನ್ನಾಗಿ ಪಾಠ ಮಾಡಿ ಅವರು ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಇಷ್ಟೊಂದು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ವಿ.
0: ತರಗತಿಯಲ್ಲಿ ತಮಗೆ ಪಾಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಗೊಂದಲಗಳು, ಅನುಮಾನಗಳು?
1: ಅವರೇ ಎಲ್ಲ ಕ್ಲಿಯರ್ ಮಾಡ್ತಿದ್ರು, ಒಂಚೂರು ಬಿಡ್ತಿರ್ಲಿಲ್ಲ, ಎಲ್ಲ ಒಂಚೂರು ಏನು ಗೊಂದಲ ಅಥವಾ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ನಮಗೆ. ಅವರೇ ಪಾಠ ಮಾಡಿ ಎಲ್ಲನೂ ಕ್ಲಿಯರ್ ಮಾಡಿಬಿಡೋರು, ಮಾಡೋದ್ರಿಂದ ನಮಗೆ ಏನು ಕನ್ಫ್ಯೂಷನ್ ಇರಲಿಲ್ಲ, ಅದರಿಂದ ನಾವು ಇಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ತೆಗಿಬೋದಾಗಿತ್ತು.
0: ಹಾಗಿದ್ರೆ ತರಗತಿಯಲ್ಲಿ ತಾವು ಪಾಠಗಳನ್ನು ಕೇಳಿ ಅಲ್ಲಿ ತಮ್ಮ ಗೊಂದಲವನ್ನು ನಿವಾರಿಸ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಮನೆಗೆ ಬಂದು ಅಭ್ಯಾಸ ಮಾಡುವಂಥ ಕ್ರಮವೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ತರಗತಿಯಲ್ಲಿ ಕೇಳಿ ಬಂದಂಥ ಪಾಠಗಳನ್ನು ಮನೆಯಲ್ಲೇ ಯಾವ ರೀತಿ ಅಭ್ಯಾಸ ಮಾಡಿ ಓದ್ಕೋತಾ ಇದ್ರಿ?
1: ಮನೇಲೂ ಕೂಡ ಬಂದಾಗ ಫ್ರೆಶ್ ಅಪ್ ಆಗಿ ನಂತರ ಕೂತ್ಕೊಳ್ಳೋದು, ಊಟ ಮಾಡಿ ಸುಮಾರು 11-12 ಗಂಟೆವರೆಗೂ ಕೂಡ ಅಭ್ಯಾಸ ಮಾಡಿ, ಬೆಳಗ್ಗೆ 4 ಗಂಟೆಗೂ ಎದ್ದಾಳ್ತಿದ್ದೆ, 5 ಗಂಟೆಗೂ ಎದ್ದಾಳ್ತಿದ್ದೆ, ಎದ್ದು ಆವಾಗಲೂ ಅಭ್ಯಾಸ ಮಾಡಿ 7 ಗಂಟೆ ಗಂಟ ಆಮೇಲೆ ಕಾಲೇಜ್ಗೆ ಹೋಗಿ ಮತ್ತೆ ಅಲ್ಲೇ ಮತ್ತೆ ಅಭ್ಯಾಸ, ಇದೇ ರೀತಿ ರಿಪೀಟ್ ಆಗ್ತಾ ಇರೋದ್ರಿಂದ ನಮಗೆ ಅದು ತಲೆಯಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಆಗಿ ನಂತರ ಇಷ್ಟೊಂದು ಮಾರ್ಕ್ಸ್ ಬಂತು.
0: ಈಗ ತಾವು ನಮ್ಮ ಸರಗೂರು ಪಟ್ಟಣದ JSS ಕಾಲೇಜಿಗೆ ಬಂದು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದದ್ದು, ತಮ್ಮ ಗ್ರಾಮ ಬಂದು ನಮ್ಮ ಸರಗೂರು ತಾಲೂಕು ಹಳೆಯ ಗುಡೂಲ್ ಗ್ರಾಮ, ಅಲ್ಲಿಂದ ಕಾಲೇಜಿಗೆ ಬರುವಂತ ಸಮಯ ಆಗಿರ್ಬೋದು ಮತ್ತೆ ಕಾಲೇಜಿಂದ ಮನೆಗೆ ಹೋಗುವಂತ ಸಮಯ ಆಗಿರ್ಬೋದು, ಇದ್ರ ಯಾವ ರೀತಿ ನಿರ್ವಹಣೆ ಆಗ್ತಾ
1: ಸರ್? 7 ಗಂಟೆಗೆ ರೆಡಿಯಾಗಿ 8 ಗಂಟೆಗೆ 8:30ಗೆಲ್ಲ ಕಾಲೇಜ್ ಇರ್ತಿದೆ, 8:30 8:30ಗೆಲ್ಲ ಕ್ಲಾಸ್ ಸ್ಟಾರ್ಟ್ ಆಯ್ತಿತ್ತು ಸ್ಪೆಷಲ್ ಕ್ಲಾಸು, ಆಮೇಲೆ ಮತ್ತೆ 5 ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ನಡೀತಿತ್ತು, ಮನೆಗೆ ಬರೋದೊಂದು 6 ಗಂಟೆ, 6 ಗಂಟೆಯಿಂದ ಮತ್ತೆ ಇದೇ ರಿಪೀಟ್ ಆಯ್ತಿತ್ತು, ಮಲ್ಕೊಳ್ಳೋದು ಒಂದು 12 ಗಂಟೆ.
0: ಸರಿಯಾದ ಸಮಯಕ್ಕೆ ತರಗತಿಗಳಿಗೆ ಹೋಗ್ತಾ ಇದ್ರ?
1: ಹೌದು, ದಿನ ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ, ಎಲ್ಲೋ ಒಂದೊಂದಿನ ಮಾತ್ರ ಮಿಸ್ ಆಯ್ತಿತ್ತು ಅಷ್ಟೇ.
0: ಈ ಪ್ರಯಾಣದಲ್ಲಿ ತೊಂದರೆ ಆದಂತ ಸಂದರ್ಭದಲ್ಲಿ ಕಾಲೇಜಿಗೆ ತಡವಾಗಿದ್ದು ಹೋಗಿದ್ದುಂಟ ಅಲ್ಲಿ?
1: ಹೌದು, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ನಂಗೆ, ಅದರಿಂದ ಸ್ವಲ್ಪ ಒಂದೊಂದು ದಿನ ಮಜ್ಜೆ ಹಾಕೋತಿದ್ದೆ ನಾನು.
0: ಹಾಗಿದ್ರೆ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರದ ಜೊತೆಗೆ ತಾವು ಮನೆಯಲ್ಲಿ ಒಂದು ಅಭ್ಯಾಸ ಮಾಡೋ ನಿಟ್ಟಿನಲ್ಲಾಗಿರ್ಬೋದು ಮನೆಯವರ ಸಹಕಾರ ಬಹಳ ಮುಖ್ಯ ಆಗಿತ್ತು, ಅವರ ಸಹಕಾರ ಹೇಗೆ ಸಿಗ್ತಾ ಇತ್ತು ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಶಸ್ಸಿಗೆ?
1: ಹೌದು, ಅಪ್ಪ ಅಮ್ಮ ಇಬ್ಬರು ಕೂಡ, ಅಪ್ಪ ಮನೇಲಿ ಇರ್ತಿರ್ಲಿಲ್ಲ ಬಟ್ ಅಮ್ಮ ತುಂಬ ಅವರೇ ಎದಾಳಿಸ್ತಿದ್ರು, ಅವರೇ ಓದು ಅಂತ ಎದಾಳಿಸ್ತಿದ್ರು, ಊಟ ಎಲ್ಲ ಅವರೇ ನೋಡ್ಕೋತಿದ್ದು, ತುಂಬ ಕೇರ್ ಮಾಡಿದ್ದಾರೆ ಅವರೇ.
0: ಹಾಗೇನೆ ಈಗ ತಾವು ಕಲಾ ವಿಭಾಗದಲ್ಲಿ ಪ್ರಮುಖವಾಗಿ 4 ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ರು, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ, ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ಈ 4 ವಿಷಯಗಳನ್ನು ಮುಖ್ಯ ವಿಷಯಗಳಾಗಿ ತಾವು ಕಲಾ ವಿಭಾಗದಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡಿದ್ರಿ. ಈ 4 ವಿಷಯಗಳನ್ನು ತಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದೊಂದು ಕೂಡ ವಿಭಿನ್ನವಾದಂಥ ವಿಷಯಗಳು ಮತ್ತು ಸಮುದಾಯದಲ್ಲಿ ನಡೆಯುವಂಥ ಮತ್ತು ಸಮುದಾಯದಲ್ಲಿ ಇರಬೇಕಾದಂಥ ವಿಷಯಗಳು, ಇವುಗಳ ವಿಶೇಷ ಅಧ್ಯಯನ ಆಗಿರ್ಬೋದು, ಈ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ತಾವು ಪ್ರಾಪಂಚಿಕವಾಗಿ ಅದನ್ನು ಅನುಭವಿಸಿದಂಥ ಸಂದರ್ಭ ಆಗಿರ್ಬೋದು, ತಮಗೆ ಎಷ್ಟೆಲ್ಲ ಅದು ಪುನರ್ಮನನ ಆಗ್ತಾ ಇತ್ತು?
1: ಹೌದು, ಇವಾಗ ಅದು ಪ್ರಾಕ್ಟಿಕಲ್ ಆಗಿರೋದ್ರಿಂದ ತುಂಬ ಪುನರ್ಮನನ ಆಗೈತೆ. ಅದರಲ್ಲೂ ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಅಂತೂ ಈ ರಾಜಕೀಯ ವ್ಯವಸ್ಥೆ ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ರು. ಜಿಯೋಗ್ರಫಿ ಮ್ಯಾಮ್ ಅಷ್ಟೇ, ಅವರು ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ರು ನಮಗೆ, ಪ್ರತಿಯೊಂದು ಹಿಡಿದು ಫೋಟೋಸ್ನೆಲ್ಲ ತೋರಿಸಿ ಅವರು ಪಾಠ ಮಾಡಿದರು. ಎಕನಾಮಿಕ್ ಕೂಡ ಡ್ರಾಯಿಂಗ್ ಎಲ್ಲ ಬಿಡಬೇಕಾಗಿತ್ತು, ಅದು ಕೂಡ ಕ್ಲೀನಾಗಿ ಮಾಡಿದರು. ಹಿಸ್ಟ್ರಿ ಅಂತೂ ಫೋಟೋಸ್ ದೊಡ್ಡ ಬುಕ್ಸ್ಗಳಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೋರಿಸಿ ನಮ್ಮ ಸರ್ ಹಿಸ್ಟ್ರಿ ಸರ್ ಅವರು ಚೆನ್ನಾಗಿ ಪಾಠ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಎಲ್ಲನೂ.
0: ಯಾವ ವಿಷಯ ಕಲಿಯಕ್ಕೆ ತುಂಬ ಸುಲಭ ಆಗ್ತಿತ್ತು, ಯಾವ ವಿಷಯ ಕಲಿಯಕ್ಕೆ ತುಂಬ ಕಷ್ಟ ಆಗ್ತಾ
1: ಇತ್ತು? ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಇತ್ತು, ಯಾಕಂದ್ರೆ ಅದು ಮರ್ತಿತ್ತು ಬೇಗ. ಹಿಸ್ಟ್ರಿ ಮತ್ತೆ ಪೊಲಿಟಿಕಲ್ ಸೈನ್ಸ್ ಈಸಿ ಇತ್ತು ಓದೋಕೆ, ಜಿಯೋಗ್ರಫಿ ಸ್ವಲ್ಪ ಆವರೇಜ್ ಅಲ್ಲಿ ಇತ್ತು.
0: ಅಂದ್ರೆ ಪ್ರಾಯೋಗಿಕವಾಗಿ ವಿಷಯಗಳ ಕುರಿತಂತೂ ಸಮುದಾಯದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ತಾವು ನೋಡ್ತಾ ಇದ್ರಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ, ಅದರಿಂದ ಬಹಳಷ್ಟು ಅಧ್ಯಯನಕ್ಕೆ ಇದೊಂಥರ ಪ್ರಾಯೋಗಿಕವಾಗಿ ತಮಗೆ ಸಹಾಯ ಆಗ್ತಾ ಇತ್ತು.
1: ಹೌದು, ತುಂಬಾ ಸಹಾಯ ಆಗಿತ್ತು. ನ್ಯೂಸ್ ಆಗಿರ್ಬೋದು, ಪೇಪರ್ ಓದೋದಾಗಿರ್ಬೋದು, ಜನರಲ್ ಆಗಿ ತಿಳ್ಕೊಳ್ಳೋದಾಗಿರ್ಬೋದು, ಹಿಂದೆ ನಡೆದ ಘಟನೆಗಳ ತಿಳ್ಕೊಳ್ಳೋದಾಗಿರ್ಬೋದು, ಅದರಿಂದ ತುಂಬಾ ಉಪಯೋಗ ಆಗೈತೆ.
0: ಆಗಿದೆ. ಈಗ ವಾಣಿಜ್ಯ ವಿಭಾಗದಲ್ಲಾಗಿರ್ಬೋದು ಮತ್ತೆ ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು ಕೆಲವೇ ಒಂದು ಆಯ್ದ ವಿಷಯಗಳನ್ನು ಕುರಿತು ಅಧ್ಯಯನ ನಡೆಸಲಾಗುತ್ತೆ. ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನು ನಡೆಸಲಾಗುತ್ತೆ ಮತ್ತು ವಾಣಿಜ್ಯ ವಿಭಾಗ

0: ಏನು ಫಿನಾನ್ಸ್ ಸಂಬಂಧಪಟ್ಟಂತೆ ಮತ್ತು ಮಾರ್ಕೆಟಿಂಗ್ ಸಂಬಂಧಪಟ್ಟ ಈ ಮುಖ್ಯ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡಲಿಕ್ಕಾಗುತ್ತೆ. ಈ ಕಲಾ ವಿಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಹಲವಾರು ವಿಷಯಗಳು ಅಲ್ಲಿ ಒಳಗೊಂಡಿರುತ್ತೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಸಾಮಾನ್ಯ ಜ್ಞಾನ ಅನ್ನೋದು ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ ಹೆಚ್ಚಿನದಾಗಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಮತ್ತು ಸಮುದಾಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಕುರಿತಾಗಿರ್ಬೋದು, ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ತಮಗೆ ಅಲ್ಲಿ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತವೆ. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಧ್ಯಯನ ಈ ವಿಭಾಗದಲ್ಲಿ ಸಿಕ್ತಿರೋದ್ರಿಂದ ಇದು ಎಷ್ಟೆಲ್ಲ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ?
1: ತುಂಬ ಅಂದರೆ ತುಂಬ ಉಪಯೋಗ ಐತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಸಮಾಜ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಸರ್ಗಳು, ಲೆಕ್ಚರ್ಸ್ಗಳು, ಟೀಚರ್ಸ್ಗಳೆಲ್ಲ ನನ್ನ ಕ್ವಿಜ್ಗೂ ಕೂಡ ಸೇರಿಸಿ ಅವರು ತುಂಬ ಜ್ಞಾನನ ಇವಾಗಲೂ ತುಂಬಿದ್ದಾರೆ ನನಗೆ. ಅದರಲ್ಲೂ ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ, ಹಿಸ್ಟ್ರಿ ಅಂತೂ ಬಹಳ ಬಹಳ ಮುಖ್ಯ ಮುಂದಕ್ಕೆ. ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಬೇಸಿಕ್ ಆಗಿ ಇರ್ಬೋದು, ಬೇಸಿಕ್ ಇಂದು ಕೂಡ ಇವಾಗ ಆಲ್ಮೋಸ್ಟ್ ಪಿ ಯು ಸಿ ಅಂತ ಬಂದೈತೆ. ಮುಂದೆ ಕೂಡ ತಗೊಂಡ್ರೆ ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಉಪಯೋಗ. ಅಲ್ಲಿ ಜ್ಞಾನ ತಿಳ್ಕೊಬೋದು, ಮತ್ತು ನಾವೇನಾದರೂ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಸ್ ಮಾಡಬೇಕಂದ್ರೆ ಇದೇ ಮೇನಾಗಿ ಲ್ಯಾಂಗ್ವೇಜಸ್ ಇರೋದ್ರಿಂದ ತುಂಬ ಉಪಯೋಗ ಆಯಿತು.
0: ಈಗ ತಾವು ಶಾಲಾ ಹಂತದಿಂದಲಾಗಿರ್ಬೋದು ಅಥವಾ ಪ್ರಸ್ತುತ ಕಾಲೇಜು ಹಂತದಲ್ಲಿ ಈ ಓದಿನ ಜೊತೆಗೆ ಈ ತರ ಮುಂದೆ ಬರೋ ನಿಟ್ಟಿನಲ್ಲಿ ಬೇರೆ ಇನ್ಯಾವ್ದರ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ಇದ್ರ? ಕ್ರೀಡೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆ?
1: ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಬಟ್ ಓದಿನ ಕಡೆ ಫೋಕಸ್ ಮಾಡೋದ್ರಿಂದ ಬೇಡ ಅಂತ ನಾನೇ ಬಿಟ್ಬಿಟ್ಟೆ. ಇನ್ನು ಕ್ವಿಜ್ಜಲ್ಲಿ ಜಾಸ್ತಿ ಆಸಕ್ತಿ ಐತೆ, ಅದರಲ್ಲಿ ಸೇರ್ಕೊಂಡಿದ್ದೆ.
0: ಹಾಗೇನೆ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ ಆಗುತ್ತೆ, ಪರೀಕ್ಷೆ ದಿನಾಂಕ ಕೂಡ ಹತ್ರ ಬರುತ್ತೆ. ಆ ಸಂದರ್ಭದಲ್ಲಿ ಆರಂಭದ ದಿನಗಳಿಂದ ತಾವು ಅಭ್ಯಾಸ ಮಾಡ್ತಿದ್ದಕ್ಕೂ ಪರೀಕ್ಷೆ ಸಮಯ ಹತ್ರ ಬರೋದಕ್ಕೂ ಆಗಿನ ಅಭ್ಯಾಸಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಗೆ ತಮ್ಮ ಓದಿನ ಕ್ರಮ ಯಾವ ರೀತಿಯೆಲ್ಲ ಬದಲಾಗುತ್ತೆ?
1: ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಅಲ್ಲೇ ಒಂದು ಸಲ ಎಲ್ಲ ರಿವಿಷನ್ ಆಗೋಗಿತ್ತು. ಅದರಲ್ಲೂ ಎರಡೆರಡು ಪ್ರಿಪ್ರೇಟರಿ ಕೊಡೋದ್ರಿಂದ ನಮಗೆ ತುಂಬ ಉಪಯೋಗ ಆಯಿತು. ಅದರಲ್ಲೂ ಫಸ್ಟ್ ಪ್ರಿಪ್ರೇಟರಿ, ಎರಡನೇ ಪ್ರಿಪ್ರೇಟರಿ ಆದ್ರಿಂದ ಮೂರು ಸಲ ರಿವಿಷನ್ ಆಗೋಯ್ತು. ತಲೆಯಲ್ಲಿ ತುಂಬ ಚೆನ್ನಾಗಿ ಕೂತಿದ್ರು. ಅದರಿಂದ ಎಕ್ಸಾಮ್ ಬರೋ ಟೈಮಲ್ಲಿ ಆ ಗ್ಯಾಪ್ ಗ್ಯಾಪಲ್ಲೆಲ್ಲ ಕೂಡ ಕ್ಲೀನಾಗಿ ರಿವಿಷನ್ ಮಾಡ್ಕೊಂಡು ಕ್ಲೀನಾಗೆಲ್ಲ ಓದ್ಕೊಂಡು ಹೋಗಿ ಬರೆಯೋಕ್ಕೆ ಉಪಯೋಗ ಆಯಿತು ಪ್ರಿಪ್ರೇಟರಿಗಿಂತ. ಮತ್ತು ಅದು ಓದೋದ್ರಿಂದ ನಮಗೆ ಬಹಳ ಚೆನ್ನಾಗಿ ಬರೆದ್ವು ನಾವು, ಮಾರ್ಕ್ಸ್ ಚೆನ್ನಾಗಿ ತಗೊಳ್ಳೋಕೆ ಅನುಕೂಲ ಆಯಿತು.

0: ನೋಡಗುಡಿ, ಈ ಪರೀಕ್ಷೆ ಸಮಯದಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದುಂಟ?
1: ಹೌದು, ತುಂಬಾ ಜನ ಸ್ನೇಹಿತರಿದ್ದಾರೆ. ನನಗೆ ಒಂದು ಗ್ರೂಪ್ ಅಂತ ಇತ್ತು, 8 ಜನ ಇದ್ನ ನಾವು. ಬಹಳ ಕಾಂಪಿಟೇಷನ್ ನಮ್ಮದೇನೆ, ತುಂಬಾ ಕ್ಲೋಸ್ ಫ್ರೆಂಡ್ಸ್, ಅದರಲ್ಲೂ ತುಂಬಾ ಚೆನ್ನಾಗಿ ತೆಗ್ದವ್ರೆ ಅವರು ಕೂಡ. ಅದ್ರಲ್ಲಿ ನಾನು ಸ್ವಲ್ಪ ಮುಂದೆ ಹೋಯ್ತು ಅಷ್ಟೇ, ಇಲ್ಲಾಂದ್ರೆ ಅವರು ಕೂಡ ಬರೋರು. ಅವರು ತುಂಬಾ ಕಾಂಪಿಟೇಷನ್ ಇದ್ದದ್ರಿಂದ ಅವರು ನಾನು ಅವಳು ಓದಿದ್ರೆ ನಾನು ಓದ್ಬೇಕು ಅನ್ಕೊಳ್ಳೋದು, ನಾನು ಓದಿದ್ರೆ ಅವರು ಓದ್ಬೇಕು ಅನ್ಕೊಳ್ಳೋದು. ಇದರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಕ್ಕೆ ಅನುಕೂಲ ಆಯ್ತು ಅವರಿಂದ ಕೂಡ.
0: ಎಕ್ಸಾಮ್ ಸಮಯದಲ್ಲೂ ಕೂಡ ಏನಾದರೂ ಉಪನ್ಯಾಸಕರಿಗೆ ಕರೆ ಮಾಡಿ ಅಥವಾ ಉಪನ್ಯಾಸಕರಿಂದ ಸಲಹೆ ಪಡ್ಕೋತಾ ಇದ್ರು?
1: ಅವರು ಫುಲ್ ಫೋನ್ ಮಾಡ್ತಿದ್ರು, ಹಂಗ ಓದ್ಕೋ, ಇದು ಓದ್ಕೋ, ಅದು ಮಿಸ್ ಮಾಡಬೇಡ, ಈ ಟೆಸ್ಟ್ ಮಿಸ್ ಮಾಡಬೇಡ, ಇದು ಓದ್ಕೋ, ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಬ್ಲೂ ಪ್ರಿಂಟ್ ಎಲ್ಲ ಕೊಟ್ಟಿದ್ರಿಂದ ಈ ಪಾಠನ ಕರೆಕ್ಟಾಗಿ ಓದ್ಕೋಬೇಕು ಅಂತ ಹೇಳ್ಬಿಡೋ. ನಾವು ಚೆನ್ನಾಗಿ ಕ್ಲೀನಾಗಿ ಓದ್ಕೊಂಡಿದ್ವಿ.
0: ಹೀಗೆ ಎಕ್ಸಾಮ್ ಸಮಯ ಹತ್ರ ಬಂತು, ಪರೀಕ್ಷಾ ಕೇಂದ್ರಕ್ಕೆ ಓಡುವಂಥ ಸಮಯನ ಬಂದಿರುತ್ತೆ. ಆ ಸಮಯದಲ್ಲಿ ತಮ್ಮ ಮನಸ್ಸಲ್ಲಿ ಯಾವ ರೀತಿ ಆಲೋಚನೆಗಳು ಓಡ್ತಾ ಇತ್ತು? ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ಬರೀತೀನಿ ಅನ್ನೋದೊಂದು ಆಲೋಚನೆ ಇರ್ತೈತೆ? ಅಥವಾ ಏನಾದರೂ ಅಲ್ಲಿ ಓದಂಥ ಸಂದರ್ಭದಲ್ಲಿ ಭಯದಲ್ಲಿ ಏನಾದರೂ ಮರ್ತೋಗೋಂಥ ಸಾಧ್ಯತೆಗಳಿರ್ತ?
1: ಭಯ ತುಂಬ ಭಯ ಆಯಿತು, ಬಟ್ ಮರ್ತೋಗ್ಲಿಲ್ಲ. ತುಂಬ ಅಂದರೆ ತುಂಬ ಭಯ, ಯಾಕಂದರೆ ಅದು ಮರ್ತೋದ್ರೆ ಅಂತ ಭಯ ಆಯ್ತಿತ್ತು. ಒಂದೊಂದು ವಾಕ್ಯಗಳು ಅಲ್ಲಲ್ಲೇ ಸ್ವಲ್ಪ ಟಫ್ ಇರೋದ್ರಿಂದ ಅವು ಮನಸ್ಸಿಂದ ಹೊಂಟೋಗ್ಬೋದು, ತಲೆಯಿಂದ ಎಗರೋಗ್ಬೋದು ಅಂತೇಳಿ ನಾನೇ ಎದುಕೊಂಡಿದ್ದೆ. ಬಟ್ ಬರೆಯ ಹೊತ್ತಲ್ಲಿ ಅದು ಬಂದ್ಬಿಡ್ತಿತ್ತು, ಬರೆಯೋಕ್ಕೋಸ್ಕರ ಕೈಗೆ ಬರೆದು ಚೆನ್ನಾಗಿ ತಗೊಂಡಿದ್ದೀನಿ ಅಷ್ಟೇ.
0: ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆ ಬರೆಯೋ ನಿಟ್ಟಿನಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮ ಬೀರುತ್ತೆ, ಅಂಕಗಳ ಮೇಲೆ ಪರಿಣಾಮ ಬೀಳುತ್ತೆ. ಆ ಸಮಯದಲ್ಲಿ ತಮ್ಮ ಆರೋಗ್ಯದ ಕಡೆ ಯಾವ ರೀತಿ ಎಲ್ಲ ಕಾಳಜಿ ವಹಿಸ್ತಾ ಇದ್ದೀನಿ?
1: ನಾನು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ಸ್ ಇದ್ದೋ, ಸೊ ನಾನು ಬಿಸ್ನೀರು ಕುಡಿಯೋದಾಗಿರ್ಬೋದು, ಕ್ಲೀನಾಗಿ ಊಟ ಮಾಡೋದಾಗಿರ್ಬೋದು, ಆಚೆ ಕಡೆ ಫುಡ್ಸ್ ತಿಂತಿರ್ಲಿಲ್ಲ, ಕ್ಲೀನಾಗಿ ನಿದ್ದೆ ಸ್ವಲ್ಪ ನಿದ್ದೆ ಮಾಡ್ಕೊತಿದ್ದೆ ಯಾವ್ಯಾವ ಟೈಮ್ ಸಿಕ್ಕುತ್ತೋ ಅವಾಗ. ಆ ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿದೆ, ಅದರಿಂದ ಸ್ವಲ್ಪ ಉಪಯೋಗ ಆಯಿತು ನನಗೆ.
0: ಪ್ರತಿಯೊಂದು ವಿಷಯಗಳ ಪರೀಕ್ಷೆಗಳಿಗೂ ಎಷ್ಟು ದಿನ ರಜಾ ಸಿಗ್ತಾ ಇತ್ತು? ಆ ರಜಾ ದಿನಗಳನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ರಿ?
1: ಹೌದು, ಅದರಲ್ಲಿ ಬರೀ 8 ಅವರ್ ಇದ್ದೆ ಮಾಡ್ಕೊಂಡು ಇನ್ ಮಿಕ್ಕ 16 ಅವರ್ ಕೂಡ ಅದರಲ್ಲಿ ಡಿವೈಡ್ ಮಾಡಿ ಮಾಡಿ ನಾವು ಒಂದೊಂದಕ್ಕೆ ಇರಲಿಲ್ಲ ರಜೆ. ಸೊ ಅದರಿಂದ ಸ್ವಲ್ಪ ಬೇಜಾರಾಯ್ತಿತ್ತು, ಓದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಅದರಲ್ಲೂ ಇಂಗ್ಲೀಷ್ಗೆ ಇರಲಿಲ್ಲ, ಅದಕ್ಕೆ ಮಾರ್ಕ್ ಸ್ವಲ್ಪ ಡೌನ್ ಆಯಿತು ಇಂಗ್ಲೀಷಲ್ಲಿ. ಅದ್ಬಿಟ್ರೆ ಬೇರೆ ಎಲ್ಲ ರಜೆ ಇತ್ತು, ರಜೆ ಇತ್ತು, ಅದರಿಂದ ನಾವು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀವಿ, ಅದರಿಂದ ತುಂಬ ಉಪಯೋಗ ಆಗೈತೆ.
0: ಹಾಗೆ ಎಲ್ಲ ವಿಷಯಗಳು ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷಾ ಫಲಿತಾಂಶ ದಿನಾಂಕಗಳು ಕೂಡ ಪ್ರಕಟಣೆ ಆಗುತ್ತೆ. ಪರೀಕ್ಷೆಯ ಫಲಿತಾಂಶ ದಿನಾಂಕ ಪ್ರಕಟ ಆದಂತ ಸಂದರ್ಭದಲ್ಲಿ ಪರೀಕ್ಷೆಯ ಫಲಿತಾಂಶ ಬರೋಕ್ಕೂ ಮುಂಚೆ ತಮ್ಮ ಮನಸ್ಥಿತಿ ಹೇಗಿತ್ತು? ಎಷ್ಟು ಅಂಕಗಳ ಬರೋಂತ ನಿರೀಕ್ಷೆ ತಮ್ಮಲ್ಲಿತ್ತು?
1: ಭಯ ಅಂತಿತ್ತು, ಅದರಿಂದ ಏನಾದರೂ ಮಾರ್ಕ್ಸ್ ಕಳೆದ್ಬಿಟ್ಟು

0: ಎಲ್ಲಿ ಕ್ವಶನ್ ನಂಬರ್ ತಪ್ಪಾಗಿ ಬಿಟ್ಟಿದ್ದೇನೋ, ಎಲ್ಲಿ ಮ್ಯಾಪ್ ಸರಿಯಾಗಿ ಹೇಳ್ದಿಲ್ವೋ ಅಂತ ಭಯ ಇತ್ತು. ರಿಸಲ್ಟ್ ಅನೌನ್ಸ್ ಆದಾಗ ತುಂಬ ಭಯ ಇತ್ತು. ಅವಾಗ ರಿಸಲ್ಟ್ ಎಷ್ಟು ಬರ್ಬೋದು ಅಂದರೆ, ಒಂದು ನಾನು ಕ್ಯಾಲ್ಕುಲೇಷನ್ ಹಾಕಿದ್ದೆ, ಸೊ ಒಂದು 575-580 ಹಾಕೊಂಡಿದ್ದೆ. ಅದರಿಂದ ಅವರು ಸ್ವಲ್ಪ ಕ್ಲೀನಾಗಿ ಮಾಡಿದ್ದಾರೆ ಅನಿಸ್ತು. ಅಂದರೆ ಕೊಡದೆ ಹೋದರೆ ಆಮೇಲೆ ಏನಾದ್ರು ಅನಿಸುತ್ತೆ. ಅದಕ್ಕೆ ಒಂದು 575-580 ಹಾಕೊಂಡು ನಾನೇ ಯೋಚನೆ ಮಾಡಿದೆ, ಬಟ್ ಚೆನ್ನಾಗಿ ಬಂದೈತಿ ಮಾರ್ಕ್ಸ್ 590.
1: ತಾವು ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ತಾವು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ, ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಅಂತ ತಮಗೆ ಯಾರು ತಿಳಿಸಿದ್ರು, ಆ ತಿಳಿಸಿದಂಥ ಸಂದರ್ಭದಲ್ಲಿ ತಮಗೆ ಎಷ್ಟು ಖುಷಿ ಆಯಿತು?
0: ಆ ಖುಷಿ ಆಯಿತು. ನಮ್ಮ ಅಣ್ಣ ಕಾಲ್ ಮಾಡಿ 98% ಬಂದೈತೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನಮ್ಮ ದೊಡ್ಡಪ್ಪ ಮತ್ತೆ ನಮ್ಮ ಅಣ್ಣ ಅಂದರು. ಆಗ ಖುಷಿ ಆಯಿತು. ನಮ್ಮ ಸರ್ರು ಮಿಸ್ಸು ಲೆಕ್ಚರ್ಸ್ ಎಲ್ಲ ಫೋನ್ ಮಾಡಿ ಕಂಗ್ರಾಚ್ ನಿಂದು ಚೆನ್ನಾಗಿ ಬಂದಿತ್ತು ಮಾರ್ಕ್ಸು, ತಾಲೂಕಿಗೆ ಫಸ್ಟು, ಡಿಸ್ಟಿಕ್ ಸೆಕೆಂಡು, ಕಂಗ್ರಾಚ್ ತುಂಬ ಖುಷಿ ಆಯಿತು ನಿನ್ನಿಂದ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂತೆಲ್ಲ ಹೇಳಿ ಕಂಗ್ರಾಚ್ ಹೇಳಿ ಖುಷಿ ಪಟ್ಟರು. ಅವರು ಮನೇಲೂ ಕೂಡ ಸ್ವೀಟ್ಸ್ ಎಲ್ಲ ಹಂಚಿ ಚೆನ್ನಾಗಿ ಸಂಭ್ರಮ ಪಟ್ಟರು ಅವರು ಕೂಡ.
1: ಈಗ ತಾವು ಒಂದು ಕಾಡಂಚಿನ ಗ್ರಾಮದಿಂದ ನಮ್ಮ ಸರಗೂರು ಪಟ್ಟಣಕ್ಕೆ ಪ್ರತಿನಿತ್ಯ ಪ್ರಯಾಣ ಮಾಡಿ ಬಂದು ಒಂದು ಉತ್ತಮವಾದ ಒಂದು ಅಧ್ಯಯನವನ್ನು ನಡೆಸಿ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡ್ರಿ, ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡ್ರಿ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರಿ, ಇದನ್ನಂತ ಕಂಡಂಥ ತಮ್ಮ ಕುಟುಂಬದವರಾಗಿರ್ಬೋದು, ತಮ್ಮ ಮನೆಯವರಾಗಿರ್ಬೋದು, ವಿಶೇಷವಾಗಿ ತಮ್ಮ ಗ್ರಾಮದವರಾಗಿರ್ಬೋದು, ಅವರಿಗೆಲ್ಲ ಎಷ್ಟು ಖುಷಿಯಾಯಿತು ತಮ್ಮ ಗ್ರಾಮದ ಮಗಳು ಈ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಕಂಡುಬಂದಂಥ ಸಂದರ್ಭದಲ್ಲಿ?
0: ಹಳೆಗುಡ್ಲು, ಹಳೆಗುಡ್ಲು ಅಂದ ತಕ್ಷಣ ಅದು ಅರಣ್ಯ ಅಂಚಿನ ಭಾಗ, ಅಲ್ಲಿಂದ ಸ್ವಲ್ಪ ಬರೋದು ಕಷ್ಟ ಸರ್ ಊರ ಕಡೆಗೆ, ಯಾಕಂದ್ರೆ ಅದು ತುಂಬಾ ತಿರುಮಲ ಇರೋದು, ಮತ್ತೆ ಬಸ್ಸು ರೆಗ್ಯುಲರ್ ಆಗಿ ಬರ್ತಾ ಇರಲಿಲ್ಲ, ಅದು ತುಂಬಾ ಮಿಸ್ ಮಾಡ್ಕೊತಿದ್ನು, ಒಂದೊಂದು ದಿನ ಬರ್ತಾ ಇರಲಿಲ್ಲ, ಆವಾಗ ಬೈಕಲ್ಲಿ ಹೋಗ್ಬೇಕಾಗಿರೋದು. ಅದರಿಂದ ಅಲ್ಲಿಂದ ದಿನ ಬತ್ತ ದಿನ, ಮತ್ತೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಸಂಜೆ ಹೊತ್ತು ಕೂಡ ಎಲ್ಲೆಲ್ಲೂ ಮಿಸ್ ಆಗ್ತಿತ್ತು, ಒಂದು 7 ಗಂಟೆ ಆಗೋದು, ಒಂದೊಂದು ದಿನ ಹೋಗೋದು ಮನೆಗೆ. ಅಲ್ಲಿಂದ ಶ್ರಮ ಪಟ್ಟು ನಮ್ಮೂರಲ್ಲೂ ಕೂಡ ತುಂಬ ಎಲ್ಲ ಖುಷಿ ಪಟ್ಟರು, ಎಲ್ಲ ಸ್ಟೇಟಸ್ಸು ಅಲ್ಲೆಲ್ಲ ಹಾಕೊಂಡು ಸ್ಟೋರೀಸ್ಗೆಲ್ಲ ಹಾಕೊಂಡು ಕಂಗ್ರಾಚ್ ಹೇಳಿ ಮನೆಗೂ ಬಂದಿದ್ರು ಸುಮಾರು ಜನ. ಮತ್ತೆ ಸರ್ ಲೆಕ್ಚರ್ಸು ಎಲ್ಲೆಲ್ಲಿಂದೋ ಕಾಲ್ ಬಂದಿದ್ದು ಕಂಗ್ರಾಚ್ ಅಂತ ಹೇಳಿ, ನಮ್ಮ ಸಂಬಂಧಿಕರು ಎಲ್ಲ ಎಲ್ಲ ಕಾಲ್ ಮಾಡಿ ವಿಶ್ ಮಾಡೋದ್ರು ನನಗೆ.
1: ಕಾಲೇಜಿಗೆ ತಮ್ಮನ್ನು ಆಹ್ವಾನಿಸಿದ್ರ, ಈ ತರ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಜೊತೆ ಅವ್ರತ್ತೆಲ್ಲ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಕಾಲೇಜಲ್ಲಿ?
0: ಹೌದು, ನಾನು ಹೋಗಿದ್ದೆ, ಹೋಗಿ ಮಾತಾಡ್ಸ್ಕೊಂಡು ಅವರು ಕೂಡ ಸ್ವೀಟ್ ಕೊಟ್ಬಿಟ್ಟು ಬಂದೆ, ಅವರು ಖುಷಿ ಪಟ್ಟರು. ನಮ್ಮ ಪ್ರಿನ್ಸಿಪಲ್ ಕೂಡ ನೀನು ಚೆನ್ನಾಗಿ ತೆಗ್ದಿದೆ ಕಣೋ, ನಿಂದು ಇಷ್ಟೊಂದು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಚೆನ್ನಾಗಿ ಬಂದೈತೆ ಮಾರ್ಕ್ಸು, ಕಂಗ್ರಾಚ್ ಅಂತ ಹೇಳಿ ಖುಷಿ ಪಟ್ಟರು ಅವರು.
1: ತಾವು ಒಂದು ಈ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಕಲಾ ವಿಭಾಗದಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ನಮ್ಮ ತಾಲೂಕಿನ ವಿದ್ಯಾರ್ಥಿಯಾಗಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಅದರಿಂದ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ಹಾಗೂ ತಾಲೂಕಿನ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ಹಾಗಿದ್ರೆ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಒಂದು ಉನ್ನತ ಮಟ್ಟದಲ್ಲಿ ಒಂದು ಉನ್ನತ ಶ್ರೇಣಿಯಲ್ಲಿ ತಾವು ಪಾಸ್ ಆದ್ರಿ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳು ಏನೇನಿದೆ, ಆ ಗುರಿಯನ್ನು ಈಡೇರಿಸಿಕೊಳ್ಳುವ ನಿಟ್ಟಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀರ?
0: ಗುರಿ ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ KS ಅಥವಾ AS ಮಾಡ್ಬೇಕಂತ ಹೇಳಿ ಆಸೆ ಇತ್ತು, ಬಟ್ ಇವಾಗ KS ಮಾಡೋಣ ಅಂತೇಳಿ ಪ್ರಯತ್ನ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಕಲಾ ವಿಭಾಗ ಆಯ್ಕೆ ಮಾಡಿ, ನಂತರ ಈಗ BA HE ಅಥವಾ HEPS ಕೋರ್ಸ್ ತಗೊಂಡು ಕ್ಲೀನಾಗಿ ಓದ್ಕೊಂಡು KS ಕೂಡ ತಯಾರಿ ನಡೆಸಿ ನೆಕ್ಸ್ಟ್ ಪರೀಕ್ಷೆ ಬರೀಬೇಕು, ಡಿಗ್ರಿ ಆದ ತಕ್ಷಣ ಹೋಗಿ ಬರೀಬೇಕು ಅಂತ ಒಂದು ಗುರಿ ಐತೆ. ಅದನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಮುಂದೆ.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು ಸೋ ಮಚ್ ಸರ್.
1: ಈಗ ಪ್ರಸ್ತುತ ದಿನಗಳಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳಿಗಾಗಿ ಈ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು, ಅದು SSLC ಪರೀಕ್ಷೆ ಆಗಿರ್ಬೋದು, ದ್ವಿತೀಯ ಪರೀಕ್ಷೆ ಆಗಿರ್ಬೋದು, ಇನ್ಯಾವುದೇ ಒಂದು ಪರೀಕ್ಷೆಯನ್ನು ಉನ್ನತ ಮಟ್ಟದಲ್ಲಿ ಎದುರಿಸಿ ಒಂದು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕು ಅಂದರೆ ತಾವು ಅನುಸರಿಸಿದಂಥ ಕ್ರಮಗಳ ಅನುಭವದ ಪ್ರಕಾರ ಹೇಗೆಲ್ಲ ಒಂದು ಅಧ್ಯಯನವನ್ನು ನಡೆಸಿದರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಕುರಿತು ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ಮುಂಬರುವಂಥ ವಿದ್ಯಾರ್ಥಿಗಳಿಗೆ?
0: ಕ್ಲೀನಾಗಿ ಓದಬೇಕು, ಒಂದ್ಸಲ ಓದಕ್ಕೆ ಹಿಡಿದ್ರೆ ಅದನ್ನ ಕ್ಲೀನಾಗಿ ಓದಬೇಕು ಅಂದರೆ ಅದು ಮತ್ತೆ ಮರ್ತೋಗ್ಬಾರ್ದು ನಮಗೆ. ಆ ರೀತಿ ಓದಿದಾಗ ನಮ್ಮ ತಲೆಯಲ್ಲಿ ಉಳ್ಕೋಬೇಕು, ಅದು ಮತ್ತೆ ತೇಲ್ಸ್ಕೊಂಡು ಹೋಗೋದು ಓದ್ದೆ, ಆ ರೀತಿ ಮಾಡಿದೆ. ಕ್ಲೀನಾಗಿ ಓದೋದ್ರಿಂದ ನಮಗೆ ತುಂಬ ನೆನಪಿರೋದ್ರಿಂದ ಬರೀಬೋದು ಕ್ಲೀನಾಗಿ ಹೋಗಿ ಎಕ್ಸಾಮ್ಸಲ್ಲಿ. ಮತ್ತೆ ನಿಮ್ಗೆ ಇಷ್ಟ ಬಂದದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಯಾರ್ದೋ ಅಪ್ಪ ಅಮ್ಮದು ಅಥವಾ ಸಂಬಂಧಿಕರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ನಮ್ಗೇನು ಇಷ್ಟ, ನಮ್ಮ ಮುಂದಿನ ಭವಿಷ್ಯಕ್ಕೆ ಏನು ಉಪಯೋಗ ಆಗುತ್ತೋ ಅದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಇನ್ನೂ ಫೋನ್ ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಕೂಡ ಫೋನ್ ತುಂಬ ನೋಡ್ತಿದ್ದೆ ಎಕ್ಸಾಮ್ ಟೈಮ್ಸಲ್ಲಿ, ಕಡಿಮೆ ಮಾಡಿದೆ. ಫೋನ್ ತುಂಬ ಅಪಾಯ ಅದು, ನಾವು ಕಡಿಮೆ ನೋಡಿ ಶ್ರಮ ಹಾಕಿ ಸ್ವಲ್ಪ ನಿದ್ದೆಯಿಂದ ಎದ್ದು 5 ಗಂಟೆ ಅಥವಾ 4 ಗಂಟೆಗೆ ಎದ್ದು 12 ಗಂಟೆ ಮಲ್ಕೊಂಡು ಒಂಚೂರು ಶ್ರಮ ಪಟ್ಟರೆ ಮುಂದೆ ಖುಷಿ ಪಡ್ಬೋದು ಅಂತ ಹೇಳ್ತೀನಿ.
1: ಈಗ ಒಟ್ಟು ತಮ್ಮದು 600-590 ಅಂಕಗಳು ಬಂದಿದೆ, ಅತಿ ಹೆಚ್ಚು ಯಾವ ವಿಷಯದಲ್ಲಿ ಅಂಕಗಳನ್ನು ಪಡ್ಕೊಂಡು?
0: ನಾನು ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್ ಹಿಸ್ಟ್ರಿ ಅಷ್ಟೆಲ್ಲ ಔಟ್ ಆಫ್ 4 ಬಂದೈತೆ. ಇಂಗ್ಲಿಷ್ ಮತ್ತು ಕನ್ನಡದಲ್ಲೇ ಲ್ಯಾಂಗ್ವೇಜಸ್ಸಲ್ಲೇ 10 ಮಾರ್ಕ್ಸ್.

0: ಇತ್ತು ಅಷ್ಟೇ.
1: ಇನ್ನು ನಾಲ್ಕು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನ ಪಡ್ಕೊಂಡಿದ್ದೀನಿ.
0: ಹೌದು ಸರ್.
1: ಇದಂತೂ ಬಹಳ ಖುಷಿಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಸಾಕಷ್ಟು ವಿಚಾರಗಳನ್ನ ತಮ್ಮ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಯಶಸ್ಸಿನ ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮುದಾಯದ ಜನತೆಗಾಗಿರ್ಬೋದು ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಥ್ಯಾಂಕ್ ಯು ಇಷ್ಟೊಂದು ಕಾಲ್ ಮಾಡಿ ಇಲ್ಲಿ ಕರೆಸ್ಕೊಂಡು ಇಷ್ಟೊಂದು ಮಾತಾಡಿಸಿ ನನ್ನ ಕರೆಸಿದಕ್ಕೆ. ಇನ್ನು ಕೇಳೋರು ನಾನು ಅವ್ರು ಇಷ್ಟ ಬಂದದ್ನ ಆಯ್ಕೆ ಮಾಡ್ಕೊಳ್ಳಿ, ಚೆನ್ನಾಗಿರ್ಬೇಕು ಭವಿಷ್ಯ ಮುಂದಕ್ಕೆ. ಆ ರೀತಿ ಪೋಷಕರು ಅವ್ರು ಇಷ್ಟ ಬಂದ ತಗೊಳಕ್ ಬಿಡ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಅವರು ಸ್ವಲ್ಪ ಬೇಜಾರಾಗ್ಬೋದು ಅವ್ರಿಗೆ. ಆದ್ರೂ ಅವರು ಅವರ ಒಂದು ಆಲೋಚನೆಗಳನ್ನ ಮಕ್ಕಳ ಮೇಲೆ ಏರ್ದೆ ಅವ್ರದೇ ಆಲೋಚನೆಗಳನ್ನ ಆಯ್ಕೆ ಮಾಡ್ಕೊಳಕ್ ಬಿಟ್ಟು ಅವರು ಸಪೋರ್ಟ್ ಮಾಡಬೇಕು ಎಲ್ಲ ರೀತಿಲೂ ಕೂಡ. ಅವ್ರಿಗೆ ಮೆಂಟಲ್ ಆಗಿ ಸ್ವಲ್ಪ ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಪಲ್ಲವಿ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡ್ಕೊಂಡು ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ಳೋದ್ರ ಜೊತೆಗೆ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ ಅನುಭವ ಆಗಿರ್ಬೋದು. ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ, ಓದಿನ ಮೇಲಿನ ತಮ್ಮ ಶ್ರದ್ಧೆ, ಇದಕ್ಕೆಲ್ಲ ಕಾಲೇಜು ಉಪನ್ಯಾಸಕರ ಸಹಕಾರ, ಕುಟುಂಬದ ಸಹಕಾರ ಆಗಿರ್ಬೋದು, ಈ ಎಲ್ಲ ಒಂದು ಸಹಕಾರವನ್ನು ಒಳಗೊಂಡಂತೆ ತಮ್ಮ ಒಂದು ಓದಿನ ಪರಿಶ್ರಮದ ಮೂಲಕ ಈ ಒಂದು ಸ್ಥಾನದಲ್ಲಿ ತಾವು ಕೂತಿರುವಂಥ ಅನುಭವ ಆಗಿರ್ಬೋದು, ಮುಂಬರುವಂಥ ತಮ್ಮ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂದೆ ಯಾವುದೇ ರೀತಿಯಾದ ಒಂದು ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಮುಂಬರುವಂಥ ವಿದ್ಯಾರ್ಥಿಗಳು ಏನೆಲ್ಲ ಕ್ರಮಗಳನ್ನು ಅನುಸರಿಸಿದರೆ ಆ ಪರೀಕ್ಷೆಯಲ್ಲಿ ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹಾಗೂ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್, ಥ್ಯಾಂಕ್ ಯು.
1: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
0: ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಗಳಿಸಿ ಸರಗೂರು ತಾಲೂಕಿಗೆ ಪ್ರಥಮ ಹಾಗೂ ಮೈಸೂರು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸರಗೂರು ಪಟ್ಟಣದ JSS ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹಾಗೂ ಸರಗೂರು ತಾಲೂಕು ಹಳೆಯ ಗುಡಿಲು ಗ್ರಾಮದ ನಿವಾಸಿಯಾದಂತಹ ಕುಮಾರಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಯುವಚೇತನ ಕಾರ್ಯಕ್ರಮದಲ್ಲಿ 2025-26 ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಸರಗೂರು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ ಸರಗೂರಿನ ಜೆಎಸ್ಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 6ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸರ್ಕಾರ ರಚನೆ ಕಸರತ್ತು.

ಶುರು. ಮೈಸೂರು ಬೆಳಗಾವಿಯಲ್ಲಿ ಮಳೆ, ಕುಸಿಯುತ್ತಿದೆ ರಾಧಾಕೃಷ್ಣನ್ ಸ್ಮಾರಕ, ಭಾಷೆಗಾಗಿ ಬದುಕುವುದು ಮುಖ್ಯ. ಸಿಇಟಿ ಮೇ 11 ದಾಖಲೆ ಪರಿಶೀಲನೆ. ಎಂಎಸ್ಎಂಇ ಸಾಲ ಖಾತರಿ, ಕಬ್ಬಿನ ಎಫ್ಆರ್ಪಿ ಹೆಚ್ಚಳ, ಸಂಚು ಮಿಂಚು ಚೆನ್ನೈಗೆ ಗೆಲುವು, ಮುಯ್ ತೀರಿಸಿಕೊಳ್ಳುವತ್ತ ಸಂಚಿತ. ಭಾರತದ ಆಟಗಾರ್ತಿಯರ ಮುನ್ನಡೆ, ಡೋಪಿಂಗ್ ಪರೀಕ್ಷೆ ತಪ್ಪಿಸಿಕೊಂಡ ವಿನೀಶ್ಗೆ ಮೊದಲ ನೋಟಿಸ್, ಸ್ಕೀಟ್ ಸೂಪರ್ಗಳಿಗೆ ನಿರಾಶೆ. 3 ಸ್ಥಾನದಲ್ಲಿ ಭಾರತ ತಂಡ. ಪರಿಷ್ಕೃತ ನಿಯಮ, ಹೆಚ್ಚು ವ್ಯತ್ಯಾಸವಿಲ್ಲ. ರಾಜ್ಯದ ಅತ್ಯಂತ ಕಿರಿಯ ಐಎಂ ವಾಗಿ ಅಪ್ಪಾರವರು. ಪ್ರಮುಖಾಂಶಗಳ ವಿವರಣೆ. ಮೈಸೂರು ಬೆಳಗಾವಿಯಲ್ಲಿ ಮಳೆ. ಬೆಳಗಾವಿ ನಗರ ಹಾಗೂ ತಾಲೂಕಿನ ವಿವಿಧೆಡೆ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಹಾಗೂ ಬಿರುಸಿನ ಪರಿಣಾಮ 6 ಮರಗಳು, 3 ವಿದ್ಯುತ್ ಕಂಬಗಳು ನೆರಕುರುಳಿವೆ. ಇಲ್ಲಿನ ಜಿಲ್ಲಾಸ್ಪತ್ರೆ ರಸ್ತೆ, ಮಾರುಕಟ್ಟೆ ಪ್ರದೇಶ ಸೇರಿ ವಿವಿಧೆಡೆ ಮರಗಳು ಬುಡ ಸಮೇತ ಕಿತ್ತು ಬಿದ್ದಿವೆ. ಶಹನೂರು ನಗರದಲ್ಲಿ ಮರದ ಪಕ್ಕದಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಕೂದಲಲ್ಲೇ ಅಂತರದಲ್ಲಿ ಪಾರಾಗಿದ್ದಾರೆ. ಜಿಲ್ಲಾಸ್ಪತ್ರೆ ರಸ್ತೆಯಲ್ಲಿ ಜನಜಂಗೂಡಿ ಇದ್ದರೂ ಮರದ ಅರ್ಧ ಭಾಗ ಮುರಿದು ಬೀಳುವ ಸೂಚನೆ ಕಂಡ ತಕ್ಷಣ ಜನರು ಸುರಕ್ಷಿತ ಸ್ಥಳಕ್ಕೆ ಓಡಿ ಪಾರಾಗಿದ್ದಾರೆ. ಸರ್ಕಾರ ರಚನೆ ಕಸರತ್ತು ಶುರು. ಚೆನ್ನೈ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ತಮಿಳಿಗೆ ವೆಂಟ್ರಿ ಕಾಳಗಂ ಸಂಸ್ಥಾಪಕ ಜೋಸೆಫ್ ವಿಜಯ್ ರವರು ಸರ್ಕಾರ ರಚಿಸಲು ಮಂಗಳವಾರ ಹಕ್ಕು ಮಂಡಿಸಲಿದ್ದಾರೆ. ನಿಟ್ಟೂರು ಬಂಡೆಗಲ್ಲು ಶಾಸನ ಪತ್ತೆ. ತೆಕ್ಕಲಕೋಟೆ ನಿಟ್ಟೂರು ಗ್ರಾಮದ ಶುಕ್ರದಪ್ಪನ ಬೆಟ್ಟದ ಬಳಿ ಹೊಲದಲ್ಲಿ ಬಂಡೆಗಲ್ಲು ಶಾಸನ ಪತ್ತೆಯಾಗಿದೆ. ನಿಟ್ಟೂರಿನಲ್ಲಿರುವ ಅಶೋಕನ ಶಿಲಾ ಶಾಸನ ಪತ್ತೆಯಾಗಿರುವ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಈ ಬಂಡೆಗಲ್ಲು ಶಾಸನವನ್ನ ಸಂಶೋಧನಾರ್ಥಿಗಳಾದ ಅಶೋಕ್ ಅಬಕಾರಿ ಮನೋಹರ್ ಸಿಎಂ ಗುರುತಿಸಿ ಕ್ಷೇತ್ರ ಅಧ್ಯಯನಕ್ಕೆ ಧಾರವಾಡದ ಲಿಪಿತಜ್ಞ ಮಾರುತಿ ಭಜಂತ್ರಿ ಹಾಗೂ ಹಿರೇಬೆಣಕಲ್ ಮಂಜುನಾಥ್ ದೊಡ್ಡಮನಿಯವರ ಗಮನಕ್ಕೆ ತಂದಿದ್ದಾರೆ. ಇಂದಿನಿಂದ ಚೌಡೇಶ್ವರಿ ದೇವಿ ವರ್ಧಂತಿ. ಸರಗೂರು ಪಟ್ಟಣದ ತೊಗಟವೀರ ಕ್ಷತ್ರಿಯ ನೇಕಾರ ಸಮಾಜದ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಹಾಗೂ 86 ಜ್ಯೋತಿ ಪೂಜಾ ಮಹೋತ್ಸವ. ಮೇ 6-10 5 ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. ಮುಂಜಾನೆ 6-5 ಗಣಪತಿ ಪೂಜೆ, ಪುಣ್ಯಹನಾಂದಿ, ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರಮಾರ್ಜನೆ, ದುರ್ಗಾ ಹೋಮ, ಪೂರ್ಣಾಹುತಿ ನಂತರ ಬೆಳಗ್ಗೆ 10:30 ಚೌಡೇಶ್ವರಿ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಜ್ಯೋತಿ ಸಮೇತವಾಗಿ ಮಂಗಳವಾದ್ಯದೊಂದಿಗೆ ನೆರವೇರಿಸಲಾಗುವುದು. ಭಾಷೆಗಾಗಿ ಬದುಕುವುದು ಮುಖ್ಯ. ಹಂಪಾಪುರ. ಒಬ್ಬ ಮನುಷ್ಯನಲ್ಲಿ ಜ್ಞಾನ ಇದ್ದಾಗ ಮಾತ್ರ ನಾಡು, ನುಡಿ, ನೆಲ, ಜಲ ಉಳಿಯಲು ಸಾಧ್ಯ ಎಂದು ಭೀಮಟ್ಗೆರೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಸಂತೋಷ್ ಚೊಕ್ಕಾಡಿರಬಹುದು ತಿಳಿಸಿದ್ದಾರೆ. ಹೆಚ್ಡಿಕೋಟೆ ತಾಲೂಕಿನ ತುಂಬಸೋಗೆ ಗ್ರಾಮದಲ್ಲಿ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮಂಗಳವಾರ ನಡೆದ 112 ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ದೇಶಿಸಿ ಇವರು ಮಾತನಾಡಿದರು. ಸಿಇಟಿ ಮೇ 11 ದಾಖಲೆ ಪರಿಶೀಲನೆ. ಬೆಂಗಳೂರು ಪ್ರಸಕ್ತ ಸಾಲಿನ ಯುಜಿ ಇಸಿಇಟಿ ಅರ್ಜಿಯಲ್ಲಿ ಅರ್ಹತಾ ಖಂಡಿಕೆ A1, B1, BCD, EF, GH, IJK, LMNOP, O1 ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮೇ 11-22 ನಡೆಸಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಚ್ ಪ್ರಸನ್ನರವರು ತಿಳಿಸಿದ್ದಾರೆ. ಉಪಶಮನ ಆರೈಕೆ ವಿಸ್ತರಣೆ. ಬೆಂಗಳೂರು ಉಪಶಮನ ಆರೈಕೆಯನ್ನು ರಾಜ್ಯಾದ್ಯಂತ ಪ್ರಾರಂಭಿಸುವ ಗುರಿ ಇದ್ದು ಬೆಂಗಳೂರಿನಲ್ಲಿ 4-5 ಕಡೆ ಪ್ರಾರಂಭಿಸಿದ್ದೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಎಂಎಸ್ಎಂಇ ಸಾಲ ಖಾತರಿ. ನವದೆಹಲಿ ಅತಿ ಸಣ್ಣ ಹಾಗೂ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಿಗಳನ್ನು ಗುರಿಯಾಗಿಸಿಕೊಂಡು 18,100 ಮೊತ್ತದ ತುರ್ತು ಸಾಲ ಖಾತರಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಮಂಗಳವಾರ ಒಪ್ಪಿಗೆ ನೀಡಿದೆ. ಕಬ್ಬಿನ ಎಫ್ಆರ್ಪಿ ಹೆಚ್ಚಳ. ನವದೆಹಲಿ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗುವ 2026-27 ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಂಗಳವಾರ ನಿರ್ಧರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿನ ನ್ಯಾಯಸಮ್ಮತ ಮತ್ತು ಲಾಭದಾಯಕ ದರದ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕಳೆದ ವರ್ಷ ಎಫ್ಆರ್ಪಿ 355 ಇತ್ತು. ಸಂಚು ಮಿಂಚು ಚೆನ್ನೈ ಗೆಲುವು.
ನವದೆಹಲಿ ಬೌಲರ್ಗಳ ಶಿಸ್ತಿನ ದಾಳಿಯ ಬಳಿಕ ಆರಂಭಿಕ ಬ್ಯಾಟರ್ ಸಂಜು ಸಾಮನ್ ಮತ್ತೊಂದು ಸೊಗಸಾದ ಇನ್ನಿಂಗ್ಸ್ ಆಡಿದರು. ಇದರಿಂದಾಗಿ ಚೆನ್ನೈ ಸೂಪರ್ ಕಿಂಗ್ ತಂಡವು ಮಂಗಳವಾರ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 8 ವಿಕೆಟ್ಗಳ ಸುಲಭ ಜಯ ದಾಖಲಿಸಿದೆ.

ವಿನೊಂದಿಗೆ ಋತುರಾಜ್ ಗಾಯಕ್ವಾಡ್ ಪಡೆಯು ಏಪ್ರಿಲ್ 11ರಂದು ಡೆಲ್ಲಿ ವಿರುದ್ಧ ತನ್ನ ತವರಿನಲ್ಲಿ ಅನುಭವಿಸಿದ್ದ 23 ರನ್ಗಳ ಸೋಲಿಗೆ ಮುಯಿ ತೀರಿಸಿಕೊಂಡಿತು. 10 ಪಂದ್ಯಗಳಲ್ಲಿ 10 ಅಂಕ ಗಳಿಸಿದ ಚೆನ್ನೈ ತಂಡವು ಪ್ಲೇಆಫ್ ಕನಸನ್ನು ಜೀವಂತವಾಗಿ ಉಳಿಸಿಕೊಂಡಿತು. ತವರಿನಲ್ಲಿ ಸತತ 4ನೇ ಸೋಲು ಕಂಡ ಅಕ್ಷರ್ ಪಟೇಲ್ ಪಡೆಯು ಪ್ಲೇಆಫ್ ಆದಿ ಕಠಿಣವಾಯಿತು. ಮುಯಿ ತೀರಿಸಿಕೊಳ್ಳುವತ್ತ ಸಂಚಿತ. ಹೈದರಾಬಾದ್ ಸತತ 2 ಪಂದ್ಯಗಳಲ್ಲಿ ಸೋತಿರುವ ಪಂಜಾಬ್ ಕಿಂಗ್ಸ್ ತಂಡವು ತನ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಲೋಪಗಳನ್ನು ಸುಧಾರಿಸಿಕೊಂಡು ಸನ್ರೈಸರ್ಸ್ ಹೈದರಾಬಾದ್ ಎದುರು ಕಣಕ್ಕಿಳಿಯಲು ಸಿದ್ಧವಾಗಿದೆ. ಉಪ್ಪಳದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ ಈ ಪಂದ್ಯವು ರೋಚಕ ಘಟ್ಟ ತಲುಪುವ ನಿರೀಕ್ಷೆ ಮೂಡಿಸಿದೆ. ಏಕೆಂದರೆ ಪಂಜಾಬ್ ತಂಡವು ಈ ಟೂರ್ನಿಯಾದಲ್ಲಿ ತನ್ನ ಮೊದಲ 7 ಪಂದ್ಯಗಳ ಪೈಕಿ 6ರಲ್ಲಿ ಜಯಭೇರಿ ಬಾರಿಸಿತು. 1 ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು, ಆದರೆ ಕಳೆದ 2 ಪಂದ್ಯಗಳಲ್ಲಿ ಸೋತಿತ್ತು. ಆದರೂ 13 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಭಾರತದ ಆಟಗಾರ್ತಿಯರ ಮುನ್ನಡೆ. ತುಮಕೂರು ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿ ಸ್ಫೂರ್ತಿಯುತ ಪ್ರದರ್ಶನ ನೀಡಿದ ಭಾರತದ ಆಟಗಾರ್ತಿಯರು ಮಂಗಳವಾರ ಆರಂಭವಾದ ತುಮಕೂರು ಓಪನ್ ITFW 30ನೇ ವಿಶ್ವ ಮಹಿಳಾ ಟೆನ್ನಿಸ್ ಟೂರ್ನಿಯ 2ನೇ ಸುತ್ತು ತಲುಪಿದರು. ಇಲ್ಲಿನ ವಿಶ್ವವಿದ್ಯಾಲಯದ ಆವರಣದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಸಿಂಗಲ್ಸ್ನಲ್ಲಿ ಮಾಧುರಿಮಾ ಸಾವಂತ್ ರವರು ಮೊದಲ ಸುತ್ತಿನಲ್ಲಿ 6-3, 3-6, 6-1 ರಷ್ಯಾದ ಮಾರಿಯಾ ರವರನ್ನು ಸೋಲಿಸಿದರು. ಡೋಪಿಂಗ್ ಪರೀಕ್ಷೆ ತಪ್ಪಿಸಿಕೊಂಡ ವಿನೀಶ್ಗೆ ಮೊದಲ ನೋಟಿಸ್. ನವದೆಹಲಿ ಭಾರತದ ಕುಸ್ತಿ ತಾರಿ ವಿನೀಶ್ ಪೋಗಟ್ಟರವರು ಸ್ಪರ್ಧೆಯಿಂದ ವೇಳೆ ನಡೆಸಲಾಗುವ ಡೋಪಿಂಗ್ ಪರೀಕ್ಷೆ ತಪ್ಪಿಸಿಕೊಂಡಿದ್ದು 12 ತಿಂಗಳಲ್ಲಿ ಮೊದಲ ಬಾರಿ ಅವರು ವಾಸಿಸ್ಥಳದ ಮಾಹಿತಿ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಇಂಟರ್ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೋಟಿಸ್ ನೀಡಿದೆ. ಸ್ಕೇಟ್ ಶೂಟರ್ಗಳಿಗೆ ನಿರಾಸೆ. ಕಜಕಸ್ತಾನ್ ಭಾರತದ ಸ್ಕೇಟ್ ಶೂಟರ್ಗಳಲ್ಲಿ ನಡೆಯುತ್ತಿರುವ ISSF ವಿಶ್ವಕಪ್ ಶಾರ್ಟ್ಗನ್ ಸ್ಪರ್ಧೆಯಲ್ಲಿ ಮಂಗಳವಾರ ನಿರಾಶೆ ಅನುಭವಿಸಿದರು. ಯಾರಿಗೂ ಅಂತಿಮ ಸುತ್ತಿಗೆ ಅರ್ಹತೆ ಪಡೆಯಲು ಸಾಧ್ಯವಾಗಲಿಲ್ಲ. 3ನೇ ಸ್ಥಾನದಲ್ಲಿ ಭಾರತ ತಂಡ. ಶ್ಲಾಘೈ ಮಾಜಿ ವಿಶ್ವ ಚಾಂಪಿಯನ್ ಓಜಸ್ ದೇವಕಳೆ ನೇತೃತ್ವದಲ್ಲಿ ಭಾರತ ಪುರುಷರ ತಂಡ ಅರ್ಚರಿ ವಿಶ್ವಕಪ್ ಸ್ಟೇಜ್ ಟೂರ್ನಿಯಾದಲ್ಲಿ ಕಾಂಪೌಂಡ್ ವಿಭಾಗದ ಅರ್ಹತಾ ಸುತ್ತಿನಲ್ಲಿ ಮಂಗಳವಾರ ಉತ್ತಮ ಆರಂಭ ಮಾಡಿದರು. 2023ರಲ್ಲಿ ಬರ್ಲಿನ್ ವಿಶ್ವ ಅರ್ಚರಿ ಚಾಂಪಿಯನ್ಶಿಪ್ ಗೆದ್ದಿದ್ದ ದೇವತಳೆ 711 ಪಾಯಿಂಟ್ಸ್ಗಳನ್ನೊಡನೆ ಒಟ್ಟಾರೆ 7ನೇ ಸ್ಥಾನದಲ್ಲಿ ಮುಗಿಸಿಕೊಂಡು ಶಾಹಿಲ್ ಜಾಧವ್ ಸಹ 711 ಪಾಯಿಂಟ್ ಗಳಿಸಿ ನಂತರ ಸ್ಥಾನ ಗಳಿಸಿದರು. ಕುಶಾಲ್ ದಲಾಲ್ರವರು ಒಟ್ಟಾರೆ 18ನೇ ಸ್ಥಾನ ಗಳಿಸಿದರು. ತಂಡ 3ನೇ ಶ್ರೇಯಾಂಕ ಗಿಟ್ಟಿಸಿಕೊಂಡಿತು. ಪರಿಷ್ಕೃತ ನಿಯಮ, ಹೆಚ್ಚು ವ್ಯತ್ಯಾಸವಿಲ್ಲ. ನವದೆಹಲಿ ಬ್ಯಾಡ್ಮಿಂಟನ್ ಪಂದ್ಯಗಳಲ್ಲಿ 15-3 ಸ್ಕೋರಿಂಗ್ ನಿಯಮ ಪರಿಷ್ಕೃತಗೊಳಿಸಲಾಗುತ್ತಿದೆ. ಇದರಿಂದ ಹೆಚ್ಚು ವ್ಯತ್ಯಾಸವೇನೂ ಆಗಲ್ಲ ಎಂದು ಭಾರತದ ಬ್ಯಾಡ್ಮಿಂಟನ್ ಡಬಲ್ ಆಟಗಾರ ಚಿರಾಗ್ ಶೆಟ್ಟಿರವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಕಿರಿಯ ಐಎಂ ಆಗಿ ಅಪಾರ್. ಬೆಂಗಳೂರು ನಗರದ ಚೆಸ್ ಪ್ರತಿಭೆ ಅಪಾರ್ ರವರು ಕರ್ನಾಟಕದ ಅತಿ ಕಿರಿಯ ಇಂಟರ್ನ್ಯಾಷನಲ್ ಮಾಸ್ಟರ್ ಎನಿಸಿದ್ದಾರೆ. ಇದಕ್ಕೆ ಅಗತ್ಯವಿರುವ 3 ಐಎಂ ನಾರ್ಮ್ ಮತ್ತು ರೇಟಿಂಗ್ ಅನ್ನು ಅಪಾರ್ ಕೇವಲ 5 ವಾರಗಳ ಅಂತರದಲ್ಲಿ ಪೂರೈಸಿದ್ದಾರೆ. ಇವತ್ತಿನ ಶುಭಾಷಿತ. ವಿದ್ಯೆ ಒಂದೊಂದು ಕಡೆ ಒಂದೊಂದು ಬಗೆಯ ಹಣ್ಣು ಕೊಡುತ್ತದೆ. ಪಂಜೆ ಮಂಗೇಶ ರಾವ್ರವರು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/5/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾರ್ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ರಿತೇಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686668

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಬೆಂಗಳೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸಮುದ್ರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ

0: ತಂದು ನೀಡಿದೆ ಭಾಗ್ಯವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ.
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಸಾರದರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹಿಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮೋತಿಲಾಲ್ ನೆಹರೂರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೋತಿಲಾಲ್ ನೆಹರೂರವರು ಮೇ 6, 1861 ಜನಿಸಿದರು. ಭಾರತೀಯ ವಕೀಲರು, ಕಾರ್ಯಕರ್ತರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಸಂಯೋಜಿತರಾಗಿದ್ದ ರಾಜಕಾರಣಿಯಾಗಿದ್ದರು. ಇವರು 1919-1920 ಮತ್ತು 1928-1920 ಎರಡು ಬಾರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು.

0: ನೆಹರು ಗಾಂಧಿ ಕುಟುಂಬದ ಪಿತಾಮಹರಾಗಿದ್ದರು ಮತ್ತು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರೂರವರ ತಂದೆಯಾಗಿದ್ದರು. ಮೋತಿಲಾಲ್ ನೆಹರೂರವರು 1861 ಮೇ 6 ಕಾಶ್ಮೀರ್ನ ಪಂಡಿತ್ ಬ್ರಾಹ್ಮಣ ಕುಟುಂಬದಲ್ಲಿ ಗಂಗಾಧರ್ ನೆಹರು ಮತ್ತು ಪತ್ನಿ ಇಂದ್ರಾಣಿರವರ ಮರಣೋತ್ತರ ಮಗನಾಗಿ ಜನಿಸಿದರು. 1857 ಸಿಪಾಯಿ ದಂಗೆಯ ಸಮಯದಲ್ಲಿ ಗಂಗಾಧರ್ ನೆಹರು ದೆಹಲಿಯ ಕೊತ್ವಾಲ್ ಅಥವಾ ಪೊಲೀಸ್ ಅಧಿಕಾರಿಯಾಗಿದ್ದರು. ಹೀಗಾಗಿ ಮೋತಿಲಾಲ್ ತನ್ನ ಬಾಲ್ಯ ವ್ಯವಸ್ಥೆಯನ್ನ ಜೈಪುರ್ ರಾಜ್ಯದ 2 ಅತಿದೊಡ್ಡ ತಿಕಾನ್ ಕೇತ್ರಿಯಲ್ಲಿ ಕಳೆದರು. ನ್ಯಾಯಾಲಯಗಳಲ್ಲಿ ಕಾನೂನು ಅಭ್ಯಾಸ ಮಾಡಲು ಅಗತ್ಯವಾದ ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವ ಮತ್ತು ಉತ್ತೀರ್ಣರಾಗುವ ಮೂಲಕ ಅವರು ತಮ್ಮ ಉದ್ಯಮ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಮತ್ತೆ ಪ್ರದರ್ಶಿಸಿದರು. ನಂತರ ಅವರು ಆಗಾದ ಪ್ರಾಂತೀಯ ಹೈಕೋರ್ಟ್ನಲ್ಲಿ ಕಾನೂನು ಅಭ್ಯಾಸ ಮಾಡಲು ಪ್ರಾರಂಭಿಸಿದರು. ತರುವಾಯ ಹೈಕೋರ್ಟ್ ಅನ್ನ ಅಲಹಾಬಾದ್ಗೆ ಸ್ಥಳಾಂತರಿಸಿದರು ಮತ್ತು ಕುಟುಂಬವು ಆ ನಗರಕ್ಕೆ ಸೇರತೊಡಗಿತು. ಬಿಆರ್ ನಂದಾರವರ ಪ್ರಕಾರ ತಮ್ಮ ಅಧಿಹರ್ಯದ ವಯಸ್ಸಿನಲ್ಲಿ ಮೋತಿಲಾಲ್ ರವರು ಮತ್ತು ಗಂಗಾಧರ್ ರವರ ಇತರೆ ಪುತ್ರರು ಇಂಗ್ಲಿಷ್ ಮಾತನಾಡಲು ಕಲಿತಿದ್ದರು. ಅವರ ಪ್ರಕಾರ ಮೋತಿಲಾಲ್ ತಮ್ಮ ಪೂರ್ವಜರಂತೆ ಅರೇಬಿಕ್, ಪರ್ಷಿಯನ್ ಮತ್ತು ಉರ್ದು ಭಾಷೆಗಳಲ್ಲಿ ಯಾವುದೇ ಇತರೆ ಭಾಷೆಗಳಿಗಿಂತ ಹೆಚ್ಚು ನಿರರ್ಗಳರಾಗಿದ್ದರು. ಮೋತಿಲಾಲ್ ನೆಹರು ರವರು 2 ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಒಮ್ಮೆ ಅಮೃತಸರದಲ್ಲಿ ಮತ್ತು 2 ಕಲ್ಕತ್ತಾದಲ್ಲಿ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಮೇಲೆ ಆಳವಾದ ಪರಿಣಾಮ ಬೀರಿತು. ಅದಾದ ನಂತರ ಅವರು ಬರೆದಿದ್ದಾರೆ ಎಂದು ವರದಿಯಾಗಿದೆ. ತಮ್ಮ ರಕ್ತ ಕುದಿಯುತ್ತಿದೆ. ಆ ವರ್ಷದ ಡಿಸೆಂಬರ್ನಲ್ಲಿ ಅವರು ಅಮೃತಸರದ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಲು ಆಯ್ಕೆಯಾದರು. ಮುಂದಿನ ವರ್ಷದಲ್ಲಿ ಅನೇಕ ಪರಿಚಿತ ಹೆಗ್ಗುರುತುಗಳನ್ನು ನಾಶಪಡಿಸಿದ ಚಂಡಮಾರುತದ ಕೇಂದ್ರಬಿಂದು ಮೋತಿಲಾಲ್ ಆಗಿದ್ದರು. 1920 ಸೆಪ್ಟೆಂಬರ್ನಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವಿಶೇಷ ಕಾಂಗ್ರೆಸ್ನಲ್ಲಿ ಅಸಹಕಾರಕ್ಕೆ ಬೆಂಬಲ ನೀಡಿದ ಏಕೈಕ ಮುಂಚೂಣಿ ನಾಯಕ ಇವರು. ಮೋತಿಲಾಲ್ ಅಧ್ಯಕ್ಷತೆ ವಹಿಸಿದ ಡೊಮಿನಿಯನ್ ಸ್ಥಾನಮಾನವನ್ನು ಸ್ವೀಕರಿಸಲು ಸಿದ್ಧರಿದ್ದವರು ಮತ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಕಡಿಮೆ ಇಲ್ಲದವರ ನಡುವೆ ಮುಖಾಮುಖಿ ಸಂಘರ್ಷಣೆ ದೃಶ್ಯವಾಗಿತ್ತು. ಮಾರ್ಚ್ 1926 ಭಾರತಕ್ಕೆ ಸಂಪೂರ್ಣ ಡೊಮಿನಿಯನ್ ಸ್ಥಾನವನ್ನು ನೀಡುವ ಸಂವಿಧಾನವನ್ನು ರೂಪಿಸಲು ಪ್ರತಿನಿಧಿ ಸಮ್ಮೇಳನವನ್ನು ನೆಹರು ಅವರು ಒತ್ತಾಯಿಸಿದರು. ಇದನ್ನ ಬ್ರಿಟಿಷ್ ಸಂಸತ್ತು ಜಾರಿಗೆ ತರಬೇಕಿತ್ತು. ಈ ಬೇಡಿಕೆಯನ್ನು ವಿಧಾನಸಭೆ ತಿರಸ್ಕರಿಸಿತು ಮತ್ತು ಪರಿಣಾಮವಾಗಿ ನೆಹರು ಮತ್ತು ಅವರ ಸಹೋದ್ಯೋಗಿಗಳು ತಮ್ಮ ವಿಧಾನಸಭೆಗಳ ಸ್ಥಾನಮಾನಗಳಿಗೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮರಳತೊಡಗಿದರು. 1916 ಮೋತಿಲಾಲ್ ರವರ ಮಗ ಜವಾಹರಲಾಲ್ ನೆಹರು ರಾಜಕೀಯಕ್ಕೆ ಪ್ರವೇಶಿಸುವುದರೊಂದಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಭಾರತೀಯ ರಾಜಕೀಯ ವಂಶಾವಳಿ ಪ್ರಾರಂಭವಾಯಿತು. 1929 ಜವಾಹರಲಾಲ್ ನೆಹರು ರವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಮಗ ತನ್ನ ತಂದೆಯಿಂದ ಅಧಿಕಾರ ವಹಿಸಿಕೊಳ್ಳುವುದನ್ನು ನೋಡಿ ಮೋತಿಲಾಲ್ ನೆಹರು ಮತ್ತು ನೆಹರು ಕುಟುಂಬದ ಅಭಿಮಾನಿಗಳು ಬಹಳ ಸಂತೋಷಪಟ್ಟರು. ಜವಾಹರಲಾಲ್ ನೆಹರು ತಮ್ಮ ತಂದೆಯ ಪ್ರಭುತ್ವ ಸ್ಥಾನಮಾನದ ಆದ್ಯತೆಯನ್ನು ವಿರೋಧಿಸಿದರು ಮತ್ತು ಮೋತಿಲಾಲ್ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಲು ಸಹಾಯ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ತೊರೆದಿರಲಿಲ್ಲ. ಮೋತಿಲಾಲ್ ನೆಹರೂರವರ ವಯಸ್ಸು ಮತ್ತು ಕ್ಷೀಣಿಸುತ್ತಿರುವುದು ಆರೋಗ್ಯವು ಅವರನ್ನ 1929 ಐತಿಹಾಸಿಕ ಘಟನೆಗಳಿಂದ ದೂರವಿಟ್ಟರು. ಆ ಸಮಯದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನ್ನ ಗುರಿಯನ್ನಾಗಿ ಅಳವಡಿಸಿಕೊಂಡಿತು ಮತ್ತು ಗಾಂಧಿ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು. ಅವರನ್ನು ಬಂಧಿಸಿ ಅವರ ಮಗನೊಂದಿಗೆ ಜೈಲಿನಲ್ಲಿ ಇರಿಸಲಾಯಿತು. ಆದರೆ ಅವರ ಆರೋಗ್ಯವು ದುರ್ಬಲಗೊಂಡು ಅವರನ್ನು ಬಿಡುಗಡೆ ಮಾಡಲಾಯಿತು. 1931 ಜನವರಿಯ ಕೊನೆಯ ವಾರದಲ್ಲಿ ಗಾಂಧಿಯವರು ಇರ್ವಿನ್ ಒಪ್ಪಂದಕ್ಕೆ ಕಾರಣವಾಗಿಲ್ಲಿದ್ದ ಆ ಘಟನೆಗಳ ಸರಪಳಿಯಲ್ಲಿ ಒಂದು ಸೂಚನೆಯಾಗಿ ಸರ್ಕಾರವು ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ಬಿಡುಗಡೆ ಮಾಡಿತು. ಮೋತಿಲಾಲ್ ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಮಗ ಮತ್ತು ಗಾಂಧಿಯವರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ತೃಪ್ತಿಯನ್ನ ಹೊಂದಿದರು. 1931 ಫೆಬ್ರವರಿ 6 ಅವರು ನಿಧನರಾದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೋತಿಲಾಲ್ ನೆಹರೂರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 5 ಕುರಿತು SVYM ಸಲಹೆಗಾರರು

0: ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಎಲ್ಲರಿಗೆ ನಮಸ್ಕಾರ. ಕಗ್ಗದ ಅಧ್ಯಯನವನ್ನು ಮುಂದುವರಿಸೋಣ. ನಿನ್ನೆ ನಾವು ಕೇಳಿದಂಥ ಪದ್ಯದಲ್ಲಿ ಡಿ ವಿ ಜಿರವರು ತಮ್ಮ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದರು. ಜೀವನದ ಅರ್ಥ ಏನು, ಪ್ರಪಂಚ ಅಂದ್ರೇನು, ಸಂಬಂಧ ಏನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ, ಇದನ್ನು ಅವರು 4ನೆಯ ಪದ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದರು. ಈ ಥರ ಪ್ರಶ್ನೆಗಳು ನಮ್ಮೆಲ್ರಿಗೂ ಬಂದೇ ಇರುತ್ತೆ. ಮುಂದಿನ ಸುಮಾರು 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಇದೇ ಥರದ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಯಾವುದೋ ಒಂದು ಪರೀಕ್ಷೆಗೆ ಹೋದಾಗ ನಮಗೆ ಫಸ್ಟ್ ಕ್ವೆಶ್ಚನ್ ಪೇಪರ್ ಸಿಕ್ಕುತ್ತೆ, ಆ ಕ್ವೆಶ್ಚನ್ ಪೇಪರಲ್ಲಿ ಇರೋ ಪ್ರಶ್ನೆಗಳನ್ನೆಲ್ಲ ನಾವು ಒಂದು ಸತಿ ಓದ್ಕೋತೀವಲ್ಲ ಫಸ್ಟು. ಹಾಗೆ ಡಿ ವಿ ಜಿಯವರ ಈ ಪುಸ್ತಕದಲ್ಲಿ ಫಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ನಾವು ಓದಿಕೊಂಡು ಆಮೇಲೆ ಒಂದೊಂದಾಗಿ ಅದರ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋದು ಕಗ್ಗದ ರಚನೆಯಲ್ಲಿ ಇರೋಂಥ ಒಂದು ಸ್ವಾರಸ್ಯ. ಮುಂದಿನ 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದ್ರ ಬಗ್ಗೆ ಅಂತಂದರೆ, ಮೊದಲನೇದಾಗಿ ದೇವರು, ದೇವರಿದಾರ, ಅವರೆಂಥವ್ರು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚ, ಅದರಲ್ಲಿರುವಂಥ ವಿಸ್ಮಯಗಳು, ಅದ್ಭುತಗಳು ಅವೆಲ್ಲ ಯಾಕೆ ಆಗಿವೆ, ಹೇಗಿವೆ ಅನ್ನೋಂಥದ್ರ ಬಗ್ಗೆ, ಮತ್ತು ಮನುಷ್ಯನ ಮೂಲಭೂತ ನಡವಳಿಕೆ, ನಮಗನ್ಸುತ್ತೆ ಯಾಕೆ ಮನುಷ್ಯ ಈ ಥರ ನಡ್ಕೋತಾನೆ, ಇವ್ರು ಯಾಕೆ ಈ ಥರ ಇದ್ದಾರೆ, ಯಾಕೆ ಈ ರೀತಿ ಒಂದು ರೀತಿ ಕ್ರೂರವಾಗಿ ನಡ್ಕೋತಾರೆ, ಇವನ್ನೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಆ ವಿಸ್ಮಯಗಳು ಒಂದು ರೀತಿಯ ಪ್ರಶ್ನೆಗಳನ್ನು ನಮ್ಮಲ್ಲಿ ಉಂಟು ಮಾಡ್ತವೆ. ಹಾಗೆ ಧರ್ಮದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸೊ ಕಣ್ಣಿಗೆ ಕಾಣಿಸೋದೇನು, ಕಾಣಿಸ್ದೇ ಇರೋವಂಥದ್ದೇನು, ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ವಿಚಾರಗಳ ಬಗ್ಗೆ ಫಸ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವೆಲ್ಲ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳು, ನಮ್ಮನ್ನೆಲ್ಲ ಕಾಡಿರುವಂಥ ಪ್ರಶ್ನೆಗಳೇ. ಅವುಗಳನ್ನು ನಾವು ಒಂದೊಂದಾಗಿ ಇವಾಗ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಪ್ರಾರಂಭದಲ್ಲಿ 5ನೆಯ ಪದ್ಯ, ಇದು ದೇವರನ್ನು ಕುರಿತಾದಂತಹ ಪ್ರಶ್ನೆಗಳ ಒಂದು ಮಾಲೆ, ಅದನ್ನು ಇವಾಗ ನೋಡೋಣ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
0: ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
3: ನಾವರಿಯಲಾರದರೆಲ್ಲದರ ಒಟ್ಟು ಹೆಸರೇ,
0: ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ,
3: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
0: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
3: ಸಾವು ಹುಟ್ಟುಗಳೇನು ಮಂಕುತಿಮ್ಮ,
0: ಸಾವು ಹುಟ್ಟುಗಳೇನು ಮಂಕುತಿಮ್ಮ.
3: ಸೊ ಇಲ್ಲಿ ಮೂಲಭೂತವಾಗಿ ದೇವರು ಅನ್ನೋಂಥ ಪ್ರಶ್ನೆ ನಮ್ಮೆಲ್ರಿಗೂ ಕಾಡಿರುತ್ತೆ. ದೇವರಿದಾನ, ದೇವರು ಅಂದರೆ ಏನು, ಅದು ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ದೊಡ್ಡವರಾಗೋ ತನಕನೂ ಕೇಳ್ತಾನೆ ಇರ್ತೀವಿ. ಈ ಪ್ರಶ್ನೆ ಬಹುಶಃ ಅನೇಕ ಸಹಸ್ರಮಾನಗಳಿಂದ ಮಾನವನನ್ನು ಕಾಡ್ತಾ ಇರೋವಂಥ ಒಂದು ಪ್ರಶ್ನೆ. ಇನ್ನೂ ಉತ್ತರ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ನಾವು ನಿನ್ನೆ ಕೂಡ ನೆನಪಿಸ್ಕೊಂಡಂಗೆ ಅದನ್ನು ನಿಜಕ್ಕೂ ಸಾಕ್ಷಾತ್ಕಾರ ಮಾಡಿಕೊಂಡಿರೋವಂತಹ ಮಹಾನ್ ಜೀವಿಗಳು ಕೆಲವರೇ ಮಾತ್ರ. ಸೊ ನಮ್ಮಂಥವ್ರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ನಮಗೆ ಯಾವುದು ಗೊತ್ತಾಗಲ್ವೋ ಸಾಧಾರಣವಾಗಿ ನಾವು ಅದನ್ನು ದೇವ್ರ ತಲೆ ಕಟ್ಬಿಡ್ತೀವಿ. ಈಗ ವೈದ್ಯನಾಗಿ ಒಂದು ಉದಾಹರಣೆ ನಾವು ಕೊಡೋದಾದರೆ, ನಮ್ಮಲ್ಲಿ ದಢಾರ ಅಂತೆಲ್ಲ ಕಾಯಿಲೆ ಬರುತ್ತೆ, ಸ್ಮಾಲ್ ಪಾಕ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅಂದರೆ ಏನು, ಅಮ್ಮ ನಾವೆಲ್ಲ ಕೇಳಿದ್ದೀವಿ, ಅಮ್ಮ ಯಾವ ಒಂದು ಕ್ರಿಮಿಯಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಮೊದಲು ಗೊತ್ತಿರಲಿಲ್ಲ. ಸ್ಮಾಲ್ ಪಾಕ್ಸ್, ಮೀಸಲ್ಸ್, ಅದೆಲ್ಲ ಅನೇಕ ಮಕ್ಕಳನ್ನು ಬಲಿ ತಗೊಳ್ತಾ ಇತ್ತು, ಆದರೆ ಯಾವುದರಿಂದ ಅದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ಸಿವಿಲೈಸೇಷನ್ಸ್ನಲ್ಲೂ ಕೂಡ, ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ಪ್ರತೀತಿ ಏನಿತ್ತಪ್ಪ ಅಂದರೆ, ಇದು ದೇವರ ಶಾಪ. ಸೊ ನಮಗೆ ಗೊತ್ತಿರಲಿಲ್ಲ ಅದು ಕಾಯಿಲೆ ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜನ ಏನನ್ಕೊಂಡ್ರು, ಓ ದೇವರು ಅಂತ ಒಂದು ಶಕ್ತಿ ಇದೆ, ಆ ದೇವರು ನಮಗೆ ಈ ಕಾಯಿಲೆಯನ್ನು ಶಾಪವಾಗಿ ಕೊಟ್ಟಿದ್ದ.

ಹಾಗಾಗಿ ಇದು ದೇವರು ಮಾಡಿಸಿರುವಂಥದ್ದು. ಸೊ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಅದನ್ನು ದೇವ್ರ ತಲೆ ಕಟ್ಬಿಟ್ವಿ. ವರ್ಷ ಕಳೀತಾ ಕಳೀತಾ ವಿಜ್ಞಾನ ಮುಂದುವರಿಯಿತು. ಇವಾಗ ನಮಗೆ ಗೊತ್ತು, ಸ್ಮಾಲ್ ಪಾಕ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ, ಮೀಸಲ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ. ಸೊ ಈಗ ನಮಗೊಂಥರ ಖಾತ್ರಿ, ಓ ಇದು ವೈರಸ್ ಅಪ್ಪ, ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸ್ಮಾಲ್ ಪಾಕ್ಸ್ ಇಲ್ದಂಗೆ ನಾವು ಮಾಡಿಬಿಟ್ಟಿದ್ದೀವಿ. ಸೊ ದೇವರು ಅನ್ನೋಂಥ ಪರಿಕಲ್ಪನೆ ಪ್ರಾರಂಭ ಹೇಗಾಯಿತು ಅನ್ನೋದು ನೋಡಿದಾಗ, ಮನುಷ್ಯನಿಗೆ ಯಾವ ವಿಚಾರ ಗೊತ್ತಿಲ್ಲ ಅಂತ ಇರುತ್ತೋ, ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅಂತಿರುತ್ತೋ, ಅದನ್ನು ಯಾವುದೋ ಒಂದು ತನಗಿಂತ ಮಿಗಿಲಾದಂಥ ಶಕ್ತಿಯ ಒಂದು ಇದಕ್ಕೆ ಕಟ್ಬಿಡೋದು, ಅವರಿಂದ ಅದರಿಂದ ನನಗೆ ಹೀಗಾಯಿತು ಅಂತ. ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ದೇವರು ಅಂದರೆ ಏನು? ಅದು ಕಗ್ಗತ್ತಲೆಯ ಗವಿಯೇ ಅಂತ. ಮೊದಲನೇದಾಗಿ ಗವಿ, ಗವಿ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು ಡಬಲ್ ಧಮಾಕ, ಅಲ್ಲೇನು ಕತ್ಲೆ ಬೇರೆ ಇದೆ, ಕತ್ಲೆನಲ್ಲಿ ಏನಿದ್ರೂ ಕಾಣಿಸಲ್ಲ, ಮೊದಲೇ ಗವಿ ಅದರೊಳಗಡೆ ಕತ್ತಲೆ. ಸೊ ಹಾಗಾಗಿ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಂತಹ ಯಾವ ವಿಚಾರ ಇದೆಯೋ ಅದನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೀವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ನಾವು ಅರಿಯಲಾರದರ ಒಟ್ಟು ಹೆಸರು, ನಮ್ಗೆ ಎಷ್ಟೋ ವಿಚಾರಗಳು ನಮಗೆಲ್ಲ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋವಂಥದ್ದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಹೆಸರು ನಾವು ಕೊಡೋಕ್ಕಾಗಲ್ಲ. ಇದು ವೈರಸ್ ಅನ್ನೋಕ್ಕಾಗಲ್ಲ, ಇದನ್ನು ಗಿಡ ಅನ್ನೋಕ್ಕಾಗಲ್ಲ, ಇದನ್ನು ಮರ ಅನ್ನೋಕ್ಕಾಗಲ್ಲ. ಹಾಗಾಗಿ ಯಾವುದನ್ನು ನಾವು ಹೆಸರು ಕೊಡೋಕ್ಕಾಗಲ್ವೋ ಅದನ್ನೆಲ್ಲ ದೇವರು ಅಂತ ಅಂದ್ಬಿಡ್ತಾ ಇದ್ದೀವಾ ಅಂತ ಡಿ ವಿ ಜಿ ಅವ್ರು ಕೇಳ್ತಾರೆ. ಬಹಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ಅಂತಂದರೆ, ಈ ದೇವರು ಅನ್ನೋಂಥ ಪರಿಕಲ್ಪನೆ ಹೇಗೆ ಬಂತು ಅಂತ. ಇದರ ಬಗ್ಗೆ ತುಂಬ ಸಂಶೋಧನೆಗಳು ಕೂಡ ಆಗಿವೆ, ಅನೇಕ ಪುಸ್ತಕಗಳು, ಪೇಪರ್ಸು ಅದೆಲ್ಲ ಪ್ರೆಸೆಂಟ್ ಆಗಿದೆ ಇದರ ಬಗ್ಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ, ಎರಡು ರೀತಿಯ ಕಾರಣ ಈ ದೇವರು ಅನ್ನೋದು ಪರಿಕಲ್ಪನೆಗೆ ಒಂದು ಮೂಲ ಅಂತ ಹೇಳ್ತಾರೆ. ಒಂದೇನು, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ವಿಕಾಸ ಆಗ್ತಾ ಇತ್ತು, ಅವನು ಆಚೆ ಈಚೆ ಪ್ರಕೃತಿಯಲ್ಲೆಲ್ಲ ಕಡೆ ನೋಡ್ತಾ ಇದ್ದ. ಸೂರ್ಯ ಬೆಳಿಗ್ಗೆ ಹೇಳ್ತಾ ಸೂರ್ಯ ಮೇಲೆ ಬರ್ತಾ ಇತ್ತು, ಸಂಜೆ ಆಗೋತು ಕತ್ಲೆ, ಹೇಗೆ ಅಂತ ಗೊತ್ತಿಲ್ಲ. ಅವನಿಗೊಂದು ಗೊತ್ತೇನು, ಸೂರ್ಯ ಬೆಳಿಗ್ಗೆ ಮೇಲೆ ಬರ್ತಾನೆ, ಅದಕ್ಕೆ ಅದನ್ನು ಬೆಳಿಗ್ಗೆ ಅಂತಂದ್ವಿ, ರಾತ್ರಿ ಆಗೋ ಹೊತ್ತಿಗೆ ಸೂರ್ಯ ಅಸ್ತಮಯ ಆಗ್ತಾನೆ. ಇಷ್ಟೇನಾ ಅಂತಂದರೆ ಅಲ್ಲ, ಯಾವುದೋ ಕೆಲವು ತಿಂಗಳುಗಳಲ್ಲಿ ಜೋರು ಮಳೆ ಬಂದುಬಿಡ್ತಾ ಇದೆ, ಇನ್ನೊಂದು ಕೆಲವು ತಿಂಗಳಲ್ಲಿ ಬಿಸಿಲೋ ಬಿಸಿಲು, ಇದು ಹೇಗೆ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಅಲ್ಲೆಲ್ಲೋ ಪ್ರವಾಹ ಬಂತು, ಇಲ್ಲೆಲ್ಲೋ ಭೂಕಂಪ ಆಯಿತು, ರಾತ್ರಿ ಗುಡುಗು ಮಿಂಚು, ಇದೆಲ್ಲ ಹೇಗೆ ಅಂತ ಗೊತ್ತಿಲ್ಲ. ಆಗ ಮನುಷ್ಯನಿಗನ್ನಿಸ್ತು, ನಾನು ನನ್ನ ಪಕ್ಕದಲ್ಲಿದ್ದವನು ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬಲ್ಲೆ, ಆದರೆ ಅಲ್ಲೆಲ್ಲೋ ದೂರದಲ್ಲಿ ಏನೋ ಆಗ್ತಾ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ, ಯಾರು ಮಾಡಿಸ್ತಾ ಇರ್ಬೋದು ಅದು? ಓ, ಯಾವುದೋ ಒಂದು ಶಕ್ತಿ ಇರಬೇಕು, ಅದು ದೇವರಲ್ವಾ, ದೇವರು ಅಂತ ಕರೆಯೋಣವಾ ಅಂತ. ಸೊ ಹೀಗೆ ಪ್ರಕೃತಿಯಲ್ಲಿ ಆಗುವಂತಹ ಸಹಜವಾದಂತಹ ಕ್ರಿಯೆಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು, ಮತ್ತು ಆಗಾಗ ಆಗುವಂಥ ಈ ವಿಕೋಪಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು ಮನುಷ್ಯ ಮಾಡಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿಕೊಂಡ. ಇನ್ನೊಂದು ಸ್ವಾರಸ್ಯಕರವಾದಂಥ ರೀಸನ್ ದೇವರು ಒಂದು ಬರೋದಕ್ಕೆ ಏನಪ್ಪ ಅಂತಂದರೆ, ಈಗ ಇಷ್ಟು ದಿನ ನಮ್ಮ ತಂದೆ, ನಮ್ಮ ಅಜ್ಜ, ನನ್ನ ಮಕ್ಕಳು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಅಂದ್ಕೊಳ್ಳೋಣ. ಮನುಷ್ಯನಿಗೆ ಅನ್ನಿಸ್ತು ಒಂದು ಸಮುದಾಯದಲ್ಲಿ, ಅಲ್ಲಿ ಯಾರೋ ಒಬ್ಬ ವಯಸ್ಸಾದಂಥ ವ್ಯಕ್ತಿ ನೆನ್ನೆ ಕಾಣಿಸ್ತಾ ಇದ್ದ, ಇವತ್ತೆಲ್ಲೋ ಬಿದ್ದುಬಿಟ್ಟಿದ್ದಾನಲ್ಲ, ಹತ್ರ ಹೋಗಿ ನೋಡಿದ್ರೆ ಜೀವ ಇಲ್ಲ, ನೆನ್ನೆ ಚೆನ್ನಾಗಿದ್ದ ಇವಾಗ ಎಲ್ಲೋಯ್ತು, ಜೀವ ಎಲ್ಲೋಯ್ತು, ಮನುಷ್ಯನ ದೇಹ ಅಲ್ಲೇ ಇದೆ, ಜೀವ ಎಲ್ಲೋಯ್ತು, ಇಲ್ಲ, ಅವನೆಲ್ಲೋ ಅಲ್ಲಾಡಲ್ಲ, ಅವನ ಕರೆದ್ರೆ ತಿರುಗಲ್ಲ, ಏನಾಯ್ತು? ಓ, ಸಾವು. ಸಾವು ಅಂತ ಅಂತಂದ್ರೇನು ನಮಗೆ ಗೊತ್ತಿಲ್ಲ, ಸತ್ತ ಮೇಲೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಶರೀರ ಇದೆ, ಚೈತನ್ಯ ಇಲ್ಲ, ಎಲ್ಲಿ ಹೋಯಿತು? ಬೇರೆ ಎಲ್ಲೋ ಹೋಗಿರಬೇಕು. ಆ ಬೇರೆ ಎಲ್ಲೋ ಹೋಗುವಂಥ ಒಂದು ಜಾಗ ಏನಿದೆಯೋ ಅದನ್ನು ಮನುಷ್ಯ ದೇವರಿಗೆ ಒಂದು ರೀತಿಯಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸೊ ಹಾಗೆ ಮನುಷ್ಯ ದೇವರ ಪರಿಕಲ್ಪನೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದು, ತನಗೆ ಗೊತ್ತಿಲ್ಲದ ಯಾವುದೋ ಒಂದು ವಿಚಾರ ತನ್ನ ಸುತ್ತಮುತ್ತೂರು ನಡೀತಾ ಇದೆ, ಅದು ತನ್ನ ಕಂಟ್ರೋಲ್ನಲ್ಲಿಲ್ಲ, ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡುವಂತಹ ಯಾವುದೋ ಒಂದು ವಿಶಿಷ್ಟವಾದಂಥ ಶಕ್ತಿ ಇರಬೇಕು, ಆ ಶಕ್ತಿ ದೇವರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ದೇವರ ಪೂಜೆಗಳು ಅದರ ಬೇರೆ ಬೇರೆ ರೀತಿಯ ವಿಚಾರಗಳೆಲ್ಲ ಪ್ರಾರಂಭ ಆಯಿತು. ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತೆ, ದೇವರು ಒಬ್ಬ ಇದ್ದಾನೆ ಅಂತಂದರೆ

0: ಎಲ್ರಿಗೂ ಒಂದೇ ಥರ ರೂಲ್ ಇರಬೇಕು, ಹೌದಲ್ವಾ? ಈಗ ಬೆಂಕಿ ನನ್ನ ಕೈ ಇಟ್ಟರೂ ಸುಡಬೇಕು, ನಿನ್ನ ಕೈ ಇಟ್ಟರೂ ಸುಡಬೇಕು. ಪ್ರಪಂಚದಲ್ಲಿ ಹಾಗಿಲ್ಲ, ಒಬ್ಬೊಬ್ರಿಗೊಂದೊಂದು ಥರ ಅಂತ ಅನಿಸುತ್ತೆ. ಅದ್ಯಾಕೆ? ಕೆಲವ್ರು ಬೇಗನೆ ಹುಟ್ಟುತ್ತಾರೆ, ಕೆಲವ್ರು ಬೇಗನೆ ಸಾಯ್ತಾರೆ, ಕೆಲವ್ರು ಬೇಗನೆ ದೊಡ್ಡವರಾಗಿ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ, ಇನ್ನು ಕೆಲವ್ರು ಎಷ್ಟು ವರ್ಷ ಆದರೂ ಅವರು ಬೆಳವಣಿಗೆ ಆಗೋದೇ ಇಲ್ಲ. ಈ ರೀತಿಯ ಏರುಪೇರುಗಳು, ಒಂದೇ ರೀತಿಯ ದೇವರು ಎಲ್ಲರಿಗೂ ಇದ್ದಾನೆ ಅನ್ನೋದಾದರೆ ಯಾಕೋ ಅದು ಅಸಮಂಜಸ ಅನಿಸುತ್ತಲ್ವಾ? ಸಮಂಜಸವಾದಂಥ ಒಂದು ಪ್ರಕ್ರಿಯೆ ಆದರೆ ಎಲ್ರಿಗೂ ಏಕರೂಪವಾಗಿರಬೇಕು. ಆದರೆ ಪ್ರಪಂಚದಲ್ಲಿ ಹಾಗಿಲ್ವಲ್ಲ, ಇದು ನಮಗೆಲ್ರಿಗೂ ಬರುವಂಥ ಪ್ರಶ್ನೆನೇ. ಅದನ್ನೇ ಡಿ ವಿ ಜಿ ಅವರು ಕೂಡ ಈ ಪದ್ಯದಲ್ಲಿ ಕೇಳಿದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ₹105, ಪೆನ್ಸಿಲ್ ಬೀನ್ಸ್ ₹105, ಮೆಣಸಿನಕಾಯಿ ₹25, ಸೌತೆಕಾಯಿ ₹13, ಎಂಸಿ ₹3, ಸುನಾಮಿ ₹4, ಎಳವನ ₹3, ಗುಂಡು ಬದನೆಕಾಯಿ ₹13, ಕುಂಬಳಕಾಯಿ ₹10, ಹೀರೆಕಾಯಿ ₹20, ಪಡವಲಕಾಯಿ ₹27, ತೊಂಡೆಕಾಯಿ ₹30, ಆಕಳಕಾಯಿ ₹32, ಕಾಲಿಫ್ಲವರ್ ₹25, ಪೈರ್ ₹65, ದಪ್ಪ ಮೆಣಸಿನಕಾಯಿ ₹27, ಸೋರೆಕಾಯಿ ₹10, ಬದನೆಕಾಯಿ ₹17, ಕೋಸು ₹20, ಸೀಮೆ ಬದನೆಕಾಯಿ ₹33, ಬಜ್ಜಿ ಮೆಣಸಿನಕಾಯಿ ₹35, ಬೆಂಡೆಕಾಯಿ ₹17, ಟೊಮೊಟೊ ₹30. ಕೇಳುಗರ ಕೇಳಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 6ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸರ್ಕಾರ ರಚನೆ ಕಸರತ್ತು ಶುರು. ಮೈಸೂರು ಬೆಳಗಾವಿಯಲ್ಲಿ ಮಳೆ. ಕುಸಿಯುತ್ತಿದೆ ರಾಧಾಕೃಷ್ಣನ್ ಸ್ಮಾರಕ. ಭಾಷೆಗಾಗಿ ಬದುಕುವುದು ಮುಖ್ಯ. ಸಿಇಟಿ ಮೇ 11ರಿಂದ ದಾಖಲೆ ಪರಿಶೀಲನೆ. ಎಂಎಸ್ಎಂಇ ಸಾಲ ಖಾತರಿ. ಕಬ್ಬಿನ FRP ಹೆಚ್ಚಳ. ಸಂಚು ಮಿಂಚು ಚೆನ್ನೈಗೆ ಗೆಲುವು. ಮುಯ್ ತೀರಿಸಿಕೊಳ್ಳುವತ್ತ ಸಂಚಿತ. ಭಾರತದ ಆಟಗಾರ್ತಿಯರ ಮುನ್ನಡೆ. ಡೋಪಿಂಗ್ ಪರೀಕ್ಷೆ ತಪ್ಪಿಸಿಕೊಂಡ ವಿನಿಶ್ಗೆ ಮೊದಲ ನೋಟಿಸ್. ಸ್ಕೀಟ್ ಸೂಪರ್ಗಳಿಗೆ ನಿರಾಶೆ. 3ನೇ ಸ್ಥಾನದಲ್ಲಿ ಭಾರತ ತಂಡ. ಪರಿಷ್ಕೃತ ನಿಯಮ, ಹೆಚ್ಚು ವ್ಯತ್ಯಾಸವಿಲ್ಲ. ರಾಜ್ಯದ ಅತ್ಯಂತ ಕಿರಿಯ IIM ವಾಗಿ ಅಪ್ಪಾರವರು. ಪ್ರಮುಖಾಂಶಗಳ ವಿವರಣೆ. ಮೈಸೂರು ಬೆಳಗಾವಿಯಲ್ಲಿ ಮಳೆ. ಬೆಳಗಾವಿ ನಗರ ಹಾಗೂ ತಾಲೂಕಿನ ವಿವಿಧೆಡೆ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಹಾಗೂ ಬಿರುಸಿನ ಪರಿಣಾಮ 6 ಮರಗಳು 3 ವಿದ್ಯುತ್ ಕಂಬಗಳು ನೆರಕುರುಳಿವೆ. ಇಲ್ಲಿನ ಜಿಲ್ಲಾಸ್ಪತ್ರೆ ರಸ್ತೆ, ಮಾರುಕಟ್ಟೆ ಪ್ರದೇಶ ಸೇರಿ ವಿವಿಧೆಡೆ ಮರಗಳು ಬುಡಸಮೇತ ಕಿತ್ತು ಬಿದ್ದಿವೆ. ಶಹನೂರು ನಗರದಲ್ಲಿ ಮರದ ಪಕ್ಕದಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಕೂದಲಲ್ಲೇ ಅಂತರದಲ್ಲಿ ಪಾರಾಗಿದ್ದಾರೆ. ಜಿಲ್ಲಾಸ್ಪತ್ರೆ ರಸ್ತೆಯಲ್ಲಿ ಜನಜಂಗುಳಿ ಇದ್ದರೂ ಮರದ ಅರ್ಧ ಭಾಗ ಮುರಿದು ಬೀಳುವ ಸೂಚನೆ ಕಂಡ ತಕ್ಷಣ ಜನರು ಸುರಕ್ಷಿತ ಸ್ಥಳಕ್ಕೆ ಓಡಿ ಪಾರಾಗಿದ್ದಾರೆ. ಸರ್ಕಾರ ರಚನೆ ಕಸರತ್ತು ಶುರು. ಚೆನ್ನೈ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ತಮಿಳಿಗೆ ವೆಂಟ್ರಿ ಕಾಳಗಂ ಸಂಸ್ಥಾಪಕ ಜೋಸೆಫ್ ವಿಜಯ್ ರವರು ಸರ್ಕಾರ ರಚಿಸಲು ಮಂಗಳವಾರ ಹಕ್ಕು ಮಂಡಿಸಿದರು.

ಸಲ್ಲಿಸಲಿದ್ದಾರೆ. ನಿಟ್ಟೂರು ಬಂಡೆಗಲ್ಲು ಶಾಸನ ಪತ್ತೆ. ತೆಕ್ಕಲಕೋಟೆ ನಿಟ್ಟೂರು ಗ್ರಾಮದ ಶುಕ್ರದಪ್ಪನ ಬೆಟ್ಟದ ಬಳಿ ಹೊಲದಲ್ಲಿ ಬಂಡೆಗಲ್ಲು ಶಾಸನ ಪತ್ತೆಯಾಗಿದೆ. ನಿಟ್ಟೂರಿನಲ್ಲಿರುವ ಅಶೋಕನ ಶಿಲಾ ಶಾಸನ ಪತ್ತೆಯಾಗಿರುವ ಸ್ಥಳದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಈ ಬಂಡೆಗಲ್ಲು ಶಾಸನವನ್ನು ಸಂಶೋಧನಾರ್ಥಿಗಳಾದ ಅಶೋಕ್ ಅಬಕಾರಿ ಮನೋಹರ್ ಸಿಎಂ ಗುರುತಿಸಿ ಕ್ಷೇತ್ರ ಅಧ್ಯಯನಕ್ಕೆ ಧಾರವಾಡದ ಲಿಪಿತಜ್ಞ ಮಾರುತಿ ಭಜಂತ್ರಿ ಹಾಗೂ ಹಿರೇಬೆಣಕಲ್ ಮಂಜುನಾಥ್ ದೊಡ್ಡಮನಿಯರವರ ಗಮನಕ್ಕೆ ತಂದಿದ್ದಾರೆ. ಇಂದಿನಿಂದ ಚೌಡೇಶ್ವರಿ ದೇವಿ ವರ್ಧಂತಿ. ಸರಗೂರು ಪಟ್ಟಣದ ತೊಗಟವೀರ ಕ್ಷತ್ರಿಯ ನೇಕಾರ ಸಮಾಜದ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಹಾಗೂ 86ನೇ ಜ್ಯೋತಿ ಪೂಜಾ ಮಹೋತ್ಸವ May 6-10 5 ದಿನಗಳವರೆಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. May 6-5 ಗಣಪತಿ ಪೂಜೆ, ಪುಣ್ಯಹಾನಾಂದಿ, ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಲಲಿತ ಸಹಸ್ರಮಾರ್ಜನೆ, ದುರ್ಗಾ ಹೋಮ, ಪೂರ್ಣಾಹುತಿ ನಂತರ May 10:30 ಚೌಡೇಶ್ವರಿ ಅಮ್ಮನವರ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಜ್ಯೋತಿ ಸಮೇತವಾಗಿ ಮಂಗಳವಾದ್ಯದೊಂದಿಗೆ ನೆರವೇರಿಸಲಾಗುವುದು. ಭಾಷೆಗಾಗಿ ಬದುಕುವುದು ಮುಖ್ಯ. ಹಂಪಾಪುರ. ಒಬ್ಬ ಮನುಷ್ಯನಲ್ಲಿ ಜ್ಞಾನ ಇದ್ದಾಗ ಮಾತ್ರ ನಾಡು, ನುಡಿ, ನೆಲ, ಜಲ ಉಳಿಯಲು ಸಾಧ್ಯ ಎಂದು ಭೀಮಟ್ಕೆರೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಸಂತೋಷ್ ಚೊಕ್ಕಾಡಿರಬಹುದು ತಿಳಿಸಿದ್ದಾರೆ. HD Kote ತಾಲೂಕಿನ ತುಂಬಸೋಗೆ ಗ್ರಾಮದಲ್ಲಿ MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮಂಗಳವಾರ ನಡೆದ 112ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಉದ್ದೇಶಿಸಿ ಇವರು ಮಾತನಾಡಿದರು. CET May 11 ದಾಖಲೆ ಪರಿಶೀಲನೆ. ಬೆಂಗಳೂರು ಪ್ರಸಕ್ತ ಸಾಲಿನ UG ECET ಅರ್ಜಿಯಲ್ಲಿ ಅರ್ಹತಾ ಖಂಡಿಕೆ A1, B1, B, C, D, E, F, G, H, I, J, K, LMN, OP, O1 ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯನ್ನು May 11-22 ನಡೆಸಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಚ್ ಪ್ರಸನ್ನರವರು ತಿಳಿಸಿದ್ದಾರೆ. ಉಪಶಮನ ಆರೈಕೆ ವಿಸ್ತರಣೆ. ಬೆಂಗಳೂರು ಉಪಶಮನ ಆರೈಕೆಯನ್ನು ರಾಜ್ಯಾದ್ಯಂತ ಪ್ರಾರಂಭಿಸುವ ಗುರಿ ಇದ್ದು ಬೆಂಗಳೂರಿನಲ್ಲಿ 4-5 ಪ್ರಾರಂಭಿಸಿದ್ದೇವೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. MSME ಸಾಲ ಖಾತರಿ. ನವದೆಹಲಿ ಅತಿ ಸಣ್ಣ ಹಾಗೂ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಿಗಳನ್ನು ಗುರಿಯಾಗಿಸಿಕೊಂಡು 18,100 ಮೊತ್ತದ ತುರ್ತು ಸಾಲ ಖಾತರಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಮಂಗಳವಾರ ಒಪ್ಪಿಗೆ ನೀಡಿದೆ. ಕಬ್ಬಿನ FRP ಹೆಚ್ಚಳ. ನವದೆಹಲಿ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗುವ 2026-27 ಹಂಗಾಮಿನಲ್ಲಿ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಗಳು ಪಾವತಿಸಬೇಕಾದ ಕನಿಷ್ಠ ಬೆಲೆಯನ್ನು ಕ್ವಿಂಟಾಲ್ಗೆ 365 ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಂಗಳವಾರ ನಿರ್ಧರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕಬ್ಬಿನ ನ್ಯಾಯಸಮ್ಮತ ಮತ್ತು ಲಾಭದಾಯಕ ದರದ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕಳೆದ ವರ್ಷ FRP 355 ಇತ್ತು. ಸಂಚು ಮಿಂಚು ಚೆನ್ನೈ ಗೆಲುವು. ನವದೆಹಲಿ ಬೌಲರ್ಗಳ ಶಿಸ್ತಿನ ದಾಳಿಯ ಬಳಿಕ ಆರಂಭಿಕ ಬ್ಯಾಟರ್ ಸಂಜು ಸಾಮನ್ ಮತ್ತೊಂದು ಸೊಗಸಾದ ಇನ್ನಿಂಗ್ಸ್ ಆಡಿದರು. ಇದರಿಂದಾಗಿ ಚೆನ್ನೈ ಸೂಪರ್ ಕಿಂಗ್ ತಂಡವು ಮಂಗಳವಾರ IPL ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 8 ಸುಲಭ ಜಯ ದಾಖಲಿಸಿತು. ಈ ಗೆಲುವಿನೊಂದಿಗೆ ಋತುರಾಜ್ ಗಾಯಕ್ವಾಡ್ ಪಡೆಯು April 11 ಡೆಲ್ಲಿ ವಿರುದ್ಧ ತನ್ನ ತವರಿನಲ್ಲಿ ಅನುಭವಿಸಿದ್ದ 23 ರನ್ಗಳ ಸೋಲಿಗೆ ಮುಯಿ ತೀರಿಸಿಕೊಂಡಿತು. 10 ಪಂದ್ಯಗಳಲ್ಲಿ 10 ಅಂಕ ಗಳಿಸಿದ ಚೆನ್ನೈ ತಂಡವು ಪ್ಲೇಆಫ್ ಕನಸನ್ನು ಜೀವಂತವಾಗಿ ಉಳಿಸಿಕೊಂಡಿತು. ತವರಿನಲ್ಲಿ ಸತತ 4ನೇ ಸೋಲು ಕಂಡ ಅಕ್ಷರ್ ಪಟೇಲ್ ಪಡೆಯು ಪ್ಲೇಆಫ್ ಆದಿ ಕಠಿಣವಾಯಿತು. ಮುಯಿ ತೀರಿಸಿಕೊಳ್ಳುವತ್ತ ಸಂಚಿತ. ಹೈದರಾಬಾದ್ ಸತತ 2 ಸೋತಿರುವ ಪಂಜಾಬ್ ಕಿಂಗ್ಸ್ ತಂಡವು ತನ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಲೋಪಗಳನ್ನು ಸುಧಾರಿಸಿಕೊಂಡು ಸನ್ರೈಸರ್ಸ್ ಹೈದರಾಬಾದ್ ಎದುರು ಕಣಕ್ಕಿಳಿಯಲು ಸಿದ್ಧವಾಗಿದೆ. ಉಪ್ಪಳದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ ಈ ಪಂದ್ಯವು ರೋಚಕ ಘಟ್ಟ ತಲುಪುವ ನಿರೀಕ್ಷೆ ಮೂಡಿಸಿದೆ. ಏಕೆಂದರೆ ಪಂಜಾಬ್ ತಂಡವು ಈ ಟೂರ್ನಿಯಾದಲ್ಲಿ ತನ್ನ ಮೊದಲ 7 ಪೈಕಿ 6 ಜಯಭೇರಿ ಬಾರಿಸಿತು. 1 ಮಳೆಯಿಂದಾಗಿ ರದ್ದಾಗಿತ್ತು. ಆದರೆ ಕಳೆದ 2 ಸೋತಿತು. ಆದರೂ 13 ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಭಾರತದ ಆಟಗಾರ್ತಿಯರ ಮುನ್ನಡೆ. ತುಮಕೂರು ಸಿಂಗಲ್ಸ್ ಮತ್ತು ಡಬಲ್ಸ್ನಲ್ಲಿ ಸ್ಫೂರ್ತಿಯುತ ಪ್ರದರ್ಶನ ನೀಡಿದ ಭಾರತದ ಆಟಗಾರ್ತಿಯರು ಮಂಗಳವಾರ ಆರಂಭವಾದ ತುಮಕೂರು ಓಪನ್ ITFW 30ನೇ ವಿಶ್ವ ಮಹಿಳಾ ಟೆನ್ನಿಸ್ ಟೂರ್ನಿಯ 2ನೇ ಸುತ್ತು ತಲುಪಿದರು. ಇಲ್ಲಿನ ವಿಶ್ವವಿದ್ಯಾಲಯದ ಆವರಣದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಸಿಂಗಲ್ಸ್ನಲ್ಲಿ ಮಾಧುರಿಮಾ ಸಾವಂತ್ ರವರು ಮೊದಲ ಸುತ್ತಿನಲ್ಲಿ 6-3, 3-6, 6-1 ರಷ್ಯಾದ ಮಾರಿಯಾ ರವರನ್ನು ಸೋಲಿಸಿದರು. ಡೋಪಿಂಗ್ ಪರೀಕ್ಷೆ ತಪ್ಪಿಸಿ

ಸಿಗುಂಡ ವಿನೀಶ್ಗೆ ಮೊದಲ ನೋಟಿಸ್. ನವದೆಹಲಿ, ಭಾರತದ ಕುಸ್ತಿ ತಾರಿ ವಿನೀಶ್ ಪೋಗಟ್ಟಾರ್ ಅವರು ಸ್ಪರ್ಧೆಯಿಂದ ವೇಳೆ ನಡೆಸಲಾಗುವ ಡೋಪಿಂಗ್ ಪರೀಕ್ಷೆ ತಪ್ಪಿಸಿಕೊಂಡಿದ್ದು 12 ತಿಂಗಳಲ್ಲಿ ಮೊದಲ ಬಾರಿ ಅವರು ವಾಸಸ್ಥಳದ ಮಾಹಿತಿ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಇಂಟರ್ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೋಟಿಸ್ ನೀಡಿದೆ. ಸ್ಕೇಟ್ ಶೂಟರ್ಗಳಿಗೆ ನಿರಾಸೆ. ಕಜಕಸ್ತಾನ್ ಭಾರತದ ಸ್ಕೇಟ್ ಶೂಟರ್ಗಳಲ್ಲಿ ನಡೆಯುತ್ತಿರುವ ISSF ವಿಶ್ವಕಪ್ ಶಾರ್ಟ್ಗನ್ ಸ್ಪರ್ಧೆಯಲ್ಲಿ ಮಂಗಳವಾರ ನಿರಾಶೆ ಅನುಭವಿಸಿದರು. ಯಾರಿಗೂ ಅಂತಿಮ ಸುತ್ತಿಗೆ ಅರ್ಹತೆ ಪಡೆಯಲು ಸಾಧ್ಯವಾಗಲಿಲ್ಲ. 3ನೇ ಸ್ಥಾನದಲ್ಲಿ ಭಾರತ ತಂಡ. ಶ್ಲಾಘೈ. ಮಾಜಿ ವಿಶ್ವ ಚಾಂಪಿಯನ್ ಓಜಸ್ ದೇವಕಳೆ ನೇತೃತ್ವದಲ್ಲಿ ಭಾರತ ಪುರುಷರ ತಂಡ ಅರ್ಚರಿ ವಿಶ್ವಕಪ್ ಸ್ಟೇಜ್ ಟೂರ್ನಿಯಲ್ಲಿ ಕಾಂಪೌಂಡ್ ವಿಭಾಗದ ಅರ್ಹತಾ ಸುತ್ತಿನಲ್ಲಿ ಮಂಗಳವಾರ ಉತ್ತಮ ಆರಂಭ ಮಾಡಿದರು. 2023ರಲ್ಲಿ ಬರ್ಲಿನ್ ವಿಶ್ವ ಅರ್ಚರಿ ಚಾಂಪಿಯನ್ಶಿಪ್ ಗೆದ್ದಿದ್ದ ದೇವತಳೆ 711 ಪಾಯಿಂಟ್ಸ್ಗಳನ್ನೊಡನೆ ಒಟ್ಟಾರೆ 7ನೇ ಸ್ಥಾನದಲ್ಲಿ ಮುಗಿಸಿಕೊಂಡು ಶಾಹಿಲ್ ಜಾಧವ್ ಸಹ 711 ಪಾಯಿಂಟ್ ಗಳಿಸಿ ನಂತರ ಸ್ಥಾನ ಗಳಿಸಿದರು. ಕುಶಾಲ್ ದಲಾಲ್ ರವರು ಒಟ್ಟಾರೆ 18ನೇ ಸ್ಥಾನ ಗಳಿಸಿದರು. ತಂಡ 3ನೇ ಶ್ರೇಯಾಂಕ ಗಿಟ್ಟಿಸಿಕೊಂಡಿತು. ಪರಿಷ್ಕೃತ ನಿಯಮ, ಹೆಚ್ಚು ವ್ಯತ್ಯಾಸವಿಲ್ಲ. ನವದೆಹಲಿ ಬ್ಯಾಡ್ಮಿಂಟನ್ ಪಂದ್ಯಗಳಲ್ಲಿ 15x3 ಸ್ಕೋರಿಂಗ್ ನಿಯಮ ಪರಿಷ್ಕೃತಗೊಳಿಸಲಾಗುತ್ತಿದೆ. ಇದರಿಂದ ಹೆಚ್ಚು ವ್ಯತ್ಯಾಸವೇನೂ ಆಗಲ್ಲ ಎಂದು ಭಾರತದ ಬ್ಯಾಡ್ಮಿಂಟನ್ ಡಬಲ್ ಆಟಗಾರ ಚಿರಾಗ್ ಶೆಟ್ಟಿ ರವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಅತಿ ಕಿರಿಯ ಐಎಂ ಆಗಿ ಅಪಾರ್. ಬೆಂಗಳೂರು ನಗರದ ಚೆಸ್ ಪ್ರತಿಭೆ ಅಪಾರ್ ರವರು ಕರ್ನಾಟಕದ ಅತಿ ಕಿರಿಯ ಇಂಟರ್ನ್ಯಾಷನಲ್ ಮಾಸ್ಟರ್ ಎನಿಸಿದ್ದಾರೆ. ಇದಕ್ಕೆ ಅಗತ್ಯವಿರುವ 3 ಐಎಂ ನಾರ್ಮ್ ಮತ್ತು ರೇಟಿಂಗ್ ಅನ್ನು ಅಪಾರ್ ಕೇವಲ 5 ವಾರಗಳ ಅಂತರದಲ್ಲಿ ಪೂರೈಸಿದ್ದಾರೆ. ಇವತ್ತಿನ ಶುಭಾಷಿತ. ವಿದ್ಯೆ ಒಂದೊಂದು ಕಡೆ ಒಂದೊಂದು ಬಗೆಯ ಹಣ್ಣು ಕೊಡುತ್ತದೆ. ಪಂಜೆ ಮಂಗೇಶ ರಾವ್ ರವರು.

ಪ್ರೀತಿಯ ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ₹105, ಪೆನ್ಸಿಲ್ ಬೀನ್ಸ್ ₹105, ಮೆಣಸಿನಕಾಯಿ ₹25, ಸೌತೆಕಾಯಿ ₹13, ಎಂಸಿ ₹3, ಸುನಾಮಿ ₹4, ಎಳವನ ₹3, ಗುಂಡು ಬದನೆಕಾಯಿ ₹13, ಕುಂಬಳಕಾಯಿ ₹10, ಹೀರೆಕಾಯಿ ₹20, ಪಡವಲಕಾಯಿ ₹27, ತೊಂಡೆಕಾಯಿ ₹30, ಆಕಳಕಾಯಿ ₹32, ಕಾಲಿಫ್ಲವರ್ ₹25, ಪೈರ್ ₹65, ದಪ್ಪ ಮೆಣಸಿನಕಾಯಿ ₹27, ಸೋರೆಕಾಯಿ ₹10, ಬದನೆಕಾಯಿ ₹17, ಕೋಸು ₹20, ಸೀಮೆ ಬದನೆಕಾಯಿ ₹33, ಬಜ್ಜಿ ಮೆಣಸಿನಕಾಯಿ ₹35, ಬೆಂಡೆಕಾಯಿ ₹17,

ಕೇಳುಗರ ಕೇಳರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/5/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9

9686663 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ ನಿಮ್ಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿಮಗೆ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು

0: ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 6/5/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ

ನಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರ. ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತೀಯರ ಆರೋಗ್ಯ ಮತ್ತು ಆನುವಂಶಿಕತೆಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ನಮ್ಮ ದೇಶದ ವೈವಿಧ್ಯಮಯ ಜನಸಮುದಾಯಗಳ ಡಿಎನ್ಎ ಸಂರಚನೆಯನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಜಿನೋಮ್ ಇಂಡಿಯಾ ಯೋಜನೆಯು ಅತ್ಯಂತ ಮಹತ್ವದ ಮೈಲಿಗಲ್ಲನ್ನು ತಲುಪಿದೆ. ಈ ಬೃಹತ್ ಸಂಶೋಧನೆಯ ಮೂಲಕ ಭಾರತೀಯರಲ್ಲಿ ಮಾತ್ರ ಕಂಡುಬರುವ ಸುಮಾರು 4.4 ಕೋಟಿ ಹೊಸ ಜೀನ್ ಬದಲಾವಣೆಗಳನ್ನು ಅಥವಾ ಜೆನೆಟಿಕ್ ವೇರಿಯಂಟ್ಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆಯು ಭವಿಷ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡುವ ಪ್ರೆಸಿಷನ್ ಮೆಡಿಸಿನ್ ಅಥವಾ ನಿಖರ ವೈದ್ಯಕೀಯ ಪದ್ಧತಿಗೆ ಬಲವಾದ ಅಡಿಪಾಯವನ್ನು ಹಾಕಿದೆ. ಸಾಮಾನ್ಯವಾಗಿ ಆಧುನಿಕ ವೈದ್ಯಕೀಯ ಶಾಸ್ತ್ರವು ಯುರೋಪಿಯನ್ ದೇಶಗಳ ಜನರ ಡಿಎನ್ಎ ಮಾಹಿತಿಯನ್ನು ಆಧರಿಸಿ ರೂಪಿತವಾಗಿದೆ. ಆದರೆ ಭಾರತೀಯರ ದೇಹದ ಜೈವಿಕ ರಚನೆಯು ಯುರೋಪಿಯನರಿಗಿಂತ ವಿಭಿನ್ನವಾಗಿದೆ. ಇದರಿಂದಾಗಿ ದೇಶಗಳಲ್ಲಿ ಯಶಸ್ವಿಯಾದ ಔಷಧಗಳು ಅಥವಾ ಚಿಕಿತ್ಸಾ ಪದ್ಧತಿಗಳು ಭಾರತೀಯರಿಗೆ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರಬಹುದು ಅಥವಾ ಅಷ್ಟೇ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿರಬಹುದು. ಈ ಕೊರತೆಯನ್ನು ನೀಗಿಸಲು ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆಯು ಧನ ಸಹಾಯದೊಂದಿಗೆ 2021 ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರ ಸೇರಿದಂತೆ ದೇಶದ 20 ಪ್ರಮುಖ ಸಂಸ್ಥೆಗಳ ವಿಜ್ಞಾನಿಗಳು ಈ ತಂಡದಲ್ಲಿದ್ದಾರೆ. ಕರ್ನಾಟಕವು ಸೇರಿದಂತೆ ದೇಶದಾದ್ಯಂತ ಇರುವ 83 ವಿವಿಧ ಜನಸಮುದಾಯಗಳ ಸುಮಾರು 20,000 ಹೆಚ್ಚು ವ್ಯಕ್ತಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಸುಮಾರು 10,000 ಹೆಚ್ಚು ಸಂಪೂರ್ಣ ಜೀನ್ ಸಂಯೋಜನೆಯನ್ನು ವಿಶ್ಲೇಷಿಸಲಾಗಿದೆ. ಜೀನ್ ಎನ್ನುವುದು ನಮ್ಮ ದೇಹದ ಬೆಳವಣಿಗೆ ಮತ್ತು ಕಾರ್ಯ ವೈಖರಿಯನ್ನು ನಿರ್ಧರಿಸುವ ಒಂದು ಬ್ಲೂ ಪ್ರಿಂಟ್ ಅಥವಾ ನಕಾಶೆ ಇದ್ದಂತೆ. ಈ ನಕಾಶೆಯಲ್ಲಿ ಸಣ್ಣ ಬದಲಾವಣೆಗಳು, ನಮಗೆ ಬರುವ ಕಾಯಿಲೆಗಳು ಮತ್ತು ನಾವು ತೆಗೆದುಕೊಳ್ಳುವ ಔಷಧಿಗಳು ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಈ ಸಂಶೋಧನೆಯಲ್ಲಿ ಪತ್ತೆಯಾದ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಭಾರತೀಯ ಜೀನ್ ವೈವಿಧ್ಯ. ಜಗತ್ತಿನ ಇತರೆ ಭಾಗಗಳಲ್ಲಿ ಅಪರೂಪವಾಗಿರುವ ಕೆಲವು ರೋಗಕಾರಕ ಜೀನ್ ಬದಲಾವಣೆಗಳು ಭಾರತದ ಕೆಲವು ನಿರ್ದಿಷ್ಟ ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸ್ವಜಾತಿ ವಿವಾಹ ಅಥವಾ ಎಂಡೋಗಮಿ ಪದ್ಧತಿ. ಒಂದು ಸಣ್ಣ ಗುಂಪಿನೊಳಗೆ ಮದುವೆ ಸಂಬಂಧಗಳು ನಡೆಯುವುದರಿಂದ ಆ ಗುಂಪಿನ ವಿಶಿಷ್ಟ ಜೀನ್ ಗುಣಲಕ್ಷಣಗಳು ತಲೆಮಾರುಗಳಿಂದ ಹಾಗೆಯೇ ಉಳಿದುಕೊಂಡು ಬಂದಿದೆ. ಇದನ್ನು ವಿಜ್ಞಾನದ ಭಾಷೆಯಲ್ಲಿ ಫೌಂಡರ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ವೈವಿಧ್ಯಮಯ ರಾಜ್ಯಗಳಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳು ಮತ್ತು ವಿಶಿಷ್ಟ ಸಂಸ್ಕೃತಿಯ ಸಮುದಾಯಗಳಿವೆ. ಈ ಸಂಶೋಧನೆಯ ಪ್ರಕಾರ ಇಂತಹ ಸಮುದಾಯಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಶ್ರವಣ ದೋಷ, ದೃಷ್ಟಿಮಾಂದ್ಯತೆ ಮತ್ತು ಕೊಬ್ಬಿನಾಂಶದ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿದೆ. ಈ ಆರೋಗ್ಯ ಅಪಾಯಗಳು ದೇಶಾದ್ಯಂತ ಸಮಾನವಾಗಿ ಹರಡಿಲ್ಲ, ಬದಲಾಗಿ ಆಯಾ ಸಮುದಾಯಗಳ ಜೀನ್ ಸಂರಚನೆಗೆ ಅನುಗುಣವಾಗಿ ಬದಲಾಗುತ್ತದೆ. ಇದಲ್ಲದೆ ನಾವು ದಿನನಿತ್ಯ ಬಳಸುವ ಕೆಲವು ಸಾಮಾನ್ಯ ಔಷಧಿಗಳ ಮೇಲೆ ಈ ಜೀನ್ ಬದಲಾವಣೆಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದು ಸಹ ಬೆಳಕಿಗೆ ಬಂದಿದೆ. ಉದಾಹರಣೆಗೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಔಷಧಿಗಳು, ಖಿನ್ನತೆ ನಿವಾರಕಗಳು ಮತ್ತು ಕ್ಯಾನ್ಸರ್ ಚಿಕಿತ್ಸೆಯ ಔಷಧಿಗಳನ್ನು ನಮ್ಮ ದೇಹವು ಹೇಗೆ ಜೀರ್ಣಿಸಿಕೊಳ್ಳುತ್ತದೆ ಎಂಬುದು ನಮ್ಮ ಜೀನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಯುರೋಪಿಯನ್ ಮಾದರಿಯನ್ನು ಅನುಸರಿಸಿ ಭಾರತೀಯರಿಗೆ ಔಷಧದ ಪ್ರಮಾಣ ನಿಗದಿಪಡಿಸುವುದು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಎಂದು ಈ ಅಧ್ಯಯನ ಎಚ್ಚರಿಸಿದೆ. ಈ ಸವಾಲನ್ನು ಎದುರಿಸಲು ವಿಜ್ಞಾನಿಗಳು ಜಿನೋಮ್ ಇಂಡಿಯಾ ಇಂಪ್ಲಾಂಟೇಷನ್ ಪ್ಯಾನೆಲ್ ಎಂಬ ವಿಶೇಷ ಡಿಜಿಟಲ್ ಸಾಧನವನ್ನು ಸಿದ್ಧಪಡಿಸಿದ್ದಾರೆ. ಇದು ದಕ್ಷಿಣ ಏಷ್ಯಾದ ಜನರ ಜೀನ್ ಮಾಹಿತಿಯನ್ನು ನಿಖರವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಿರುವ ಇತರೆ ಸಾಹಿತು ಭಾರತೀಯರ ಆರೋಗ್ಯ ಪರಿಸ್ಥಿತಿಯನ್ನು ಪತ್ತೆ ಹಚ್ಚುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಸಾಬೀತಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜಿನೋಮ್ ಇಂಡಿಯಾ ಯೋಜನೆಯು ಕೇವಲ ಒಂದು ವೈಜ್ಞಾನಿಕ ಸಾಧನೆಯಲ್ಲ,
ಇದು ಭಾರತೀಯರ ಭವಿಷ್ಯದ ಆರೋಗ್ಯ ರಕ್ಷಣೆಯ ದಿಕ್ಸೂಚಿಯಾಗಿದೆ. ಇದರಿಂದಾಗಿ ವೈದ್ಯರು ಇನ್ನು ಮುಂದೆ ಎಲ್ಲರಿಗೂ

0: ಒಂದೇ ಚಿಕಿತ್ಸೆ ಎನ್ನುವ ಬದಲು ರೋಗಿಯ ಜೀನ್ ಮಾಹಿತಿಯನ್ನು ನೋಡಿ ಅವರಿಗೆ ಸರಿಹೊಂದುವ ಔಷಧ ಅಥವಾ ಪ್ರಮಾಣವನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಇದು ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡುವುದಲ್ಲದೆ ಪ್ರಾಣಹಾನಿಯನ್ನು ತಪ್ಪಿಸಲು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಶೋಧನೆಯ ವ್ಯಾಪ್ತಿಯನ್ನು ಇನ್ನೂ ಹೆಚ್ಚು ಜನರಿಗೆ ವಿಸ್ತರಿಸುವ ಗುರಿಯನ್ನು ವಿಜ್ಞಾನಿಗಳು ಹೊಂದಿದ್ದಾರೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಜೀವನ ಮೊಬೈಲ್, ಟ್ಯಾಬ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯ ಆಗುತ್ತಿರುವುದು ಅವರ ಅಧ್ಯಯನಕ್ಕೆ ತುಂಬ ತೊಂದರೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯಕವಾಗುವ ಸರಳ ಹಾಗೂ ಅಷ್ಟೇ ಶಕ್ತಿಯುತ ಮಾಧ್ಯಮವೆಂದರೆ ಪತ್ರಿಕೆ ಓದು ತುಂಬ ಅವಶ್ಯವಾದದ್ದು. ಪತ್ರಿಕೆಯು ಎಲ್ಲ ವಯೋಮಾನದವರಿಗೆ ಅನ್ವಯವಾಗುವಂತೆ ವಿಶೇಷ ವಿಶ್ಲೇಷಣೆ ಇರುವುದರಿಂದ ಅವರ ಮಾನಸಿಕ ದೃಢತೆಗೆ ಸಹಕಾರಿಯಾಗುತ್ತದೆ. ಅದು ಶಾಲಾ ಮಕ್ಕಳಿಗೆ ಕೇವಲ ಸುದ್ದಿಯನ್ನಷ್ಟೇ ನೀಡುವುದಿಲ್ಲ, ಅವರ ಜ್ಞಾನ ವಿಸ್ತರಣೆಯ ಕಿಟಕಿಯಾಗಿದೆ. ಪತ್ರಿಕೆಗಳು ಪ್ರಜಾಪ್ರಭುತ್ವದ 4ನೇ ಕಂಬ, ಅಂದರೆ ಶಾಸನ, ಕಾರ್ಯನಿರ್ವಹಣೆ, ನ್ಯಾಯಾಂಗದ ಜೊತೆಗೆ ಪತ್ರಿಕೆಗೆ ಸಮಾಜವನ್ನು ಎಚ್ಚರಿಸುವ ಮಹತ್ತರ ಹೊಣೆಯಿದೆ ಎಂದು ಎಡ್ಮಂಡ್ ಬರ್ನ್ ಹೇಳಿದರೆ, ಜನತಂತ್ರದ ಜೀವಾಳವೇ ಸ್ವತಂತ್ರ ಪತ್ರಿಕೆ ಎಂಬುದನ್ನು ಜವಾಹರಲಾಲ್ ನೆಹರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶೋಷಿತರ ವಂಚಿತರ ಧ್ವನಿಯಾಗಲು ಪತ್ರಿಕೆಗಳು ನೆರವಾಗಬೇಕು ಎಂಬುದನ್ನು ತಿಳಿಸುತ್ತಾ, ಸಮಾಜ ಸುಧಾರಣೆಗೆ ಪತ್ರಿಕೆ ಅತ್ಯಂತ ಪರಿಣಾಮಕಾರಿ ಸಾಧನ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಬಹುಮುಖ ಆಶಯಗಳನ್ನು ಹೊಂದಿದ ಪತ್ರಿಕೆ ಇಂದು ಶಾಲಾ ಮಕ್ಕಳಿಗೆ ತುಂಬ ಉಪಯುಕ್ತ ಎಂಬುದನ್ನು ಒತ್ತಿ ಹೇಳಲಾಗುತ್ತಿದೆ. ದೇಶ ವಿದೇಶದ ಘಟನೆಗಳು, ವಿಜ್ಞಾನ ಸಾಧನೆಗಳು, ಕ್ರೀಡೆ, ಪರಿಸರ, ಸಂಸ್ಕೃತಿ ಮೊದಲಾದ ವಿಷಯಗಳು ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ವಿಜ್ಞಾನ ಹಾಗೆ ಪಠ್ಯಪುಸ್ತಕದ ಹೊರಗಿನ ಜಗತ್ತನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಪತ್ರಿಕೆ ಮಕ್ಕಳ ಚಿಂತನಾ ಶಕ್ತಿಯನ್ನು ತೀವ್ರಗೊಳಿಸುತ್ತದೆ. ಸುದ್ದಿ ಓದಿದ ನಂತರ ಏಕೆ, ಹೇಗೆ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಈ ಪ್ರಶ್ನಿಸುವ ಮನೋಭಾವವೇ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತವೆ. ಮಕ್ಕಳು ಪತ್ರಿಕೆ ಓದುವುದರಿಂದ ಸಾಮಾನ್ಯ ಜ್ಞಾನ, ಭಾಷಾ ಕೌಶಲ್ಯ ಅಭಿವೃದ್ಧಿ, ಚಿಂತನಾಶಕ್ತಿ, ಆತ್ಮವಿಶ್ವಾಸ ಕೂಡ ಹೆಚ್ಚಳವಾಗುತ್ತದೆ. ಪತ್ರಿಕೆ ಕೇವಲ ಹೊರಗಿನ ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ ಶಾಲಾ ಪಠ್ಯ ಪೂರಕವಾಗಿ ಹಲವಾರು ವಿಷಯಗಳನ್ನು ಅಲ್ಲಿ ಕಂಡುಕೊಳ್ಳಲು ಸಾಧ್ಯವಿದೆ. ಪತ್ರಿಕೆ ಓದುವುದನ್ನು ಮಕ್ಕಳು ರೂಢಿಸಿಕೊಂಡರೆ ಅವರಲ್ಲಿ ಮೊಬೈಲ್ ಗೀಳು ಕಡಿಮೆಯಾಗುತ್ತದೆ. ಇದರಿಂದ ಅವರ ಭಾಷಾ ಪ್ರೌಢಿಮೆಯ ಜೊತೆಗೆ ಜ್ಞಾನದ ಅಭಿವೃದ್ಧಿಯು ಆಗುತ್ತಾ ಸಾಗುತ್ತದೆ. ದಿನನಿತ್ಯದ ಶಾಲಾ ಅವಧಿಯಲ್ಲಿ 10 ನಿಮಿಷವನ್ನಾದರೂ ಮಕ್ಕಳಿಗೆ ಪತ್ರಿಕೆ ಓದುವುದನ್ನು ಕಡ್ಡಾಯಗೊಳಿಸುವ ಅವಶ್ಯಕತೆ ಇದೆ. ಇದರಿಂದ ಓದುವ ಸದಾಭಿರುಚಿ ಹಾಗೂ ಕುತೂಹಲ ಕೂಡ ಉಂಟಾಗುತ್ತದೆ. ಪತ್ರಿಕೆಯನ್ನು ಓದುವ ಮೂಲಕ ವಿವಿಧ ವಿಷಯಗಳನ್ನು ಕ್ರೋಢೀಕರಿಸುತ್ತಾ ತಮ್ಮ ಪಠ್ಯ ವಿಷಯಗಳನ್ನು ಅಭ್ಯಾಸ ಮಾಡಲು ಕೂಡ ತುಂಬ ಆಸಕ್ತಿ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಅವಶ್ಯಕ. ಇದನ್ನು ಕಟ್ಟುನಿಟ್ಟಾಗಿ ಶಾಲಾ ಅವಧಿಯಲ್ಲಿ ಓದಲು ಅನುಕೂಲವಾಗುವಂತೆ ಜಾರಿಗೆ ತರುವುದು ತುಂಬ ಅವಶ್ಯವಾಗಿದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ವರ್ಷಗಳಿಂದ ನಾಡಿನಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನು ಪ್ರಸ್ತುತ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 19 ಜಿಲ್ಲೆಗಳನ್ನು ಒಳಗೊಂಡ 3 ರೈಲ್ವೆ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಇದರಿಂದ ಸಂಪರ್ಕ ವೃದ್ಧಿಯಾಗುವುದಲ್ಲದೆ ರೈಲ್ವೆ ಕಾರ್ಯಾಚರಣೆಯ ದಕ್ಷತೆ ಸುಧಾರಿಸಲಿದೆ ಮತ್ತು ರಾಷ್ಟ್ರದ ಪ್ರಮುಖ ಪ್ರವಾಸಿ ತಾಣಗಳ ಸಂಪರ್ಕ ಮತ್ತಷ್ಟು ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳಕ್ಕೆ ಸಂಪುಟ ಮಹತ್ವದ ನಿರ್ಧಾರ ಕೈಗೊಂಡಿರುವುದರಿಂದ ನ್ಯಾಯಾಂಗದಲ್ಲಿ ಮೂಲಸೌಕರ್ಯ ಬಲಗೊಳ್ಳುವುದಲ್ಲದೆ ಜನರಿಗೆ ತ್ವರಿತ ನ್ಯಾಯದಾನವಾಗಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸುತ್ತಿದ್ದಾರೆ. ಉಭಯ ನಾಯಕರು ಹೈದರಾಬಾದ್ ಹೌಸ್ನಲ್ಲಿ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳು ಸೇರಿದಂತೆ ದ್ವಿಪಕ್ಷೀಯ ಸಂಬಂಧದ ಹಲವು ಆಯಾಮಗಳ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ದ್ವಿಪಕ್ಷೀಯ ಮಾತುಕತೆಯ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ಸಭೆ ನಡೆಸಲಿದ್ದಾರೆ. 3 ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ವಿಯೆಟ್ನಾಂ ಅಧ್ಯಕ್ಷರಿಗೆ ಇಂದು ಬೆಳಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್, ಅಶ್ವಿನಿ

0: ವೈಷ್ಣವ್ ಮತ್ತು ಡಾ ಜಿತೇಂದ್ರ ಸಿಂಗ್ ಮತ್ತಿತರರು ವಿಯೆಟ್ನಾಂ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಆನಂತರ ವಿಯೆಟ್ನಾಂ ಅಧ್ಯಕ್ಷರು ರಾಜ್ಘಾಟ್ಗೆ ಭೇಟಿ ನೀಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುಯಲ್ ಓರಂ ದೆಹಲಿಯಲ್ಲಿಂದು ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾದರಿ ವಸತಿ ಶಾಲೆಗಳ ನಿರ್ಮಾಣದ ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು, ಅವುಗಳ ಗುಣಮಟ್ಟದ ಕುರಿತು ಪರಿಶೀಲನೆ ನಡೆಸಲಾಯಿತು ಎಂದು ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿವರವನ್ನು ಹಂಚಿಕೊಂಡಿದ್ದಾರೆ. ನಿರ್ಮಾಣ ಯೋಜನೆ ಉತ್ತಮ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶೈಕ್ಷಣಿಕ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧವಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡಿರುವುದರಿಂದ ಚುನಾವಣಾ ಆಯೋಗ ಹೊಸ ವಿಧಾನಸಭೆಯ ರಚನೆಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಕುರಿತಂತೆ ಆಯಾ ರಾಜ್ಯಗಳ ಚುನಾವಣಾಧಿಕಾರಿಗಳು, ಎಲ್ಲ 5 ರಾಜ್ಯಗಳ ರಾಜ್ಯಪಾಲರು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯದ ಕುರಿತು ಹಾಗೂ ಹೊಸ ಸರ್ಕಾರಗಳ ರಚನೆಗೆ ಅನುವು ಮಾಡಿಕೊಡುವಂತೆ ಅಧಿಸೂಚನೆಯನ್ನು ರವಾನಿಸಿದ್ದಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅಧಿಸೂಚನೆ ಹೊರಡಿಸಿರುವುದು ಅತ್ಯಂತ ಪ್ರಮುಖ ಸಾಂವಿಧಾನಿಕ ಕ್ರಮವಾಗಿದೆ. ಇದರೊಂದಿಗೆ ಚುನಾವಣಾ ಆಯೋಗದ ಕರ್ತವ್ಯಗಳೆಲ್ಲ ಪೂರ್ಣಗೊಂಡಿದ್ದು ಇನ್ನು ಹೊಸ ವಿಧಾನಸಭೆಗಳ ರಚನೆಗೆ ಹಾದಿ ಸುಗಮವಾಗಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ ಆಯಾ ರಾಜ್ಯಗಳ ರಾಜ್ಯಪಾಲರುಗಳು ಬಹುಮತ ಪಡೆದಿರುವ ಪಕ್ಷಗಳಿಗೆ ಹೊಸ ಸರ್ಕಾರಗಳ ರಚನೆಗೆ ಅವಕಾಶ ಮಾಡಿಕೊಡುವುದು ಸಾಂವಿಧಾನಿಕ ಕರ್ತವ್ಯವಾಗಿದೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಅದನ್ನು ಸದಾ ಎಲ್ಲರೂ ಗೌರವಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ತಿಳಿಸಿದೆ. ಪಶ್ಚಿಮ ಬಂಗಾಳದ ನಿರ್ಗಮಿತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಲು ನಿರಾಕರಿಸಿರುವ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ವಕ್ತಾರ ಸಂಬೀತ್ ಪಾತ್ರಾ, ಅಂತಹ ಹೇಳಿಕೆಗಳು ಅರಾಜಕತೆಯಿಂದ ಕೂಡಿವೆ ಎಂದು ಬಣ್ಣಿಸಿದ್ದಾರೆ. ಅಲ್ಲದೆ ಅಂತಹ ಹೇಳಿಕೆಗಳನ್ನು ನೀಡುವಾಗ ಬಹಳ ಸಂಯಮದಿಂದ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಇಂದು ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಜೋಸೆಫ್ ವಿಜಯ್ ಇಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎಂದು ಪಕ್ಷದ ನಾಯಕರು ತಿಳಿಸಿದ್ದಾರೆ. ಟಿವಿಕೆ ರಾಜ್ಯದಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸಹ ಬಹುಮತ ಸಾಬೀತುಪಡಿಸಲು ಆ ಪಕ್ಷಕ್ಕೆ ಇನ್ನೂ 10 ಶಾಸಕರ ಬೆಂಬಲ ಅಗತ್ಯವಿದೆ. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆಗೆ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಅಲ್ಲದೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಜಿಯವರನ್ನು ಸಹ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅಂತೆಯೇ ಅಸ್ಸಾಂನಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಲಾಗಿದ್ದು ಸಹ ಅಧ್ಯಕ್ಷರನ್ನಾಗಿ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ಪಕ್ಷ ನೇಮಿಸಿದೆ. ಅಂತೆಯೇ ಪುದುಚೇರಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಕೇಂದ್ರ ವೀಕ್ಷಕರನ್ನಾಗಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಹಾಗೂ ಬಿಜೆಪಿ ಪುದುಚೇರಿ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ. ಬಿಜೆಪಿಯ ಸಂಸದೀಯ ಮಂಡಳಿ ಸಭೆ ಈ ನೇಮಕಾತಿಗಳನ್ನು ಅನುಮೋದಿಸಿದೆ. ಚುನಾವಣಾ ನಂತರದ ಯಾವುದೇ ಹಿಂಸಾಚಾರ ಘಟನೆಗಳನ್ನು ನಿಯಂತ್ರಿಸಲು ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ನಿರ್ದೇಶನ ನೀಡಿದೆ. ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ತಕ್ಷಣ

0: ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಆಯೋಗ ನಿರ್ದೇಶಿಸಿದೆ. ಅಲ್ಲದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದ ಯಾವುದೇ ಗಲಭೆ, ಪ್ರಚೋದನೆ ಮತ್ತಿತರ ಕೃತ್ಯಗಳನ್ನು ತಡೆಯಲು ರಾಜ್ಯ ಆಡಳಿತ ಹಾಗೂ ಭದ್ರತಾ ಸಂಸ್ಥೆಗಳು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಯೋಗ ಸೂಚಿಸಿದೆ. ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳುವುದರ ಜೊತೆಗೆ ಎಲ್ಲಾ ನಾಗರಿಕರಿಗೆ ಭದ್ರತೆ ಹಾಗೂ ಸುರಕ್ಷತೆಯನ್ನು ರಾಜ್ಯದ ಆಡಳಿತ ಖಾತ್ರಿಪಡಿಸಬೇಕು ಎಂದು ಚುನಾವಣಾ ಆಯೋಗ ಸೂಚನೆ ನೀಡಿದೆ. ಆಡಳಿತದ ಮುಂದೆ ನೈಜ ಸಮಯದ ನಿಗಾ ವಹಿಸುವುದನ್ನು ಬಲವರ್ಧನೆಗೊಳಿಸುವ ಉದ್ದೇಶದ ಕೇಂದ್ರೀಯ ಪ್ರಭಾರಿ ಅಧಿಕಾರಿ ಸಿಪಿಒ ಪೋರ್ಟಲ್ ಅನ್ನು ನೀತಿ ಆಯೋಗ ಇಂದು ಬಿಡುಗಡೆ ಮಾಡಿದೆ. ಆಶೋತ್ತರ ಜಿಲ್ಲೆಗಳು ಮತ್ತು ಬ್ಲಾಕ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಜಾರಿಯಾಗುತ್ತಿರುವ ಬಗ್ಗೆ ಪಾಲುದಾರರ ನಡುವೆ ಸಮನ್ವಯ ಸುಧಾರಿಸುವ ಉದ್ದೇಶವನ್ನು ಈ ಪೋರ್ಟಲ್ ಹೊಂದಿದೆ. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಧಿ ಚಿಬ್ಬರ್ ಈ ಸಿಪಿಒ ಪೋರ್ಟಲ್ ವಿಶ್ವಾಸವೃದ್ಧಿ, ಪಾರದರ್ಶಕತೆ ಮತ್ತು ಸ್ಪಂದನಾಶೀಲ ಆಡಳಿತದ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಗಳ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುವುದಲ್ಲದೆ ನೀತಿ ನಿರ್ದೇಶನಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ನೆರವಾಗಲಿದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಭಾರತದ ನಿರಂತರ ಸಾಗರ ಸಹಭಾಗಿತ್ವದ ಭಾಗವಾಗಿ ಭಾರತೀಯ ನೌಕಾಪಡೆಯ ಹಡಗು ಸುನೈನಾ ಮ್ಯಾನ್ಮಾರ್ನ ಯಾಂಗೋನ್ ಬಂದರನ್ನು ತಲುಪಿದೆ. ಈ ನೌಕೆಯ ಭೇಟಿ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರ ಭೇಟಿಯೊಂದಿಗೆ ಹೊಂದಿಕೆಯಾಗುತ್ತಿದ್ದು, ಇದರಿಂದ ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ದ್ವಿಪಕ್ಷೀಯ ಸಾಗರ ಸಹಭಾಗಿತ್ವದ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಕೈಗೊಂಡಿರುವ ನಿರ್ಧಾರಗಳಿಂದ ಆರ್ಥಿಕ ಪ್ರಗತಿಗೆ ಮತ್ತಷ್ಟು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಪ್ರವಾಸದಲ್ಲಿರುವ ವಿಯೆಟ್ನಾಂ ಅಧ್ಯಕ್ಷ ತೋಲಾಮ್ ಅವರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಚರ್ಚೆ. ದೇಶಾದ್ಯಂತ ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿರ್ಮಾಣ, ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಜುಯಲ್ ಓರಮ್. ಪಂಚರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ, ಹೊಸ ವಿಧಾನಸಭೆಯ ರಚನೆಗೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಪಂಜಾಬ್ ಕಿಂಗ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
3: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ನಾಡಿನಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನು ಪ್ರಸ್ತುತಪಡಿಸ್ತಾ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ

0: ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ. ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ. ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಬರುವಂತಹ ಪ್ರಶ್ನಾರ್ಥಕ ಪದಗಳು WH ವರ್ಡ್ಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಆ ತರಗತಿಯನ್ನ ತಾವೆಲ್ಲರೂ ಆಲಿಸಿದ್ರಿ, ಗಮನ ಇಟ್ಟು ಕೇಳಿ ಅರ್ಥ ಮಾಡಿಕೊಂಡಿದ್ರಿ ಅಂತ ಹೇಳಿ ಪರಿಗಣಿಸ್ತೇನೆ, ಭಾವಿಸ್ತೇನೆ. ನಾನು ಪ್ರಶ್ನಾರ್ಥಕ ಪದಗಳನ್ನ ವಿವರಿಸುವಂತಹ ಆ ತರಗತಿಯಲ್ಲಿ ವಾಟ್, ಹೂ ಮತ್ತೆ ವೈ ಪದಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ವಾಟ್ ಅನ್ನೋದು ವಸ್ತುಗಳಿಗೆ ಪ್ರಾಣಿಗಳಿಗೆ ಉದ್ದೇಶಿಸಿ ಬಳಸ್ತೇವೆ. ವಾಟ್ ಈಸ್ ಯುವರ್ ನೇಮ್ ಅಥವಾ ವಾಟ್ ಈಸ್ ದಾಟ್, ವಾಟ್ ಈಸ್

ನಿಮಗೆ ವೈ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಯೂಸಿಂಗ್ ಕನ್ನಡ ಅಥವಾ ಥ್ರೂ ಕನ್ನಡ ಅಂತ ಹೇಳಿದ್ರೆ, ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರುವುದನ್ನ ಕಲಿಯುವುದು, ನೋನ್ ಟು ಅನ್ನೋನ್ ಅಂತ ಹೇಳ್ತಾರೆ. ಈಗ ನಿಮ್ಗೆಲ್ರಿಗೂ ಕೇಳ್ತಾ ಇರುವಂತಹ ಬಹುತೇಕ ಎಲ್ಲರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಬರುವ ಭಾಷೆಯ ಸಹಾಯವನ್ನ ತೆಗೆದುಕೊಂಡು ಚೆನ್ನಾಗಿ ಬರದೇ ಇರುವಂತಹ ಭಾಷೆಯನ್ನ ಕಲಿಯುವ ಪ್ರಯತ್ನವನ್ನ ಮಾಡೋದು. ಹಾಗಾಗಿ ವೈ ಆರ್ ಯು ಯೂಸಿಂಗ್ ಕನ್ನಡ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಕೇಳಿದ್ರೆ, ಟು ಫೆಸಿಲಿಟೇಟ್ ಯುವರ್ ಲರ್ನಿಂಗ್, ನಿಮ್ಮ ಕಲಿಕೆಯನ್ನ ಸುಗಮಗೊಳಿಸಲಿಕ್ಕೆ ನಾನು ಈ ದಾರಿಯನ್ನ ತಗೊಂಡಿದ್ದೇನೆ. ಸೊ ಇಲ್ಲಿ ವೈ ಅನ್ನೋದು ಒಂದು ಕೆಲಸ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಆ ಕೆಲಸ ನಡೀತಾ ಇದೆ, ನಡೆಯುತ್ತೆ ಅಥವಾ ನಡೆದಿತ್ತು, ಹೀಗೆ ಒಂದು ಕ್ರಿಯೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಯಾಕಾಗಿ ಅನ್ನುವ ಮಾಹಿತಿ ನಮಗೆ ಬೇಕಿದ್ದಾಗ ನಾವು ವೈ ಪದವನ್ನ ಬಳಕೆ ಮಾಡಿಕೊಳ್ತೇವೆ. ಸೊ ಹೀಗೆ ಈ WH ವರ್ಡ್ಸ್ ಅಂತ ಹೇಳಿದ್ರೆ ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ಹೌ, ಕೊನೆಗೆ ವೈ. ಈ 9 ಪದಗಳನ್ನ ನಾವು WH ವರ್ಡ್ಸ್ ಅಂತ ಹೇಳಿ ಹೇಳ್ತೇವೆ. ಪ್ರಶ್ನಾರ್ಥಕ ಪದಗಳು, ಕ್ವಶ್ಚನ್ ವರ್ಡ್ಸ್, ಅವುಗಳ ಸಹಾಯವನ್ನ ತಗೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ, ಕ್ವಶ್ಚನ್ ಸೆಂಟೆನ್ಸಸ್ ಅನ್ನ ಫ್ರೇಮ್ ಮಾಡ್ತೇವೆ. ವೈ, ಟು ಗೆಟ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಇದನ್ನ ಒಂದ್ ಕಡೆ ಗುರ್ತಾಕೊಂಡಿದ್ದೀರಿ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಆಲಿಸಿದಿರಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯ ಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ರಾಜ್ಯದಲ್ಲಿ ಬಾಕಿ ಇರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ವಿಳಂಬ ಮಾಡದೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧವಾಗಿರುವುದಾಗಿ ಸ್ಪಷ್ಟಪಡಿಸಿದರು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿಯಾದ ತಕ್ಷಣ ದೆಹಲಿಗೆ ತೆರಳಿ ರಾಜ್ಯದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಿಗೆ ಜನಸಾಮಾನ್ಯರು ನೀಡಿದ ಅಭಯಹಸ್ತವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ಇದರ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು. ರಾಜ್ಯದ ಸೂರ್ಯಕಾಂತಿ ಬೆಳೆಗಾರರ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ಕಬ್ಬು ಬೆಳೆಗಾರರಿಗೂ ಬೆಂಬಲ ಬೆಲೆ ಹೆಚ್ಚಿಸಿ ನೆರವಿಗೆ ಬಂದಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ 2026-27 ಹಂಗಾಮಿಗೆ ಕಬ್ಬಿಗೆ ಶೇಕಡ 10.25 ಮೂಲ ರಿಕವರಿ ದರದ ಮೇಲೆ ಪ್ರತಿ ಕ್ವಿಂಟಲ್ಗೆ 365 ರೂಪಾಯಿ ನ್ಯಾಯೋಚಿತ ಮತ್ತು ಲಾಭದಾಯಕ ಬೆಲೆಯನ್ನು ಅನುಮೋದಿಸಿದೆ. ಇದರಿಂದ ರಾಜ್ಯದ ಸರಿಸುಮಾರು 8-10 ಲಕ್ಷ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ. ಕಬ್ಬಿನ ರಿಕವರಿಯಲ್ಲಿ ಶೇಕಡ 0.1 ಏರಿಕೆಗೆ ₹3.56 ಪ್ರತಿ ಕ್ವಿಂಟಲ್ ಹೆಚ್ಚುವರಿ ಪ್ರೋತ್ಸಾಹಧನ ನೀಡುವುದರ ಜೊತೆಗೆ ರಿಕವರಿ ಶೇಕಡ 9.5 ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಯಾವುದೇ ಕಡಿತವಿಲ್ಲದೆ ₹338.3 ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರದ ಈ ನಿರ್ಣಯ ಕಬ್ಬು ಬೆಳೆಗಾರರು ಮಾತ್ರವಲ್ಲದೆ ಸಕ್ಕರೆ ಕಾರ್ಖಾನೆಗಳು ಹಾಗೂ ಸಕ್ಕರೆ ಉದ್ಯಮದ 5 ಲಕ್ಷಕ್ಕೂ ಅಧಿಕ ಕಾರ್ಮಿಕರಿಗೂ ನೆರವಾಗಲಿದೆ. ಕಬ್ಬಿನ ಎಫ್ಆರ್ಪಿ ಹೆಚ್ಚಳ ಮೂಲಕ ಸಮಸ್ತ ಸಕ್ಕರೆ ಉದ್ಯಮ ಮತ್ತು ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಸಶಕ್ತಗೊಳಿಸುವಲ್ಲಿ ಪ್ರಧಾನಿ ಮೋದಿ ಬದ್ಧತೆ ತೋರಿದ್ದಾರೆಂದು ಸಚಿವ ಜೋಶಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಬೆಳಗಾವಿ, ಬಾಗಲಕೋಟೆ, ಮಂಡ್ಯ, ಮೈಸೂರು, ವಿಜಯಪುರ ಮತ್ತು ಬಳ್ಳಾರಿ, ದಾವಣಗೆರೆ, ಬೀದರ್ ಹೀಗೆ ವಿವಿಧ ಜಿಲ್ಲೆಗಳು ಕಬ್ಬು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದು ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡ 16% ರಾಜ್ಯದ ಪಾಲಿದೆ. ಹೀಗಾಗಿ ಈ ಎಫ್ಆರ್ಪಿ ಹೆಚ್ಚಳವು ರಾಜ್ಯದ ಪಾಲಿಗೂ ಅನನ್ಯ ಕೊಡುಗೆಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ

0: ಅವರು ವಿಧಾನಸಭಾ ಸದಸ್ಯರಾಗಿ ಇಂದು ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅವರು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಫರೀದ್ ಅವರಿಂದ ಮಧ್ಯಾಹ್ನ 3:30 ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಎಂದು ವಿಧಾನಸಭಾ ಸಚಿವಾಲಯ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಕಬ್ಬನ್ ಉದ್ಯಾನವನದಲ್ಲಿ ಇದೇ ಶುಕ್ರವಾರದಿಂದ ರಾಜ್ಯ ಮಟ್ಟದ ಮಾವು ಮತ್ತು ಹಲಸು ಪ್ರದರ್ಶನ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಮಾವು ಮತ್ತು ಹಲಸು ಮೇಳ ಪ್ರದರ್ಶನವನ್ನು ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷ ಡಾ ಬಿಸಿ ಮುದ್ದು ಗಂಗಾಧರ್ ಉದ್ಘಾಟಿಸಲಿದ್ದಾರೆ. ತೋಟಗಾರಿಕಾ ಇಲಾಖೆ ಹಾಗೂ ರಾಜ್ಯ ಮಾವು ಅಭಿವೃದ್ಧಿ ಹಾಗೂ ಮಾರುಕಟ್ಟೆ ನಿಗಮ ಸಂಯುಕ್ತಾಶ್ರಮದಲ್ಲಿ ಈ ತಿಂಗಳ 17ರವರೆಗೆ ಮೇಳ ನಡೆಯಲಿದೆ. ಗ್ರಾಹಕರಿಗೆ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ಬೆಳೆಗಾರರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಿ ಬೆಳೆಗಾರರಿಗೆ ಯೋಗ್ಯ ಬೆಲೆ ಹಾಗೂ ಗ್ರಾಹಕರಿಗೆ ತಾಜಾ ಹಣ್ಣು ಸೂಕ್ತ ಬೆಲೆಗೆ ದೊರಕುವಂತೆ ಮಾಡುವುದು ಈ ಪ್ರದರ್ಶನದ ಉದ್ದೇಶವಾಗಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸಿಂಧೂರ, ರಸಪುರಿ, ಕರಿ ಇಶಾಡ್, ಚಾಲ್ತಿ ಮಾವಿನ ತಳಿಗಳು ಹಾಗೂ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ತುಬಗೆರೆ ಮತ್ತು ಲಾಲ್ಬಾಗ್ ಮಧುರ ಹಣ್ಣುಗಳು ಖರೀದಿಗೆ ಲಭ್ಯ ಇರುತ್ತದೆ. ರಾಮನಗರ, ಮಂಡ್ಯ, ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮಾವು ಹಾಗೂ ಹಲಸು ಬೆಳೆಗಾರರು ಈ ಮೇಳದಲ್ಲಿ ಮಳಿಗೆಗಳ ಮೂಲಕ ಪಾಲ್ಗೊಳ್ಳಲಿದ್ದಾರೆ. ಒಟ್ಟು 57 ಮಳಿಗೆಗಳ ಮೂಲಕ ಹಣ್ಣು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಜಿಐ ಪಡೆದಿರುವ ಕರಿ ಇಶಾಡು ಮಾವು ಹಾಗೂ ಮಿಡಿ ಉಪ್ಪಿನಕಾಯಿ ತಳಿಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ಮೈಸೂರಿನ ಸಿದ್ದಿಕಿ ನಗರ ಮಣಿಪಾಲ್ ಆಸ್ಪತ್ರೆ ವೃತ್ತದ ಬಳಿ ರಾಷ್ಟೀಯ ಹೆದ್ದಾರಿ 275ರಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೇಲ್ಸೇತುವೆ ಸ್ಥಳಕ್ಕೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಇಂದು ಭೇಟಿ ನೀಡಿ ವೀಕ್ಷಿಸಿದರು. ಮೇಲ್ಸೇತುವೆ ಕಾಮಗಾರಿಗೆ ಒಟ್ಟು 347 ಮರಗಳು ಅಡ್ಡಿಯಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದರು. ಬೀಟೆ, ರೇನ್ರಿ, ಹೊಂಗೆ, ಆಕಾಶ ಮಲ್ಲಿಗೆ, ಗಸಗಸೆ, ಮಹಾಗನಿ, ಮಾವು, ಬೇವು ಸೇರಿದಂತೆ ವಿವಿಧ ಮರಗಳನ್ನು ಕಾಮಗಾರಿಗಾಗಿ ತೆಗೆಯಬೇಕಾಗುತ್ತದೆ. ಹೀಗಾಗಿ ಎಷ್ಟು ಮರಗಳನ್ನು ಉಳಿಸಬಹುದು, ಬೀಟೆ ಇತ್ಯಾದಿ ಮರಗಳನ್ನು ಸ್ಥಳಾಂತರಿಸಲು ಸಾಧ್ಯವೇ ಎಂಬ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ಸಚಿವರು ಅರಣ್ಯಾಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ನೂತನವಾಗಿ ಪ್ರಸ್ತಾಪಿಸಲಾಗಿರುವ ರಾಷ್ಟೀಯ ಹೆದ್ದಾರಿ ಕಾರಿಡಾರ್ ಹಾಗೂ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಸಂಪರ್ಕ ರಸ್ತೆ ಯೋಜನೆಗಳ ಅಂತಿಮ ಜೋಡಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ರೈತರ ಹಿತರಕ್ಷಣೆಯಿಂದ ಸೇವಾ ರಸ್ತೆಗಳನ್ನು ಸಂಪರ್ಕ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚಿಸಿದರು. ಈ ಕುರಿತಾದ ಉನ್ನತ ಮಟ್ಟದ ಮಧ್ಯಸ್ಥಗಾರರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಯೋಜನೆಗಳ ಅನುಷ್ಠಾನದ ವೇಳೆ ಪರಿಸರ ಸೂಕ್ಷ್ಮ ವಲಯಗಳ ಸಂರಕ್ಷಣೆ ಮತ್ತು ಕೃಷಿಕರ ಹಿತರಕ್ಷಣೆಗೆ ಮೊದಲ ಆದ್ಯತೆ ನೀಡಲು ಸೂಚಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಭಾರೀ ವಾಹನ ದಟ್ಟಣೆ ನಿಯಂತ್ರಣಕ್ಕಾಗಿ ಪ್ರಸ್ತಾಪಿಸಲಾಗಿರುವ ಕುಪ್ಪಂ ಕಾರಿಡಾರ್ ಯೋಜನೆ, ಈ ಹಿಂದೆ ಯೋಜಿಸಲಾಗಿದ್ದ ಮಾರ್ಗವು ಕಾಮಸಮುದ್ರಂ ವನ್ಯಜೀವಿ ಧಾಮದ ಪರಿಸರ ಸೂಕ್ಷ್ಮ ವಲಯದ ಮೂಲಕ ಹಾದು ಹೋಗುತ್ತಿದ್ದು, ಇದರಿಂದಾಗಿ ಉಂಟಾಗಬಹುದಾದ ಕಾನೂನು ತೊಡಕುಗಳು ಹಾಗೂ ಅರಣ್ಯ ನಾಶ ತಪ್ಪಿಸಲು ನೂತನ ನಕ್ಷೆಗಳನ್ನು ಪರಿಶೀಲಿಸಲು ಜಿಲ್ಲಾಧಿಕಾರಿ ನಿರ್ದೇಶನ ನೀಡಿದರು. ITFW35 ತುಮಕೂರು ಓಪನ್ ಟೆನಿಸ್ ಟೂರ್ನಿಯ ಮೊದಲ ಸುತ್ತಿನಲ್ಲಿ ಭಾರತೀಯ ಆಟಗಾರ್ತಿಯರು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡರಲ್ಲೂ ಮುನ್ನಡೆ ಸಾಧಿಸಿದ್ದಾರೆ. ಭಾರತದ ಸವಾಲನ್ನು ಮುನ್ನಡೆಸಿದ ಮಧುರಿಮಾ ಸಾವಂತ್ 3 ಸೆಟ್ಗಳ ಹೋರಾಟದಲ್ಲಿ ಗೆದ್ದು ಬೀಗಿದರು. ಸಾವಂತ್ ಅವರು 6-2, 3-6, 6-1 ಸೆಟ್ಗಳಿಂದ ಮಾರಿಯಾ ಮಿಖೈನೋವಾ ಅವರನ್ನು ಸೋಲಿಸಿ 16ರ ಸುತ್ತಿಗೆ ಮುನ್ನಡೆದರು. ಮತ್ತೊಂದು ಅಖಿಲ ಭಾರತ ಪಂದ್ಯದಲ್ಲಿ ಸಂದೀಪ್ತಿ ಸಿಂಗ್ ರಾವ್ 6-3, 6-4 ಸೆಟ್ಗಳಿಂದ ಯಶಸ್ವಿನಿ ಪನ್ವಾರ್ ಅವರನ್ನು ಮಣಿಸಿದರು. ಪೂಜಾ ಇಂಗಳೆ ಕೂಡ 3 ಸೆಟ್ಗಳ ಕಠಿಣ ಪಂದ್ಯದಲ್ಲಿ ಡ್ಯಾನಿಕಾ ಫರ್ನಾಂಡೋ ಅವರನ್ನು 7-5, 1-6, 6-4 ಸೆಟ್ಗಳಿಂದ ಮಣಿಸಿದರು. ಮತ್ತೊಂದು ಪಂದ್ಯದಲ್ಲಿ ಸೋನಲ್ ಪಾಟೀಲ್ 6-0 6-3 ಸೆಟ್ಗಳಿಂದ ಅರ್ಹತಾ ಆಟಗಾರ್ತಿ ಸ್ನಿಗ್ಧಾ

0: ಅಂತ ಅವರನ್ನು ಮಣಿಸಿ 16ರ ಘಟ್ಟಕ್ಕೆ ಪ್ರವೇಶಿಸಿದರು. ಕ್ಸೆನಿಯಾ ಲಸ್ಕುಟೋವಾ 6-3, 7-6 ಸೆಟ್ಗಳಿಂದ 7ನೇ ಶ್ರೇಯಾಂಕಿತ ಮಿಚಿಕಾ ಓಜೆಕಿ ವಿರುದ್ಧ ಗೆಲುವು ಸಾಧಿಸಿದರೆ 5ನೇ ಶ್ರೇಯಾಂಕಿತ ಎಲಿನಾ ನೆಪ್ಲಿ 6-4, 6-1 ಸೆಟ್ಗಳಿಂದ ಹರ್ಷಿಣಿ ಎನ್ ನಾಗರಾಜ್ ಅವರನ್ನು ಮಣಿಸಿದರು. ಮಹಿಳಾ ಡಬಲ್ಸ್ ರೌಂಡ್ ಆಫ್ 16ರಲ್ಲಿ ಭಾರತದ ಅಗ್ರ ಶ್ರೇಯಾಂಕಿತ ವೈದೇಹಿ ಚೌಧರಿ ಮತ್ತು ಜುಜಾನ್ನಾ ಪಾವ್ಲಿ ಕೋಸ್ಕಾ ಜೋಡಿ 6-1, 6-2 ಸೆಟ್ಗಳಿಂದ ಮಾರಿಯಾ ಮಿಖೈಲೋವಾ ಮತ್ತು ಸಂದೀಪ್ತಿ ಸಿಂಗ್ ರಾವ್ ಅವರನ್ನು ಸೋಲಿಸಿತು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. ಇದೇ 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಶೀಘ್ರದಲ್ಲೇ ನಡೆಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಸಂಪುಟ ನಿರ್ಧಾರದಿಂದ ರಾಜ್ಯದ 8-10 ಲಕ್ಷ ಕಬ್ಬು ಬೆಳೆಗಾರರಿಗೆ ಪ್ರಯೋಜನ, ಸಚಿವ ಪ್ರಹ್ಲಾದ್ ಜೋಶಿ. ಶೃಂಗೇರಿ ಮತಕ್ಷೇತ್ರದಿಂದ ಆಯ್ಕೆಯಾಗಿರುವ ಡಿಎನ್ ಜೀವರಾಜ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ. ಬೆಂಗಳೂರಿನಲ್ಲಿ ನಾಡಿದ್ದಿನಿಂದ ರಾಜ್ಯಮಟ್ಟದ ಮಾವು ಹಲಸು ಮೇಳ. ITFW 35 ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಸಿಂಗಲ್ಸ್ ಡಬಲ್ಸ್ ಎರಡರಲ್ಲೂ ಭಾರತೀಯ ಆಟಗಾರ್ತಿಯರ ಮುನ್ನಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಣಪತಿ ರಾಜನ ಕಥೆ ಭಾಗ 1 ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇಲಿಯ ವಾಹನದವರೇ ಶ್ರೀಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ.
1: ಹೌದೌದು
0: ವಿದ್ಯಾದಾಯಕ ಕೊಡು ನನಗೆ ಮತ್ಯ ನಿಮ್ಮ ಪಾದ ಪದ್ಮಾಂಗಳಿಗೆ.

0: ಪೂರ್ವ ದಿಕ್ಕಿನಲ್ಲಿ ಓರಿಗಲ್ಪಟ್ಟಣ.
1: ಹೌದಪ್ಪ,
0: ಓರಿಗಲ್ಪಟ್ಟಣ ಪರಿಪಾಲನೆ ಮಾಡ್ತಕ್ಕಂಥವ್ರು ಯಾರವರು ಅಂದ್ರೆ,
1: ಯಾರಪ್ಪ ಅವರು?
0: ಗಣಪತ್ ರಾಜ.
1: ನಿಜ.
0: ಹಾ, ಗಣಪತ್ ರಾಜ ಪಟ್ಟಣದಲ್ಲಿ ಯಾವ ಪ್ರಕಾರವಾಗಿ ಕಾಳಿ ನುಡಿಸ್ತವ್ರೆ ಅಂದ್ರೆ,
1: ಯಾವ ಪ್ರಕಾರವಪ್ಪ?
0: ವಿಷ್ಣನಾದರು

0: ನನ್ನ ಮಡದಿ ಮೈ ಮುಟ್ಟಿ ಒಡಬೇಕದ್ದವನ್ನ ಚಿನ್ನಗಂಡ ಮಾಡ ಕೂಯಿಸ್ತೀನಿ, ನನ್ನ ಕನ್ನೆ ಮೈ ಮುಟ್ಟಿ ಮುದ್ದುಮಾಣಕ ಕದ್ದವನ್ನ ಚಿತ್ರಗಂಡ ಮಾಡ ಕೂಯಿಸ್ತೀನಿ ಅಂತ ಹೇಳಿ ಮುತ್ತಿನ ಕಾಲು ಪ್ಯಾಂಡ್ಯ ಪಾದಲಿ ಧರಿಸ್ಕೊಂಡು ಬಂಗಾರದ ಕಾಳಿ ಬಲಗಲಿ ಹಿಡ್ಕೊಂಡು ಚಿನ್ನ ಚಂದ್ರಾಜ ಹಿಡ್ಕೊಂಡು ದಿನಾ ಮೂರು ಹೊತ್ತು ಕಾಳಿ ನುಡಿಸಿದಂತೆ ಗಣಪತ್ ರಾಜ.
1: ನಿಜ ಕಡಪ್ಪ,
0: ದಿನಾ ಮೂರು ಹೊತ್ತು ಕಾಳಿ ನುಡಿಸೋದು ಯಾರ ಗರ್ವಾಯ್ತು ಅಂದ್ರೆ?
1: ಯಾರ ಗರ್ವಾಯ್ತಪ್ಪ?

0: ಮಹಿಮಯ್ಯ. ಮಣ್ಣಿನ ಕಾಳಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ಪ್ಯಾಂಡ್ಯ ಧರಿಸ್ಕೊಂಡು ದಿನಾ ಮೂರತ್ತು ಕಾಳಿ ನುಡಿಸ್ತಿದ್ರಂತೆ ಗುಂಡು ಬ್ರಹ್ಮಯ್ಯ ತಾನು ಮಾಡ್ತಿಲ್ಲಿ.
1: ಏನಂತ
0: ಯಾವ ಪ್ರಕಾರವಾಗಿ ಕಾಳಿ ನುಡಿಸ್ತಿದ್ರು ಅಂದ್ರೆ, ಯಾರು ಹೋಗದೆ ಹಿತ ಒಳ್ಳೆ

0: ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯ ಈ ಪ್ರಕಾರವಾಗಿ ದಿನಾ ಮೂರೊತ್ತು ಕಾಳಿಗಳನ್ನು ನುಡಿಸುವಾಗ
1: ಹೌದಪ್ಪ
0: ಇದು ಯಾರಿಗರವಾಯ್ತು ಅಂದ್ರೆ
1: ಯಾರು ಅರಿವಾಯ್ತಪ್ಪ
0: ಊರಿಗೆಲ್ಲ ಹೆಸರ ಕೇಳಿ

0: ಪಾರ್ವತಿ.
1: ಎಸ್ ಸ್ವಾಮಿ.
0: ನನ್ನ ಹರ್ಕುಲು ಜೋಳಿಗೆ ನೋಡ್ನಗದು ಮುರುಕಲು ಬೆತ್ತ ನೋಡ್ನಗದು.
1: ಅದಿಲ್ಲ ಅಂದ್ರೆ
0: ನನ್ನ ನಾಗಭೂಷಣ ಶರಭೂಷಣ ಉದ್ಭೂಷಣ ಏನಾರ ನೋಡ್ನಗದ.
1: ಅದಿಲ್ಲ ಅಂದ್ರೆ
0: ಇಲ್ಲ. ಈ ಕೈಲಾಸ ಮಠದಲ್ಲಿ ಇರುವಂತ ಸತ್ಕೋಟಿ ಜಂಗಮುರಿ ಏನಾರ ನೋಡ್ನಗದ ಪಾರ್ವತಿ.
1: ಹೇಳ ಪಾರ್ವತಿ.
0: ಇಲ್ಲ, ನನ್ನ ಗಂಡ ಏನಿಪಾಡಿ ಕಕ್ಕಟ್ಟ ಕರ್ಗವನೇ ಅಂತೇಳಿ ಏನಾರ ನೋಡ್ನಗದ.
1: ಕೆಲ ಜನ ಅತ್ಗೇರ್ಬೇಕನ್ನ ಹೇಳೋಣ.
0: ಇಲ್ಲ, ನನಗಿಂತ ಇನ್ನೊಬ್ಬ ಪುರುಗಿರಿಸ ಉಂಟೆ ಪಾರ್ವತಿ. ನಗದಂತ ಬಗೆ ಹೇಳು.
1: ನಿಜ ಹೇಳು
0: ಸ್ವಾಮಿ.

0: ನೀವು ಮುಕ್ಕಣ್ಣೇಶ್ವರ, ಮೂರ್ಕಣ್ಣ ಪರಮೇಶ್ವರ.
1: ಹೌದು,
0: 29 ಕೋಟಿ ಜೀವರಾಶಿಗಳಿಗೆಲ್ಲ ಹಂದಾನ ನೀಡುವಂತ ಭಗವಂತ ನೀವು
1: ಅಲ್ಲವೇ?
0: ನಾನು ಆದಿಶಕ್ತಿ ಕಾಳಕದೇವಿ ಪಟ್ಟದ ಪಾರ್ವತಿ ಆಗಿದ್ರು ಕೂಡ ನನಗೆ ಇನ್ನೊಬ್ಬ ಪುರುಷ ಅಂದ್ರೆ ಈ ಲೋಕಕ್ಕೆ ನಾನು ಸುಟ್ಟಿ ಭೂಗತ್ತಾಗುವುದಿಲ್ವೇ ಸ್ವಾಮಿ?
1: ಹೇಳಿ ಸ್ವಾಮಿ.
0: ಇಂತ 15 ಮಾತು ಹಾಡ್ತಾ ಇದ್ದೀರಲ್ಲ ಪತಿದೇವ ಶರೀಯ ನನ್ನ ಮೇಲೆ. ಏ ಪಾರ್ವತಿ,
1: ಯಾಕೆ ಸ್ವಾಮಿ
0: ಮತ್ತೆ ನಗದಂತ ಸಮಾಚಾರ ಹೇಳು.
1: ಯಾಕೆ ನಗದೆ ಹೇಳು
0: ಸ್ವಾಮಿ? ಉತ್ತರ ದಿಕ್ಕಿನಲ್ಲಿ ಓರಗಲ ಪಟ್ಟಣದಲ್ಲಿ ಒಬ್ಬ ಕೇವಲ ನರಮಾನ್ಯವ ಯಾರು, ಗಣಪತ್ ರಾಜ.
1: ಹೌದೇ,
0: ಬಂಗಾರದ ಕಾಳಿ ಹಿಡ್ಕೊಂಡು, ಚಿನ್ನದ ಚಂದ್ರಾಯ ಹಿಡ್ಕೊಂಡು ದಿನಾ 3 ಹೊತ್ತು ಕಾಳಿ ನುಡಿಸ್ತವನೆ ಗಣಪತ್ ರಾಜ.
1: ಏನಂತ?
0: ವಿಷ್ಣನಾದ್ರೂ ಸರಿಯೇ, ವಿಶ್ವರನಾದ್ರೂ ಸರಿಯೇ, ಈ ಲೋಕದಂತ ಶಿವಶರಣ ಆದ್ರೂ ಸರಿಯೇ, ಈ ಪಟ್ಟಣದಲ್ಲಿ ಕಳ್ತನ ಮಾಡಿ ಹೋಗುವಂತ ವೀರಾದಿ ವೀರು ಈ ದೊರೆಯೊಳಗೆ ಯಾರು ಇಲ್ಲ ಅಂತೇಳಿ ದಿನ 3 ಹೊತ್ತು ಕಾಳಿ ನುಡಿಸ್ತವನೆ ಗಣಪತ್ ರಾಜ.
1: ಹೌದೇ ಪಾರ್ವತಿ,
0: ಅದಕ್ಕೂ ಮಿತಿ ಮೀರಿ ನನ್ನ ಮಡದಿ ಮೈ ಮುಟ್ಟಿ ಒಡಬೇಕದ್ದವನ ಹಿಡಿಗಂಡ ಮಾಡಕೂಯಿಸ್ತೀನಿ, ನನ್ನ ಕನ್ನೆ ಮೈ ಮುಟ್ಟಿ ಚಿನ್ನ ಮಾಡಕದ್ದವನ ಚಿತ್ರಗಂಡ ಮಾಡಕೂಯಿಸ್ತೀನಿ ಅಂತೇಳಿ ದಿನ 3 ಹೊತ್ತು ಕಾಳಿ ನುಡಿಸ್ತವನೆ ಗಣಪತ್ ರಾಜ.
1: ಅವನ ಪಟ್ಟಣದಲ್ಲಿ
0: ಅದು ಯಾರ ಗರ್ವಾಯ್ತು ಅಂದ್ರೆ ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯನ ಗರ್ವಾಯ್ತು. ಗುಂಡು ಬ್ರಹ್ಮಯ್ಯ ಮಣ್ಣಿನ ಕಾಳಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ಪೆಂಡ ಧರಿಸ್ಕೊಂಡು ಅವನು ದಿನ 3 ಹೊತ್ತು ಕಾಳಿ ನುಡಿಸಿದ್ದ ಗುಂಡು ಬ್ರಹ್ಮಯ್ಯ.
1: ಏನಂತ?
0: ಓರಗಲ್ ಪಟ್ಟಣಕ್ಕೆ ಹೋಗಿ ಕಳ್ತನ ಮಾಡಿ ನಾನು ಮರೆ ಬಿದ್ದವರಿಗೆ ಅವ್ರಿಗೆ ಇರ್ತಕ್ಕಂಥ ಸೂಲ ನನಗಿರಲಿ, ಅವರು ಕೊಡ್ತಕ್ಕಂಥ ಕಷ್ಟಗಳೆಲ್ಲ ನನಗೆ ಒಳಪಡ್ತೀನಿ ಅಂತೇಳಿ ಆ ಕುಂಬಾರಗುಂಡೆಯ ಕಾಳಿ ನುಡಿಸ್ತವನೆ ಓರಗಲ್ ಪಟ್ಟಣದಲ್ಲಿ. ಅದು ನನ್ನ ಕೈಲಾಸಕರವಾಯಿತು, ಅದನ್ನ ನೋಡಿ ನನ್ನ ನಗದನೆ ಹೊರತು ಇನ್ಯಾರು ನೋಡಿ ನನ್ನ ನಗಿಲಿಲ್ಲ ಸ್ವಾಮಿ.
1: ಹೌದೇ ಪಾರ್ವತಿ
0: ಸ್ವಾಮಿ,

0: ಸ್ವಾಮಿ,
1: ಏನು
0: ನೋಡಿದ್ರ ಅವನ ಗುಂಡಿಗೆ ಧೈರ್ಯವ ಗಂಡಾಳ ಸ್ಥಾನದ ಬಿರುದುಗಳ
1: ಅವನಲ್ಲಿ
0: ಅವನನ್ನ ಗೆಲ್ಲುವಂತ ಶಕ್ತಿ ಏನಾರ ನಿಮ್ಮಲ್ಲಿ ಇದ್ದಾತಿ ಎಂದು ಪಾರ್ವತಿ
1: ಪರಮೇಶ್ವರನ
0: ಅಂದ್ರೆ ಇದು ಪಾಪ ಬರೋ ಮಾತಾಡ್ಬಿಟ್ಲು ಪಾರ್ವತಿ ದೇವಿ
1: ಪಾಪ ಬರಲ್ತ ಹೇಳೋಣ
0: ಅವಾಗ ಪರಮೇಶ್ವರ ಹೇಳ್ತಾರಲೇ ಪಾರ್ವತಿ
1: ಏನಂತ

0: ಹಾಳು ಮಾಡಿ ಬರ್ತೀನಿ, ಧೂಳ್ಪಟ್ಟ ಮಾಡಿ ಬರ್ತೀನಿ, ಅವನ ಗಾಳಿಗೆ ತೂರ್ತೀನಿ ಪಾರ್ವತಿ.
1: ನಾನು
0: ಕುಂಬಾರ ಗುಂಡಯ್ಯ ಶರಣನ್ನ ಈ ಕೈಲಾಸ ಬೀದಿ ಬೆಳಗ್ಗೆ ನಾನು ಸೂಲು ಸಹಿತ ಮೆರೆಸ್ತಾ ಇದ್ದ ಮೇಲೆ ನನ್ನ ಹೆಸರು ಶಿವನೇ ಅಲ್ಲ
1: ಅಲ್ಲ
0: ಅಂತೇಳಿ ಪರಮೇಶ್ವರ. ಹಾಗ ಎಲ್ಲೂ ಬರ್ತವ್ರೆ ಗೊತ್ತೇ? ದೇವ್ರ ಸಭೆ ಹತ್ರ ಬರ್ತಾ ಇರುವರಂತೆ
1: ಶಿವ.
0: ಆ ಸಭೆ ಹತ್ರ ಬಂದು ಈ ಸಭೆನ ಮಾತು ಕೇಳ್ಬೇಕಂತೇಳಿ ಪರಮೇಶ್ವರ ಕೇಳ್ತವ್ರಾಗ
1: ಏನಂತನಪ್ಪ,

0: ಹೋಗದಿರುವಂತ ಊರಿಗಲ್ ಪಟ್ಟಣಕ್ಕೆ ಹೋಗಿ ವೇದಾಮನೆಲ್ಲ ತಿಳ್ಕೊಂಡು ಬರೋರು ಯಾರಪ್ಪ ಈ ಸಭೆ ಒಳಗೆ ಅಂದ್ರಂತೆ ಪರಮೇಶ್ವರ.
1: ಶಿವಾಂಗ್ ಅಂದ್ರಂತ,
0: ನಾನು ಹೋಗ್ಬತ್ತೀನಿ ಅಂತ ಆ ಸಭೆ ಒಳಗೆ ಯಾರಿಗೂ ಗುಂಡಿಗೆ ಧೈರ್ಯ ಸಾಲಿಲ್ವಂತೆ.
1: ನನ್ನಂಗ್ ಪುಕ್ಲು,
0: ಯಾವಾಗ ಗುಂಡಿಗೆ ಧೈರ್ಯ ಸಾಲಿಲ್ವೋ ಕಟ್ಕಡೆ ಒಳಗೆ ಕುಂತಿದ್ರಂತೆ ಶಿವ. ಆ ಶಿವನಾರಾಯಣ ಕುಂತಿದ್ರಂತೆ ಕಟ್ಕಡೆ ಒಳಗೆ. ಆ ನಾರಾಯಣ ಬಾವ, ನಾನು ಹೋಗ್ಬತ್ತೀನಿ ಕಣಪ್ಪ ಅಂದ್ರು
1: ನಾರಾಯಣ ಸ್ವಾಮಿ ಅವರು.
0: ಓಹೋ ಬಾವ, ನೀನಲ್ದೆ ಮತ್ತೆ ಇನ್ಯಾರ ಕೈಯಿಂದನೂ ಸಾಧ್ಯವಿಲ್ಲ ಹೊರಗಲ್ ಪಟ್ಟಣಕ್ಕೆ ಹೋಗ್ಬರೋರು. ಸರಿ ಹೋಗಿ ಬರಗಪ್ಪ ಅಂದ್ರು ಶಿವ. ಬಾವ, ನಾನೀ ಬಂಗಾರನೆಲ್ಲ ಧರಿಸ್ಕೊಂಡು ನಾನು ಹೋದ್ರೆ ಬಂಗಾರದಯ್ಯ ಬಂದವನಿಂತ ಚಕ್ಕನ ಕಂಡಿಡ್ಕೊಬಿಡ್ತಾರೆ ಊರಿಗಲ್ ಪಟ್ಟಣದಲ್ಲಿ. ನಿನ್ನ ಬಿರುದನ್ನ ಕೊಡಿ, ಹಳುವಳಿ ಬಿರುದನ್ನ, ನಿನ್ನ ಬಿರುದನ್ನ ಧರಿಸ್ಕೊಂಡು ಹೋಗ್ತೀನಿ ಅಂದ್ರು ನಾರಾಯಣ
1: ಶಿವನ್ನ.
0: ಅವಾಗ ಪರಮೇಶ್ವರ ಅವ್ರ ಬಿರುದನ್ನ ಎಲ್ಲ ಕಳೆದುಕೊಟ್ರಂತೆ. ಆಗ ನಾರಾಯಣ ಹಳುವಳದ ಬಿರುದಗಳ

0: ಶಿವರೂಪ್ ದಾಳಿ ನಾರಾಯಣ.
1: ಹೌದಪ್ಪ,
0: ಎಲ್ಲ ಬಂದ್ರು ಕುಂಬಾರ ಗುಂಡೈನ ಮಠ ಬರ್ತಾ ಇರೋರಂತೆ ನಾರಾಯಣ. ಕುಂಬಾರ ಗುಂಡಪ್ಪನ ಮಡದಿದ್ರು ಏಳು ಜನ ನೀರಿಗೆ ಹೋಗ್ತಾ ಇದ್ರು. ಆ ಏಳು ಜನ ಹೆಣ್ಮಕ್ಳನ್ನ ನೋಡಿ ನಾರಾಯಣ ಕೇಳ್ತವನೆ,
1: ಏನಂತಾರಪ್ಪ
0: ನೀವು ಯಾರ್ಯಾರ ಅಮ್ಮ

0: ಲಿಂಗಕ್ಕೆ ಮಗಳು ಜಂಗಮುಖ್ಯ ಸೊಸೆ ಗುಂಡು ಬ್ರಹ್ಮಯ್ಯನ ಮಡದಿದ್ದೀರು.
1: ನಾವು
0: ನಮ್ಮ ಪತಿದೇವರು ಮಾಡ್ತೇವರೆ ಹೋಗಿ ಸ್ವಾಮಿ ಅಂದ್ರು. ಯಾಕೆ ಅಡ್ಲಾಗ್ ಸಿಕ್ತವ್ರನ್ನ ಸಾನಿ ಹೊತ್ತು ನಿಲ್ಲಿಸ್ಕೋಬಾರ್ದು ಅಂತ. ಅವಾಗ ನಾರಾಯಣ ಗುಂಡು ಬ್ರಹ್ಮಯ್ಯನ ಮಠಕ್ಕೆ ಬಂದ್ರಂತೆ. ಗುಂಡು ಬ್ರಹ್ಮಯ್ಯನ ಮಠಕ್ಕೆ ಬಂದು ಅವರು ಕಟ್ಟ ಕಡಿಯಲ್ಲಿ

0: ಕಟ್ಟಕಡಿಯಲ್ಲಿ ಕುಂತ ಕಾರ್ಮುಕ ನಿತ್ಯಕ್ಕೆ ದಿಷ್ಟಿಪಲ್ನಾಟ ವರ್ಣಟ ನಾರಾಯಣ ಕೆಟ್ಟಿದ ಮುನಿಯ ಮುನಿಕಂಡ ಅಂದ್ರೆ ಏನಪ್ಪ ಅಂದ್ರೆ ಅರ್ಥಾತ್ಗೆ
1: ಏನಪ್ಪ
0: ಕುಂಬಾರ ಗುಂಡಯ್ಯ ಮಣ್ಣಿನ ಚಂದ್ರಾದ ಹಿಡ್ಕೊಂಡು ಮಣ್ಣಿನ ಕಾಳಿ ಹಿಡ್ಕೊಂಡು ಮಣ್ಣಿನ ಕಾಲ್ಪ್ಯಾಂಡ ಧರಿಸ್ಕೊಂಡು ದಿನಾ ಮೂರತ್ತು ಯಾವ ರೀತಿ ಕಾಳಿ ನುಡಿಸಿದ ಅಂದ್ರೆ
1: ಯಾವ ರೀತಿ
0: ಕದ್ದು

ಗತ್ತರನ್ನು ಬಿಡುವುದಿಲ್ಲ, ನನ್ನ ಮರೆ ಒಕ್ಕಿದ್ರು ಬಿಡುವುದಿಲ್ಲ, ನಾನು ಪೆಂಡಗಿನಾಯ ತರುವುದಿಲ್ಲ. ಆ ಗನ್ನುವ ಚಿಂತೆ ನಮ್ಮ ಒಳಗುಂಟು ಅಂದ್ರಂತೆ. ಹಂಗಂದ್ರೆ ನಾನೇ ಹೆಚ್ಚಾದ್ನಲ್ಲ ಅನ್ನೋ ಅಭಿಲಾಷಕ್ಕೆ ನಾರಾಯಣ ತಿರುಸೂಲವೇ ಎತ್ತಿ ಜಡಿದಿದ್ದಾರಂತೆ. ಕಟ್ಟ ಕಡೆಯ ಒಳಗೆ

ಯಾವಾಗ ನಾರಾಯಣ ತಿರುಸೂಲನ ಎತ್ತಿ ಜಡಿದ್ರು ಅವಾಗ ಗುಂಡು ಬ್ರಹ್ಮಯ್ಯ ಹೇಳ್ತವ್ರೆ, ಸ್ವಾಮಿ ನನ್ನ ಅಂಗಳಿಕೆ ಬಂದವರು

0: ಸ್ವಾಮಿ, ನನ್ನ ಅಂಗಳಿಕೆ ಬಂದ ಮೇಲೆ ನೀವು ಹಂಗೇ ಹೋಗೋದು ತರವಲ್ಲ, ಲಿಂಗದ ಗಣಿಗೆ ಕೈ ಕೊಡಿ ಅಂದ್ರೆ ನನ್ನ ಮನೆಯೊಳಗೆ ಊಟ ಮಾಡ್ಕೊಂಡು ಹೋಗಿ ಅಂದ ಗುಂಡು ಬ್ರಹ್ಮಯ್ಯ ನಾರಾಯಣನ್ನ.
1: ಹೌದಪ್ಪ.
0: ಅವಾಗ ನಾರಾಯಣ ಹೇಳ್ತವ್ರೆ, ಅಪ್ಪ

0: ನಿನ್ನಂತ ಭಕ್ತಾದಿ ಭಿನ್ನ ಕೇಳವ್ರೆ,
1: ನನಗೆ
0: ಅನ್ನ ಮಾಡವ್ರೆ, ಅರಸವೆ ಮಾಡವ್ರೆ, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಇದೇ ಮಾರ್ಗದಲ್ಲಿ ಬರ್ತೀನಿ, ಈಗಿರುವಂತ ಪ್ರೀತಿಯ ಹವಾನು ಇರಲಪ್ಪ ನಿನಗೆ ಅಂತೇಳಿ ಆದಿನಾರಾಯಣ ಎಲ್ಲಿಗೆ ಬರ್ತವ್ರೆ ಅಂದ್ರೆ,
1: ಎಲ್ಲಿಗಪ್ಪ?
0: ಹೊರಗೆಲ್ಲ

0: ಗಣಪತ್ರಾಜರ ಪಟ್ಟಣ ಬಂದ್ರಂತೆ ಹಾಳದೇರಿ ಹತ್ರ ಸ್ವಾಮಿ
1: ನಾರಾಯಣ ಸ್ವಾಮಿ ಅವರು
0: ಹಾಳದೇರಿ ಹತ್ರ ಬಂದು ಏರಿ ಮೇಲೆ ನಿಂತ್ಕೊಂಡು ಆ ಏರಿ ಸಂಭ್ರಮನೆಲ್ಲ ನೋಡ್ತಾ ಇರುವಂತೆ.
1: ಯಾಗಪ್ಪ
0: ಏರಿ

0: ಏರಿ ಮುತ್ತಿನ ಏರಿ ನೀರೆಲ್ಲ ಪನ್ನೀರು ಟ್ಯೂಬೆಲ್ಲ ಒಂದ ಕಳಸಗಳು ಹೋಗದೆ ಮುಗಲ ಸರವಿಗೆ.
1: ಸರಿಯಪ್ಪ.
0: ಹಾಗಂದ್ರೆ ಅವ್ರ ನೇತ್ರ ಕಾಣವರೆಗೂ ನೋಡಿದ್ರು ಬಿರಿ ನೀರೆ. ಒಂದು ಬಂಗಾರದಲ್ಲಿ ಕಡಿಸಿದ್ರಂತೆ, ಟ್ಯೂಬ್ನು ಅದ್ರೆಲ್ಲ ಮಡಗಿಸಿದ್ರಂತೆ. ಸಾಯಂಕಾಲ ಒಂದು ಬಾಕ್ಲು ಎತ್ತಿದ್ರೆ ಆ ಪಟ್ಟಣದಲ್ಲಿರ್ತಕ್ಕಂಥ ನೀರು ಕೆರೆಗೆ ಬಂದ್ಬಿಡ್ತಾ ಇತ್ತು. ಮತ್ತೆ ಬೆಳಗ್ಗೆಲೊಂದು ಬಾಕ್ಲು ಎತ್ತಿದ್ರೆ ಕೆರೆಯಲ್ಲಿರುವಂತ ನೀರೆಲ್ಲ ಪಟ್ಟಣ ಸುತ್ತ ತುಂಬಿರಬೇಕಾಗಿತ್ತು.
1: ಸರಿ ಕಣಣ್ಣ, ನೋಡಂಗಿರ್ಬೇಕು
0: ಗಣಪತ್ರಾಜ ಅವನು ಪಟ್ಟಣ ಸುತ್ತ ಈ ಪ್ರಕಾರವಾಗಿ ನೀರನ್ನ ತುಂಬಿರಬೇಕಾದ್ರೆ ಇನ್ನು ಮುಂದಗಡೆ ಇನ್ನ ಏನೇನು ಮಡಗಿರಬೇಕು
1: ನೋಡೋಣ.
0: ಇನ್ನೆಂತ ದೊರೆ ಇರಬೇಕು ಇವನು ಗಣಪತ್ರಾಜ ಅಂತೇಳಿ ನಾರಾಯಣ ಇನ್ನ ಮುಂದೆ ಏನೇನಿದೆಯೋ ನೋಡ್ಬೇಕಲ್ಲ ಅಂತ ಹೇಳಿ ಇನ್ನ ಮುಂದಕ್ಕೆ ಬರ್ತಾ ಇರವರಂತೆ
1: ನಾರಾಯಣ ಸ್ವಾಮಿ ಅವರು.

0: ಎಂಟು ಸುತ್ತಿನ ಕೋಟೆ ಗಂಟೆಗೊಲ್ಲರ ಪಾರ ಮೇಲೆ ದೊಂಕಣಿ ಹುಲಿಮಕ್ಕಾಯಿನ ಪಟ್ಟಣಕ್ಕೆ ನಾಡಿನ ಕಳ್ಳರಿಗೆ ಅಸಮಾನ.
1: ಹಂಗಂದ್ರ
0: ನಮ್ಮಂತ ಸುರ್ಲೋಕದ ಕಳ್ಳರಿಗೆ ಹೊರತು ಇದು ನರ್ಲೋಕದ ಕಳ್ಳರ ಕೈಲಿ ಆಗುದಿಲ್ಲ.
1: ಆಗುದಿಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಶಂಭು ಶೀಳುವ ನಾಯಿ.

0: ಶಂಭು ಶೀಳುವ ನಾಯಿ ನುಂಗುವ ಹುಲಿ ಕರಡಿ ಮಂದಾದ ಪಕ್ಷಿ ಮದ್ದಾನಿಗ ಸಿಂಹ ಅವನೆಂಬುವ ನೌಕಾಟೆ ಹೆಗಳಲ್ಲಿ ಜಿಂಕಿಸ್ತಾ ಇರುವುದಂತೆ. ನಾರಾಯಣನಿಗೆ ಭಯ ಬರುತ್ತು. ಏನಪ್ಪ ಈ ಪಟ್ಟಣ ಸುತ್ತ ಇಷ್ಟೊಂದು ಶಂಭು ಶೀಳುವ ನಾಯಿ ನುಂಗುವ ಹುಲಿ ಕರಡಿಗಳೆಲ್ಲ ಮಡಗವನಲ್ಲ, ಇವನೆಂತ ರಾಜ ಇರಬೇಕು ನೋಡುವ ಅಂತೇಳಿ ನಾರಾಯಣ ಇನ್ನ ಮುಂದೆ ಬರ್ತಾ ಇರುವಂತೆ.
1: ಎಲ್ಲಪ್ಪ
0: ಮೊನ್ನೆ ನಾಲ್ಕು ಆಟೆ

0: ಮನ್ನೆಯ ಕ್ವಾಟಿಗೆ ಭಿನ್ನವಿಲ್ಲದ ಕಲ್ಲು ಅಂದ್ರೆ ಹುಳಿ ಸುತ್ತಿಗೆ ಒಳಗೆ ಒಡೆದಂತ ಕಲ್ಲಲ್ಲ,
1: ಇದು
0: ಭಾರಿ ಪರ್ವತನೇ ತಂದೆ ಆ ಪಟ್ಟಣದಲ್ಲಿ ಮಡಗಿದಂತೆ ಗಣಪತಿ ರಾಜ. ಅದಕ್ಕೆ ಮನ್ನೆಯ ಕ್ವಾಟಿಗೆ ಭಿನ್ನವಿಲ್ಲದ ಕಲ್ಲು, ಇದಕ್ಕೆ ಯಾವ ಬುದ್ಧಿ ಮಾಡಬೇಕು ಅಂದ್ರೆ ಒಂದು ಬೆಟ್ಟದ

0: ಕನಗತ್ರಿ ಇದ್ರೆ ಈ ಪಟ್ಟಣಕ್ಕೆ ಕಳತನ ಮಾಡಬಹುದು, ಇಲ್ದರೆ ಯಾರಿಂದ ಅಸಾಧ್ಯ ಅಂತೇಳಿ ಕೊಂತಿದೇವಿ ಮಗ ಕರ್ಣ ಹುಟ್ಟಾರಿಕಲ್ ಮೇಲೆ ಶಾಸನ ಹೊಡೆದಿದ್ದಂತೆ.
1: ಆಗ
0: ನಾರಾಯಣ ನೋಡ್ಕಂಡ, ಆಗ ಇನ್ನ ಮುಂದಕ್ಕೆ ಬರ್ತವ್ರೆ ಈ ಅಲೆಯ ತ್ವಾಟಾದಿ

0: ಎಲೆಯ ತೋಟದಿಂದ ಮುನಿಗಿದ ಹುಲಿ ಕರಡಿ ತಲೆಯ ಬೈರುಂಡ ಗಸಿಮ್ಮ ಎಬ್ಬಾವು. ಅಂದ್ರೆ ಅವನು ಪಟ್ಟುಣ ಸುತ್ತ ಒಂದೇವನು ಸುತ್ತಾಕೊಂಡು ಮನಿಗಿತ್ತಂತೆ ಎಬ್ಬಾವು. ಎಬ್ಬಾಕ್ಲಿ ಬಾಯಿ ತೆರಕಂಡು ಅವನು ಪಟ್ಟಣಕ್ಕೆ ಇದೇ ದಾರಿ ಅಂತೇಳಿ ಏನಾರು ಅಕಸ್ಮಾತ್ ಕಾಣದೆ ತಪ್ಪು ದಾರಿ ನುಗ್ಬಿಟ್ರೆ ಹೋಗಿ ಎಬ್ಬಾವನು ಹೊಟ್ಟೆಗೆ ಸೇರ್ಕೋಬೇಕು.
1: ನನ್ನಂತವನು
0: ನೋಡದ ನಾರಾಯಣ, ಆಹಾ ಎಂತ ಪಾಳ್ಳೆಗಾರರೇ ಬೇಕು ಈ ಪಟ್ಟಣದಲ್ಲಿರುವಂತ ದೊರೆ.
1: ಯಾರೇ ಬೇಕು
0: ಇಂಥ ಪ್ರಾಣಿನ ತಂದು ಪಟ್ಟಣ ಸುತ್ತ ಒಂದೇವನು ಸುತ್ತ ಹಾಕಿ ಕವಲಾಗಿ ಮುಡುಗವನಲ್ಲ ನೋಡುವ ಅಂತೇಳಿ ನಾರಾಯಣ ಇನ್ನ ಮುಂದೆ ಬರ್ತಾ ಇರುವರಂತೆ.
1: ಎಲಗಪ್ಪ

0: ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು ಜಗದಲ್ಲಿಂತ ಸರಿ ಸಾಮಾನವಂತ ದೊರೆ ಯಾರು ಇಲ್ಲ,
1: ಯಾರು ಇಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಹಸ್ ಮಿಸ್ಕದ್ರೆ ಕತ್ಲೆ ಮಿಸ್ಕದ್ರೆ ಜ್ಯೋತಿ ಒಳದ.

0: ಬಸ್ ಮಿಸ್ಗಿದ್ರೆ ಕತ್ಲೆ ಮಿಸ್ಗಿದ್ರೆ ಜ್ಯೋತಿ ಒಳದಂಗೆ ಸುಸ್ತಾಟ ಶಿವ ಕಾಣಬಲ್ಲ ಸಹದೇವ. ಅಂದ್ರೆ ಆ ಗಣಪತ್ರಾಜಿನ ಪಟ್ಟಣದ ಏಕ್ ಸಮನೆಲ್ಲ ಸಹದೇವ್ರಿಗೆ ಒಬ್ರು ಗೊತ್ತಂತೆ, ಇನ್ಯಾರಿಗೂ ಗೊತ್ತಿರಲಿಲ್ವಂತೆ. ಅವಾಗ ನಾರಾಯಣ ಇನ್ನೂ ಮುಂದಕ್ಕೆ ಬರ್ತವ್ರೆ,
1: ಎಲ್ಲಿಗಪ್ಪ
0: ಗಣಪತ್ರಾಜಿನ ಪಟ್ಟಣದಲ್ಲಿ ಕಡೆಬಾಕ್ಲಲ್ಲಿ ಇಬ್ಬರು ನಾ ಪಿಚ್ಚಗತ್ತಿ ಪಾರದವ್ರನ್ನ ಮಡಗಿದ್ರು ಗಣಪತ್ರಾಜ.
1: ಅಲ್ಲೇ
0: ಯಾರೇ ಬರಲಿ, ಒಳಗಡೆ ಯಾರನ್ನು ಬಿಡಬೇಡಿ, ಒಂದು ಪಾ ಒಕ್ಕಿ ಒಂದಣ ಕಾಸು ಮಳ ಬಟ್ಟೆ ಕೊಟ್ಟು ಹಿಂದಕ್ಕೆ ಕಳಿಸ್ಬಿಡ್ರಿ ಅಂತೇಳಿ ಇಬ್ಬರನ್ನ ಗೇಟ್ ಕೋಲರು ಪಾರ ಮಡಗಿದ್ರಂತೆ ಗಣಪತ್ರಾಜ
1: ಪಟ್ಟಣದಲ್ಲೇ.
0: ನಾರಾಯಣ ಹೋದಾಗ ಗೇಟ್ ಕೋಲರು ನೋಡ್ಕೊಂಡು ಅರದೇಶಿ ಪರದೇಶಿ ತಿರುದುಣ್ಣೋದು

0: ಎಂಟು ಕನಸು ನಾಬಲ್ಲೆ, ಹುಂಡೂಟ ನಾಬಲ್ಲೆ, ಹದಿನೆಂಟು ಪುರಾಣ ಚೆಂದಾಗಬಲ್ಲೆ. ನಿಮ್ಮ ಪಟ್ಟಣದಲ್ಲಿರತಕ್ಕಂಥ ಪಂಡಿತರಿಗೆಲ್ಲ ನಾನೇ ಒಡೆಯಾಂದ್ರಂತೆ ನಾರಾಯಣ. ಏನಂದೋ? ನಮ್ಮ ಪಟ್ಟಣದಲ್ಲಿರ್ತಕ್ಕಂಥ ಪಂಡಿತರಿಗೆ ನೀನು ಒಡೆಯನೆ?
1: ನಾನೇ ಒಡೆಯ.
0: ಕಂಡು ಕನಸು ಹುಂಡೂಟ ನೀ ಬಲ್ಲ?
1: ಬಲ್ಲೆ.
0: ಹದಿನೆಂಟು ಪುರ ಚೆಂದಾಗಿ ಹೇಳ್ತೀಯ ನೀನು. ಕಂಡದ ಕಣ್ಣಿಗೆ ಬೇಕಾದ್ರೆ ಏನು ಬೇಕಾದ್ರೂ ಕುರ್ತ್ಕೊಳ್ರಿ ಹೇಳ್ತೀನಿ ಅಂದ್ರಂತೆ ನಾರಾಯಣ. ಅವಾಗ ಗೇಟ್ ಕೊಲ್ರು ಕೇಳ್ತಾರಲ್ಲ, ಹಾ ಇದ್ಮೇಲೆ ನಾವು ಒಂದು ಕುರ್ತ್ಕೊಂಡಿದೀವಿ, ಅದೇನು ಹೇಳ್ತೀವಿ ಹೇಳು
1: ಅಂದ್ರೆ ಗೇಟ್ ಕೊಲ್ರು.
0: ಅವಾಗ ನಾರಾಯಣ, ಕುರ್ತ್ಕೊಂಡಿದ್ದೀರೇನಯ್ಯ, ಕುರ್ತ್ಕೊಂಡಿದೀವಿ ಅದು ಏನು ಹೇಳ್ತೀವಿ ಹೇಳು ಅಂದ್ರಂತೆ ಗೇಟ್ ಕೊಲ್ರು. ಆಗ ನಾರಾಯಣ ಹೇಳ್ತವ್ರೆ,

0: ನೀವೆಲ್ಲ ಬಂದಿ ಕಾನಿಲಿದ್ರಿ? ಬಂದಾನವಾಗಿ ಶಿರಿ ಬಂದು ಶಂಭು ಶಂಕರ್ನ ದೈದಿಂದ ಆ ಗನ್ನುವ ಚಿಂತೆ ನಿಮ್ಮೊಳಗುಂಟು ಅಂದ್ರು ನಾರಾಯಣ.
1: ಗೇಟ್ಕೊಳ್ರ
0: ಏನ್ಲ, ನಾವೇನೋ ಒಂದು ಕೂತ್ಕೊಂಡಿದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ. ಆಗಂದ್ರೆ ಏನಪ್ಪ ಅಂದ್ರೆ, ಹಿಂದೆ ಇಂದ್ರನ ಕಡೆಯವರು ಇಬ್ಬರನ್ನ ರಕ್ಕಿ ಕಳ್ಳರು ಕಳಿಸಿದ್ರಂತೆ. ಗಣಪತ್ರಾಜನ ಪಟ್ಟಣದಲ್ಲಿ ಮುತ್ತಿನ ಕಾಲಪಂಡ್ಯ, ಮುತ್ತಿನ ಕಾಳಿ, ಚಿನ್ನ ಚಂದ್ರಾಯ್ದನೆಲ್ಲ ಎತ್ಕೊಂಡು ಬಂದ್ಬಿಡೋಗಿ ಅಂತೇಳಿ ಆ ಇಬ್ರು ರಕ್ಕೆ ಕಳ್ಳರು ತೊಟ್ಟಕಾಣೆ ಇಳಿದು ಬಂದು ಮಂಚದಲ್ಲಿ ಮನಗಿರುವಂತ ರಾಜನ ಹತ್ರ ಬಂದು ಬಂಗಾರದ ಕಾಳಿ, ಚಿನ್ನ ಚಂದ್ರಾಯ್ದ ಎಲ್ಲ ಎತ್ಕೋತಾ ಇದ್ರು. ಆ ಇಬ್ಬರು ರಕ್ಕೆ ಕಳ್ಳರನ್ನ ಹಿಡ್ಕೊಬಿಟ್ನಂತೆ ಗಣಪತ್ ರಾಜ. ನೀವ್ಯಾರು ನಿಜ ಹೇಳ್ಬಿಡಿ ಸ್ವಾಮಿ, ನಾವು ಸುಳ್ಳು ಮಾತ್ರ ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತೀವಂತೇಳಿ ಆ ರಕ್ಕೆ ಕಳ್ಳರು ಹೇಳ್ತವ್ರೆ. ದೇವಲೋಕ್ತವ್ರು ನಾವು, ಇಂದ್ರನ ಕಡೆಯೋರು. ನಮ್ಮ ಇಂದ್ರ ನಿಮ್ಮ ಪಟ್ಟಣಕ್ಕೆ ನುಗ್ಗಿ ಕಳ್ತನ ಮಾಡ್ಕೊ ಬಂದ್ಬಿಡೋರಿ ಅಂತ ಕಳಿಸಿದ್ರು. ಅದಕ್ಕೆ ನಾವು ಬಂದ ಸ್ವಾಮಿ, ನಮ್ಗೆ ಯಾವ ಕೊಲೆನೂ ಕೊಡಬೇಡಿ, ಬಂದಾನೂ ಕೊಡಬೇಡಿ, ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡು ಇಬ್ರು ರಕ್ಕೆ ಕಳ್ಳರು. ಅವಾಗ ಗಣಪತ್ ರಾಜ ಇವರು ಎಲ್ಲಾಸ್ ಬಂದ್ರು, ಈ ಬಾಕ್ಲಲ್ಲಿ ಇಬ್ರು ನಾವು ಗೇಟ್ನಲ್ಲಿ ಕಾವಲು ಮಾಡಿದ್ನಲ್ಲ, ಅವರು ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ತಾನೇ ಇವ್ರು ಬಂದಿರೋದು ಬಾಕ್ಲಲ್ಲಿ. ಏನೋ ಕತ್ಕ ಬಂದು ಇದ್ರಲ್ಲಿ ನೀನಾರ್ದ ಮಡಿಕೋ ನಮ್ಗಾರ್ದ ಕೊಟ್ಬಿಡು ಅಂತ ಅವ್ರು ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ಇವ್ರು ಬಂದಿರೋದು ಅಂತೇಳಿ ಅವ್ರನ್ನ ತಗೊಂಡೋಗಿ ಗೇಟ್ನಲ್ಲಿ ಇದ್ದವ್ರನ್ನ ಬಂದಿಕಾನಿಗೆ ಸೇರಿಸಿದಂತೆ ರಾಜ. ಬಂದಿಕಾನಿ ಅಂದ್ರೆ ಜೈಲು.
1: ಹೌದಪ್ಪ.
0: ಏನೋ ಶಂಭು ಶಂಕರ್ನ ದೈದಿಂದ ಅವ್ರು ಬಿಡುಗಡೆ ಆಗೋಯ್ತು. ಬಿಡುಗಡೆ ಆದು ಅಂದ್ರೆ ಬಂದಾನವಾಗಿ ಶಿರಿ ಬಂದು ಅಂದ್ರೆ ಪುನಃ ಭಾಗ್ಯ ಬಂದು ಅದೇ ರಾಜ ತಂದು ಬಾಕಲಿ ಮಡಿಕೊಂಡಿದ್ದಂತೆ.

0: ಮೂರು ಕಾಸಿಗೂ ಬೇಕಾಗಿಲ್ಲ, ಇವನ್ನ ನಮ್ಮ ರಾಜನತ್ರ ಕರ್ಕೋಬೇಕು ಅಂತೇಳಿ ಆಗ ಆ ನಾರಾಯಣನ ಎಲ್ಲಿ ಕರ್ಕೊ ಬತ್ತವ್ರೆ ಗೇಟ್ ಕೊಲ್ರು ಅಂದ್ರೆ
1: ಎಲ್ಲಿಗಪ್ಪ
0: ಅವರು

0: ತಳವರ್ನ ಹತ್ರ ಬಂದ್ರಂತೆ ಕರ್ಕೊಂಡು. ಕೇರಿ ತಳವರ ನೋಡ್ದಲೆ ಬಾಕ್ಲುವಲ್ರ ಅರದೇಶಿ ಪರದೇಶಿ ತಿರುದುಣ್ಣದು ಲೇಸಲ್ವೇ, ಈ ಪರದೇಶಿ ತಿರುಕನ್ನ ಯಾಕೆ ಇಲ್ಲಿ ಗಂಟ ಕರ್ಕ ಬಂದ್ರಿ ಒಳಗಡೆ ನೀವು
1: ಹೇಳ್ರಿ
0: ಸ್ವಾಮಿ. ನಾವೊಂದು ಕುರ್ತ್ಕೊಂಡು ಅವ್ನು ಬೆಟ್ಟುದನ್ನ ಕರೆಕ್ಟಾಗಿ ಶಾಸ್ತ್ರ ಹೇಳ್ಬಿಟ್ಟ. ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನು ತಂದು ಮಡಿಕೊಂಡೇನೆ, ಮೂರ್ ಕಾಸಿಗೂ ಬೇಕಾಗಿಲ್ಲ. ಬೇಕಾದ್ರೆ ನೀವೊಂದು ಮಾತು ಕೇಳಿ, ಏನಾರ ಕರೆಕ್ಟಾಗಿ ನೀವು ಕುರ್ತ್ಕೊಂಡದ ಹೇಳಿಲ್ಲ ಅಂದ್ರೆ ನಾವೇ ಕತ್ತಿನ ಮೇಲೆ ಕೈ ಮಡಿಗೆ ಆಚೆ ಕಡೆ ತಳ್ಬಿಡ್ತೀವಿ. ಏನಯ್ಯ ಅಷ್ಟು ಚೆನ್ನಾಗಿ ಹೇಳನೆ ಶಾಸ್ತ್ರ ನೈವಯ್ಯ
1: ಹೇಳ್ತಾರೆ,
0: ಒಂದು ಬೆಟ್ಟದ ಕುರ್ತ್ಕೊಳ್ಳಿ ಅಂದ್ರಂತೆ. ಏ ಪರದೇಶಿ ಆಗಿದ ಮೇಲೆ ನಾವೊಂದು ಬೆಟ್ಟದ ಕುರ್ತ್ಕೊಂಡಿದೀವಿ ಹೇಳು, ಅದೇನು ಹೇಳ್ತೀನಿ ನಾನು ಸ್ವಲ್ಪ ನೋಡ್ತೀನಿ ಅಂತ ಕೇರಿ ತಳವಾರ. ಕುರ್ತ್ಕೊಂಡಿದ್ದೀನಯ್ಯ ಕುರ್ತ್ಕೊಂಡಿದ್ದೀನಿ ಹೇಳೋ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವನಿ ಕೇರಿ ತಳವಾರನಿಗೆ,
1: ಹೆಂಗಪ್ಪ

0: ಕಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ, ಆಗನ್ನುವ ಚಿಂತೆ ನೀನ್ ಒಳಗುಂಟು ಅಂದ್ರು
1: ನಾರಾಯಣ ಸ್ವಾಮಿಯವರು.
0: ಹಂಗಂದ್ರೆ ಏನಪ್ಪ ಅರ್ಥ ಅಂದ್ರೆ,
1: ಏನಪ್ಪ
0: ಆ ಕೇರಿ ತರವಾರ ಹಿರಿಯೋಳ್ನ ಮದುವೆ ಮಾಡ್ಕೊಂಡು ಬಂದಾಗ ಭಾಗ್ಯದ ಲಕ್ಷ್ಮಿನೇ ಅವನ ಮನೆಗೆ ಬಂದ್ಬಿಟ್ಟಿದ್ಲು. ಶ್ರೀ ಸಂಪತ್ತು ಬೇಕಾದಂತ ಭಾಗ್ಯನ ಇತ್ತು, ಮಕ್ಕಳು ಭಾಗ್ಯ ಇರಲಿಲ್ಲ. ಎಡತೆ ಗಂಡ ಇಬ್ರು ಕುಂತ್ಕೊಂಡು ಒಂದಲ್ಲ ಒಂದಿನ ಮಾತನಾಡ್ಕೊಂಡ್ರಂತೆ.
1: ಏನಂತ,
0: ಸ್ವಾಮಿ ನಮ್ಮ ಮನೆಯೊಳಗೆ ಬೇಕಾದಂತ ಭಾಗ್ಯವೆಲ್ಲ ಇದೆ, ಮಕ್ಕಳು ಸಂತಾನವಿಲ್ಲ, ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರೆ ಏನೋ ಭಗವಂತನ ದಯದಿಂದ ಮಕ್ಕಳು ಸಂತಾನ ಆದ್ರೆ ನಮ್ಮ ಸುಳಿ ಬೆಳೆಗೆ ಮಕ್ಕಳು ಬೇಡವೆ
1: ಬೇಡವೆ,
0: ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬರೋಗಿ ಅಂತ ಎಡತಿ ಹೇಳುದು
1: ಯಜಮಾನ್ರಿಗೆ.
0: ಅವಾಗ ಕೇರಿ ತಳವಾರ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದಲ್ಲ, ಅವಳು ಮದುವೆ ಮಾಡ್ಕೊ ಬಂದ ಮೇಲೆ ಒಂದು ನಾಲ್ಕು ಮಕ್ಕಳು ಆದೋ.
1: ಆಗ್ಲಿ ಆಗ್ಲಿ,
0: ಅವಳು ಬಂದಂತ ಗೆಳಿಗೆ ಒಳಗೆ ಅವಳು ಮನೆಯಾದ ಮನೆಯೆಲ್ಲ ಕತ್ತೆ ಕಾಲು ಸರದಂಗೆ ಸರಿದೋಗ್ಬಿಡ್ತು.
1: ಅಯ್ಯೋ ಪಾಪ,
0: ವಾತಾರಿಗೆ ಹಂಗೆ ಸಂದಿಗೆ ಹಂಗೆ ಅಂದಂಗೆ ಆಗೋಯ್ತು, ಬಡಸ್ತನ ಬಂದ್ಬಿಡ್ತು ಕೇರಿ ತಳವಾರನಿಗೆ.
1: ನಮ್ಮ ಮನೆಯೊಳ ಬಂದಂಗೆ ಆಯ್ತು.
0: ಇದೇನಾರ ಇವಯ್ಯ ಹೇಳನೆ ಅಂತ ಕೂತ್ಕೊಂಡಿದ್ದೀನಲ್ಲ, ಇದನ್ನ ಕರೆಕ್ಟಾಗಿ ಹೇಳ್ಬಿಟ್ನಲ್ಲ ಇವಯ್ಯ ಶಾಸ್ತ್ರನ. ಅದಕ್ಕೆ ನಾರಾಯಣ ಹೇಳಿದ್ರಂತೆ, ಹಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ ಕಣಯ್ಯ, ಆ ಗನ್ನುವ ಚಿಂತೆ ನೀನು ಒಳಗುಂಟು ಅನ್ಬಿಟ್ರು. ಆಗ ಕೇರಿ ತಳವಾರ ಹೇಳ್ತವನೆ, ಲಕ್ಷ ರೂಪಾಯಿ ಕೊಟ್ಟಿ ನಮ್ಮ ರಾಜ ಪಂಡಿತರನ್ನ ತನ್ನ ಮಡಿಕೊಂಡವನೆ ಪಟ್ಟಣದಲ್ಲಿ, ಮೂರು ಕಾಸಿಗೂ ಬೇಕಾಗಿಲ್ಲ, ಇವನ್ನ ಕರ್ಕೊಂಡೋಗಿ ನಮ್ಮ ರಾಜನತ್ರ ಬಿಟ್ಬಿಡ್ಬೇಕು, ಕರೆಕ್ಟಾಗಿ ಶಾಸ್ತ್ರ ಹೇಳ್ತಾನೆ ಅಂತೇಳಿ ಕೇರಿ ತಳವಾರ ಗೇಟ್ ಬಲ್ರು ಮೂರು ಜನನ ಸೇರ್ಕೊಂಡು ಆಗ ಎಲ್ಲಿ ಬರ್ತವ್ರೆ
1: ಎಲ್ಲಿಗಪ್ಪ
0: ಅಯ್ಯ.

0: ಪರದೇಶಿ ಪರದೇಶಿ ತಿರುದುಣ್ಣೋದು ಲೇಸಲ್ಲ. ಈ ಪರದೇಶಿ ತಿರುಕನ ಯಾತಿ ಕರ್ಕ ಬಂದ್ರಿ ಇಲ್ಲಿಗೆ? ಸ್ವಾಮಿ, ನಾವು ಕಡೆ ಬಾಕ್ಲಲ್ಲಿ ಇದ್ವಲ್ಲ, ಕಡೆ ಬಾಕ್ಲು ಬಂದ ಅವನು ಬೆಟ್ಟದ ಕುರ್ತ್ಕೊಂಡು ಶಾಸ್ತ್ರ ಕರೆಕ್ಟಾಗಿ ಹೇಳ್ಬಿಟ್ಟ ಈ ಪಂಡಿತ. ನಮ್ಮ ರಾಜ ₹100 ಕೊಟ್ಟು ಪಂಡಿತರನ್ನು ಮಡಿಕೊಂಡು ಅವನು ಏನು ಪ್ರಯೋಜನ ಇಲ್ಲ. ನೀವನ್ನು ಬೆಟ್ಟದ ಕುರ್ತ್ಕೊಳ್ಳಿ. ಈ ಪಂಡಿತ ಏನಾರ ಈ ಶಾಸ್ತ್ರ ಹೇಳಿಲ್ವೇ, ನಾವೇ ಕತ್ತಿನಲ್ಲಿ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಬಿಡ್ತೀವಿ
1: ಅಂದ್ರ
0: ಏನಂತ ಶಾಸ್ತ್ರ ಹೇಳೋಣ ಅಯ್ಯವಯ್ಯ? ಏ ಪಂಡಿತ, ಹಾಗಿದ್ಮೇಲೆ ನಾನು ಬೆಟ್ಟದ ಕುರ್ತ್ಕೊಂಡಿದ್ದೀನಿ ಹೇಳು ಅಂದ ಮಂತ್ರಿ
1: ನಾರಾಯಣ ಸ್ವಾಮಿನ.
0: ಅವಾಗ ನಾರಾಯಣ ಹೇಳ್ತವ್ರೆ, ಕಂಡ ಕನಸು ನಾಬಲ್ಲೆ, ಉಂಡೂಟ ನಾಬಲ್ಲೆ, ಕಂಡಿರೋರ ಮನೆ ದುಡ್ಭಕ್ತಿ ಚಂದಾಗಬಲ್ಲೆ. ಕುರ್ತ್ಕೊಳ್ಳಯ್ಯ ಮಂತ್ರಿ, ನಾನು ಹೇಳ್ತೀನಿ ಶಾಸ್ತ್ರವನ್ನ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವ್ರೆ,
1: ಹೆಂಗಪ್ಪ

0: ಬಿಟ್ರಿ
1: ಹೇಳಪ್ಪ.
0: ನೆನ್ನೆ ಹಿರಳಲ್ಲಿ ಮೊನ್ನೆ ರಾಯಿನ ಮಡದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ. ಇಬ್ರು ಸರಸಾಯಿನಿಂದ ಆಡಿ ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಕದ್ದು ಹೋಡ್ಲಿಲ್ವೆ. ಆ ಗನ್ನುವ ಚಿಂತೆ ನಿನ್ ಒಳಗುಂಟು ಅಂದ್ರು ನಾರಾಯಣ.
1: ಮಂತ್ರಿನ
0: ಮಂತ್ರಿ ಭಯ ಬಂದ್ಬಿಡ್ತು.
1: ಭಯ ಬರೋ ಮಾತಾಡಲ್ವೇನಣ್ಣ.
0: ಯಾಕೆಂದ್ರೆ ರಾಜನೆಂತಿ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ಮಂತ್ರಿ ಇಷ್ಟ.
1: ಹೌದು,
0: ಮಂತ್ರಿ ಜೊತೆ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ರಾಜನೆಂತಿ ಇಷ್ಟ.
1: ನಿಜ
0: ಅಂದ್ರೆ ಇಬ್ರು ಯಾವತ್ತು ಇರ್ಲಿಲ್ಲ ಜೊತೆಲಿ. ಹಿಂಗ್ ಮಾತಾಡ್ಬೇಕಲ್ಲ ಅಂತ ಜ್ಞಾನ ಮಾಡ್ಕೊಂಡಿದ್ದ ಮಂತ್ರಿ. ಈ ರೀತಿ ನಾನು ಕನಸನ್ನ ಕಂಡೆ. ಈ ವಯ್ಯ ಇದನ್ನ ಹೇಳನೆ ಅಂತ ನಾನು ಕುರ್ತ್ಕೊಂಡಲ್ಲ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ.
1: ನೋಡ್ದ,
0: ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಹೋಡ್ಲಿಲ್ವೆ ಅನ್ನೋ ಕನಸನ್ನ ಹೇಳ್ಬಿಟ್ನಲ್ಲ. ಇವನು ಇವನ್ ಕುರ್ತ್ಕೊಂಡಿರೋದು ಅದೇ ನಾರಾಯಣ ಹೇಳಿರೋದು ಅದೇ.
1: ನಿಜ ಆಗೋಯ್ತಲ್ಲ,
0: ನಿನ್ನೆ ರಾತ್ರಿ ಒಳಗೆ ಮೊನ್ನೆ ರಾಯಿನ ಮಡದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ. ಸಿಕ್ಕಿದ್ರು ಸಿಕ್ಕದಂಗೆ ಸರಸಾಯಿನಿಂದ ಆಡಿ ಕದ್ದು ಹೋಡ್ಲಿಲ್ವೆ ಅಂತ ಯಾವಾಗ ನಾರಾಯಣ ಹೇಳ್ಬಿಟ್ರು ಮಂತ್ರಿಗೆ ಎದೆ ಒಡೆದೋದಂಗ ಆಗೋಯ್ತು.
1: ಭಯ ಬರೋ ಮಾತಲ್ವೇ ನಾನು.
0: ಅಪ್ಪ ತಂತ್ರಧಾರಿ, ಮಂತ್ರ ಹೇಳುವಂತ ಶಾಸ್ತ್ರಿಕ, ನನಗೆ ಹೇಳದಂತ ಶಾಸ್ತ್ರ ಇನ್ನೊಬ್ಬರ ಜೊತೆ ಮಾತ್ರ ಹೇಳ್ಬೇಡ ಕಣಯ್ಯ. ಈ ಶಾಸ್ತ್ರ ಏನಾರ ರಾಜನ ಜೊತೆ ಒಳಗೆ ಹೇಳ್ಬಿಟ್ರೆ ರಾಜ ನನ್ನ ಮಡಗನೆ
1: ಇಲ್ಲ,
0: ನನ್ನ ಸಿಗಿಸಿ ಅಬ್ಬಾಕ್ಲಿಗೆ ತೋರಣ ಕಟ್ಟಿಬಿಡ್ತಾನೆ ರಾಜ. ಅಲ್ಲ ಕಣಯ್ಯ ಮಂತ್ರಿ, ನಿನ ಬಂದ ಶಾಸ್ತ್ರ ನಿನಗೆ, ಅವ್ರ ಬಂದ ಶಾಸ್ತ್ರ ಅವ್ರಿಗೆ. ನಿನ್ನ ಶಾಸ್ತ್ರ ತಗೊಂಡೋಗಿ ಅವ್ರ ಜೊತೆಲಿ ಆಕಯ್ಯ ಹೇಳನೆ. ಬೇಕಾದ್ರೆ ರಾಜನ ಹತ್ರ ಕರ್ಕೊಂಡು ಹೋಗೋನು ಕರ್ಕೊಂಡು ಹೋಯ್ತೀನಿ. ನಿನಗೆ ಬೇಕಾದಂತ ಭಾಗ್ಯನೇ ಕೊಡಿಸ್ತೀನಿ ನಮ್ಮ ರಾಜನಿಗೇಳಿ ನಡಿಯಪ್ಪ ಅಂದ್ರಂತೆ ಮಂತ್ರೇಶ. ಮಂತ್ರಿ ಕೇರಿ ತಳವರ ಗೇಟ್ ಕೊಲ್ರಿ ಎಲ್ಲ ಸೇರಿ ರಾಜನತ್ರ ಕರ್ಕ ಬರ್ತಾ ಇರುವರಂತೆ ನಾರಾಯಣನ.
1: ಹೌದು ಹೌದು,
0: ರಾಜ ನೋಡ್ಕಂಡ. ಲೇ ಮಂತ್ರಿ, ಅರದೇಶಿ ಪರದೇಶಿ ತಿರುದುಣ್ಣೋದು ಲೇಸಲ್ಲ, ಈ ತಿರುಕನ್ನ ಯಾತ ಕರ್ಕ ಬಂದ್ರಿ ಇಲ್ಲಿಗೆ
1: ಪಟ್ಟಕ್ಕೆ?
0: ಸ್ವಾಮಿ, ನಿಮ್ಮದು ರಾಜ್ಯತ್ವ, ನಂದು ಮಂತ್ರತ್ವ.
1: ಹೌದು,
0: ನನ್ನ ಮಾತನ್ನ ಕೇಳಿ ಸ್ವಾಮಿ. ನೀವು ಲಕ್ಷ ರೂಪಾಯಿ ಕೊಟ್ಟಿ ಪಂಡಿತನ ತಂದು ಮಡಿಕೊಂಡಿದ್ದೀರಿ ಪಟ್ಟಣದಲ್ಲಿ, ಮೂರ್ ಕಾಸು ಪ್ರಯೋಜನ ಇಲ್ಲ.
1: ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ.
0: ಇವನು ಕಾಸು ಕೊಡುವಂಗಿಲ್ಲ, ದುಡ್ಡು ಕೊಡುವಂಗಿಲ್ಲ, ಪುಕ್ಸಾಟೆ ಶಾಸ್ತ್ರ.
1: ಕಂಡಂಗೆ ಹೇಳ್ತಾರೆ
0: ಶಾಸ್ತ್ರ, ಕರೆಕ್ಟ್ ಆಗಿ ಹೇಳ್ತಾನೆ. ಬೇಕಾದ್ರೆ ಅವ್ನು ಬೆಟ್ಟದ ಕುರುತ್ಕಳಿ ಇವನು ಶಾಸ್ತ್ರ ಹೇಳಲಿಲ್ಲ ಅಂದ್ರೆ ಇವನ್ನ ಕತ್ತಿನಲ್ಲಿ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಳಿಬಿಡ್ತೀವಿ ನಾವೇನೆ ಅಂದ ಮಂತ್ರಿ. ಮಂತ್ರಿ ಮಾತ ರಾಜ ಕೇಳ್ಬೇಕಾಗ ಬತ್ತು. ಇವಯ್ಯ ನಾನು ಕುರ್ತ್ಕೊಂಡದ ಹೇಳನೆ ಅಂತ ಒಂದು ಬೆಟ್ಟದ ಕುರ್ತ್ಕೊಂಡಿದ್ದೀನಿ ಹೇಳು ಅಂದ ರಾಜ.
1: ನಾರಾಯಣ ಸ್ವಾಮಿನ
0: ಕುರ್ತ್ಕೊಂಡಿದ್ದೀರ ಸ್ವಾಮಿ, ಕುರ್ತ್ಕೊಂಡಿದ್ದೀವಿ ಹೇಳು. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವನೆ.
1: ಹೆಂಗಪ್ಪ
0: ಸ್ವಾಮಿ?

0: ಸ್ವಾಮಿ, ನಿನ್ನೆ ರಾತ್ರಿ ಒಳಗೆ ನೀನು ನೀನು ಮಡದಿ ಕಾಳಿಂಗ ನಿಕ್ಕಿ ಕದನಿಕ್ಕಿ ಕಿತ್ತಾಡಿ ಒಡದಾಡಿ ನೀನೊಂದು ಮಂಚಲ್ಲಿ ನೀನ್ ನೆಡ್ತೀವನ್ನು ಮಂಚಲ್ಲಿ ಮುನ್ಸ್ಕೊಂಡು ಮುನ್ಸ್ಕೊಂಡು ಮನಗಿರ್ಲಿಲ್ವೆ? ನೀರ್ ತಕ್ಕ ಬಾರಿ ಅಂತ ನೀನ್ ಕರೀಲಿಲ್ಲ, ಊಟ ಮಾಡ ಬನ್ನಿ ಅಂತ ನೀನ್ ನೆಡ್ತಿ ಕರೀಲಿಲ್ಲ. ಇದನ್ನ ನಾನು ಕುರ್ತ್ಕಂಡೆ ಅಯ್ಯ ಹೇಳನೆ ಅಂತ ಇದನ್ನ ನಾರಾಯಣ ಕರೆಕ್ಟ್ ಆಗಿ ಶಾಸ್ತ್ರ ಹೇಳ್ಬಿಟ್ಟ. ಅವಾಗ ಅಲ್ಲಿ ಸ್ವಾಮಿ ನಾರಾಯಣ ತಲಬಾಕ್ಲಲ್ಲಿ ಲೊಕ್ ಲೊಕ್ ಲೊಕ್ನೆ ಗೌಳಿ ನುಡಿದ್ರಂತೆ. ಅವಾಗ ರಾಜ ಹೇಳ್ತಾವಲೇ, ಎಲ್ಲ ಹೇಳದಂತ ಶಾಸ್ತ್ರಿಕ ಈ ಗೌಳಿ ಶಾಸ್ತ್ರ ಹೇಳಬಲ್ಲಿ ಏನೋ ನೀನು
1: ಹೇಳ
0: ಸ್ವಾಮಿ. ಹೇಳೋದೇನೋ ಚಂದಾಗೂ ಹೇಳ್ತೀನಿ, ಈ ಗೌಳಿ ಶಾಸ್ತ್ರ ಹೇಳ್ಬಿಟ್ರೆ ನನಗೆ ಏನ್ ಮಾಡಿರೋ ಗೊತ್ತಿಲ್ವಲ್ಲ. ಆಗ ರಾಜ ಹೇಳ್ತಾನೆ, ಇಷ್ಟೊಂದು ಶಾಸ್ತ್ರ ಹೇಳ್ದೆ ನಾನೇನಾರ ನೀನ್ ಹೊಡೆದೆ ಬಡದೆ ನೀನ್ ಏನಾರ ಮಾತಾಡ್ಸಿದ್ನೆ?
1: ಏನು ಮಾಡಿಲ್ಲ.

0: ಹೇಗೆ
1: ಹೇಳು, ನೀನೇನು ಮಾಡೋದಿಲ್ಲ ಸ್ವಾಮಿ. ಇವತ್ತು ಏಳು ದಿನ ರಾತ್ರಿ ಸಪ್ಪಡ ಸರತ್ತು ಕಲ್ಲು ನೀರು ಕರಗ ಹೊತ್ತಿಗೆ ಸುರ್ಲೋಕದ ಕಳ್ಳರಿಗೆ ಸೂರ್ಯ ಹಾಯ್ತಾ.

0: ಸುರ್ಲೋಕದ ಗಳರಿಗೆ ಸೂರ್ಯ ಆಯ್ತದೆ ನಿನ್ನ ಪಟ್ನ ಸ್ವಾಮಿ ಅಂದ್ರು. ಯಾರು? ನಾರಾಯಣ.
1: ಗಣಪತ್ ರಾಜನ.
0: ಗಣಪತ್ ರಾಜ ಹೇಳ್ತಾವನು ಏನಂದೆ? ಯಾರಲ್ಲಿ
1: ಏನಪ್ಪಣೆ?
0: ಇವನ್ನ ಎಳಕೊಂಡು ಹೋಗಿ ಉಕ್ಕಿನ ಸರಪಣಿಯೊಳಗೆ ಗಲ್ಡಿಗಂಬಕ್ಕೆ ಬಿಗಿರಿ.
1: ಆಗ್ಬೋದು.
0: ಇವತ್ತು 7 ದಿನ ರಾತ್ರಿಗೆ ಕಳತನ ಹಾಗೋಗ್ಬಿಟ್ರೆ ಇವನಿಗೆ ಬೇಕಾದಂಗೆ ಚಿನ್ನ ಬೆಳ್ಳಿ ಬಂಗಾರ ಮುತ್ತು ರತ್ನನೇ ಕೊಟ್ಟು ಕಳಿಸುವ.
1: ನಾವು
0: ಇಲ್ಲ, ಕಳತನ ಆಗ್ಲಿಲ್ವೇ ಇವನ್ನ ಸಿಗಿಸಿ ಹಬ್ಬಾಕಲಿಗೆ ತೋರಣ ಕಟ್ಬಿಡುವ. ಎಳ್ಕೊಂಡು ಹೋಗಿ ಅಂದ್ರಂತೆ. ಮಂತ್ರಿಗೆ ಪಚ್ಚಿ ಎಲ್ಲ ನಡುಗಲು ಬಂದ್ಬಿಡ್ತು. ನನ್ನ ಶಾಸ್ತ್ರ ಈ ಟೈಮಲ್ಲಿ ಎಲ್ಲಿ ಹೇಳ್ಬಿಟ್ಟನೋ ರಾಜನ ಜೊತೆ ಒಳಗೆ ಅಂತ. ಅವಾಗ ಮಂತ್ರಿ ಹೇಳ್ತಾವನೆ, ಬುದ್ಧಿ ನಿಮ್ಮದು ರಾಜತ್ವ ನಂದು ಮಂತ್ರತ್ವ, ನನ್ನ ಮಾತನ್ನು ಕೇಳಿ. ಈ ಪಟ್ಟಣದಲ್ಲಿ ಎಲ್ಲೋಗಿಕ್ಕೂ ಜಾಗ ಅಲ್ಲ ಈ ಶಾಸ್ತ್ರಿಕ. ಇವನ್ನ ಎಳ್ಕೊಂಡೋಗಿ ಗಲ್ಡಿಗಂಬಕ್ಕೆ ಕಟ್ಟೋ ಬದಲು ಈ ಪಟ್ಟಣದಲ್ಲಿ ಬಿಟ್ಬಿಡಿ, ಎಲ್ಲಾರ ಭಿಕ್ಷ ಮಾಡ್ಕೊಂಡು ತಿನ್ಲಿ.
1: ಇರ್ಲಿ ಇರ್ಲಿ,
0: ಇವತ್ತು 7 ದಿನ ರಾತ್ರಿ ಗಂಟೆ ಎಲ್ಲಾರ ಭಿಕ್ಷೆ ಮಾಡ್ಕೊಂಡು ತಿನ್ಲಿ. ಇವನಿಂದ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರನ್ನು ಕೊಟ್ಬಿಡಿ ಸ್ವಾಮಿ, ಎಲ್ಲೋಗಿಕ್ಕೂ ಜಾಗ ಇಲ್ಲ ಇವನು. ಸರಿ ಹಾಗೆ ಮಾಡ್ರಿ ಅಂದ ರಾಜ.
1: ಗಣಪತ್ ರಾಜ.
0: ನಾರಾಯಣ ಸಾಕ್ ನಮ್ಮಪ್ಪ ಅಂದ ಆಗ ಮಂತ್ರಿಗೆ. ಅವಾಗ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರನ್ನ ನಾರಾಯಣನ ಜೊತೆ ಒಳಗೆ ಹಾಕದ್ರಂತೆ. ಇವನ್ ಎಲ್ಲೋಗ್ಬೇಕಲ್ಲ ಹಿಂದಿಂದೇನೆ ಪಾಲು.
1: ಹೌದು,
0: ಸ್ವಲ್ಪ ಮರೆಯಾಗೋಗಂಟ ಬಂದ್ರು ನಾರಾಯಣ. ರಾಜ ಮರೆಯಾದ್ನಲ್ಲ, ಪಕ್ಷಿಯಂತ್ರದಲ್ಲಿ ಹಾರಿದನಂತೆ ನಾರಾಯಣ. ಏರಿ

0: ಅಣ್ಣ ರಾಕ್ಷಸರವನಿಗೆ ತಮ್ರಾಕ್ಷ ಸೇರ್ಕೊಂಡು ಮದುವೆ ರಾಕ್ಷಸರು ಓಡ್ ಬತ್ತಿದ್ರಂತೆ.
1: ಹೌದು,
0: ನಾಳೆ ಕಾರ್ಯಕ್ಕೆ ಸಿಕ್ಕುದಿಲ್ಲ ಅಂತೇಳಿ ಇಬ್ಬರು ರಾಕ್ಷಸರನ್ನು ಹಿಡಿದು ಒಂದು ಕಲ್ಗವಿಗೆ ಕೂಡಿ ಬಾರಿಗುಂಡನ ಬಾಕಲಿಗೆ ಎಳೆದ್ಬಿಟ್ಟು ನಾರಾಯಣ ಇನ್ನ ಮುಂದೆ ಬಂದ್ರಂತೆ.
1: ಹೌದಪ್ಪ,
0: ಎಣ್ಣಾನಿವನಿಗೆ ಗಂಡಾನೆ ಸೇರಿಕೊಂಡು ಮದುವೆತ್ತಾನೆ ಓಡೋಡು ಬರುವಾಗ ನಾಳೆ ಕಾರ್ಯಕ್ಕೆ ಸಿಕ್ಕುದಿಲ್ಲ ಅಂತೇಳಿ ಬಿಲ್ಲು ಬಾಣದಲ್ಲಿ ಆನೆನ ಕೊಂದು ಆನೆ ಚರ್ಮವನ್ನು ತೆಗೆದು ಸುಲ್ದಿ ಆ ಕಾಡಲ್ಲಿ ಒಂದು ಗವಿ ಒಳಗೆ ಕಲ್ಲೇರು ಮಡಿಬಿಟ್ಟು ನಾರಾಯಣ

0: ಕೈಲಾಸ ಬಂದ್ರಂತೆ ನಾರಾಯಣ.
1: ಹೌದಪ್ಪ,
0: 330 ಕೋಟಿ ಮುನಿಗಳು, ಲಕ್ಷದ ಮೇಲೆ 97 ಕೋಟಿ ಜಡೆ ಮುನಿಗಳು, ಋಷಿ ಮುನಿಗಳು, ಎಡಮುನಿಗಳು. ಆ ದೇವ್ರ ಸಭ್ಯ ಮಧ್ಯದಲ್ಲಿ ಪರಮೇಶ್ವರ ಒಟ್ಟಿ ವಾಲದಲ್ಲಿ ಕುಂತಿದ್ರಂತೆ
1: ಶಿವ.
0: ನಾರಾಯಣ ನೋಡ್ಕೊಂಡ್ರು, ಈ ಟೈಮಲ್ಲಿ ಏನಾರ ನಾನು ಹೊಂಟೋಗ್ಬಿಟ್ರೆ ಯಾರಿಗಾರ ಕೈ ಕಾಲು ಸೋಕಿದ್ರೆ ಇಡೀ ಸಾಪು ಅಂತಾರೆ, ಆ ಸಾಪಕ್ಕೆ ನಾನು ಒಳಪಡಬೇಕಾಯ್ತದೆ ಅಂತೇಳಿ ನಾರಾಯಣ ಈಚೆ ಕಡೆ ಬಂದು

0: ನಾರಾಯಣ ಮರ್ಮರದಗಲ ಬಿಳ್ಕಂಡ ನಾಮನ ಹಣೆ ಮೇಲೆ ಕಕ್ಕೆ ಸೊಪ್ಪ ಉದ್ಕಂಡು ಎರಡು ಕುಣಿತಂಟೆ ನಾ ಹಿಡ್ಕೊಂಡು ತಕ್ಕಾತ ಇನ್ ಕುಣ್ಕಂಡು ಕುಣ್ಕಂಡು ಶಿವನತ್ರ ಹೊಂಟದ್ರಂತೆ ನಾರಾಯಣ.
1: ನಾರಾಯಣ ಸ್ವಾಮಿ ಅವರು,
0: ಓಹೋ ಓರಗಲ್ ಪಟ್ಟಣಕ್ಕೆ ಹೋಗಿರುವಂತ ನಮ್ ಭಾವ ಬರ್ತವ್ರೆ ಅಂತೇಳಿ ಒಡ್ಡಿ ವಾರದಲ್ಲಿ ಕುಂತಿರುವಂತ ಪರಮೇಶ್ವರ ಆ ದೇವ್ರ ಸಭೆಗೆ ಹೇಳ್ತಾರ ನೋಡಯ್ಯ ನಾಳೆ ಬಂದ್ಬಿಡೋಗಿ ಎಲ್ಲ ಅಂತೇಳಿ ಶಿವ ಎಲ್ಲಿಗೆ ಬಂದ್ರು ನಾರಾಯಣನ ಕರ್ಕೊಂಡು ಪಕ್ಕಕ್ಕೆ ಬಂದ್ರು. ಪಕ್ಕದಲ್ಲಿ ಹಳ್ಳಿ ಮರದ ಜಗಲಿ ಕಟ್ಟಿ ಹತ್ರ ಬಂದು ಶಿವನಾರಾಯಣ ಕುಂತ್ಕೊಂಡು ಮಾತನಾಡ್ತವ್ರೆ.
1: ಏನಂತ,
0: ಏನಪ್ಪ ನಾರಾಯಣ ಊರಿಗೆಲ್ಲ ಪಟ್ಟಣಕ್ಕೆ ಹೋಗಿದ್ದಲ್ಲ ಅಲ್ಲಿ ಏಕ್ ಸಮನೆಲ್ಲ ತಿಳ್ಕೊ ಬಂದೇನೋ? ತಿಳ್ಕೊ ಬಂದೆ ಬಾವ, ಗಣಪತ್ರಾಜನ ಪಟ್ಟಣ ಅಂದ್ರೆ ಸಾಮಾನ್ಯ ಅಲ್ಲ ಬಾವ. ಏನಪ್ಪ ಆ ಪಟ್ಟಣದ ಏಕ್ ಸಮ ಏನು ಹೇಳು ಬಾವ, ಹೇಳ್ತೀನಿ ಕೇಳು. ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು. ಹತ್ತುವಿಗೆ ಐದು ತಲೆ ಇದ್ರೆ ಆ ಪಟ್ಟಣದಲ್ಲಿ ಕಳ್ತನ ಮಾಡ್ಕೊ ಬರ್ಬೋದು, ಇಲ್ಲಿರ ಅಸಾಧ್ಯ ಬಾವ. ಮತ್ತೆ ಇನ್ನೇನಪ್ಪ ಬಾವ, ಶಂಭು ಶೀಳುವ ನಾಯಿ ಒಳ್ಳೆ.

0: ಬಾಬಾ
1: ಹೇಳು ಬಾಬಾ.
0: ಮನ್ನೇನು ಕ್ವಾಲಿಟಿಗೆ ಬಿನ್ನುವಿಲ್ಲದ ಕಲ್ಲು, ಅದಕ್ಕೆ ಒಂದು ಬೆಟ್ಟದ ಕನಗಾತ್ರಿದ್ರೆ ನಾವು ಕಳ್ತನ ಮಾಡಬಹುದು, ಇಲ್ದ್ರೆ ನಮ್ಮ ಕೈಲೂ ಅಸಾಧ್ಯ ಬಾಬಾ ಅಂದ ನಾರಾಯಣ.
1: ಶಿವಣ್ಣ
0: ಮತ್ತೆ ಈಗೇನಯ್ಯ ಮಾಡೋದು ಬಾಬಾವ, ನನ್ನ ಜೊತೆ ಒಳಗೆ ಕನಗಾತ್ರಿ ಮಾಡಿಸುವ ಅಂತೇಳಿ ಆಗ ಶಿವನಾರಾಯಣ ಇಬ್ರು ಮಾತನಾಡ್ಕೊಂಡು ಬರ್ತಾ ಇರೋರಂತೆ.

0: ಅಂದ್ರಂತೆ ಶಿವನಾರಾಯಣ. ಬಾವಾ ಇಲ್ಲೇ ಹತ್ತಿ ಮರದಂಡೆ ನೀ ಕುಂತೀರು, ನಾನು ಕನಗತ್ರಿ ಮಾಡುವಂತ ಬ್ರಹ್ಮಚಾರಿನ ಕರ್ಕೊಂಡು ಬರ್ತೀನಿ ಅಂತೇಳಿ ನಾರಾಯಣ ಹಲಗೂರಿಗೆ ಬರ್ತಾ ಇರುವರಂತೆ. ಹಲಗೂರಲ್ಲಿ ಯಾವಾಗ ಸೂರ್ಯನ ಪ್ರಕಾಶವಾಗಿ ಚಂದ್ರನ ಬೆಳಕಾಗಿ ಹೋಗಿ ನಾರಾಯಣ ನಿಂತ್ಕೊಂಡ್ರು, ಧಗ್ಗಂತೇಳಿ ಬೆಳಕಾಯ್ತಂತೆ.
1: ಹಲಗೂರು
0: ಬ್ರಹ್ಮಚಾರಿ ನೋಡ್ಕಂಡ, ಓಹೋ ಸ್ವಾಮಿ ಹೂವಂದು

0: ಬಾವಾ
1: ಹೇಳ ಬಾವಾ.
0: ಒಂದಿಗೆ ಒಬ್ರು ಇಲ್ಲ, ಒಡಲ ಸಂಗಡವಿಲ್ಲ, ನೀ ಒಬ್ರೇ ಬಂದಿದ್ದಿಲ್ಲ, ಕಾರಣವೇಳಿ ನಾರಾಯಣ ಅಂದ ಬ್ರಹ್ಮಚಾರಿ. ಅಯ್ಯ, ನಿನ್ನಿಂದ ನಾವೊಂದು ಬಿರುದು ಗೆಲ್ಲಬೇಕಾಗಿದೆ. ನಾವ್ ಆಡದಂತ ಮಾತಿಗೆ ನೀನ್ ಒಳಗಾಯ್ತೋ ಇಲ್ಲ ಹೊರಗಾಯ್ತಿಯಪ್ಪ ಸ್ವಾಮಿ? ಲೋಕದಲ್ಲಿ ಶ್ರೀಮನ್ನಾರಾಯಣ ಅಂತೇಳಿ ನೀವು ಲೋಕದಲ್ಲಿ ಮೆರಿತಾ ಇದ್ದೀರಿ. ನಿಮ್ಮ ಮಾತಿಗೆ ನಾನು ತಪ್ಪಿಸ್ಕೊಳ್ಳೋದಿಟ್ಟುವೆ. ನಿಮ್ಮ ಒಳಗೆ ಹೊರತು ನಾನು ಹೊರಗಲ್ಲ ಸ್ವಾಮಿ ಎಂದ ಬ್ರಹ್ಮಚಾರಿ.
1: ಹೌದಪ್ಪ.
0: ಆಗಿದ್ಮೇಲೆ ನನ್ನ ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡಪ್ಪ ಅಂದ ನಾರಾಯಣ. ನಾರಾಯಣನ ಬಿರುದುಗಳೆಲ್ಲ ಮುಟ್ಟಿ ಬ್ರಹ್ಮಚಾರಿ ಸತ್ಯ ಮಾಡಿಬಿಟ್ರಂತೆ. ಆಗಿದ್ಮೇಲೆ ಬಾರಪ್ಪ, ಪರಮೇಶ್ವರ ಕರಿತವ್ರೆ ಬಾರಪ್ಪ ಅಂತೇಳಿ ಆ ಬ್ರಹ್ಮಚಾರಿನ ಕರ್ಕೊಂಡು ನಾರಾಯಣ ಅವನು ಶಿವನತ್ರ

0: ಹುಲಿ ಚರ್ಮ ಆ ಶಿವು ಹತ್ತಿ ಮರದಂಡೆ ಗದ್ದೆ ಮೇಲೆ ಕುಂತಿದ್ರಂತೆ. ಆ ಶಿವನ ಹತ್ರ ಕರ್ಕ ಬಂದು ಬಿಟ್ಟು ಬಿಟ್ಟು ನಾರಾಯಣ ಹೋಗಿ ಅವನು ಪರ್ಲಾಗ್ ದೂರದಲ್ಲಿ ಕುಂತ್ಕೊಂಡ್ರು ಕಕ್ಕೆ ಮರ ವರಿಕೊಂಡು. ಶಿವನ ಪಾದಕ್ಕೆ ಬಗ್ಗಿ ಶರಣಗಳನ್ನು ಮಾಡದಂತೆ ಬ್ರಹ್ಮಚಾರಿ,
1: ಹೌದಪ್ಪ
0: ಸ್ವಾಮಿ, ಈ ಅಡವಿ ಅರಣ್ಯಕ್ಕೆ ನನ್ನ ಕರೆಸ್ತಂತ ಕಾರಣ ಹೇಳಿ. ಬ್ರಹ್ಮಚಾರಿ, ನಿನ್ನಿಂದ ನಾವೊಂದು ಬಿರುದನ್ನ ಗೆಲ್ಲಬೇಕಂತ ಇದ್ದೀವಿ. ಶಿವನಾರಾಯಣ, ನಾವ್ ಆಡದಂತ ಮಾತಿ ನೀನ್ ಒಳಗಾಯ್ತು ಹೊರಗಾಯ್ತಿಯಪ್ಪ
1: ಹೇಳಪ್ಪ.
0: ಸ್ವಾಮಿ, ಇರಿಬೆಂಬತ್ ಕೋಟಿ ಜೀವರಾಕ್ಷಿಗಳಿಗೆಲ್ಲ ಹಂದಾನ ನೀಡುವಂತ ಸೃಷ್ಟಿಕರ್ತ ನೀವು. ನೀವ್ ಆಡದಂತ ಮಾತಿ ನಾನು ಒಳಗೆ ಹೊರತು ಹೊರಗಾಗುದಿಲ್ಲ ಸ್ವಾಮಿ. ಆಗಿದ್ಮೇಲೆ ನಾನು ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡೋಂದ್ರು ಪರಮೇಶ್ವರನು ಕೂಡ. ಆ ಶಿವನ ಬಿರುದೆಲ್ಲ ಮುಟ್ಟಿ ಸತ್ಯ ಪ್ರಮಾಣ ಮಾಡಿಬಿಟ್ಟ ಬ್ರಹ್ಮಚಾರಿ. ಆಗ ಶಿವ ಕೇಳ್ತವನೆ, ನೋಡಯ್ಯ ಬ್ರಹ್ಮಚಾರಿ, ಶಿವನಾರಾಯಣ ಇಬ್ರು ಇವತ್ತು ರಾತ್ರಿಗೆ ನಾವು ಊರಗಲ್ಲ ಪಟ್ಟಣಕ್ಕೆ ಕಳತಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ನಾವು ಕಳತಾನಕ್ಕೆ ಹೋಗ್ಬೇಕಾದ್ರೆ ಒಂದು ಬೆಟ್ಟದ ಕನಗಾತ್ರಿ ಆಗ್ಬೇಕಣಯ್ಯ ಬ್ರಹ್ಮಚಾರಿ.

0: ಈ ಮಾತುಗಳನ್ನು ಕೇಳಿ ಬ್ರಹ್ಮಚಾರಿ, ಅಯ್ಯಯ್ಯೋ ಪರಮಾತ್ಮ, ಗಣಪತ್ರಾಜ ಅಂದ್ರೆ ನಮ್ಮ ಮನೆ ಗುರು, ಇವರಿಬ್ಬರೇ ಸೇರಿ ಅವನ ಪಟ್ಟಣ ಹಾಳು ಮಾಡ್ಬೇಕಂತ ಹೋಯ್ತವ್ರಲ್ಲ ಶ್ರೀಯೇ, ಹಾ ಶಿವನ್ ಬಿರ್ದೆಲ್ಲ ಮುಟ್ಟಿ ಸತ್ಯ ಮಾಡಿಬಿಟ್ಟಿದ್ದೀನಿ
1: ನಾನು,
0: ಆಡದ ಮಾತಿಗೆ ನಾನು ಒಳಗಾಗ್ತೀನಿ ಅಂತ ಏನ್ ಮಾಡ್ಲಿ. ಕಳ್ನಾರಾಯಣ ಕರ್ಕ ಬಂದಿಲ್ಲಿ ಬಿಟ್ಬಿಟ್ಟೋಗಿ ಅಷ್ಟೂರ್ದಲ್ಲಿ ಕುಂತವನಲ್ಲ, ಇದೇ ಮಾತು ಅಲ್ಲೇ ಏನಾರ ಅನ್ಬಿಟ್ಟಿದ್ರೆ ಅಲ್ಲೇ ಏನಾರ ಒಂದು ಚಾತುರ ಉಡ್ಬಿಟ್ಟು ಕಳ್ಕೊಬಿಡೋನಿ. ಕರ್ಕ ಬಂದಿ ಎಡವಿಗೆ ಶಿವನ ಹತ್ರ ಸೇರಿಸ್ಬಿಟ್ಟು ಸರೇನ ನನ್ನ ಹೋಗ ಅಷ್ಟೂರ್ದಲ್ಲಿ ಕುಂತವನಲ್ಲ ಈಗ ಏನ್ ಮಾಡ್ಲಿ ಅಂತೇಳಿ ಬ್ರಹ್ಮಚಾರಿ, ಕಲ್ ಗೋರಿಕಿಲ್ಲ ಮಣ್ಣು ಗೋರಿಕಿಲ್ಲ, ಆ ರೀತಿ ಮಾಡ್ಬಿಡ್ಬೇಕು ಇವ್ರಿಗೆ ಕನಗತ್ರಿನ ಅಂತೇಳಿ ಬ್ರಹ್ಮಚಾರಿ ಹೇಳ್ತವನಾಗ ಶಿವನಿಗೆ, ಪರಮೇಶ್ವರ ಕನ್ನಗತ್ರಿ.

0: ಕನಗತ್ತರಿಂದ್ರೆ ಸಾಮಾನ್ಯವಲ್ಲ ಗುರುವೆ, ಸುಡುಗಾಡು ಕಬ್ಬಿಣ ಆಗ್ಬೇಕು. ಪರಮೇಶ್ವರನ್ಗೆ ಆಯ್ತು, ಅಲ್ಲ ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ ಏನ್ ಮಾಡೋದು. ನಾರಾಯಣ ಕರಕ ಬಂದಿ ಬ್ರಹ್ಮಚಾರಿ ನನ್ನ ಹತ್ರ ಬಿಟ್ಬಿಟ್ಟು ಅಷ್ಟೂರದಲ್ಲೂ ಕುಂತವನಲ್ಲ, ಅಯ್ಯೋ ನಾರಾಯಣ ಬಾರಯ್ಯ ಇಲ್ಲಿ ಅಂದ್ರು. ನಾರಾಯಣ ಬಂದು, ಏನಪ್ಪ ಬಾವ ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ ಏನಯ್ಯ ಮಾಡೋದು ಕನಕಾತ್ರಿಗೆ.
1: ಓಹೋ ಬ್ರಹ್ಮಚಾರಿ ಸುಡುಗಾಡು ಕಬ್ಬಿಣ ಕೇಳ್ದ, ತಗೊಂಡು ಬರ್ತೀನಿ ತಾಳಪ್ಪ ಅಂತೇಳಿ

0: ಲೋಕಕ್ಕೆ ಹೋಗಿ ನಾರಾಯಣ ಕಂಡು ಕಂಡು ಕಬ್ಬಿಣಗಳೆಲ್ಲ ಹಾಯ್ಕೊಂಡು ಬ್ರಹ್ಮಚಾರಿ ಹತ್ರ ಬಂದು ಗುಡ್ಡೆ ಹಿಡ್ಕದ್ರಂತೆ. ಅಯ್ಯೋ ಬ್ರಹ್ಮಚಾರಿ, ಏನು ಕೇಳಿದೆ ನೀನು? ಸುಡುಗಾಡಿ ಕಬ್ಬಿಣ ಕೇಳಿದೆ, ತಂದುಕೊಟ್ಟಿದ್ದೀನಿ, ಈ ಸಲ ಮಾಡಯ್ಯ ಕನಗತ್ರಿನ. ಅಲ್ಲ, ನಾನು ಯಾವ ಸಿಕ್ಕಲ್ತೋ ಅದನ್ನ ಹೇಳಿದ್ರೆ ಇವ್ನು ತಂದು ಕೊಟ್ಬಿಟ್ನಲ್ಲ, ಏನು ಮಾಡಲಿ
1: ನಾನು?
0: ಹಾಂ, ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ, ಆ ರೀತಿ ಮಾಡಬೇಕು ಕನಗತ್ರಿನ
1: ಇವ್ರಿಗೆ
0: ಅಂತೇಳಿ ಆ ಬ್ರಹ್ಮಚಾರಿ ಹೇಳ್ತವನೇ ನಾರಾಯಣನಿಗೆ. ಅಪ್ಪ ನಾರಾಯಣ,
1: ಏನಪ್ಪ
0: ಕನ್ನಗ

0: ಬ್ರಹ್ಮಚಾರಿ ಸುಡಿಗಾಡಿ ಕಬ್ಬಿಣ ಕೇಳದೆ ಸುಡಿಗಾಡಿ ಕಬ್ಬಿಣ ತಂದ್ಕೊಟ್ಬಿಟ್ಟ.
1: ನಾರಾಯಣ
0: ಎಲ್ಲೂ ಸಿಗ್ತಾ ಇರೋದು ಹೇಳ್ತೀನಿ, ಈ ಸಲ ಅದ್ ಹೆಂಗ್ ತಂದನು ತರ್ಲಿ ಕಾಳ್ ನಾರಾಯಣ,
1: ನಾನಸಿ ನೋಡ್ತೀನಿ
0: ಅಂತೇಳಿ ಬ್ರಹ್ಮಚಾರಿ ಹೇಳ್ತಾನೆ. ಅಪ್ಪ ನಾರಾಯಣ ಕನ್ಗತ್ರಿಂದ್ರೆ ಸಾಮಾನ್ಯವಲ್ಲ ಕಣಯ್ಯ, ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದ್ಕೊಟ್ಬಿಟ್ರೆ ನಾನು ಕನಗಾತ್ರಿ ಮಾಡ್ಕೊಡ್ತೀನಿ ಕಣಯ್ಯ ಸುಲಭವಾಗಿ ಅಂದ ಬ್ರಹ್ಮಚಾರಿ.
1: ಶಿವಣ್ಣ
0: ಇವನು ಪಡ್ಕಿತ್ತೋಗ ಎಲ್ಲೂ ಸಿಗ್ತಿರೋದು ಹೇಳ್ತಾನಲ್ಲ ಏನ್ ಮಾಡ್ಲಿ ಅಂತೇಳಿ ನಾರಾಯಣ, ಓಹೋ ಬ್ರಹ್ಮಚಾರಿ ದೇವಲೋಕದ ಮಣ್ಣು ಮರ್ತೋಗದ ನೀರು ಕೇಳ್ದ ನೀನು, ಆಯ್ತು ಕಣಯ್ಯ ತಂದ್ಕೊಡ್ತೀನಿ ಅಂತೇಳಿ ದೇವಲೋಕಕ್ಕೋಗಿ ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದು ಮುಂದ್ಗಡೆ ಹಾಕ್ತಾ, ಅಯ್ಯೋ ಬ್ರಹ್ಮಚಾರಿ ಈ ಸರಿ ಮಾಡಯ್ಯ ಕನಗಾತ್ರಿನ, ಅಯ್ಯೋ ಇವನು ಪಡ್ಕಿತ್ತೋಗ ನಾನು ಇದು ಸಿಕ್ಕೋದಿಲ್ಲ ಅಂತ ನಾನು ಇದನ್ನ ಹೇಳಿದ್ರೆ ಇದನ್ನು ತಂದು ಕೊಟ್ಬಿಟ್ನಲ್ಲ ಏನು ಮಾಡಲಿ, ಹಾಂ ನಾನು ಯಾವ್ದು ಹೇಳ್ತೀನಿ ಅದನ್ನೇ ತಂದು ತಂದು ಕೊಡ್ತಾವನಲ್ಲ ಏನು ಮಾಡೋದು,
1: ಹೆಂಗೋ ಅಂತಿದ್ದೇವನ್ನ
0: ಕಲ್ಗೋರಿಕಿಲ್ಲ ಮಣ್ಗೋರಿಕಿಲ್ಲ ಆ ರೀತಿ ಮಾಡ್ಬೇಕು ಕನಗಾತ್ರಿನ, ಈಗ ಮುಂದೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಬಾರ್ದು
1: ಅಂತದ್ ಹೇಳ್ಬೇಕು
0: ಅಂತ ಪದಾರ್ಥ ಹೇಳ್ತೀನಿ, ಆ ದೇಲ್ ತಂದನ ತರಲಿ ಅಂತೇಳಿ ಬ್ರಹ್ಮಚಾರಿಯಾಗ ಹೇಳ್ತವನೇ. ಅಪ್ಪ ನಾರಾಯಣ
1: ಏನಪ್ಪ
0: ಕನ್ನಗ

0: ಮಳೆ ಇರಿಕಿಲ್ಲ, ಬೆಳೆ ಇರಿಕಿಲ್ಲ, ಬರ್ಸಿಡ್ಲು ಹೊಡೆದಿರ್ಬೇಕು ಅಂತ ಬರ್ಸಿಡ್ಲು ಕುಡಿ ತಂದ್ಕೊಟ್ರೆ ನಾ ಕನಗಾತ್ರಿ ಮಾಡ್ಕೊಡ್ತೀನಿ ಅಂತ ಬ್ರಹ್ಮಚಾರಿ ಗದ್ದೆಲ್ ತಂದ್ಕೊಟ್ಟನೋ ತಂದ್ಕೊಡ್ಲಿ
1: ನಾರಾಯಣ ಸ್ವಾಮಿ.
0: ನಾರಾಯಣ, ಓಹೋ ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ

0: ಹೇಳ್ತಪ್ಪ. ಶಿವ ಹೇಳ್ತವನೆ, ನಾರಾಯಣ ಏನು ಮಾಡೋದು, ಎಲ್ಲ 12 ವರ್ಷದಲ್ಲಿ ಹೊಡೆದಿರುವಂತ ಬರ್ಸಿಡ್ಲು ಎಲ್ಲಿ ಸಿಕ್ಕೋತೋ ಈಗ ಬಾವಾ. ಬ್ರಹ್ಮಚಾರಿ ಹೇಳ್ತವನೆ, ಈ ಲೋಕದಲ್ಲಿ ಎಲ್ಲಾರ ಇರಲಿ ನಾನು ಪತ್ಯ ಮಾಡಿ ತಂದು ಕೊಡ್ತೀನಿ ಅಂತೇಳಿ ನಾರಾಯಣ. ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ ತಂದು ಕೊಟ್ರೆ ನೀನ್ ಕನಗಾತ್ರಿ ಮಾಡ್ಕೊಡ್ತೀಯೋ?
1: ಮಾಡ್ಕೊಡ್ತೀನಿ,
0: ಮಾಡ್ಕೊಡ್ತೀನಿ ಸ್ವಾಮಿ. ನಾರಾಯಣ ಸ್ವಲ್ಪ ಮರಿಯಾಗೋ ಗಂಟ ಹೋದ್ರು, ಮರಿಯಾದ ಮೇಲೆ

0: ಈ ಲೋಕನೇ ಒಂದು ಮಡಿಕೆ ಮಾಡಿದ್ರು. ವಿಷ್ಣುನ್ ಚಕ್ರನ ಮಂತ್ ಮಾಡಿ ಪಾತಾಳೋಕು ಬಿಟ್ಬಿಟ್ರಂತೆ ನಾರಾಯಣ.
1: ಹೌದಪ್ಪ,
0: ಪಾತಾಳೋಕಲ್ಲಿ ಯಾವ ಮೂಲೆ ಒಳಗೆ ಅಡಗಿತ್ತೋ ಬರ್ಸಿಟ್ಲು ಕುಡಿ, ಈಚೆ ಕಡೆ ತಂದು ಮಡಗ್ಬಿಡ್ತು ಕೃಷ್ಣನ್ ಚಕ್ರ. ಅವಾಗ ಆ ಬರ್ಸಿಡ್ಲು ಕುಡಿನ ತಂದು ಮುಂದೆ ಮಡಗದಂತೆ. ಅಯ್ಯೋ ಶಿವ ಶಿವ, ಈ ಬರ್ಸಿಡ್ಲು ಕುಡಿ ನಾನು ಎಲ್ಲೂ ಸಿಕ್ಕೋದಿಲ್ಲ ಅಂತ ಇದನ್ನ ಹೇಳಿದ್ರೆ ಇದನ್ನೇ ತಂದು ಕೊಟ್ಬಿಡ್ನಲ್ಲ ಈ ಕಳ್ಳನಾರಾಯಣ.
1: ಎಲ್ಲಿ ತಂದ ಅಂತ
0: ಇವನು ಈ ಲೋಕದಲ್ಲಿ ಎಲ್ಲಿ ಪತ್ಯ ಮಾಡ್ದ ಇದನ್ನ?
2: ಕೇಳುಗರೆ, ಇದುವರೆಗೂ ಗಣಪತಿ ರಾಜನ ಕತೆ ಭಾಗ ಒಂದರ ಕುರಿತು ಅರಿಕತೆ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾಜಿಕ ಸವಲತ್ತು,
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿ ಅಚ್ಯುತರಾವ್ರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕರು ಹಾಗೂ ಸಲಹೆಗಾರರು ಮೈಸೂರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಈ ಉದ್ಯೋಗಿನಿ ಯೋಜನೆಯ ಕುರಿತು, ಈ ಯೋಜನೆ ಮುಖಾಂತರ ಹೇಗೆಲ್ಲ ಮಹಿಳಾ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
6: ನಮಸ್ಕಾರ
5: ಸರ್. ಉದ್ಯೋಗಿ ಯೋಜನೆಯ ಪರಿಕಲ್ಪನೆ ಅಥವಾ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಮೊದಲಿಗೆ
6: ಒಂದು ಅರ್ಥ ಮಾಡ್ಕೊಳ್ಳೋಣ. ಮಹಿಳೆ ಅಂದಾಗ ಆಕೆ ತನ್ನ ವಿಚಾರಗಳಿಗೆ ಯಾವ ರೀತಿ ತಾನೇ ಸಶಕ್ತೀಕರಣ ಮಾಡಿಕೊಂಡು ಅಭಿವೃದ್ಧಿ ಆಗಬೇಕು, ಆಗಲಿಕ್ಕಿರುವಂಥ ಅಡೆತಡೆಗಳೇನು, ಅವಕಾಶಗಳೇನು ಅಂತ ಗಮನ ಹರಿಸಿದಾಗ ಬಹುಶಃ ಈ ಉದ್ಯೋಗಿನಿ ಯೋಜನೆ ಅವ್ರ ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೊಂದು ಮಹಿಳಾ ಕೇಂದ್ರೀಕೃತ ಯೋಜನೆ, ಮಹಿಳೆಯರಿಗೆ ಮಾತ್ರ ಸಹಾಯ ಮಾಡುವಂಥದ್ದು. ಮತ್ತು ಇದನ್ನು ಮಹಿಳಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ. ಇದು 1997-98 ಪ್ರಾರಂಭ ಆಗಿದ್ದ ಸ್ಕೀಮ್ ಇದು. ಮತ್ತೆ ಇದನ್ನು 2004-05 ಹೊಸ ರೂಪವನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 88 ಬೇರೆ ಬೇರೆ ವಲಯಗಳಿಗೆ ಸಾಲ ತೆಗೆದುಕೊಳ್ಳೋಕೆ ಅವಕಾಶ ಇದೆ. 18 ಆಗಿರುವ ಯಾವುದೇ ಮಹಿಳೆ 55 ಸಾಲ ಪಡ್ಕೊಳ್ಲಿಕ್ಕಿಲ್ಲ, ಅವಕಾಶ ಇದೆ. ಆದರೆ ಅವ್ರು ಏನಾದ್ರು ಒಂದು ಉದ್ಯೋಗ ಮಾಡಲೇಬೇಕು, ಕಸಬು ಮಾಡಲೇಬೇಕು, ದುಡಿಮೆ ಮಾಡಬೇಕು, ಸಾಲ ತೀರಿಸಬೇಕು. ಆ ಸಾಲಕ್ಕೆ ಪೂರಕವಾಗಿ ಸಬ್ಸಿಡಿ ಇರುತ್ತೆ. ಸೊ ಅದನ್ನ ನೀವು ಸಾಲ ಕಟ್ಟದಂಗೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತದೆ, ಅದು ನಿಮಗೆ ಲಾಭ. ಸೊ ಹಾಗಾಗಿ ಈ ರೀತಿ ಮಹಿಳೆ ಒಂದು ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಕೊಂಡು ತನ್ನ ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಸ್ವಾವಲಂಬನೆಯನ್ನು ಪಡಿಲಿಕ್ಕೆ ಸಾಧ್ಯ ಆಗ್ಬೇಕಂತ ಆಶಯದೊಂದಿಗೆ ಈ ಯೋಜನೆ ಬಂದಿರುವಂಥದ್ದು.
5: ಸರ್, ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಗುರಿ ಉದ್ದೇಶ ಏನು ಸರ್?
6: ಒಂದು, ಮಹಿಳೆಯರಲ್ಲಿ ಉದ್ಯಮಶೀಲತೆ ಬೆಳೆಸಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಮತ್ತು ಆರ್ಥಿಕವಾಗಿಯೂ ಸ್ವಾವಲಂಬಿಗಳಾಗಬೇಕು. ಬರೀ ಸಾಮಾಜಿಕವಾದರೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಪ್ರೋತ್ಸಾಹ ಇದೆ. ಮತ್ತು ಇದರಲ್ಲಿ ಆಕೆಗೆ ಆಕೆ ಏನು ಸಾಲ ಪಡಿತಾಳೆ, 20-30% ಅವಳಿಗೆ ಸಬ್ಸಿಡಿ ಅಮೌಂಟ್ ಸಿಗತ್ತೆ. ಈಗ 300,000 ಸಾಲ ಇದೆ ಅಂತ ಇಟ್ಕೊಳ್ಳೋಣ. 20% ಆದರೆ ಎಷ್ಟು ಸಿಗತ್ತೆ? 60,000.

0: ಸಿಗತ್ತೆ. 30% ಅಂದರೆ 90,000 ರೂಪಾಯಿ ಸಬ್ಸಿಡಿ ಸಿಗತ್ತೆ. ಆತ ಅತ್ಯಂತ ಕಿರು ಘಟಕಗಳನ್ನೇ ಮಾಡಬೇಕು, ಹಾಕಿ ಕಿರು ಉದ್ಯೋಗಗಳನ್ನೇ ಮಾಡಬೇಕು. ಅದು ಸೇವಾ ವಲಯ ಇರ್ಬೋದು, ಉತ್ಪಾದನೆ ಚಟುವಟಿಕೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಏನೋ ತನಗೆ ಎಷ್ಟು ನಿಭಾಯಿಸೋಕ್ಕಾಗತ್ತೆ, ಯಾರ ಮೇಲೂ ಅವಲಂಬನೆ ಆಗದೆ ಎಷ್ಟು ನಿರ್ವಹಿಸೋಕ್ಕಾಗತ್ತೆ, ಆ ಮಟ್ಟದ ಕಿರು ವ್ಯವಹಾರಗಳನ್ನ ಮಾಡಲಿಕ್ಕೆ ಇದರಲ್ಲಿ ಹೇರಳವಾದ ಅವಕಾಶ ಇದೆ. ಇದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಅನುಭವ ಜಾಸ್ತಿ ಆದಂಗೆ, ವ್ಯವಹಾರದ ಕುಶಲತೆ ಜಾಸ್ತಿ ಆದಂಗೆ ಅವರು ದೊಡ್ಡ ದೊಡ್ಡದಕ್ಕೆ ಕೈ ಹಾಕ್ಬೋದು. ಅದಕ್ಕೆ ಬೇರೆ ಸ್ಕೀಮುಗಳಿದೆ. ಸೊ ಇದು ಒಟ್ಟಾರೆಯ ಈ ಕಾರ್ಯಕ್ರಮದ ಆಶಯ.
1: ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಗುಂಪಿನಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯ?
0: ಇದು ವೈಯಕ್ತಿಕ ಸಾಲ, ಇದು ಗುಂಪು ಇಲ್ಲ ಇದಕ್ಕೆ. ಸೊ ವೈಯಕ್ತಿಕವಾಗಿ ತಗೊಳ್ಬೇಕು. ಸಾಧಾರಣವಾಗಿ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಈ ಕಾರ್ಯಕ್ರಮನ ಜಿಲ್ಲೆ ಮತ್ತು ತಾಲೂಕಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಆಗ್ತಾ ಇತ್ತು. ಅವರಾದರೂ ಅರ್ಹ ಮಹಿಳೆಯರನ್ನ ಗುರುತು ಮಾಡಿ ಅವರು ಸಾಧಾರಣವಾಗಿ ಎಂಥವ್ರನ್ನ ಹುಡುಕ್ತಾ ಇದ್ರು ಅಂದ್ರೆ, ಕಿರು ವಯಸ್ಸಿನಲ್ಲೇ ವಿಧವೆಯರಾಗಿರೋರು, ಗಂಡನಿಂದ ದೂರ ಆದವರು, ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟವರು, ಮಾನಸಿಕ ಕ್ಷೋಭೆಗೊಳಗಾದವರು, ಮತ್ತೆ ಆರ್ಥಿಕವಾಗಿ ತುಂಬಾ ಅವ್ರಿಗೆ ಸಬಲತೆ ಇಲ್ಲ, ತುಂಬಾ ಅವರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಂಥವ್ರು, ಮತ್ತೆ ಜವಾಬ್ದಾರಿ ತೆಗೆದುಕೊಂಡು ನಾವೇನಾದ್ರು ಬದುಕಬೇಕಂತ ಆಸೆ ಪಡ್ತಾ ಇರೋವಂಥವ್ರು, ಅಂಥ ಮಹಿಳೆಯರನ್ನ ಗುರುತಿಸ್ತಾ ಇದ್ರು. ಯಾವ್ದ್ರ ಮುಖಾಂತರ? ಅಂಗನವಾಡಿಗಳ ಮುಖಾಂತರ. ಅಲ್ಲಿ ತಾಯಂದ್ರ ಸಭೆ ಆಗೋದು, ಆಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳಲ್ಲಿ ಗುರುತು ಮಾಡ್ತಾ ಇದ್ರು, ಮಹಿಳಾ ಸಂಘಗಳ ಮುಖಾಂತರ ಗುರುತು ಮಾಡ್ತಾ ಇದ್ರು. ಅಂಥ ಮಹಿಳೆಯರಿಗೆ ಬಲ ಕೊಡುವಂತ ಕಾರ್ಯಕ್ರಮ ಇದೊಂದು, ಭರವಸೆ ಮೂಡಿಸೋ ಕಾರ್ಯಕ್ರಮ. ಯಾಕೆ ಅಷ್ಟೊಂದು ದುಃಖ ಪಡ್ತೀಯ, ನೋಡಿ ಇಲ್ಲೊಂದು ಅವಕಾಶ ಇದೆ, ಈ ಥರ ಮಾಡಿ ಈ ದುಃಖದಿಂದ ಹೊರಗೆ ಬಂದು ನೀ ಬದುಕನ್ನ ರೂಪಿಸ್ಕೋ ಅನ್ನುವ ಒಂದು ನೈತಿಕ ಬೆಂಬಲ ಕೊಡುವ ಕಾರ್ಯಕ್ರಮ ಇದು. ಎಲ್ಲಾ ಮಹಿಳೆಯರನ್ನು ಕರ್ಕವನ್ ಮಾಡೋ ಕಾರ್ಯಕ್ರಮ ಅಲ್ಲ, ಅದಕ್ಕೆ ಬೇರೆ ಸ್ಕೀಮ್ಗಳಿದೆ, ಅದರಲ್ಲೂ ಅವ್ರು ತೆಗೆದುಕೋಬಹುದು. ಈ ಉದ್ಯೋಗ ಯೋಜನೆ ಮಾತ್ರ ಅತ್ಯಂತ ಕಷ್ಟದಲ್ಲಿರುವ, ಅಸಹಾಯಕತೆಯಲ್ಲಿರುವ, ದುರ್ಬಲತೆಗೊಳಗಾಗಿರುವ ಮಹಿಳೆಯರಿಗೆ ಒಂದು ಆಶಾಕಿರಣದ ಕಾರ್ಯಕ್ರಮ. ಇದರಲ್ಲಿ ಏನ್ ಹೇಳ್ತಾರವರು ಅಂದ್ರೆ, ಒಂದು ಆಶಾವಾದಿಗಳಾಗಿ, ಕ್ರಿಯಾಶೀಲರಾಗಿ, ಸ್ವಾವಲಂಬನೆಯಾಗಿ ಅಂತ. ಆಶಾವಾದಿಯಾಗಿ ಅವ್ರು ಕಾಯ್ತಾ ಕೂತ್ರ ಆಗುದಿಲ್ಲ, ಕ್ರಿಯಾಶೀಲರಾಗಲೇಬೇಕು. ಕ್ರಿಯಾಶೀಲರು ಆದ್ರೆ ನೀವು 2-3 ವರ್ಷದಲ್ಲಿ ಅವ್ರೇನಾಗ್ತಾರೆ, ಸ್ವಾವಲಂಬನೆ ಆಗೇ ಆಗ್ತಾರೆ. ಆಗ ಹೆಚ್ಚಿನ ಭರವಸೆ ಬರುತ್ತೆ ಜೀವನಕ್ಕೆ. ಮಹಿಳೆ ಅಂದ ತಕ್ಷಣ ಮಹಿಳೆ ಒಬ್ಳೇ ಇರೋದಿಲ್ಲ, ಮಹಿಳೆಗೆ ಯಾವಾಗಲೂ ಅಂಟ್ಕೊಂಡಿರೋದು ಅವ್ರ ಮಕ್ಕಳಿದ್ದೇ ಇರ್ತಾರೆ. ಅದು ನಾವು ನೋಡುವಂತ ಗ್ರಾಮೀಣ ಪ್ರದೇಶದ ಒಂದು ಸೋಷಿಯಾಲಜಿ, ಸಾಮಾಜಿಕ ಪರಿಸ್ಥಿತಿ. ಹಾಗಾಗಿ ಅವಳಿಗೆ ಒಂದು ಸಶಕ್ತತೆ ಬಂದ್ರೆ ಮಕ್ಕಳಿಗೂ ಲಾಲನೆ ಪಾಲನೆ ರಕ್ಷಣೆ ಸಿಗತ್ತೆ ಅಲ್ವಾ. ಆಮೇಲೆ ನಿಸ್ಸಹಾಯಕ ಮಹಿಳೆಯರಿಗೆ ಅವ್ರ ಗಂಡಂದರಿಂದ ಉಂಟಾಗಬಹುದಂತಹ ಯಾವುದೇ ಅಡೆತಡೆಗಳು, ದೌರ್ಜನ್ಯ, ಅವುಗಳಿಂದ ಹೊರಬಂದು ಹೊಸ ಬದುಕು ರೂಪಿಸ್ಕೊಳ್ಳಿಕ್ಕೆ, ನಾನೊಂದು ವ್ಯಕ್ತಿ, ನನಗೂ ಒಂದು ವ್ಯಕ್ತಿತ್ವ ಇದೆ, ನಾನು ಈ ಒಂದು ಪಿಡುಗುಗಳ ವಿರುದ್ಧ ತಿರುಗಿ ನಿಲ್ಲಬೇಕು, ನನ್ನ ನಾನು ರಕ್ಷಿಸ್ಕೋಬೇಕು ಅನ್ನುವ ಭಾವನೆ ಯಾರ್ಯಾರಿಗೆ ಬರುತ್ತೆ ಅವರಿಗೆಲ್ಲ ಈ ಉದ್ಯೋಗ ಯೋಜನೆ ತುಂಬಾ ಯಶಸ್ವಿ ಕಾರ್ಯಕ್ರಮ. ಯಾಕಂದ್ರೆ ತುಂಬಾ ಬಂಡವಾಳ ಇಲ್ಲ, ಇಲ್ಲಿ ಕಿರು ಬಂಡವಾಳನೇ ಇರೋದು, ಆದ್ರೆ ಆ ಬಂಡವಾಳದೊಳಗಡೆ ನೀವೇನ್ ಮಾಡ್ಲಿಕ್ಕಾಗತ್ತೆ ಅಂತ ಎಲ್ಲಾ ಕೆಲಸಗಳನ್ನ ತೆಗೆದುಕೊಳ್ಳಕ್ ಅವಕಾಶ ಇದೆ. ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಾಗ್ಬೋದು, ಹೂವಿನ ವ್ಯಾಪಾರ ಮಾಡೋದು, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡೋದು, ಒಂದಿಷ್ಟು ಜನ ರೈತರಿಂದ ತೆಗೆದುಕೊಂಡು ಕೈ ಬದಲಾಯಿಸುವಂಥದ್ದು, ಅಥವಾ ಒಂದಿಷ್ಟು ಸಾಮಾನು ತೆಗೆದುಕೊಂಡ್ಬಂದು ವ್ಯಾಪಾರ ಮಾಡುವಂಥದ್ದು, ಅಥವಾ ತನಗೆ ಗೊತ್ತಿರುವಂಥ ಯಾವುದಾದ್ರೂ ಕಸೂತಿ ಮಾಡೋದು. ಅನೇಕ ಮಹಿಳೆಯರು ಪ್ಲಾಸ್ಟಿಕ್ ಬುಟ್ಟಿಗಳು ಮಾಡ್ತಾರೆ, ಅದಕ್ಕೆ ನಗರ ಪ್ರದೇಶದಲ್ಲಿ ತುಂಬ ಬೇಡಿಕೆ ಇದೆ. ಮಾಡ್ಕೊಂಡೋಗಿ ವಾರಕ್ಕೊಂದ್ಸರ್ತಿ ಮಾರ್ಬಿಟ್ಟು ಬಂದಿರೋ ಹಣದಲ್ಲಿ ಸೊ ಮತ್ತೆ ಕಚ್ಚಾ ವಸ್ತು ತಗೊಂಡು ಬಂದು ಉಳಿದಿದ್ರಲ್ಲಿ ಜೀವನ ಮಾಡುವಂಥವ್ರಿದ್ದಾರೆ. ಆಮೇಲೆ ಇದು ತಗೊಂಡು ಬರ್ತಾರೆ, ಯಾವುದು ಸ್ವೆಟರ್ ಹಣಿಯೋದು, ಅದಕ್ಕೆ ಬೇಕಾಗಿರುವಂತಹ ನೂಲು, ಉಲ್ಲನ್ ಅಂತ ಏನಿದೆಯಲ್ಲ, ಅದನ್ನು ಕೆ ಜಿಗಟ್ಟಲೆ ತಗೊಂಡ್ಬಂದು ಮಾಡ್ಕೊಡೋರು ಇದ್ದಾರೆ, ಅಥವಾ 4-5 ಮಹಿಳೆಯರಿಗೆ ಒಟ್ಟಿಗೆ ಕೊಟ್ಟು ಮಾಡೋರು ಇದ್ದಾರೆ, ಹೂ ತಂದು ಹಾರ ಕಟ್ಕೊಡೋರು ಇದ್ದಾರೆ, ಅವರೇಕಾಯಿ ಕಾಲದಲ್ಲಿ ಅವರೇಕಾಯಿನ ಹಿದಕ್ ಬಿಟ್ಟು ಕೊಡೋರು ಇದ್ದಾರೆ, ಆಮೇಲೆ ಬೆಂಕಿಪಟ್ಟಣದಲ್ಲೂ ಕೂಡ ಕಡ್ಡಿ ಹಾಕಿ ಮ್ಯಾಚ್ ಬಾಕ್ಸ್ ಮಾಡಿ ಪ್ಯಾಕ್ ಮಾಡ್ಕೊಡೋರು ಇದ್ದಾರೆ. ಇದೆಲ್ಲದಕ್ಕೂ ಅವ್ರು ಏನ್ ಹೇಳ್ತಾರೆ, ಒಂದು ಇಡಿಗಂಟಿಡು, ಮೂಲ ಬಂಡವಾಳ ಭದ್ರತೆಗಿಡು, ಸೊ ನೀನ್ ಮಾಡ್ಬಿಟ್ಟು ಕೊಡು, ನಿಂದೇನ್ ಕೆಲಸ ಆಗಿದೆ ನೋಡು, ಕಮಿಷನ್ ಕೊಡ್ತೀವಿ ಅನ್ನೋ ಅನೇಕ ಉದ್ಯೋಗಗಳು ಇವತ್ತು ಇದೆ. ಸೊ ಅವುಗಳಿಗೆ ಮಹಿಳೆಯರನ್ನ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧ ಮಾಡಲಿಕ್ಕೆ ಈ ಉದ್ಯೋಗ ಯೋಜನೆ ತುಂಬಾ ಸಹಾಯಕಾರಿಯಾಗಿದೆ. ಇದಕ್ಕೆ ಯಾರ ಮೇಲೂ ಇವಳಕ್ಕೆ ಅವಲಂಬನೆ ಆಗೋದು ಬೇಕಾಗಿಲ್ಲ, ಇದಕ್ಕೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಅತಿಯಾದ ಭಾವನೆ, ಪ್ರಾಮಾಣಿಕ ನಡವಳಿಕೆಗಳು, ಆಕೆಯ ಅನಿಸಿಕೆಗಳು, ಆಮೇಲೆ ಆಕೆಯ ಜೀವನದ ಅತ್ಯಂತ ದುರ್ಬಲತೆ ಅಂಶಗಳೇ ಸಾಕು, ಇದಕ್ಕೆ ಅರ್ಹತೆ ಬರ್ತದೆ. ಪಡ್ಕೊಂಡು ಸಹಾಯವನ್ನು ಪಡ್ಕೊಂಡು ಬದುಕು ರೂಪಿಸ್ಕೊಂಡು ಸ್ವಾವಲಂಬನೆಯಿಂದ ಅವ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
1: ಸರ್, ಹಾಗಿದ್ರೆ ಈ ಉದ್ಯೋಗಿನ ಮುಖಾಂತರ ಮಹಿಳೆ ಒಂದು ಸಣ್ಣ ಘಟಕವನ್ನು ಅಥವಾ ಸಣ್ಣ ಉದ್ಯಮವನ್ನು ನಾನು ಮಾಡ್ತೀನಿ ಅಂತ ಹೊರಟಂತ ಸಂದರ್ಭದಲ್ಲಿ ಎಲ್ಲಿ ಈ

0: ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರ್, ಅಗತ್ಯ ದಾಖಲಾತಿಗಳಲ್ಲಿ ಏನೇನು ಬೇಕಾಗುತ್ತೆ?
1: ಅಗತ್ಯ ದಾಖಲಾತಿಗಳು ಇದರಲ್ಲೂ ಒಂದು, ಆಕೆಯ ವೈಯಕ್ತಿಕ ದಾಖಲಾತಿಗಳು ಏನೇನಿದೆ, ಆಧಾರು, ಬ್ಯಾಂಕ್ ಡೀಟೈಲ್ಸು, ಇತ್ತೀಚಿನ ಫೋಟೋ, ರೇಷನ್ ಕಾರ್ಡು, ಎಲೆಕ್ಷನ್ ಐ ಡಿ ಕಾರ್ಡು, ಇಂಥವಿದ್ರೆ ಸಾಕು. ಮಳೆ ಅವಳು ವಾಸ ಊರಿನಲ್ಲೇ ವಾಸ ಮಾಡ್ತಾ ಇದ್ದಾಳೆ ಅನ್ನೋಕ್ಕೊಂದು ದೃಢೀಕರಣ ಪತ್ರ, ಅದು ಪಂಚಾಯಿತಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆಯ್ತಾ, ಆಯ್ಕೆ ಪ್ರಕ್ರಿಯೆಯಲ್ಲೂ ಅಷ್ಟೇ, ಆಕೆ ನಂಗೆ ಈ ಥರ ಬೇಕು ಅಂತ ಪಂಚಾಯಿತಿಗೆ ಅರ್ಜಿ ಕೊಟ್ಟರೆ ಅದನ್ನು ಸಭೆಯಲ್ಲಿಟ್ಟು ಅಪ್ರೂವ್ ಮಾಡೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ. ಪ್ರತಿ ತಾಲೂಕಿಗೆ ಒಬ್ಬರು ಮಹಿಳಾ ಅಭಿವೃದ್ಧಿ ನಿಗಮದ ಒಬ್ಬರು ಅಧಿಕಾರಿಗಳಿರ್ತಾರೆ, ಅವ್ರು ಬಂದು ಏನು ಮಾಡ್ತಾರೆ, ಆ ಅರ್ಜಿನ ತೆಗೆದುಕೊಂಡು ಬನ್ನಿ ಅಂತ ಕರೆಸ್ಕೊಂಡು ಹೋಗಿ ಮಾತಾಡಿ ಮನೆ ಭೇಟಿ ಮಾಡ್ಬೋದು, ಸಂದರ್ಶನ ಮಾಡ್ಬೋದು, ಇದು ಅಪ್ಲಿಕೇಶನ್ ಸೂಟಬಲ್ ಇದೆ ಅಂತ ಆಯಿತು ಅಂದರೆ ಅವರು ಅದನ್ನು ಶಿಫಾರಸು ಮಾಡ್ತಾರೆ. ಮೊದಲನೇ ಶಿಫಾರಸು ಪಂಚಾಯತ್ ಹಂತದಲ್ಲೇ ಆಗುತ್ತೆ, ಎರಡನೇ ಶಿಫಾರಸು ಅಧಿಕಾರಿ ಹಂತದಲ್ಲಾಗತ್ತೆ, ಅದನ್ನು ಸ್ಕ್ರೂಟ್ನಿ ಮಾಡ್ಬಿಟ್ಟು ಜಿಲ್ಲೆ ಕಳಿಸ್ತಾರೆ. ಇಡೀ ಜಿಲ್ಲೆಯಲ್ಲಿ ಇರುವ ಒಟ್ಟಾರೆ ಅರ್ಹ ಫಲಾನುಭವಿಗಳನ್ನೆಲ್ಲ ದಾಖಲೆ ಮಾಡಿ ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಳಿಸ್ತಾರೆ, ಅಲ್ಲಿಂದ ಅದು ಅಪ್ರೂವ್ ಆಗಿ ಬರುತ್ತೆ.

0: ವ್ಯವಹಾರಗಳನ್ನ ಮಾಡಬಹುದು. ಇಂಥದ್ನೆಲ್ಲ ಪ್ಯಾಟರ್ನ್ ನವೀನ ಕಲ್ಪನೆಯ ವಿಚಾರಗಳನ್ನ ಯೋಚನೆ ಮಾಡ್ತಾ ಹೋದ್ರೆ ಅನೇಕ ಸಂಗತಿಗಳು ನಿಮಗೆ ಕಾಣುತ್ತೆ. ಆಮೇಲೆ ಹೋಮ್ ಬೇಸ್ಡ್ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೇನು ತುಂಬ ಬಂಡವಾಳ ಹಾಕಬೇಕಾಗಿಲ್ಲ. ಸೊ ಗುಣಮಟ್ಟ ಪದಾರ್ಥಗಳನ್ನ ಗ್ರಾಮದಲ್ಲಿ ತರಿಸ್ಕೊಟ್ಟು ಅಥವಾ ವಾಸಸ್ಥಳದಲ್ಲಿ ತರಿಸ್ಕೊಂಡು ಮನೆಯಿಂದಲೇ ವ್ಯಾಪಾರ ಮಾಡುವಂಥ ಅನೇಕ ಉದ್ಯೋಗ ಸೃಷ್ಟಿಗಳಿಗೆ ಆಗ್ತಾ ಇದೆ. ಅಂಥದ್ದೆಲ್ಲ ಜಾಣತನದಿಂದ ನೈಪುಣ್ಯದಿಂದ ಈ ಮಹಿಳೆಯರು ಕಲ್ತ್ಕೊಂಡು ಕೈ ಹಾಕಿದ್ರು ಅಂದರೆ ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೋದು ಆವಾಗ ಸಾಮಾಜಿಕ ಸಂಕಷ್ಟದಿಂದನೂ ಅವ್ರು ಹೊರಗೆ ಬರಲಿಕ್ಕಾಗತ್ತೆ, ಸ್ವಾವಲಂಬನೆ ಬದುಕು ಅವ್ರು ಮಾಡಲಿಕ್ಕಾಗತ್ತೆ ಅಂತ ನನಗಾದರೂ ಅನ್ಸುತ್ತೆ.
1: ಸರ್, ಹಾಗಿದ್ರೆ ಈಗ ಪಡ್ಕೊಂಡಂಥ 300,000 ಸಾಲ ಸೌಲಭ್ಯದಲ್ಲಿ 20% ಅಥವಾ 30% ಸಹಾಯಧನವನ್ನು ಹೊರತುಪಡಿಸಿ ಇನ್ನುಳಿದ ಹಣವನ್ನು ಎಷ್ಟು ಕಂತಿನೊಳಗಡೆ ಪಾವತಿಸಬೇಕಾಗುತ್ತೆ?
0: ಅದು EMI ಅಂತ ಮಾಡಿಕೊಡ್ತಾರೆ. ಇದಲೂ ಅಷ್ಟೇ, ಈ ಯೋಜನೆಯಲ್ಲೂ ಅವರಿಗೆ ಕೇಳ್ತಾರೆ ಎಷ್ಟು EMI ನೀವು ಕಟ್ಬೋದು ಅಂತ. ಸೊ ಅದೇ ಥರ ಪ್ಲಾನ್ ಆಗುತ್ತೆ, 3 ವರ್ಷ, 4 ವರ್ಷ, 5 ವರ್ಷ. ಈ ಬೇಗ ಕಟ್ಟಕ್ಕೆ ಸಾಧ್ಯ ಇದ್ರೆ ಬೇಗ ಕೊಡಬೇಕು, ಮತ್ತೆ ಸಾಲ ತೆಗೆದುಕೊಳ್ಳೋದು. ಇನ್ನೊಂದು ಯಾವುದು ದೊಡ್ಡ ಮಟ್ಟದ ಇನ್ನೊಂದು ಸ್ಕೀಮಲ್ಲಿ ಸಹಾಯ ಪಡ್ಕೊಳ್ಳೋಕೆ ಅವಕಾಶ ಇದೆ. ಸೊ ಆ ಥರದನ್ನು ಅವ್ರು ಯೋಚನೆ ಮಾಡಿ ಪಡ್ಕೊಳ್ಳೋದು ಒಳ್ಳೆಯದು. ಸೊ ತುಂಬ ಗರಿಷ್ಠ EMIಗಳೇನು ಬೇಕಾಗಲ್ಲ. ನಾನು ಅರ್ಥ ಮಾಡಿಕೊಂಡ್ರೆ ನಾನು ಗಮನಿಸ್ದಾಗೆ ಒಂದು 24 ತಿಂಗಳು ಅಥವಾ 36 ತಿಂಗಳೊಳಗಡೆ ತೀರಿಸ್ಬೋದು, ಮತ್ತು ಸ್ವಲ್ಪ ಹಣನೂ ಉಳಿತಾಯ ಮಾಡ್ಕೋಬೋದು, ಸಾಲನೂ ತೀರಿಸ್ಬೋದು. ಅದಕ್ಕಿಂತ ಹೆಚ್ಚಾಗಿ 36 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಮತ್ತು ಯಾವುದೇ ಥರದ ಆತಂಕ ಇಲ್ಲದೇ ನೀವು ಜೀವನ ಮಾಡಿರ್ಬೋದು. ಆ 36 ತಿಂಗಳು ನೀವು ಆ ಥರ ಜೀವನ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಮುಂದಿನ ಜೀವನಕ್ಕೆ ಅದೇ ತಾನೇ ಬುನಾದಿ ಆ ಮಹಿಳೆಗೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು.
1: ಅದೇ ಸರ್, ಈ ಸಣ್ಣ ಒಂದು ಉದ್ಯಮ ಅಥವಾ ಘಟಕವನ್ನು ಮಾಡೋ ಮುಖಾಂತರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ತೊಡಸ್ಕೊಂಡು ತದನಂತರ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಮುಖಾಂತರನು ಕೂಡ ಸೌಲಭ್ಯಗಳನ್ನ
0: ಪಡ್ಕೊಂಡು
1: ಉದ್ಯಮವನ್ನು ವೃದ್ಧಿಸ್ಕೊಳ್ಬಹುದು.
0: ಹೌದು, ಯಾವ ಸೇವಾ ವಲಯ ಬೇಕಾದ್ರೂ ತಗೋಬಹುದು, ಗುಡಿ ಕೈಗಾರಿಕೆ ತಗೊಳ್ಬಹುದು, ಕಿರು ಮತ್ತು ಸಣ್ಣ ಆಹಾರ ಘಟಕಗಳನ್ನ ಮಾಡಬಹುದು, ಯಾವ್ದು ಬೇಕಾದ್ರೂ ತಗೊಳ್ಬಹುದು.
1: ಸರ್, ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾ ಇರುವಂತಹ ನಮ್ಮ ಸಮುದಾಯದ ಮಹಿಳೆಯರಿಗಾಗಿರ್ಬೋದು ಅಥವಾ ಈ ಯೋಜನೆಗೆ ಒಳಪಡುವಂತಹ ಅರ್ಹ ಫಲಾನುಭವಿ ಮಹಿಳೆಗಳು ಅಂತ ಏನ್ ಕಂಡುಬರ್ತಾರೆ, ಅವರ ಒಂದು ಆಸಕ್ತಿಯನ್ನು ಹೊಂದಿದ್ದು ಈ ರೀತಿಯ ಒಂದು ಯೋಜನೆಯ ಮುಖಾಂತರ ಒಂದು ಸೌಲಭ್ಯ ಪಡ್ಕೊಂಡು ತಮ್ಮದೇ ಆದಂತ ಒಂದು ಸಣ್ಣ ಉದ್ಯಮ ಅಥವಾ ವ್ಯಾಪಾರವನ್ನ ಮಾಡಿ ನಾನು ಒಂದು ಸ್ವಾವಲಂಬಿ ಜೀವನವನ್ನ ನಡೆಸಿ ಮಹಿಳಾ ಸಬಲೀಕರಣ ಹೊಂದಬೇಕು ಅಂತ ಅನ್ಕೊಂಡಿರೋ ಮಹಿಳೆಯರಿಗೆ ಈ ಯೋಜನೆ ಒಂದು ಸಫಲತೆಯನ್ನ ಕಾಣೋ ನಿಟ್ಟಿನಲ್ಲಿ ಅಂತ ಮಹಿಳೆಯರಿಗೆ ಏನೋ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ನಾನು ಹೇಳಿದ ಧೈರ್ಯ ಮಾಡಿ, ಹೆದರ್ಕೋಬೇಡಿ. ಮೇಲೆ ಯಾರು ಈ ತರ ಮಹಿಳೆಯರು ಸಾಲ ತಗೊಳಕ್ ಮುಂದೆ ಬರ್ತೀರಾ, ಸಹಾಯ ಧನ ತಗೊಳಕ್ ಮುಂದೆ ಬರ್ತೀರಾ, ನೀವೆಲ್ಲ ಒಗ್ಗಟ್ಟಾಗಿ ಪರಸ್ಪರ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ಮೇಲೆ ಬೆಂಬಲ ಸಹಕಾರ ಮಾಡ್ಕೊಳ್ಳಿ. ಮಹಿಳೆಗೆ ಬೇಕಾಗಿರೋದು ಆ ಥರದ ಬೆಂಬಲ ಸಹಕಾರ, ಒಂದು ಭದ್ರತೆಯ ಭಾವನೆ, ಆ ವಿಶ್ವಾಸ ಮಟ್ಟ ಅದೇ ಜಾಸ್ತಿ ಆಗುತ್ತೆ. ಮೇಲೆ ಪ್ರಚಾರ ಮಾಡಿ, ನೋಡಿ ನನ್ನ ಸ್ನೇಹಿತೆ ಈ ಥರ ಉತ್ಪಾದನೆ ಮಾಡ್ತಾಳೆ ಪಡ್ಕೊಳ್ಳಿ, ಇಂಥ ಸೇವೆ ಕೊಡ್ತಾಳೆ ತಗೊಳ್ಳಿ ಅಂತ ಒಬ್ರಿಗೊಬ್ರು ನಾವೇ ಮಾನವರಿಗೆ ನಾವೇನು ಮಾಡಬೇಕು, ಪ್ರಚಾರ ಮಾಡಿಕೊಳ್ಳುವ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಅದು ನಮ್ಮನ್ನು ಬಲಪಡಿಸತ್ತೆ, ಮೊದಲೇ ಅವರನ್ನು ಬಲಪಡಿಸತ್ತೆ. ಆಗ ನಾವಿಬ್ರು ಉತ್ತಮ ಜೀವನ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಬುನಾದಿ ಆಗ್ತದೆ ಅಂತ ನಾನು ಭಾವಿಸ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಮಹಿಳಾ ಸಬಲೀಕರಣವನ್ನು ಮಾಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥ ಉದ್ಯೋಗಿ ಯೋಜನೆಯ ಕುರಿತಾಗಿರ್ಬೋದು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಆ ಯೋಜನೆಯ ಮುಖಾಂತರ ಒಬ್ಬ ಮಹಿಳೆ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್.
0: ಇದರಲ್ಲೂ ಅಷ್ಟೇ, ಈ ಯೋಜನೆ ಅಡಿಯಲ್ಲಿ KYC ಸರಿ ಇರಬೇಕು.
1: ಖಂಡಿತ,
0: ಬ್ಯಾಂಕ್ನಲ್ಲಿ ಆಕೆಯ ಖಾತೆ ಚಾಲ್ತಿಯಲ್ಲಿರಬೇಕು. ಅದಕ್ಕೆ ಆಗಾಗ ಏನು ಬ್ಯಾಂಕ್ನವ್ರು ಕೇಳ್ತಾರೆ ಮಾಹಿತಿಗಳನ್ನ ಕೊಟ್ಬಿಟ್ಟು, ಖಾತೆ ಚಾಲನೆಯಲ್ಲಿ ಇರೋಂಗೆ ನೋಡ್ಕೋಬೇಕು, ಫೋನ್ ನಂಬರು ಸೀಡ್ ಆಗಿರಬೇಕು, ಆಧಾರ್ ನಂಬರು ಅದಕ್ಕೆ ಸೀಡ್ ಆಗಿರಬೇಕು. ಈ ಮೇಲೆ ಬ್ಯಾಂಕ್ನಲ್ಲಿ ಏನಾದ್ರು ಸಾಲ ಮಗ್ದೊಂದು ಏನಾದ್ರು ವ್ಯವಹಾರ ಮಾಡಿದರೆ ಅದನ್ನ ಹಾಕಿ ತೀರಿಸ್ಕೊಳ್ಳೋದು. ಸಾಧಾರಣವಾಗಿ ಮಹಿಳೆಯರಲ್ಲಿ ಏನಾಗುತ್ತೆ, ತಗೊಂಡು ಗಂಡಂದ್ರು ಕೊಟ್ಬಿಟ್ಟಿರ್ತಾರೆ, ಅವರು ಕೊಟ್ಟಿರೋದೆಲ್ಲ ಕಟ್ಟೋದಕ್ಕೆ, ಅಲ್ಲೇ ಆಕೆಗೆ ಅದು ದುರ್ಬಲತೆ ಆಗಿರುತ್ತೆ. ಅಂಥವುಗಳೆಲ್ಲ ಇದ್ರೆ ಕಾಲಮಿತಿ ಒಳಗಡೆ ಸರಿಪಡಿಸ್ಕೊಂಡು ಆಮೇಲೆ ನೀವು ಕಾರ್ಯಕ್ರಮಕ್ಕೆ ಕೈ ಹಾಕಿ, ಆಗೇನಾಗುತ್ತೆ ಬ್ಯಾಂಕ್ನವರು ಮುಂದೆ ಬರ್ತಾರೆ, ಆಗ ಇವರು ಮುಂದೆ ಬರ್ತಾರೆ, ಯಾರು ಮಹಿಳಾ ಅಭಿವೃದ್ಧಿ ನಿಗಮದವರು ಮುಂದೆ ಬರ್ತಾರೆ, ಅವ್ರು ಮತ್ತೆ ರಿಲೀಸ್ ಮಾಡೋದು ಅದು ಬ್ಯಾಂಕ್ಗೆ ಹೋಗ್ಬೇಕು.
1: ಖಂಡಿತ
0: ಅಲ್ವಾ, ಬ್ಯಾಂಕ್ ಮುಖಾಂತರನೇ ಅದು ವ್ಯವಹಾರ ಆಗೋದ್ರಿಂದ ಬ್ಯಾಂಕ್ನಲ್ಲಿ ನಿಮ್ಮ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತೆ ನಿಮ್ಮ ಬಾಂಧವ್ಯ ಗರಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಒಂದು ಸಲಹೆ ಕೊಡಕ್ಕೆ ನಾ ಇಷ್ಟಪಡ್ತೀನಿ.
1: ಅಂದ್ರೆ ಪಡ್ಕೊಂಡಂತ ಸೌಲಭ್ಯಕ್ಕೆ ತಕ್ಕಂತೆ ಅವರ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತು ಅಂದ್ರೆ ಅದು ಇನ್ನು ಹೆಚ್ಚಿನ ಅವಕಾಶಗಳನ್ನ ಸೃಷ್ಟಿಸಿಕೊಡುತ್ತೆ.
0: ಅದೇ ಸೃಷ್ಟಿ ಕೊಡುತ್ತೆ.
1: ಖಂಡಿತ,
0: ಪಾಲಿಸಿದರೆ ಪಾಲು ಅಂತ, ಅವ್ರು ಎಷ್ಟು ಈ ನಿಯಮಗಳು ಪಾಲಿಸ್ತಾರೆ ಅಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವರು ಪಾಲಿಸೋದ್ರಲ್ಲಿ ಎಡವಟ್ಟಾದ್ರು ಅಂದ್ರೆ ವಾಗ್ದಾನಕ್ಕೆ ಅವರು ತಪ್ಪಾಗಿ ನಡ್ಕೊಂಡ್ರು ಅಂದ್ರೆ ಅವಕಾಶಗಳು ಸಂಕುಚಿತ ಆಗ್ತಾ ಹೋಗುತ್ತೆ. ಇದು

0: ನಮ್ಮ ಬುದ್ಧಿವಂತ ಜಾಗೃತ ಮಹಿಳೆಯರು ಅರ್ಥ ಮಾಡಿಕೊಂಡು ಒಂದು 3-4 ವರ್ಷದಲ್ಲಿ ಕೊರಕೊಂಡು ಕೂತ್ಕೊಳ್ಳೋದಕ್ಕಿಂತ, ದುಃಖ ಪಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು ಮರು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಂಗೆ ಅನ್ಸುತ್ತೆ.
1: ಒಟ್ಟಾರೆಯಾಗಿ ಈ ಉದ್ಯೋಗಿನಿ ಯೋಜನೆ ಕುರಿತು, ಅದರ ಸಂಪೂರ್ಣ ಮಾಹಿತಿಯನ್ನು ಕುರಿತು ನಮ್ಮ ಸಮುದಾಯದ ಮಹಿಳೆಯರಲ್ಲಿ ಒಂದಷ್ಟು ಅರಿವಾಗೂ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಸರ್ ತಮಗೆ ತುಂಬಿದ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆಯ ಕುರಿತು ಇದುವರೆಗೂ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಈ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನ ಹಂಚಿಕೊಂಡಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕ ಸಲಹೆಗಾರರು ಹಾಗೂ ಸಂಶೋಧಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರವರವರು. ಇದಾಗಿದ್ದು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಏನಿ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ದಿನಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ

0: ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಈಗ 4 ಪದ್ಯವನ್ನ ನೋಡೋಣ. ಏನು ಜೀವನದರ್ಥ,
4: ಏನು ಜೀವನದರ್ಥ,
3: ಏನು ಪ್ರಪಂಚಾರ್ಥ,
4: ಏನು ಪ್ರಪಂಚಾರ್ಥ,
3: ಏನು ಜೀವ ಪ್ರಪಂಚಗಳ ಸಂಬಂಧ,
4: ಏನು ಜೀವ ಪ್ರಪಂಚಗಳ ಸಂಬಂಧ,
3: ಕಾಣದಿಲ್ಲಿರ್ಪುದು,
4: ಕಾಣದಿಲ್ಲಿರ್ಪುದು,
3: ಏನಾನು ಮುಂಟೆ ಅದೇನು,
4: ಏನಾನು ಮುಂಟೆ ಅದೇನು,
3: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ,
4: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ.
3: ಈ ಪದ್ಯದಲ್ಲಿ ಬಹಳ ಗಂಭೀರವಾದಂತಹ ಆಳವಾದಂತಹ ಪ್ರಶ್ನೆಗಳನ್ನ DVJ ಅವರು ನಮ್ಮ ಮುಂದೆ ಇಡ್ತಾರೆ. ಈ ಪ್ರಶ್ನೆಗಳು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಾಡಿಯೇ ಇರುತ್ತೆ. ನಾವು ನೋಡುವಂಥ ಜೀವನ, ಹುಟ್ಟು, ಬದುಕಿನ ಜಂಜಾಟಗಳು, ನಾವು ಬೆಳೀತೀವಿ, ಕಷ್ಟಗಳನ್ನು ಎದುರಿಸ್ತೀವಿ, ಏನೋ ಒಂದು ಸಂಪಾದನೆ ಮಾಡ್ತೀವಿ, ಮನೆ ಕಟ್ತೀವಿ, ಮಕ್ಕಳ ಮರಿ ಎಲ್ಲ ಬೆಳೆಯುತ್ತೆ, ಎಲ್ಲ ಬೆಳೀತಾರೆ, ಆಮೇಲೆ ಒಂದಲ್ಲ ಒಂದಿನ ನಾವು ಸಾಯ್ತೀವಿ. ಸೊ ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದರ ಉದ್ದೇಶ ಏನು, ಯಾಕಿರಬೇಕು ಈ ಜೀವನ? ಇದು ನಮ್ಮಲ್ಲಿ ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಕಾಡುವಂಥ ಒಂದು ಪ್ರಶ್ನೆ. ಕಷ್ಟಪಡೋದಕ್ಕೆ ಅಂತಲೇ ನಾವು ಹುಟ್ಟಿದ್ದೀವಿ ಅಂತ ಅನ್ನೋದಾದರೆ ಯಾಕಪ್ಪ ಹುಟ್ಟಬೇಕಾಗಿತ್ತು, ಯಾಕೆ ಬೇಕಿದು? ಈ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ಸುತ್ತಮುತ್ತ ನೋಡುವಂಥ ಪ್ರಪಂಚ, ನಮಗೆ ಕಾಣಿಸುವಂಥ ಪ್ರಪಂಚ ಕೂಡ ಅದೇ ರೀತಿನೇ. ಅಲ್ಲೆಲ್ಲೋ ಒಂದು ಚೆನ್ನಾಗಾಗ್ತಾ ಇದೆ ಅಂತಂದರೆ ಇನ್ನೆಲ್ಲೋ ವಿಧ್ವಂಸಕಾರಕವಾದಂಥ ಒಂದು ಕೆಲಸ ನಡೀತಾ ಇರುತ್ತೆ. ಯಾರೋ ಒಬ್ಬರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದರೆ ಇನ್ಯಾರೋ ಎಲ್ರಿಗೂ ಕೆಟ್ಟದಾಗಲಿ ಅಂತ ಬಯಸ್ತಾ ಇರ್ತಾರಲ್ಲ, ಇದು ಯಾಕೆ ಹೀಗೆ? ಒಬ್ರಿಗೆ ಒಳ್ಳೇದಾಯಿತು ಅಂತಂದರೆ ಅದರಿಂದನೇ ಇನ್ನೊಬ್ರಿಗೂ ಕೆಟ್ಟದಾಗುತ್ತೆ ಅನ್ನೋ ವಿಷಯ ಕೂಡ ನಾವು ನೋಡ್ತೀವಿ. 1 man's food, another man's poison ಅಂತ ನಾವು ಇಂಗ್ಲೀಷ್ನಲ್ಲಿ ಒಂದು ನಾನು ನೋಡಿದೆ. ಸೊ ಹಾಗೆ ಆ ಜೀವ ಪ್ರಪಂಚಗಳ ಸಂಬಂಧ ಏನು? ಈ ಪ್ರಪಂಚದಲ್ಲಿ ನಾವು ನೋಡುವಂಥ ಮರ, ನದಿ, ಬೆಟ್ಟ, ಗುಡ್ಡಗಳು, ಭೂಮಿ, ಆಕಾಶ, ಮೋಡ, ಸೊ ಇವೆಲ್ಲವೂ ಒಂದು ಕಡೆ ಆದರೆ ಅದರಲ್ಲಿ ನಾವು ಜೀವನ ನಡೆಸಬೇಕು ಅನ್ನೋಂಥ ಅನಿವಾರ್ಯತೆ ನಮಗೆ ಬಂದಾಗ, ಅವೆಲ್ಲವನ್ನೂ ನಾವು ಸರಿಯಾಗಿ ಹೊಂದಿಸ್ಕೊಂಡು ಜೀವನ ಮಾಡಬೇಕು ಅನ್ನೋದಾದರೆ ಆ ಸಂಬಂಧ ಚೆನ್ನಾಗಿರಬೇಕು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೇನು ಆ ಸಂಬಂಧ ಏನು? ಮನುಷ್ಯ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ನಾಶ ಮಾಡಿದರೂ ಕೂಡ ತಾನೊಬ್ಬನೇ ಈ ಭೂಮಿ ಮೇಲೆ ನಿಲ್ಲಬಲ್ಲನ? ದುರದೃಷ್ಟವಶಾತ್ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಅಂತಂದರೆ ಇದೇ ಇದ್ದರೂ ಇರಬಹುದು. ತಾನೇ ಎಲ್ಲ ಜೀವಿಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಜೀವಿ ಅನ್ನೋಂಥ ಭ್ರಮೆ ಮನುಷ್ಯನಿಗೆ ಈಗ ಬಂದುಬಿಟ್ಟಿದೆ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ಯಾವ್ದು ಬೇಕಾದರೂ ಏನು ಬೇಕಾದರೂ ಹಾಳಾಗೋಗ್ಲಿ ಅಂತ. ಇದನ್ನು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಹೇಳ್ತೀವಿ.

ಮಾಡಿದ್ವಿ. ಮಾನವ ಪ್ರಧಾನವಾದಂಥ ದೃಷ್ಟಿಕೋನ, ನನಗೆ ಚೆನ್ನಾಗಿರಬೇಕು, ಅದನ್ನಲ್ಲಿ ನಾನು ಬೆಳೆ ಬೆಳಿಬೇಕು ಅಂದರೆ ಕಾಡನ್ನು ಬೇಕಾದ್ರೂ ಧ್ವಂಸ ಮಾಡ್ತೀನಿ, ಬೆಟ್ಟನ ಬೇಕಾದರೂ ಕಡ್ದು ಹಾಕ್ಬಿಡ್ತೀನಿ, ಯಾಕೆ ನನಗೆ ಅಷ್ಟು ಭೂಮಿ ನನಗೆ ಬೇಕು, ನನಗೆ ಯಾಕೆ ಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕು. ಸೊ ಹೀಗೆ ಮಾನವ ಕೇಂದ್ರಿತವಾದಂತಹ ಅನೇಕ ಅಭಿವೃದ್ಧಿ ವಿಚಾರಗಳು ಈಗ ನಮ್ಮನ್ನು ಕಾಡ್ತಾ ಇವೆ. ಸೊ ಹಾಗಾದರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಈ ರೀತಿ ಇದಾದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಏನಾದರೂ ಇರುತ್ತಾ? ಹಾಗಿದ್ರೆ ಅದೇನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಇದು ಡಿ ವಿ ಜಿಯವರು ಇಲ್ಲಿ ನಮ್ಮ ಮುಂದೆ ಇಡುವಂಥ ಪ್ರಶ್ನೆ. ಈ ಕಡೆಯ ಸಾಲಿದೆಯಲ್ಲ, ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ, ಅದು ಬಹಳ ಮುಖ್ಯವಾದಂಥದ್ದು. ಇಲ್ಲಿ ಪ್ರಮಾಣ ಅಂತಂದರೆ, ಪ್ರಮಾಣ ಅಂತಂದಾಗ ನಾವು ತಿಳ್ಕೊಂಡಿರೋ ಹಾಗೆ ಅದು ಒಂದು ಅಕ್ಕಿ. ಅಕ್ಕಿ ನಾವು ತೊಗೊಂಡ್ರೆ ಎಷ್ಟು ಪ್ರಮಾಣದ ಅಕ್ಕಿ ತೊಗೊಂಡ್ವಿ, ಎಷ್ಟು ಕೆ ಜಿ ಅಕ್ಕಿ ತೊಗೊಂಡ್ವಿ ಅಂತ ಒಂದು ಕಡೆ ನಾವು ಅಂದ್ಕೊಳ್ತೀವಿ. ಅಂದರೆ ಪ್ರಮಾಣ ಅಂತಂದರೆ ಅದರ ಪ್ರೂಫ್ ಅಂತ, ಇದು ನಿಜವಾಗ್ಲೂ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಿಜವಾದ ಜ್ಞಾನಕ್ಕೆ ಇವಾಗ ಯಾವುದೋ ಒಂದು ವಸ್ತು, ಆ ವಸ್ತು ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗಬೇಕಾದ್ರೆ ನಾನು ಅದನ್ನು ನೋಡಬೇಕು. ಸೊ ನೋಡೋದು ಅಂತಂದರೆ ಏನು, ಜ್ಞಾನೇಂದ್ರಿಯವಾದಂತಹ ಕಣ್ಣು, ಆ ಕಣ್ಣಿಗೆ ಅದು ಬೀಳಬೇಕು, ಕಣ್ಣಿನ ನನ್ನ ದೃಷ್ಟಿ ಅದರ ಮೇಲೆ ಬೀಳಬೇಕು. ಆ ವಸ್ತುವಿನ ಮೇಲೆ ಬೆಳಕಿದ್ರೆ ಮಾತ್ರ ನನ್ನ ಕಣ್ಣಿಗೆ ಅದು ಗೋಚರ ಆಗುತ್ತೆ. ಕತ್ಲೆ ಇತ್ತು ಅಂತಂದರೆ ಆ ವಸ್ತು ಇದ್ದರೂ ಕೂಡ ನನ್ನ ಕಣ್ಣಿಗೆ ಅದು ಗೋಚರ ಆಗಲ್ಲ. ಇವಾಗ ರಾತ್ರಿ ನಾವೇನೋ ಒಂದು ವಸ್ತುವನ್ನು ಹುಡುಕಬೇಕು, ದಿನ ನಾವು ರಾತ್ರಿ ಟೈಮಲ್ಲೇ ಹುಡುಕ್ಬೋದಾದಂಥ ವಸ್ತುಗಳೇನೋ, ಒಂದು ಬೀಗದ ಕೈ ಬಿದ್ದೋಯ್ತು ಅಂದ್ಕೊಳ್ಳೋಣ, ಅದನ್ನು ಹುಡುಕ್ಬೇಕು. ಬೀಗದ ಕೈ ಅಲ್ಲೆಲ್ಲೋ ಬಿದ್ದಿದೆ, ಆದರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ, ಕತ್ತಲೆ ಇದೆ. ಬೆಳಕು ಬಂದರೆ ಬಹುಶಃ ಅದು ಎಲ್ಲಿ ಅಂತ ನನಗೆ ಸುಲಭವಾಗಿ ಕಾಣಿಸ್ಬಹುದು. ಅಕಸ್ಮಾತ್ ನನ್ನ ಕಣ್ಣಲ್ಲಿ ದೃಷ್ಟಿದೋಷ ಇತ್ತಪ್ಪ, ನನ್ನ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೆ. ಹಾಗೇನು, ಬೆಳಕೂ ಇದೆ, ಬೀಗದ ಕೈಯೂ ಇದೆ, ನನಗೆ ಕನ್ನಡಕ ಇದ್ದರೆ ಮಾತ್ರ ನನಗದು ಕಾಣಿಸುತ್ತೆ. ಸೊ ಹೀಗೆ ಅಲ್ಲಿ ಪ್ರತ್ಯಕ್ಷವಾಗಿ ಇರುವಂಥ ವಸ್ತು ಕೂಡ ನನಗೆ ಅದು ಗೋಚರವಾಗಬೇಕು ಅಂತಂದರೆ ಅನೇಕ ಆಯಾಮಗಳು ಅಲ್ಲಿ ಇರ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಸೊ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸ್ಪಂದಿಸುವಾಗ ಕೂಡ, ಇವಾಗ ನನ್ನ ಎದುರಿಗೆ ನನ್ನ ಸ್ನೇಹಿತನಾದಂಥ ಯಾರೋ ರಾಮಯ್ಯನೋ ಸೋಮಣ್ಣನೋ ಯಾರೋ ಬಂದ ಅಂತ ಅಂದ್ಕೊಳ್ಳೋಣ, ನನ್ನ ಕಣ್ಣಿಗೆ ಗೋಚರವಾಗ್ತಾ ಇರುವಂಥದ್ದು ರಾಮಣ್ಣ ಬಂದ ಅಂಥೇಳಿ. ಸೊ ನಾನು ಎದುರಿಗೆ ಕಂಡು ಬರುವಂಥ ರಾಮಣ್ಣ, ಆ ಸ್ಥೂಲಕಾಯ, ಆ ಸ್ಥೂಲವಾಗಿ ಅವನ ಶರೀರ, ಅವನ ಮುಖ ಹೀಗೆ ಅನ್ನೋದನ್ನು ನಾನು ಗುರುತು ಹಿಡಿದು ಅವನು ರಾಮಣ್ಣ ಅಂತೀನಿ. ಆದರೆ ನನ್ನ ಮನಸ್ಸಿನಲ್ಲಿ ಕೆಲವು ಪೂರ್ವಾಗ್ರಹಗಳಿರುತ್ತೆ, ಓ ಇವನು ಹೋದ್ವಾರ ನನ್ನನ್ನು ಬೈದ್ಬಿಟ್ಟಿದ್ನಲ್ಲ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಕೋಪ ಇದೆ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಆ ನಕಾರಾತ್ಮಕವಾದಂಥ ಭಾವನೆ ಇದೆ. ಸೊ ರಾಮಣ್ಣ ಬಂದು ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ನಾನು ಅವನಿಗೆ ಸ್ಪಂದಿಸುವಂಥ ರೀತಿ ಏನು, ನನ್ನ ಮನಸ್ಸಿನಲ್ಲಿರುವಂಥ ಅವನ ಬಗೆಗಿನ ಭಾವನೆಯ ಬುನಾದಿಯ ಮೇಲೆ, ಅದು ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಯಾರಿಗೆ ಗೊತ್ತು ರಾಮಣ್ಣ ನನ್ನ ಬಗ್ಗೆನೂ ಏನೋ ಒಂದು ಭಾವನೆ ಇಟ್ಕೊಂಡು ಬಂದಿರ್ತಾನೆ. ಸೊ ಹೀಗೆ ಸಂಬಂಧಗಳನ್ನು ನಾವು ಅರಸ್ತಾ ಬಿಡಿಸ್ತಾ ಹೋದಾಗ ಅದರಲ್ಲಿ ಅನೇಕ ಜಾಡುಗಳಿರುತ್ತವೆ, ಅನೇಕ ಪದರಗಳಿರುತ್ತವೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿತ್ಯ ಜೀವನಕ್ಕೆ ಬಹಳ ಮುಖ್ಯ, ಪಾರಮಾರ್ಥಿಕವಾಗಿಯೂ ಕೂಡ ಇದು ಬಹಳ ಮುಖ್ಯ. ಸೊ ಹಾಗೆ ಈ ಜೀವನದ ಅರ್ಥ, ಬದುಕು ಅನ್ನೋದರ ಅರ್ಥ ಏನು, ಅದರಲ್ಲಿ ಬರುವಂಥ ಕಷ್ಟ ಕೋಟಲೆಗಳಿಗೆ ಏನಾದರೂ ಒಂದು ಅರ್ಥ ಇದೆಯಾ, ಒಂದು ಪ್ರಯೋಜನ ಇದೆಯಾ? ನಾವು ಕಷ್ಟ ಬಂದಾಗ ದೂಷಣೆ ಮಾಡೋದುಂಟು, ಯಾರೋ ಬೇರೆಯವರು ನನಗೊಂದು ಕಷ್ಟ ಕೊಟ್ಟರು, ಅಥವಾ ದೇವ್ರು ಹಿಂಗೆ ಮಾಡಿಬಿಟ್ರು, ಅಯ್ಯೋ ನನ್ನ ಕರ್ಮ. ಸೊ ಈ ಥರ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತೀವಿ, ನಿಜ ಆ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ. ಆದರೆ ಒಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕಾದ್ದೇನೆಂದರೆ, ಇಡೀ ಪ್ರಕೃತಿಯಲ್ಲಿ ನಾವು ನೋಡಿದಾಗ ಕಷ್ಟ ಪಡದೇ ಹೋದರೆ ಯಾವ ಬೆಳವಣಿಗೆನೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜ ಮೊಳಕೆ ಒಡೆದು ಮರವಾಗಿ ಬೆಳಿಬೇಕು ಅಂತಂದರೆ ಅದರಲ್ಲಿ ಅನೇಕ ಕಷ್ಟಕರ ಅನ್ನಿಸ್ಬಹುದಾದಂಥ ಸಂದರ್ಭಗಳಿರುತ್ತೆ. ಚಿಗುರು ಒಡಿತಾ ಇರುವಾಗ ಆ ಬೀಜದ ಒಂದು ಕವರ್ ಏನಿರುತ್ತೆ ಅದನ್ನು ಛೇದಿಸ್ಕೊಂಡು ಆಚೆ ಬರಬೇಕು. ಒಂದು ಕಂಬಳಿ ಹುಳ ಚಿಟ್ಟೆಯಾಗಬೇಕಾದ್ರೆ ಬಹಳ ಕಷ್ಟಕರವಾದಂಥ ಒಂದು ಪ್ರಕ್ರಿಯೆಯನ್ನು ದಾಟಿದಾಗ ಮಾತ್ರ ಆ ರೆಕ್ಕೆಗಳು ಮೂಡೋದಕ್ಕೆ ಸಾಧ್ಯ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಬರುವಂಥ ಕಷ್ಟಗಳು ಅನೇಕ ಸರ್ತಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮಗೆ ಸಹಕಾರಿ ಕೂಡ ಆಗಬಹುದು. ಸೊ ಹಾಗೆ ಕಣ್ಣಿಗೆ ಕಾಣುವ ಕಷ್ಟಕರ ಸನ್ನಿವೇಶಗಳು

0: ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ಪ್ರಯೋಜನಕಾರಿ ಕೂಡ ಆಗಬಹುದು. ಸೊ ಹಾಗೆ ನಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ತಾ, ಜೀವ ಪ್ರಪಂಚಗಳ ಸಂಬಂಧವನ್ನು ಅರ್ಥ ಮಾಡಿಕೊಳ್ತಾ, ಪರಸ್ಪರರಲ್ಲಿ ಸಂಬಂಧವನ್ನು ಕಲ್ಪಿಸ್ಕೊಳ್ತಾ, ನಮ್ಮ ಜ್ಞಾನವನ್ನು ಸರಿಯಾದ ಪ್ರಮಾಣ, ಸರಿಯಾದ ಪ್ರೂಫ್ ಇಟ್ಕೊಂಡು ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಆದರೆ ಅದಷ್ಟು ಸುಲಭ ಗೊತ್ತಾಗಲ್ಲ. ಜ್ಞಾನ ಪ್ರಮಾಣ ಪ್ರೂಫ್ ಖಂಡಿತ ಇದು ಹೀಗೆ ಅಂತ ಅನ್ಸೋದು ಅಷ್ಟು ಸುಲಭ ಅಲ್ಲ, ಅಂತ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಮುಂದೆ ನಿಧಾನಕ್ಕೆ ನಾವು ಆ ಜ್ಞಾನದ ಪ್ರಮಾಣಗಳು ಯಾವ ರೀತಿಯಲ್ಲಿ ಗೋಚರವಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ.
1: ಪ್ರಿಯ ಕೇಳುಗರೇ, ಇದುವರೆಗೂ ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರಂಭಿಕ ಮನಸ್ಸಿನಲ್ಲಿ ಅನೇಕ ಸಾಧ್ಯತೆಗಳಿವೆ. ತಜ್ಞರ ಮನಸ್ಸಿನಲ್ಲಿ ಕೆಲವೇ ಕೆಲವು ಎನ್ನುತ್ತದೆ ಪ್ರಸಿದ್ಧ ಜನ್ಗಾದೆ. ಕವಿಯೊಬ್ಬರು ಕೂಡ ಇದನ್ನೇ ಧ್ವನಿಸುತ್ತಾ, ಮಗುವಾಗು ಮಗುವಾಗು ಮನಸ್ಸೇ ಎಂದು ಮುದಿಹಿಲ್ಲದ ಹಸಿರ ಹುಲ್ಲಾಗು ಎಂದು ಹಾರೈಸುತ್ತ, ದೊಡ್ಡವರೆಲ್ಲರ ಹೃದಯದಿ ನಿದ್ರಿಸುತ್ತೀಹ ಕಿಶೋರತೆ ಮಕ್ಕಳ ಸಂಗುದಳೆಚ್ಚರಗೊಂಡು ಹಾಡಲಿ ಕುಣಿಯಲಿ ಹಾರಲಿ ಆ ಆನಂದದ ದಿವ್ಯ ಶಿಶು ಎನ್ನುತ್ತಾರೆ. ಬದುಕಿನ ಜಂಜಾಟದಲ್ಲಿ ಬಳಲಿ ಬೆಂಡಾದಾಗಲೆಲ್ಲ ಮಗುವಾಗಿದ್ದರೆ ಎಷ್ಟು ಚಂದ ಎಂಬ ಆಲೋಚನೆ ಬರುವುದು ಸಹಜ. ಆವಾಗ ಮತ್ತೆ ಧೂಳಾಟವಾಡುವುದರ ಕಲಿ ಸೆನೆಗೆ ಕಂದ ಬಳಲಿ ಬಂದಿಹೇ ಜಗದ ಮರಳು ರಣದಿಂದ, ಕೋಲ ಕುದುರೆಯ ಮಾಡಿ ಓಡಿಸುವುದ ಕಲಿಸು, ಕೋಗಿಲೆಯನಣಿಕಿಸುವ ಕಂಠವನ್ನು ಕಲಿಸು ಎನ್ನುವ ಸಾಲುಗಳನ್ನು ಮೆಲುಕು ಹಾಕುತ್ತಾ, ನಾವು ದೊಡ್ಡವರಾದೆವೆಂದೋ ಮಗುತನ ಕಳೆದುಕೊಂಡಿವೆಯೆಂದೋ ಅಳಲಿಸುತ್ತೇವೆ. ಜಗದ ಹಾಗೆ ಹೊಗೆಯನ್ನು ದೂರವಾಗಿಸಿ ನಗುವ ಮಗುವಿನ ಬಾಳ ಬಗೆಯನ್ನು ಮಿಗೆಯನಿಗೆ ಕರುಣಿಸು ಎಂದು ಗೋಗರಿಯುತ್ತೇವೆ. ಜೀವನವು ಒಂದು ಸುಂದರ ಪಯಣ. ಬಾಲ್ಯ ಯೌವನ ವಿದ್ಯಾಪದಂಥ ವಿವಿಧ ಹಂತಗಳನ್ನು ದಾಟುತ್ತಾ ಕಾಲಚಕ್ರ ಹುರುಳುತ್ತಲೇ ಇರುತ್ತದೆ. ಆದರೆ ಈ ಪಯಣದಲ್ಲಿ ಮಗುವಿನ ಮುಗ್ಧತೆ, ನಿಷ್ಕಲ್ಮಶ ಪ್ರೀತಿ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವುದು ಒಂದು ಸವಾಲೇ ಸರಿ. ಬದುಕಿನ ಓಟದಲ್ಲಿ ಎದುರಾಗುವ ಕಠಿಣ ವಾಸ್ತವತೆಗಳು, ಒತ್ತಡ, ತಂತ್ರ, ದ್ವೇಷ ಹಾಗೂ ಸ್ವಾರ್ಥದಂಥ ಗುಣಗಳು ನಮ್ಮನ್ನು ನಮಗೆ ಹರಿಯದಂತೆ ಪರಿವರ್ತಿಸುತ್ತವೆ. ಈ ಬಾಹ್ಯ ಪ್ರಭಾವಗಳಿಂದ ನಮ್ಮ ಮನಸ್ಸು ಕಲ್ಮಶಗೊಂಡು ನಮ್ಮೊಳಗಿನ ಸಹಜ ಗುಣಗಳಾದ ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಗಳು ಮಾಯವಾಗತೊಡಗುತ್ತವೆ. ಇಂದು ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಹಿಂಸೆ ಮತ್ತು ಅಸೂಹೆಗೆ ಮನುಷ್ಯ ತನ್ನೊಳಗಿನ ಮಗುವನ್ನು ತಾನೇ ಕೊಂದುಕೊಂಡಿರುವುದೇ ಮುಖ್ಯ ಕಾರಣವಾಗಿದೆ. ಮುಕ್ತತೆಯು ಜೀವನದ ಗುಟ್ಟು. ಮುಕ್ತತೆ ಕೇವಲ ಮಕ್ಕಳಿಗೆ ಸೀಮಿತವಾದುದಲ್ಲ. ಪಾರದರ್ಶಕ ಬದುಕು ಮತ್ತು ಸಾಮಾಜಿಕ ಸಜ್ಜನಿಕೆಗಳು ಮಾಯವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಮತ್ತೆ ನಮ್ಮೊಳಗಿನ ಮಗುವನ್ನು ಎಚ್ಚರಿಸಬೇಕಿದೆ. ಮಗುವು ಹೂವಿನ ಅರಳುವಿಕೆ, ಬೀಳುವ ಎಲೆ, ಮಳೆಬಿಲ್ಲು, ಹರಿವ ನೀರು, ಚಲಿಸುವ ಮೋಡ, ಹಾರುವ ಚಿಟ್ಟೆ, ಹಕ್ಕಿಯ ಹಾರಾಟ ಎಲ್ಲವನ್ನು ಅಚ್ಚರಿಯ ಕಣ್ಣುಗಳಲ್ಲಿ ನೋಡುತ್ತೆ.

ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಹೊಸ ಅನುಭವಗಳು ಲಭಿಸುತ್ತವೆ. ಮತ್ತೊಂದು ಮುಖ್ಯ ಅಂಶವೆಂದರೆ ಮಕ್ಕಳಿಗೆ ಇತರರನ್ನು ಟೀಕಿಸುವ, ಅವರ ಕುರಿತು ತೀರ್ಪು ನೀಡುವ ಅಭ್ಯಾಸವಿರುವುದಿಲ್ಲ. ಅವರು ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ನಾವು ಅಪ್ರಸ್ತುತ ವಿಷಯಗಳ ಬಗ್ಗೆ ಆತಂಕ ಪಡುತ್ತಾ, ಅಸೂಯೆಯಿಂದ ಇತರರನ್ನು ಟೀಕಿಸುತ್ತಾ ನಮ್ಮ ಅಮೂಲ್ಯ ಸಮಯ ಹಾಗೂ ಶಾಂತಿಯನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಇದರ ಬದಲು ಮಗುವಿನಂತೆ ಪ್ರೀತಿ ಮತ್ತು ನಂಬಿಕೆಯಿಂದ ಪ್ರಪಂಚವನ್ನು ನೋಡಿದರೆ ಹಿಂಸೆ ಮತ್ತು ತಾರತಮ್ಯವಿಲ್ಲದ ಸಮಾಜ ನಿರ್ಮಾಣವಾಗಬಲ್ಲದು. ನಾವೆಲ್ಲರೂ ಮತ್ತೆ ಮಗುವಾಗಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡಬಹುದು. ಖಂಡಿತ ಸಾಧ್ಯ. ಪ್ರತಿ ಕ್ಷಣದಲ್ಲೂ ಹೊಸತನ್ನು ಕಂಡುಹಿಡಿಯುವ ಉತ್ಸಾಹ, ಸಹಜ ನಗು, ನಿರಾಳತೆ ಮತ್ತು ಷರತ್ತುಗಳಿಲ್ಲದ ಪ್ರೀತಿಯನ್ನು ಜೀವನದ ಭಾಗವಾಗಿಸಿಕೊಂಡರೆ ನಾವು ಮಗುವಾಗಬಹುದು. ಮುಗ್ಧತೆಯನ್ನು ಅಳವಡಿಸಿಕೊಳ್ಳುವುದು ಎಂದರೆ ಅಜ್ಞಾನವಲ್ಲ, ಅದು ಪ್ರಜ್ಞಾಪೂರ್ವಕ ಆಯ್ಕೆ. ಹೊರ ಜಗತ್ತಿನ ಕತ್ತಲೆಯಲ್ಲಿಯೂ ಒಳಗಿನ ಬೆಳಕನ್ನು ರಕ್ಷಿಸಿಕೊಳ್ಳುವ ಜಾಣ್ಮೆ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಒಂದು ಮಗುವಿರುತ್ತದೆ. ನಮ್ಮ ಕನಸು, ಉತ್ಸಾಹ ಮತ್ತು ನಿಷ್ಕಲ್ಮಶ ಪ್ರೀತಿಯಲ್ಲಿ ಅದು ಪ್ರತಿಫಲಿಸುತ್ತಿರುತ್ತದೆ. ಸಮಾಜದ ಒತ್ತಡಗಳು ಆ ನಿಷ್ಕಲ್ಮಶತೆಯನ್ನು ಅಳಿಸಲು ಪ್ರಯತ್ನಿಸಿದರೂ ಅದನ್ನು ಜಾಗೃತವಾಗಿಸಿಕೊಂಡರೆ ಬದುಕು ಇನ್ನಷ್ಟು ಸುಂದರವಾಗುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಿದ್ದಷ್ಟು ಜೀವನವು ಆನಂದಮಯವಾಗಿರುತ್ತದೆ. ಮಾನವ ನಿರ್ಮಿತ ಈ ಕಾಲಯಂತ್ರದ ಓಟದಲ್ಲಿ ಒಂದಿಷ್ಟು ಕಾಲವಾದರೂ ಮಗುವಾಗಿ ಸಂಭ್ರಮಿಸುವ ಬಿಡುವು ಎಲ್ಲರಿಗೂ ಸಿಗಲಿ. ಎಲ್ಲರ ಮನದಲ್ಲೂ ಆ ಮುಗ್ಧತೆಯ ಮಗು ಮರುಜನ್ಮ ತಾಳಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ. ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 1 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳೊಡನೆ ಬಸವಣ್ಣನವರನ್ನು ನೆನೆಯುತ್ತಿದ್ದೇನೆ. ಬಾ ಅಣ್ಣ ಬಸವಣ್ಣ, ನಿನ್ನ ನೆನೆಯದ ದಿನವೆನಗೆ ಬೇಕಿಲ್ಲ. ನಿನ್ನ ನೆನೆಯದಿಹ ದಿನವಾವುದೂ ನೆನಪಿಲ್ಲ. ಮೈಯ ರಕ್ತವೂ ನೀನೆ, ಪ್ರಾಣದುಸಿರೂ ನೀನೆ. ನೀನೊಬ್ಬ ಇರುವಲ್ಲಿ ಇಹಕ್ಕಿಲ್ಲ ದೇವ ದೈವಗಳು, ಗೆಳೆಯ ಬಂಧುಗಳೆನ್ನುವ ಭಾವದಲ್ಲಿ ನಿನ್ನ ಜೀವನ ಕಾವ್ಯ ಅರುಹುವಲ್ಲಿ ಸಿಕ್ಕಿರುವ ಅವಕಾಶಕ್ಕಾಗಿ ಕೇಳುಗರೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬಾಗೇವಾಡಿಯ ಅಗ್ರಹಾರ ಲಿಂಗ ಭಟ್ಟನೆಂಬ ಪಂಡಿತ, ಗುರುಕುಲದ ಆಚಾರ್ಯ, ಚಂದ್ರ ಅವನ ಸಹಧರ್ಮಿಣಿ, ಅನ್ಯೋನ್ಯ ದಾಂಪತ್ಯ, ಕುಲ ತಿಲಕನೊಬ್ಬ ಜನಿಸಿದ, ಮಾದರಸನೆಂದು ಹೆಸರಿಸಿದರು. ಬಾಗೇವಾಡಿಗೆ ಸ್ವಲ್ಪ ದೂರದಲ್ಲಿದ್ದ ಇಂಗಳೇಶ್ವರದ ಶಿವದೇವಯ್ಯ ಮಾದರಸನ ಬೆಳವಣಿಗೆಯನ್ನು ಎಳವೆಯಿಂದಲೇ ಗಮನಿಸಿದ್ದ. ಆತ ಬೆಳೆದು ವಯಸ್ಕನಾದಂತೆ ತನ್ನ ಸುತೆ ಮಾದಲಾಂಬೆಗೆ ಇವನಾದಾನು ತಂಪಾದ ನೆರಳು, ಸೊಂಪಾದ ಸೊಬಗು, ಸರಿ ಜೋಡಿ ಇದುವು. ಕಂಡಾಳು ಮಗಳು ಪರಶಿವನ ವಾಮದಲ್ಲಿ ತಾಯಿ ಪಾರ್ವತಿಯಂತೆಂಬ ಭಾವದಲ್ಲಿ ಮುಂದಾದ ಊದಿಸಲು ವಾಲಗವ. ಮದುವೆ ಮುಗಿಯಿತು. ಮನೆ ತುಂಬಿ ಮಡದಿ ಮನೆಗೆ ಅಡಿಯ ನೀಡುತ್ತಿರುವಂತೆ ಬದಲಾಗಿ ಮಾದರಸನ ಸೌಭಾಗ್ಯ ಚಕ್ರ ಏರ ತೊಡಗಿದ ಮೇಲೆ ಮೇಲೆ ಊರಿಗೆ ಅವನಾಗಿ ಹಿರಿಯ ಅರಸ. ಮಾದರಸ ಮಾದಲಾಂಬಿಕೆಯರಿಗೆ ಇಬ್ಬರು ಮಕ್ಕಳು ಜನಿಸಿದರು. ದೇವರಾಜ ಮೊದಲ ಪುತ್ರ, ನಾಗಲಾಂಬಿಕೆ ನಂತರದ ಪುತ್ರಿ. ಮಗಳಿಗೆ ಆರೇಳದ ಹರೆಯದ ಸಮಯದಲ್ಲಿ ಶಿವ ನಂದಿಯರ ವರಪ್ರಸಾದದಿಂದ ಮಾದಲಾಂಬೆ ಮತ್ತೆ ಗರ್ಭಿಣಿಯಾದಳು. ಅಮ್ಮನಾಸೆಯ

ಅಂತೆ ತವರು ಮನೆಯಿರುವ ಹೋರಿ ಮರಡಿಗೆ ಅತ್ತೆ ಮನೆಯಿಂದ ಸೂಚನೆ ಬಂದಂತೆ ಮಾದರಸ ಬಾಗೇವಾಡಿಯಿಂದ ಹೋರಿ ಮರಡಿಗೆ ಧಾವಿಸಿ ಬಂದ. ತಲಾವರಿಸಿತ್ತು, ದೀಪಗಳೆರಡು ಬೆಳಗುತ್ತಿದ್ದವು. ಕೆಲವೇ ಕ್ಷಣದಲ್ಲಿ ಗಂಡು ಮಗು ಗಂಡು ಮಗು ಕೂಗು ಕೇಳಿಸಿತು. ಎಲ್ಲರೂ ಸಂಭ್ರಮಿಸಿದರು. ಎಲ್ಲರೂ ಹುಟ್ಟಿದ ಮಗುವನ್ನು ನೋಡು ವಾಸೆಯಲ್ಲಿ ಒಳಗಿನ ಕೋಣೆಗೆ ಬಂದರು. ಹೊಳೆಯುತ್ತಿತ್ತು ಮಗು, ದಂತ ಪುತ್ತಳಿ ಎಂದದಲ್ಲಿ ಆದರದರಲ್ಲಿ ಇರಲಿಲ್ಲ ಚಲನೆ. ತೆರೆದಿಲ್ಲವದು ಕಂಗಳನು, ಸೂಕ್ಷ್ಮದಲ್ಲಿ ದಿಟ್ಟಿಸಲದನು. ಬಿಗಿದಿಡಿದ ಮುಷ್ಟಿಯನು ತಲೆಯ ಕಡೆ ಇಟ್ಟು ಲೆಕ್ಕಿಸೆನು ಭವವ ಎಂಬ ರೀತಿಯಲ್ಲಿ ನಿಶ್ಚೇಷ್ಟಿತವಾಗಿ, ನನಗೇಕೆ ಈ ಲೋಕದ ಪರಿವೆ, ದಿವ್ಯ ನಿರ್ಲಕ್ಷ್ಯದಲ್ಲಿ ಮುನಿದು ಮಲಗಿದಂತಿತ್ತು ಉಸಿರಾಡುತ್ತ. ಗಳಿಗೆಗಳು ಉರುಳುತ್ತಿದ್ದವು, ಮಗುವಿನಲ್ಲಿ ಉಸಿರಾಟವಿತ್ತು, ಚಲನೆಯಿರಲಿಲ್ಲ. ಎಲ್ಲರೂ ಗಾಬರಿ ಆತಂಕದಲ್ಲಿದ್ದರು, ಮಾಡುವುದು ಏನೆಂಬುದನ್ನು ಅರಿಯದವರಾಗಿದ್ದರು. ಅಷ್ಟರಲ್ಲಿ ಕಾರಿರುಳ ಕತ್ತಲಲ್ಲಿ ಬೆಳ್ಳಿ ಬೆಳಕೊಂದ ಕಂಡಂತಾಗಿ ಗುರು ಸಂಗಮೇಶ್ವರರ ಅನಿರೀಕ್ಷಿತ ಆಗಮನ. ಯಾರು ಊಹಿಸಿಯೇ ಇರಲಿಲ್ಲ. ವಿಷಯವನ್ನು ಅರಿತವರಂತೆ ಗುರುಗಳು ಸರಸರನೆ ಒಳಬಂದರು. ಮಗುವನ್ನು ಏಕನೋಟದಲ್ಲಿ ದಿಟ್ಟಿಸಿದರು. ಮಾಣಿಕದ ಹರಳಿ ನಂದದಿ ಹೊಳೆ ಹೊಳೆಯುತಿಹ ಮಗುವದು. ಆದರೆ ಕಂಗಳನ್ನು ತೆರೆದಿರಲಿಲ್ಲ, ಬಿಚ್ಚಿರಲಿಲ್ಲ ಹಿಡಿದ ಮುಷ್ಟಿ ಕೈಗಳನ್ನು. ನಾ ಬಲ್ಲೆ ಈ ಲೌಕಿಕ ಜಗದ ಪರಿಧಿಯನು, ಇರಲೊಲ್ಲೆನು ಇಲ್ಲಿ. ಇರ ಗೊಡುವಿರಾದರೆ ಇರಬೇಕು ನೀವು, ಜಗದ ಬಂಧದ ಸಾಕ್ಷಿ ಇಲ್ಲಿದೆ ನೋಡಿ ಎಂದು ಮೆಲ್ಲನೆಯ ಉಸಿರಿನಲ್ಲಿ ಆ ಮಗುವು ನುಡಿದಂತೆ ಎನಿಸಿ ಗುರುಗಳು ಬೆಚ್ಚಿದರು. ಮಗುವನ್ನು ದಿಟ್ಟಿಸುತ್ತಿದ್ದಂತೆ ಅವರಿಗನ್ನಿಸಿತು, ಸಂಕಲ್ಪ ಸಿದ್ಧಿಗೆ ಅವತರಿಸಿದ ಮಮಕಾರ, ಜಗದೊಳಿತಿಗೆ ಬಂದ ಅವತಾರ, ಈ ಜಗದ ಮಗುವಲ್ಲ ಪರಶಿವನ ಪರಮಾವತಾರ. ಗುರುಗಳು ಜೋಳಿಗೆಗೆ ಕೈ ಹಾಕಿ ಕರಡಿಗೆಯಿಂದ ವಿಭೂತಿಯನ್ನು ತೆಗೆದು ಶಿವನನ್ನು ಧ್ಯಾನಿಸುತ್ತ ಮಗುವಿನ ಮೈ ತುಂಬ ಹಚ್ಚಿದರು. ತುಟಿಗಳಲ್ಲಿ ಬಸವ ಬಸವ ಬಸವೇಶ್ವರ ನಾಮಸ್ಮರಣೆ ಮಾಡತೊಡಗಿದರು. ಮಗು ಕಿಟಾರನೆ ಕಿರುಕಿತು. ಎಲ್ಲರೂ ಆನಂದ ಸಂಭ್ರಮದಲ್ಲಿ ಸಂತೃಪ್ತಿಯಿಂದ ಮೇಲೆದ್ದರು. ಗುರುವರರು ಮಾದಲಾಂಬೆಯ ಕೈ ನೀಡಿ, ಆ ಮಗುವನ್ನು ಇದು ನಿನ್ನ ಮಗು, ದೇವನ ಶಿಶು, ಕಾಪಾಡು ಬಲು ಎಚ್ಚರಿಕೆಯಲ್ಲಿ ನುಡಿದು ಮೇಲೆದ್ದು ಶಿವದೇವಯ್ಯನವರಲ್ಲಿ, ಇಂದಿವನು ನಿಮ್ಮ ಮಗ, ನಾಳೆ ಲೋಕಕ್ಕೆ ಹೊಸ ಬೆಳಕ ನೀಡುವವ, ಕರೀರಿ ಇವನನ್ನು ಬಸವಣ್ಣ ಎಂದೆನಲು ನುಡಿದರೆಲ್ಲರೂ ಒಂದಾಗಿ ತಮ್ಮ ಮಾತೆ ಮಗೆ ಶಿರೋವೇದ್ಯ. ನಾಲ್ಕೈದು ವೈಶಾಖಗಳು ಉರುಳಿ ಹೋಗಿವೆ. ಐದರ ಹರೆಯದ ಬಸವ ಸ್ವರ್ಣ ಕಾಂತಿ ಎಂದು ಸ್ವಾಕಾರಗೊಂಡಂತೆ, ಹುಣ್ಣಿಮೆಯ ಬೆಳದಿಂಗಳೇ ಮುದದಿ ಮೈದಾಳಿದಂತೆ, ಅಸೀಮ ಶಾಂತಿಯಲ್ಲಿ ನಿಸ್ಸೀಮ ಪ್ರೇಮಜ್ಯೋತಿ ಪಳಪಳನೆ ಹೊಳೆವಂತೆ, ದೇಗುಲದ ಗರ್ಭಗುಡಿಯಲ್ಲಿ ಮಿನುಗುವ ನಂದಾ ದೀಪವೇ ಉಸಿರೊಡೆದು ಬಂದಂತೆ, ಪರಿಮಳ ರಾಶಿಯದು ಘಮಘಮಿಸಿದಂತೆ ಬಸವ ಬೆಳೆದಿದ್ದ. ನೋಡಿ ತಳಿಯದು ಕಣ್ಣು, ಕೇಳಿ ಸೋಲದು ಕಿವಿಯು, ಎತ್ತಿ ಆಡಿಸುವವರ ಕೈ ಗೂಸಾಗಿಯವನು. ದಿನಗಳು ಉರುಳಿದವು. ಬಸವ ಗುರುಕುಲಕ್ಕೆ ಹೋಗಲಾರಂಭಿಸಿದ್ದ. ಅದ್ಭುತ ನೆನಪ ಶಕ್ತಿಯನ್ನು ಹೊಂದಿದ್ದ. ಶುಶ್ರಾವ್ಯ ದನಿಯಲ್ಲಿ ಸುಮಧುರದಲ್ಲಿ ಹಾಡುತ್ತಿದ್ದ. ಹೆತ್ತವರು ಅಕ್ಷರಾಭ್ಯಾಸಕ್ಕೆ ಮುಹೂರ್ತ ನಿಶ್ಚಯಿಸಿದರು. ಅಕ್ಷರ ಕಲಿಕೆ ಪ್ರಾರಂಭವಾಯಿತು. ಆಚಾರ್ಯರು ಮನದಲ್ಲೇ ಗುನುಗಿದರು, ನಿಮ್ಮಿ ಸುಪುತ್ರ ಪ್ರಜ್ವಲಿತ ರವಿಯಂತೆ ಬೆಳೆಯುವನು, ಸುಜ್ಞಾನದ ದೇವಗಂಗೆಯನ್ನು ಮನುಕುಲದಿ ನಡೆಯುತ್ತ ತಾನು ಅಂತೆಯೇ ಹೇಳಿ ನಡೆಯಲೆಲ್ಲರಿಗೆ ಜಯಿಸಿ ಅರಿ ಷಡ್ವರ್ಗಗಳ ತೋರುವನು ಹೊಸ ಬೆಳಕ. ಈ ಜಗದ ಮನುಜರಿಗೆ ಕಿರಿಯರಲ್ಲಿ ಕಿರಿಯನಾಗಿ, ಹಿರಿಯರಿಗೆ ಹಿರಿಯನಾಗಿ ದಾಟಿ ರಾಗ ವಿರಾಗಗಳನ್ನು ಏರುವನು ಶೂನ್ಯ ಸಿಂಹಾಸನವನ್ನು. ದಿನಗಳು ಉರುಳಿದಂತೆ ಬಸವನಿಗೆ ಅಕ್ಕ ನಾಗಲಾಂಬೆಯಲ್ಲಿ ವಿಪರೀತ ಅಕ್ಕರೆ. ಅವಳಿಗೂ ಬಸವನ ಹೊರತಾಗಿ ಬೇರಾರು ಬೇಡ. ಮುಂಜಾನೆಯ ರವಿಯಂತೆ ಏರುತ್ತಿತ್ತವರ ಪ್ರೀತಿ ದಿನ ದಿನಕ್ಕೆ ಬಿಟ್ಟಿರಲಾರದೆ ಒಬ್ಬರನ್ನೊಬ್ಬರು
ಬಸವ ತನ್ನಕ್ಕನಿಗೆ

ಅನೇಗುರುವಾದ. ಮನೆಯ ಹಿರಿಯರು ಪ್ರೋತ್ಸಾಹಿಸಿದರು. ನಾಗವ್ಯ ಮನದಲ್ಲೇ ನುಡಿದಳು, ಮನದ ಆಸೆಗೆ ಹೊಸ ಭಾಷ್ಯ ಬರೆದ ನನ್ನ ಅನುಜ, ಬಸವ ಗರ್ಪಿತ ಈ ಬಾಳು, ಕಲಿಯುವೆನು ಅವನೊಡನೆ ಕಲಿಸುವೆನು ಕೂಡ, ಏರಲವ ಹೊಸ ಶಿಖರವನ್ನು ನಾನಾಗುವೆ ಮೆಟ್ಟಿಲು. ಬಸವ ಕಲಿಯುವಿಕೆಯಲ್ಲಿ ಅಸಾಧಾರಣ ನೆನೆಸಿದ್ದ, ತನ್ನ ಸಹಪಾಠಿ ಬಾಲಕರ ನಡುವಿನಲ್ಲಿ ತಾರೆಗಳ ಸಮೂಹದಲ್ಲಿ ಹೊಳೆ ಹೊಳೆವ ಚಂದಿರನಂತೆ, ಕಂಗಳಿಗೆ ಸಂತಸವನ್ನು ನೀಡುವ ದೀಪ್ತಿಯಂತೆ, ಎದುರಿದ್ದ ಎಲ್ಲವನ್ನು ಸ್ವಾಹ ಎನ್ನುವ ಅಗ್ನಿಯಂತೆ ಕಾಣಿಸುತ್ತಿದ್ದನು. ವಯಸ್ಸಿಗೆ ಮೀರಿ ಬುದ್ಧಿಯನ್ನು ಪಡೆದಿದ್ದನು. ಗುರುಗಳು ತಮ್ಮ ಮನದಲ್ಲಿ ಗುನುಗುತ್ತಿದ್ದರು, ಗುರುವಲ್ಲ ನಾನವಗೆ, ಜಗದಿರುಳು ಕಳೆಯ ಬಂದಿರುವ ಜ್ಞಾನ ಜ್ಯೋತಿ ಇವನು, ಲೋಕದೆದುರಿಗೆ ನಾನವನ ಗುರು ನಿಜವಿರಲು. ಆದರೆನ್ನ ಮನ ಒಪ್ಪದು ಈ ಲೌಕಿಕ ವಿಷಯವನ್ನು. ಗುರುಗಳ ಯೋಚನಾಲಹರಿ ಬಸವನೆಂದರೆ ಬ್ರಹ್ಮ ಸಂಸ್ಕಾರ ಪಡೆದವನೆಂದು ಬೆಳಗುತ್ತಿತ್ತು. ಬಸವನಾಡಿದ್ದ ಮಾತುಗಳು ರಿಂಗಣಿಸುತ್ತಿತ್ತು. ಬಂದಿರುವೆ ನಾನಿಲ್ಲಿ ಗುರುಮುಖದಿ ಕಲಿಯುವಲಿ, ಕಲಿಸಿರಿ ನೀವೆನಗೆ ನೀವು ತಿಳಿದಿರುವ ಎಲ್ಲವನ್ನು, ಅರಿತಿರುವೆ ನಾನು ಕಲಿಯ ಬಂದಿರುವೆ ನಾನೆಂದು, ಸಕಲರಿಗೆ ಶುಭದ ಮಂಗಳವ ಹಾರೈಸುವೆನು ಮೋದದಲ್ಲಿ. ತೃಪ್ತಿ ಇದೆ ಎನಗೆ ನಾನು ಕಲಿತುದುದರಲಿ, ನೀವು ಕಲಿಸಿದುದರಲಿ, ಹರಸಿರಿ ಅನುದಿನವು ನನ್ನ ಬೆಳಗು, ನೀನಿನ್ನು ಸೂರ್ಯ ಹೊಳೆವಂತೆ ಎಂದು, ಬೆಳಗು ಭುವಿಯನ್ನು ಪರದೀಪನಾಗೆಂದು, ಬೆಳಗು ಜಗವನ್ನು ಧರ್ಮದಲ್ಲಿ ನಡೆದು ಎಂದು, ಬೆಳಗು ವಿಶ್ವವನ್ನು ಭಕ್ತಿ ಪ್ರೇಮದ ಪಥದಲ್ಲಿ ವಿಶ್ವ ಮಾನವನಾಗಿ ಎಂದು. ಗುರುಗಳು ಬಸವನಿಗೆ ಲೋಕದರಿವನ್ನು ಹೆಚ್ಚಿಸುತ್ತಿದ್ದರು. ಕೆಲವೊಮ್ಮೆ ಅವರಿಗೆ ನಾನಿವನ ಗುರುವೋ ಇವನೆನ್ನ ಗುರುವೋ ಸಂಶಯ ಕಾಡುತ್ತಿತ್ತು. ಕೊನೆಗವರು ಬಸವನ ಧೀಶಕ್ತಿಯನ್ನು ಅರಿತವರಂತೆ ಮುಕ್ತವಾಗಿ ನುಡಿದರು, ಗುರುವಲ್ಲ ನಾ ನಿಮಗೆ, ನೀನೀ ಜಗದ ಗುರುವು, ಜಗದ ಕತ್ತಲೆ ಕಳವ ಜ್ಯೋತಿರ್ಪುಂಜನು ನೀನು, ಸಿದ್ಧಿಸುವುದು ನನ್ನ ಜ್ಞಾನವೆಲ್ಲವೂ ನಿನಗೆ ನಿನ್ನೊಳಗ ಮಂಥನದಿ. ನಾನಿರುವೆ ನಿಮಿತ್ತಾದಿ ತೋರಲು ನೀನು ನಡೆಯುವ ದಾರಿಯನ್ನು, ಸಾಗುತ್ತಿರು ನೀನಂತೆ. ಇಂದಲ್ಲ ನಾಳೆ ಸಿಗುವನು ನಿನಗೊಬ್ಬ ಗುರುವು, ನಿನ್ನೊಳಗನ್ನು ಹರಿದು ಮಾಯೆಯ ಮುಸುಕಿಂದ ಹೊರತೆಗೆದು ಕಿಡಿಗೆದರುವನವನು. ಗುರುಗಳಿಗೆ ತಮ್ಮ ಮಾತು ಸಮಾಧಾನ ತಾರದೇ ಹೋಯಿತು. ಅವರ ಮನದಲ್ಲಿ ಬಸವನಾಮಸ್ಮರಣೆ, ಮತ್ತೆ ಮತ್ತೆ ಅವನನ್ನೇ ನೆನೆಯುತ್ತ, ಅವನ ಧೀಶಕ್ತಿಯನ್ನು ಮೆಚ್ಚುತ್ತ ತಮ್ಮ ಎದೆಯಲ್ಲಿ ಅವನನ್ನೇ ತುಂಬಿ ಮೊರೆದರು. ಬಸವ ಆಹ್ಲಾದ ರೂಪಿ ಔದಾರ್ಯ ನಿಧಿ, ಸರ್ವರನ್ನು ಸರ್ವರ ಅನುರಾಗಕ್ಕೆ ಪಾತ್ರನು, ಶಾಂತಿಖನಿ, ನಿರ್ಮತ್ಸರಿ, ಪ್ರಿಯಭಾಷಿ, ಮಿತಮಾರ್ಗಿ, ನಗುಮಗದ ಸಂಯಮಿಯು, ಕೃತಜ್ಞತಾ ಮೂರ್ತಿ, ನಿರ್ಲಿಪ್ತ ಮನದ ಧೀಮಂತ ಚೇತನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಶ್ರುತಿವಿದ, ಸುವಿಚಾರಿ, ಸಂಸ್ಕಾರಿ, ಸುಸ್ಥಿರನು, ವಿದ್ಯಾಪರಿಣಿತನು, ನವನವೋನ್ಮೇಷಿತನು, ಚಿರನೂತನನು, ವಿಶ್ವ ಮಾನವನು, ಶೋಷಿತರ ರಕ್ಷಕನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿ, ಮಹಾಮಾನವತಾವಾದಿ, ಜಗದ ನೆಂಟ, ಸರ್ವರೆದೆ ಬಂಟ. ನಾಗಮ್ಮನ ಮದುವೆಯ ನಿಶ್ಚಿತಾರ್ಥವಾಯಿತು. ಶಿವಸ್ವಾಮಿ ಅವಳ ಬಾಳ ಸಂಗಾತಿ ಆಗಲಿದ್ದ. ಮೊದಲ ನೋಟದಲ್ಲೇ ಇಬ್ಬರೂ ಪರಸ್ಪರ ಒಪ್ಪಿಕೊಂಡಿದ್ದರು. ಬಸವನಲ್ಲಿ ಸಂತೋಷ ಸಂಕಟ ಏಕಕಾಲದಲ್ಲಿ. ಅವನ ಮನದಲ್ಲಿ ಕಾರಿರುಳ ಕತ್ತಲೆಯನ್ನು ಬೆಳಗಿದ ಸಿರಿ ಬೆಳಕ ಸಂಭ್ರಮ. ಊರಿನಲ್ಲಿ ಸುದ್ದಿಯಾಯಿತು, ಊರ ಅಧಿಕಾರಿಯ ಮಗಳ ಮದುವೆ, ಜೊತೆಗೆ ಅವರ ಮಗನ ಉಪನಯನ ಕೂಡ. ಬಸವನ ಮನ ಗೊಂದಲದ ಗೂಡಾಗಿತ್ತು. ಇಷ್ಟಲಿಂಗ ನನ್ನಲ್ಲಿರಲು ಯಜ್ಞೋಪೀತವೆಂಬುದು ಬರಿಯ ಬಂಧನವು ಎಂಬ ಭಾವ. ಆಡಲಾರ ಅನುಭವಿಸಲಾರ ನಾಗಕ್ಕನಿಗೆ ತಮ್ಮನ ದುಗುಡ ಸಂಕಟ ಅರಿವಾಗುತ್ತಿತ್ತು. ಒಮ್ಮೆ ಅವನ ಬಳಿ ಬಂದವಳು ಅವನ ಮನ ದುಗುಡವನ್ನು ನಿವಾರಿಸುವಲ್ಲಿ ಮಾತಿಗೆ ತೊಡಗಿದಳು. ಹೀಗೆಂದಳು, ಲೋಕ ಕಲ್ಯಾಣವನ್ನು ಗುರಿಯಾಗಿರಿಸಿ ಏರ ಹೊರಟಿರುವೆ ನೀನು ಜ್ಞಾನ ಶಿಖರವನ್ನು.
ಏರುವ ಹಾದಿಯಲ್ಲಿ

ಇರುವ ಹಲವಾರು ಮೆಟ್ಟಿಲುಗಳ ಪರಿಚಯಿಸಿರುವಿ. ತಮ್ಮನಾಗಿಹ ಮಗನು ನೀ ನನಗೆ, ಬಾಳ ದಾರಿಯನ್ನು ತೋರಲೆತ್ನಿಸಿದ ಪರಮ ಗುರು ನೀನು. ಉಪನಯನ ಬೇಡ ಏಕೆಂದು ಹೇಳುತ್ತಿರುವೆ? ಹುಡುಕ ಹೊರಟಿಹ ಜ್ಞಾನ ಜ್ಯೋತಿಯದು ಎದುರಾದೀತು ನಿನಗೆ ಉಪನಯನವಾದಂತೆ. ಲಿಂಗವಿರಲು ನನ್ನಲ್ಲಿ ಜನಿವಾರ ಬಲು ಭಾರ ಎಂದೆನಿಸಿದೆ ಎಂದಿರುವೆ. ಧರಿಸಿರುವೆ ಇಷ್ಟ ಲಿಂಗವನ್ನು, ಕಟ್ಟಿಕೊಂಡಿರುವೆ ಉಡಿದಾರ, ರುದ್ರಾಕ್ಷಿ ಮಾಲೆಯಿದೆ ಕೊರಳಲ್ಲಿ, ಅದರೊಡನೆ ಇನ್ನೊಂದು ಭಾರವಾಗದು, ತೊಡಲು ತೊಂದರೆಯಾಗದು. ಮಾತು ಮುಂದುವರಿಯುತ್ತಿತ್ತು. ಮದುವೆಯಾಗಿ ದೂರ ಹೋಗುವ ಸಂಕಟವು ತನ್ನಕ್ಕನನ್ನು ಕಾಡುತ್ತಿದೆ ಎಂದು ಬಸವನಿಗೆ ಅರಿವಾಯಿತು. ಕರುಳ ಕುಡಿಗಳೆರಡು ಬೆಂದು ನೋವಿನಲ್ಲಿ ಮುಳುಗಿ ಬೆಂದೆದೆಯ ನೋವನ್ನು ಉಣ್ಣುವ ಪರಿಯನ್ನು ನೋಡಲಾಗದೆ ದಿನಕರನೂ ಮರೆಯಾದ. ದುಃಖಿಸುವವರಿಗೆ ಅವರ ದುಃಖ ಇನ್ನೊಬ್ಬರಿಗೆ ಕಾಣದಿರಲೆಂದು. ಉಪನಯನದ ದಿನ ಸನಿಹವಾಗಿತ್ತು. ಆಗಸದಲ್ಲಿ ಚಂದಿರ ಚಂದದಲ್ಲಿ ಬೆಳಗಿ ಮನಾನಂದವನ್ನು ಉಣಿಸುತ್ತಿದ್ದ. ಮುಂಜಾನೆಯಾದಂತೆ ಮಡಿವಸ್ತ್ರವ ಧರಿಸಿ ಹೊರಬಂದ ಚಲುವ ಚನ್ನಿಗ ಬಸವ ಕಂಡು ಬಂದಿರಲು ನೆರೆದ ಕಂಗಳಿಗೆ ಧರೆಗಿಳಿದು ಬಂದ ಬಾಲ ಅನಂಗನಂತೆ ಹುರಿಗಟ್ಟಿದ್ದವನ ಸ್ನಾಯುಗಳು ದೀರ್ಘ ದೇಹಿಯ ಸೌಂದರ್ಯ ಕಿಂಬು ಕೊಡುವಂತೆ ಇಂದ್ರ ಚಾಪದ ಹುಬ್ಬು ಮೊಗಮಾಟ ಹೆಚ್ಚಿಸಿರೆ ನಾಚಿದ್ದ ಮನ್ಮಥನು ನಾನೆಂತು ನಿಲಬಲ್ಲೆ ಇವಾಗೆದುರು ಎಂದು. ಯಜ್ಞೋಪವೀತ ಧಾರಣ ಸುಮುಹೂರ್ತ ಸಮೀಪಿಸುತ್ತಿತ್ತು. ಶಾಸ್ತ್ರಿಗಳು ತೆಗೆದಿಡು ಕೊರಳಗಂಟು ಎಂದರು. ಬಸವನಿಗೆ ಸಿಡಿದಂತಾಗಿ ನೂರು ಸಿಡಿಲುಗಳು ಒಮ್ಮೆಗೆ ವಾರಿದಿ ಎಲೆಗಳು ಏರಿ ಬಂದಂತಾಗಿ ನೂರಾಳೆತ್ತರ ಕೈಯೊಳಗಿನ ನವನೀತ ಸಿಡಿವ ಮದ್ದು ಗುಂಡಾಗಿ ಸ್ಫೋಟಿಸುವ ಜ್ವಾಲಾಮುಖಿ ಪಿಸಿಗುಡುವ ತೆರೆದು ನುಡಿದನವ. ಅದೊಂದು ಮಾತು ಆಡದಿರಿ ನೀವು, ತೆಗೆಯುವಂತಿಲ್ಲ ಅದನ್ನು. ಯಜ್ಞೋಪವೀತವ ತೊಡಿಸಿ ಅದು ಇರುವಂತೆ, ಕೀಳುವಂತಿಲ್ಲ ಚರ್ಮವನ್ನು, ನಿಲ್ಲಿಸುವಂತಿಲ್ಲ ಉಸಿರನ್ನು, ಕದಿಯುವಂತಿಲ್ಲ ವಿದ್ಯೆಯನ್ನು, ಅಂತೆಯೇ ತೆಗೆಯುವಂತಿಲ್ಲ ನನ್ನಿಷ್ಟ ಲಿಂಗವನ್ನು. ಮನದ ಇರುಸು ಮುರುಸಿನ ನಡುವೆಯೇ ಯಜ್ಞೋಪವೀತ ಧಾರಣೆಯಾಯಿತು. ಬಸವನಿಗೆ ಮೂರಳೆಯ ದಾರ ಮಣಭಾರವಾದಂತಾಯಿತು. ಆದರೆ ಗಾಯತ್ರಿ ಮಂತ್ರೋಪದೇಶ ಮೈಯ ನೆತ್ತರಿನಲ್ಲಿ ತುಂಬಿ ಅಪರಿಮಿತ ತೇಜೋ ಶಕ್ತಿಯನ್ನು ತುಂಬಿ ಪ್ರವಹಿಸುತ್ತಿದೆ ಎಂದೆನಿಸಿತು. ಲಕ್ಷಾಂತರ ತಾರಿಣಿ ಹಾರಿಕೆಗಳು ಆರ್ದ್ರತೆಯ ಸುದೆಯನ್ನು ಇಂಟುತ ತನು ಹಗುರಾಗಿ ತೇಲುವಂತಿರಲು ನಿಂತಿರುವಂತೆ ಆಕಾಶಗಾಮಿಯಾದವ ಶಿವಗಣಗಳ ಮನದಲ್ಲಿ ಹುಡುಕುತ್ತಲಿ ತೇಲಿ ವ್ಯೋಮೋನ್ನತಿ ವಿಸ್ತರದಿ ಮೇಘ ಮಾರುತಗಳ ದಾಟಿ ನಕ್ಷತ್ರ ಗಂಗೆಯನ್ನು ಹಿಡಿದು ಎಣಿಸಿ ರವಿಯ ಕಿರಣಗಳ ಗತಿ ಮೀರಿ ಸೆಳೆಮಿಂಚಂತೆ ಹೊಳೆ ಹೊಳೆದು ಹೊಳೆಯುತ್ತ ಹೊಳಪಾಗಿ ಬೆಳೆಯುತ್ತ ಮುದ್ದು ಮಗುವಿನ ಒಡಲಲ್ಲಿ ಅಗ್ನಿ ಪರ್ವತವಿದು ಎನ್ನುವಂತೆ ನಾಗಮ್ಮನ ಮದುವೆಯ ಮುಹೂರ್ತ ಸಮೀಪಿಸುತ್ತಿತ್ತು. ಹೆಂಗಳೆಯರು ಬಂದಂತೆ ಮುಡಿದ ಮಲ್ಲಿಗೆಯ ಘಮ ಚಪ್ಪರದಲ್ಲೆಲ್ಲ ಅಡರಿತ್ತು. ಬಿಡುವಿದದ ಲತಾಂಗಿಯರ ಓಡಾಟದಲ್ಲಿ ಮದುವೆ ಚಪ್ಪರದ ಊರ ದೇವರ ಜಾತ್ರೆಯಂದದಲ್ಲಿ ಕಂಡಿತ್ತು. ನಾವೇಕೆ ಮುದುಕರಾದೆವು? ಕಾಯಲಾರದೆ ಕೊಂಚ ಚಡಪಡಿಸುತ್ತಿರಲು ಹರೆಯ ಜಾರಿದ ಮುದುಕರು ಬೆಳೆದಿಲ್ಲವಿನ್ನು ನಾವೇಕೆ ಮೀಸೆ ಮೂಡದ ಬಾಲಕರು? ನಮಗೇಕೆ ಇಂತಹ ಅವಸರವಾಗಿತ್ತು? ಹಲುಬುತ್ತಿದ್ದರು ನಿನ್ನೆ ಮೊನ್ನೆಯ ಮದುಮಕ್ಕಳು. ಇದಾವುದರ ಅರಿವಿಲ್ಲದ ರೀತಿಯಲ್ಲಿ ಬಿರುಸಾಗಿತ್ತು ಓಡಾಟ. ವಸಂತ ಕಾಲದ ಘಮದಲ್ಲಿ ಹೂವಾಡ ಗಿತ್ತಿಯರ ಅಂದದಿ ನೋಟಕರ ಕಂಗಳ ಕುಕ್ಕುವಂತೆ ಮಾಂಗಲ್ಯ ಧಾರಣೆಯಾಯಿತು. ಪಾಣಿಗ್ರಹಣ, ಅಗ್ನಿ ಪ್ರದಕ್ಷಿಣೆ, ಅಶ್ವಾರೋಹಣ, ಸಪ್ತಪದಿ ಬೆಸುಗೆಯ ಬಂಧವನ್ನು ಬಲಪಡಿಸುವಂತೆ ಕ್ರಮಬದ್ಧವಾಗಿ ನಡೆಯಿತು. ಭೂರಿ ಭೋಜನ ಎಲ್ಲರ ಸಂತೃಪ್ತತೆಗೆ ಕಾರಣವಾಯಿತು. ಸಂತೃಪ್ತಿ ಸಂತಸವನ್ನು ಅನುಭವಿಸಿತು ಪ್ರಕೃತಿಯೂ ಕೂಡ. ನಾಗಮ್ಮನ ಬೆಳ್ಳಿ ಕಾಲ್ಗೆಜ್ಜೆಗಳಲ್ಲಿ ಅಲೆ ಅಲೆಯಾಗಿ ಹೊರಬಂದ ಘಲ್ಲೆನ್ನುವ ನಾದ ತರಂಗ ನಿನದಿಸಲು ಊರ ಮಧ್ಯೆ ತುಂಬಿ ನಿಂತಿರುವ ಕಲ್ಯಾಣದ ಅಲೆ ಅಲೆಗಳಲ್ಲಿ ವಿಹರಿಸಿದ ತನ್ಮಯದಿ ಬಕಹಂಸಗಳು ಬಂದಿಣಿಕಿ ಮತ್ತೆ
ಮತ್ತೆ ಮೇಲೆ ಸರಿದವು. ಬಾನಂಗಳದಲ್ಲಿ ಆಡುತ್ತ

0: ಇದ್ದ ಮೋಡಗಳು ಹಸಿರು ಹಾಸಿನ ಹುಲ್ಲಿನಲ್ಲಿ ಕುಣಿಯುತ್ತ ಸಾಗಿದವು ಬೆಳ್ಳಕ್ಕಿಗಳು. ಹಕ್ಕಿಗಳ ಚಿಲಿಪಿಲಿಗೆ ಓಗೊಟ್ಟು ಮುಗಿಲು ಸುರಿಸಿತು ಹೂ ಮಳೆಯನ್ನು ದೇವ ಗಂಧರ್ವರ ಶುಭಾಶೀರ್ವಾದನಂತೆ. ಶುಭ ಕಾರ್ಯಗಳು ಮುಗಿದ ಕೆಲವೇ ದಿನಗಳಲ್ಲಿ ಅಜ್ಜ ಎಲ್ಲರನ್ನು ತೊರೆದು ಮತ್ತೆ ಬರಲಾರೆನೆಂದು ದೇವಪಾದ ಸೇರಿದ್ದ. ಬಸವಣ್ಣನ ಎಳೆ ಮನದಲ್ಲಿ ತೊರೆದು ತನ್ನವರೆಲ್ಲರನ್ನು ಅಜ್ಜ ಹೋದದ್ದಾದರೂ ಎಲ್ಲಿಗೆ? ಆತ ಈ ಜಗವೇ ತನ್ನ ಮನೆಯೆಂದು ತಿಳಿದಿದ್ದ. ಎಲ್ಲರೊಳಗೆ ಒಂದಾಗಿ ನಿರ್ಮಲ ನಿರ್ಮೋಹದಲ್ಲಿ ತಾನು ತಾನಾಗಿ ತಾನುರುವೆ ಎಲ್ಲರಿಗಾಗಿ ಎಂಬ ರೀತಿಯಲ್ಲಿ ಬದುಕಿದ್ದ ಪರಮ ಪುರುಷ ಎಲ್ಲಿರುವನೀಗ? ಪ್ರಶ್ನೆಗಳ ಸರಮಾಲೆ. ನೆಮ್ಮದಿ ಸಿಗದೆ ಗುರುಗಳಾದ ದೀಕ್ಷಿತರಲ್ಲಿ ಬಸವ ಧಾವಿಸಿದ, ಬಿತ್ತರಿಸಿದ. ಅವರೆಂತೆಂದರು ಇರುವ ನೋರುವ ಕಾಲಯಮನು, ಒಯ್ಯುವನು ಎಲ್ಲರನ್ನು. ಬಡವ ಬಲ್ಲಿದ ಪಂಡಿತ ಪಾಮರ ಪಾತ್ರರು ಅಪಾತ್ರರು ಎನ್ನದೆ ಅವಗಿಲ್ಲ ಯಾವ ಭೇದವೂ ದರೆಯೊಳಗಿನ ಮನುಜರಲ್ಲಿ. ಆರಂಭಿಸಲಿದೆ ನೀನಿನ್ನು ವೇದಾಧ್ಯಯನವನ್ನು, ಅರಿತುಕೋ ನೀನದರೊಡನೆ ಶಿಕ್ಷಾ ನಿರುಕ್ತಾದಿ ವೇದಾಂಗ. ಮುಂದಿನ ಬೆಳಕಾಗಿ ನಿನ್ನೆದುರು ಬರಲಿದೆ ಷಡ್ದರ್ಶನ ಉಪನಿಷತ್ತು ಆಗಮಗಳು. ಒಳ ಹೊಕ್ಕಂತೆ ನೀನು ಅರಿಯಬಹುದು ನಿನ್ನನ್ನು. ಅದರೊಡನೆ ಮನ ಕೊರೆವ ವಿಚಾರಗಳ ಸದಾಶಯವ. ದಿನಗಳು ಉರುಳುತ್ತಿದ್ದವು. ಬಸವನಿಗೆ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯೆ ಮುಂದುವರಿಸುವ ಆಸೆ. ಮಾದರಸ ಹಲವರಲ್ಲಿ ವಿಚಾರಿಸಿದ, ಅರಿತ ವಿಷಯವೆಂದರೆ ಸಂಗಮವು ಪಂಡಿತರ ನೆಲವೀಡು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ಪಾಲಿಸರು ಸರಿಯಾಗಿ ಶುದ್ಧ ವೈದಿಕ ಸಂಪ್ರದಾಯಗಳನ್ನು? ಪ್ರಬಲವಲ್ಲಿ ಪಾಶುಪತ ಕಾಳಾಮುಖ ಶೈವ ಶಾಖೆಗಳು? ತಿಳಿದಂತೆ ಏನು ಮಾಡುವುದು ಎಂದರಿಯದೆ ಮಾದರಸ ಚಿಂತೆಯುರಿಯಲ್ಲಿ ಬೇಯತೊಡಗಿದ. ಬಸವನಿಗೆ ಸಂಗಮ ಎಂಬುದೇ ಎದೆಬಡಿತವಾಗಿತ್ತು. ಹಣ್ಣೊಳಗೆ ಹುಳ ಸೇರಿ ತಿಂದು ತಿಂದವರಿಗೇನೂ ಉಳಿಸದಂತೆ ಗಳಿಗೆ ಗಳಿಗೆಗೂ ಮಿಸುಕಾಡುವ ಚಿಂತೆ ಬಸವನ ತಲೆಯನ್ನು ಕುಕ್ಕಿ ಕುಕ್ಕಿ ತಿನ್ನತೊಡಗಿತ್ತು. ಬಸವನ ಗೆಳೆಯರಿಗೆ ಅದರ ಅರಿವಾಗಿತ್ತು. ತಮ್ಮ ಹೆತ್ತವರಲ್ಲಿ ತಿಳಿಸಲದನು. ಅವರೆಲ್ಲರೊಂದಾಗಿ ಬಂದು ಮಾದರಸನಲ್ಲಿ ಇಂತೆಂದರು, ಕಳುಹಿದರೆ ಬಸವನನ್ನು ಸಂಗಮಕ್ಕೆ, ದಕ್ಕಲಾರ ನಿಮಗವನು ಮುಂದೆ, ತಂದಾನು ಅಪಕೀರ್ತಿಯನ್ನು ಕುಲಕ್ಕೆ. ಹೆದರಿಸಿದರು. ಮಾದರಸ ಬಸವನನ್ನು ಬಾಗೇವಾಡಿಯ ಗುರುಕುಲಕ್ಕೆ ಸೀಮಿತವಾಗಿಸಲು ನಿರ್ಧರಿಸಿದರು. ನಾಗವ್ವೆಯ ಪತಿ ಮದುವೆಯಾದ ಮಾಸದಲ್ಲೇ ಉತ್ತರದ ಕಡೆ ಪ್ರವಾಸಕ್ಕೆ ತೆರಳಿದ್ದ. ನಾಗವ್ವೆ ತವರಿನಲ್ಲಿ ಅಕ್ಕನಲ್ಲಿ ಧಾವಿಸಿದ ಬಸವ ತನ್ನೆದೆಯ ದುಗುಡವನ್ನು ನಿವೇದಿಸಿದ. ನಾಗಮ್ಮ ಸಂತೈಸುತ್ತ, ಬಸವ ವಿಮಲ ಹೃದಯಿಯಾಗಿರು, ಮೈಗೂಡಿಸಿಕೋ ಅಪಾರ ತಾಳ್ಮೆಯನು, ಒಪ್ಪಿ ನಡೆ ಪಿತನ ಆಶಯವನ್ನು ಅರಿತು, ಹೊರಗದಿರು ಕನ್ನಡಿಯ ಗಂಟು ಸಿಗಲಿಲ್ಲವೆಂದು ತೋರು ಕಲಿಯುವ ಆತುರವನ್ನು. ಗುರುವಿನಲ್ಲಿಲ್ಲ ವಿದ್ಯೆ, ಊರಿನಲ್ಲಿಲ್ಲ ವಿದ್ಯೆ, ಇರುವುದದು ಸದಾ ಕಲಿಯಬೇಕು ಎನ್ನುವ ಮನವು ಇರುವಲ್ಲಿ ಮಾತ್ರ. ನಿನ್ನೆದುರ ವೇದೆ, ನಿನ್ನೆದುರ ವಿದ್ಯೆ, ನಿನ್ನೆದುರ ಮಾತು, ನಿನ್ನೆದುರ ಗೀತೆ, ನಿನ್ನೆದುರ ಭಾಷೆ, ನಿನಗಾಗಿ ಬುದ್ಧಿಯ ನಿನಗಾಗಲಿ ಬುದ್ಧಿಯ ಸುದ್ದಿಗೆ ಗುದ್ದು ಕೊಡುವ ಸಂಗಾತಿ ಎದ್ದು ಬರುವಂತೆ ಮಲಗಿದ್ದಲ್ಲಿಂದ ಹಿತೋಪದೇಶ ಮಾಡಿದಳು. ಕಾಲ ಯಾರಿಗೂ ಕಾಯದೆ ಉರುಳುತ್ತಿತ್ತು. ಬಸವ ಕಲಿಯುವ ಧ್ಯಾನದಲ್ಲಿ ನಿರತನಾಗಿದ್ದ. ಅಂತರ್ಮುಖಿ ಸದಾ ಪ್ರಸನ್ನತೆಯೇ ಮೈವೆತ್ತು ಬಂದಂತಿದ್ದ. ಶುಕ್ಲ ಚಂದಿರನಂತೆ ನಿತ್ಯ ಬೆಳಗುತ್ತಿದ್ದ. ಎಳೆಯ ಮಗುವೊಂದು ಕುಡಿಯೊಡೆದು ನಳನಳಿಸಿ ತೊಟ್ಟು ಹೊಸ ಉಡುಗೆಯನ್ನು ನಲಿಯುವ ಮಗುವಿನಂದದಿ ದಿನ ದಿನಕ್ಕೆ ಅಂದ ಚಂದದ ಮುದ್ದು ಬಂಗಾರವಾಗಿ ಹೊಸ ಹೊಸತು ಚಿಗುರು ಮೈ ಸೋಂಪಿನಲ್ಲಿ ಬಿರಿದು ರವಿಗೆತ್ತುವ ದೀಪಾರತಿಯಾಗಿ ಹಸಿರ ಚೆಲುವನ್ನು ತುಂಬಿ ಬೆಳೆಯುತ್ತ ಬೆಳೆಯುವ ಲತೆ ಲತಾಂಗಿಯರಿಗೆ ಕಣ್ಕಟ್ಟು ಮಾಡಿ ವೃಕ್ಷರಾಣಿಯಾಗುವ ಸನ್ನಾಹದಿದ್ದಿರಲು ಅರಿತವರಾರಿರಲಿಲ್ಲ ಬೆಳೆದು ಆ ವೃಕ್ಷ ನೀಡುವ ಫಲ ಎಂತಿರುವುದು ಎಂಬುದನ್ನು. ಅರಿಯಲು ಹೊರಟರೆ ಅರಿಯಬೇಕವರು ಬೆಳೆದ ಗಿಡದ ಬೀಜರೂಪಿ ಸಂಕಲ್ಪ ಶಕ್ತಿಯ ಕ್ಷೇತ್ರವನ್ನು, ಅದು ಉಂಡಿರುವ ನೀರು ಗೊಬ್ಬರ ಗಾಳಿ ಬೆಳಕನ್ನು. ಅಂದಾಗ ಮಾತ್ರ
1: ವಿಕಸನದ ಪ್ರಸಿದ್ಧ

ಸಂಗತಿಯು ಅರಿವಾಗಬಹುದು. ಈ ಜಗದ ಮನುಜರಿಗೆ ಅರಿತಂತೆ ಎಲ್ಲವನ್ನು. ಹೀಗೆ ಬಸವ ಬೆಳೆಯುತ್ತಿದ್ದ. ಬಸವ ಅನುದಿನವೂ ಬಿಡುವಿರದ ಕಲಿಕೆಯಲ್ಲಿ ಗುರುಮುಖೇನ ನೂರಾರು ವಿಷಯಗಳನ್ನು ಅರಿತ. ಒಡಮೂಡುತ್ತಿದ್ದ ಸಂದೇಹಗಳನ್ನು ಹಿರಿಯರಲ್ಲಿ ಚರ್ಚಿಸುತ್ತಿದ್ದ. ಗೆಳೆಯ ಸಹಪಾಠಿ ಸಹಾಧ್ಯಾಯಿಗಳ ಕೂಟದಲ್ಲಿ ಸಂವಾದವನ್ನು ಏರ್ಪಡಿಸುತ್ತಿದ್ದ. ಚರ್ಚೆಗೆ ಮುಂದಾಗುತ್ತಿದ್ದ. ಅಕ್ಕ ನಾಗಮ್ಮನ ಮಾತೃ ವಾತ್ಸಲ್ಯದ ಬಹುಮುಖವನ್ನು ಮನಸಾರೆ ಉಂಡು ಹೊಸ ಹೊಸ ವಿಚಾರಗಳು ಮೂಡಿ ಬಂದಂತೆ ಸಿಗುವ ಗ್ರಂಥಗಳಿಂದ ಸಾಕ್ಷಾತ್ಕರಿಸಿಕೊಳ್ಳುತ್ತಿದ್ದ. ಒಮ್ಮೆ ಗುರು ಪ್ರವಚನ ಬಸವ ಆಸಕ್ತಿಯಿಂದ ಆಲಿಸುತ್ತಿದ್ದ. ತಾಯಿಯ ಗರ್ಭದಿಂದ ಹೊರಬರುವ ಶಿಶುವು ಕಣ್ಣ ತೆರೆಯುವ ಮೊದಲು ಪಂಚಭೂತಗಳ ಆವಾಹಿಸಿಕೊಳ್ಳುತ್ತದೆ. ಮತ್ತದಕ್ಕೆ ಪ್ರಕೃತಿಯ ಬಂಧದಿಂದ ಹೊರಬರುವ ದೇಹದಿಂದ ಬಿಡುಗಡೆ ಇರದು. ಆತ್ಮಗುಣವು ಸುಪ್ತವಾಗಿರಲು ಪಡೆದ ಸಂಸ್ಕಾರಕ್ಕೆ ಅನುಗುಣದಲ್ಲಿ ಸ್ಪಂದಿಸುವುದದು. ಮುಕ್ತಿ ಮಾರ್ಗವನ್ನು ಕಾಣದಿದ್ದರೆ ಆತ್ಮವೆಂದು ಮುಕ್ತವಾಗದು. ಮುಕ್ತಿ ಮಾರ್ಗಕ್ಕಾಗಿ ವಿವಿಧ ಮಾರ್ಗಗಳಲ್ಲಿ ಸುತ್ತಾಡಬಾರದು. ದೇಹ ಸಿದ್ಧಿಯನ್ನು ಪಡೆದಂತೆ ಮೆರೆಸುವುದು ಜೀವಿಯನ್ನು ಲೋಕೋತ್ತರವಾಗಿಸಿ. ಅವನಾಗ ಆನಂದಮಯಿ. ಮಾಯಾ ಪಾಶವನ್ನು ಧಿಕ್ಕರಿಸಿ ಮರೆತು ವಿಷಯಾಸಕ್ತಿಯನ್ನು ಮನ ಬುದ್ಧಿ ಇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿ ಕಂಗೆಡಿಸುವ ಬಾಳಿನಲೆಗಳನ್ನು ಹಿಂದಿಕ್ಕುವುದು. ಸಾಧನೆ ಎಂಬ ಮೂರಕ್ಷರದ ಪದವನ್ನು ನುಡಿಯುವುದು ಬಹು ಸುಲಭ. ಆದರೆ ಅದನ್ನು ನಮ್ಮದಾಗಿಸಿಕೊಳ್ಳುವುದು ಅಷ್ಟು ಸುಲಭದಲ್ಲಿಲ್ಲ. ಅದಕ್ಕೆ ಬೇಕಾದುದೇ ಧೀಶಕ್ತಿ. ನಿದ್ದೆಗೆ ಯಾವ ಸಾಧನೆಯೂ ಬೇಡ. ನಿದ್ರಾದೇವಿ ತಮೋಗುಣದವಳು. ಸಾಧನೆಗೆ ಬೇಕಿರುವುದು ಮನದ ಸಾತ್ವಿಕತೆ. ಬಹು ಸುಲಭದಲ್ಲಿ ಮನವನ್ನು ಹಿಡಿದು ನಿಲ್ಲಿಸಲು ಸಾಧ್ಯವೇ ಇಲ್ಲ. ಸತ್ವಗುಣಗಳನ್ನು ಮೈ ಮನಗಳಲ್ಲಿ ಆವಾಹಿಸಿಕೊಂಡಂತೆ ವೇದ ವೇದಾಂಗಗಳು ವಿದ್ಯೆ ಬುದ್ಧಿಗಳು ಒಲಿಯುತ್ತವೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನವನ್ನು ಅಂತರ್ಮುಖಿಯಾಗಿಸಿ ಬುದ್ಧಿಯನ್ನು ಸಮಾಧಾನದಲ್ಲಿರಿಸಿ ಮುಂದಲೆಯ ಇಡಲು ಎಲ್ಲವನ್ನು ಕಲಿಯಬಹುದು. ಕುಶಾಗ್ರಮತಿಗಳು ಎನ್ನಿಸಬಹುದು. ಇಹದ ತೃಪ್ತಿಯ ಪೂರೈಸಿ ಪರಕ್ಕೆ ಹೊಸ ಸಂಗಾತಿ ಎನಿಸಬಹುದು. ಕಲಿಯಲು ಹೊರಟವನಿಗೆ ಮನವೇ ಶತ್ರು, ಮನವೇ ಮಿತ್ರ. ಯೋಗ ಭೋಗ ಸಂಗರದ ನಡುವಿನಲ್ಲಿ ತಿಣುಕಾಡಿ ಏಳ ಹೊರಟರೆ ವಿದ್ಯೆಯು ಸನ್ಮಾರ್ಗವನ್ನು ತೋರುತ್ತದೆ. ವೇದವೇ ವಿದ್ಯೆ, ವಿದ್ಯೆಯೇ ವೇದ. ನಮ್ಮಿ ಜಗದಲ್ಲಿ ಆಸೆ ಆಮಿಷಗಳು ಇರುವುದು, ಮೋದ ಆಮೋದಗಳು ಇರುವುದು ನಮ್ಮನ್ನು ತಿದ್ದಿ ತೀಡಲು ಮಾತ್ರ. ಚಿಂತೆ ಎಂಬ ಕಂತೆಗಳ ಸಂತೆಯನ್ನು ಕಿತ್ತೆಸೆದರೆ ಮನ ಜಪ ತಪದಲ್ಲಿ ಲೀನವಾದೀತು. ಜಪವು ಯುಕ್ತತೆಯನ್ನು ಎಲ್ಲರಲ್ಲೂ ತೋರಬಹುದು. ಮನ ಎಂಬುದು ಮರದ ತುಂಡಲ್ಲ, ಕಲ್ಲಿನ ಚೆಂಡಲ್ಲ. ನಾವಾರು ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಧೀರರಾಗಿರಬೇಕು, ಧೃತಿಗೆಡದಿರಬೇಕು. ವಿದ್ಯೆ ಸುಲಭದಲ್ಲಿ ಒಲಿಯದು. ಒಲಿಸಿಕೊಳ್ಳುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಗುರುಗಳ ಮಾತುಗಳನ್ನು ಕೇಳಿ, ಅವರ ಹಾಡನ್ನು ಕೇಳಿ ಮತ್ತದನ್ನು ಪುನರುಚ್ಚರಿಸಲು ಬಸವಣ್ಣ ಸಿದ್ಧನಾದ.

0: ಪ್ರಿಯ ಕೇಳುಗರೇ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ ಒಂದರ ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಟ್ಟ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿಮ್ ದೇಹಕ್ಕೆ ಹೋಯ್ತು ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
5: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ವೈಫಲ್ಯದಿಂದ ಉಂಟಾಗುವ ಸಾವಿನ ಪ್ರಮಾಣ ಶೇಕಡಾ 15-20%. ಈ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುವ ಒಂದೇ ಮಾರ್ಗ ಅಂಗಾಂಗ ದಾನ. ಒಂದೇ ವ್ಯಕ್ತಿಯಲ್ಲಿ ಎರಡು ಅಂಗಗಳಿದ್ದರೆ, ಅಂದರೆ ಉದಾಹರಣೆಗೆ ಮೂತ್ರಪಿಂಡ, ಒಂದನ್ನು ಬದುಕಿದಾಗಲೇ ದಾನ ಮಾಡಬಹುದು. ಇಲ್ಲವಾದರೆ ಯಾವುದೇ ವ್ಯಕ್ತಿಯ ಮರಣದ ನಂತರ ಆ ವ್ಯಕ್ತಿಯ ಸಂಬಂಧಿಕರು ಒಪ್ಪಿದರೆ ಕೆಲವೇ ಗಂಟೆಗಳಲ್ಲಿ ಅಂಗಾಂಗವನ್ನು ಬೇರ್ಪಡಿಸಿ ವೈಫಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಕಸಿ ಮಾಡಬೇಕು. ಇತ್ತೀಚಿನ ದಾಖಲೆಗಳ ಪ್ರಕಾರ ಕರ್ನಾಟಕ ರಾಜ್ಯವೊಂದರಲ್ಲಿ ಸುಮಾರು 5,500 ಮಂದಿ ಒಂದಲ್ಲ ಒಂದು ಅಂಗಗಳ ಕಸಿಗಾಗಿ ಕಾಯುತ್ತಿದ್ದಾರೆ. ಅವರಲ್ಲಿ ಬಹುಪಾಲು ಸುಮಾರು 4,700 ಮಂದಿ ಮೂತ್ರಪಿಂಡಕ್ಕೆ ಕಾಯುತ್ತಿದ್ದಾರೆ. ಪ್ರಪಂಚದಾದ್ಯಂತ ಕಸಿಗಾಗಿ ಅಂಗಾಂಗಗಳನ್ನು ನಿರೀಕ್ಷಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆ 37,08,000 ಎಂದು ಅಂದಾಜಿಸಲಾಗಿದೆ. ಸಾಂಪ್ರದಾಯಿಕ ಕಸಿ ಜೀವ ಉಳಿಸುವ ಚಿಕಿತ್ಸೆಯಾದರೂ ಅದು ಫಲಕಾರಿಯಾಗುವುದು ದಾನಿಗಳ ಸಾಧ್ಯತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಸಾಂಪ್ರದಾಯಿಕ ಕಸಿ ಜೀವ ಉಳಿಸುವ ಚಿಕಿತ್ಸೆಯಾದರೂ ಅದು ಫಲಕಾರಿಯಾಗುವುದು ದಾನಿಗಳ ಲಭ್ಯತೆ ಮತ್ತು ಸಂಕೀರ್ಣ ಅಂಗಾಂಶ ಹೊಂದಿಕೆಯ ಸಾಧ್ಯತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಸಾವಿಗೀಡಾಗುವವರೆಲ್ಲರ ಬಂಧುಗಳು ಶವದ ಅಂಗಾಂಗ ದಾನಕ್ಕಾಗಿ ಒಪ್ಪುವುದಿಲ್ಲ. ಅದರಿಂದ ಇಷ್ಟು ಪ್ರಮಾಣದಲ್ಲಿ ಕಸಿಗಾಗಿ ಅಂಗಾಂಗಗಳನ್ನು ಹೊಂದಿಸುವುದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಂದು ಸವಾಲಾಗಿದೆ. ಪ್ರತಿ ವರ್ಷ ಅಂಗಾಂಗ ಕಸಿಗಾಗಿ ಕಾಯುತ್ತಿರುವವರಲ್ಲಿ ಸಾವಿರಾರು ರೋಗಿಗಳು ಅಂಗಾಂಗ ದೊರೆಯದೆ ಸಾವಿಗೆ ಈಡಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನು ಎದುರಿಸಲು ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ಕೂಡಿ ಅಂಗಾಂಗ ಮುದ್ರಣ ಅಥವಾ ಆರ್ಗನ್ ಪ್ರಿಂಟಿಂಗ್ ಎಂಬ ಹೊಸ ವಿಧಾನ

ನನ್ನ ಅಭಿವೃದ್ಧಿಪಡಿಸಿ ತೊಡಗಿದ್ದಾರೆ. ಇದು ಪುನರುತ್ಪಾದಕ ಔಷಧ ವಿಜ್ಞಾನ ಅಂದರೆ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದ ಒಂದು ಶಾಖೆಯಾಗಿದ್ದು, ಪ್ರಯೋಗಶಾಲೆಯಲ್ಲಿ ಜೀವಂತ ಅಂಗಾಂಗಗಳನ್ನು ತಯಾರಿಸುವ ಉದ್ದೇಶವನ್ನು ಹೊಂದಿದೆ. ಅಂಗಾಂಗ ಮುದ್ರಣವನ್ನು ಜೀವ ವಿಜ್ಞಾನ ಹಾಗೂ ಇಂಜಿನಿಯರಿಂಗ್ ತಂತ್ರಜ್ಞಾನ ಎರಡನ್ನೂ ಸೇರಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ವೈದ್ಯಕೀಯ ಬೇಡಿಕೆಯ ಮೇರೆಗೆ ನಿರ್ದಿಷ್ಟ ಕ್ರಿಯಾಶೀಲ ಅಂಗವನ್ನು ಉತ್ಪಾದಿಸುವುದು ಈ ತಂತ್ರದ ಉದ್ದೇಶವಾಗಿದೆ. ಇದೀಗ ಬೆಳೆಯುತ್ತಿರುವ ಈ ತಂತ್ರವು ಯಶಸ್ವಿಯಾದರೆ ಮಾನವ ಸಮಾಜದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅಂಗಾಂಗ ಮುದ್ರಣವು ಮೂರು ಆಯಾಮದ ಜೈವಿಕ ಮುದ್ರಣ ಯಂತ್ರವನ್ನು ಆಧರಿಸಿದೆ. ಮೊದಲು MRI ಅಥವಾ CT ಸ್ಕ್ಯಾನ್ಗಳಂತಹ ವೈದ್ಯಕೀಯ ಚಿತ್ರೀಕರಣಗಳ ತಂತ್ರಗಳ ಮೂಲಕ ಅಗತ್ಯವಾದ ಅಂಗದ ಡಿಜಿಟಲ್ ಮಾದರಿಯನ್ನು ತಯಾರಿಸಲಾಗುತ್ತದೆ. ಈ ಮಾದರಿಯನ್ನು ಮೂಲಾಧಾರವನ್ನಾಗಿ ಇಟ್ಟುಕೊಂಡು ಇದಕ್ಕೆ ತಕ್ಕಂತೆ ಅಂಗವನ್ನು ರಚಿಸಲಾಗುತ್ತದೆ. ಪ್ಲಾಸ್ಟಿಕ್ ಅಥವಾ ಲೋಹದ ಮೂರು ಆಯಾಮದ ವಸ್ತುಗಳ ಪ್ರತಿಗಳನ್ನು ತಯಾರಿಸಿದಂತೆ ಕೆಲವು ಜೈವಿಕ ವಸ್ತುಗಳನ್ನು ಸಂಯೋಜಿಸಿ ಜೀವಂತ ಕೋಶಗಳನ್ನು ತಯಾರಿಸಿ ಅವುಗಳನ್ನು ಪದರ ಪದರವಾಗಿ ಜೋಡಿಸುವುದು ಇದರ ಮೂಲ ತತ್ವ. ಕೆಲವು ಹೈಡ್ರೋಜೆಲ್ಗಳನ್ನು ಬಳಸಿ ಜೀವಕೋಶಗಳ ನಡುವೆ ಇರುವ ಬಾಹ್ಯಾಕೋಶೀಯ ಮಾತೃಕೆಯನ್ನು ತಯಾರಿಸುವುದು ಮೊದಲ ಹಂತ. ಈ ಮಾತೃಕೆ ಜೀವಕೋಶಗಳನ್ನು ಒಂದಕ್ಕೊಂದಕ್ಕೆ ಬಂಧಿಸಿ ಯಾವುದೇ ಅಂಗಕ್ಕೆ ರಚನಾತ್ಮಕ ಬೆಂಬಲವನ್ನು ನೀಡುತ್ತದೆ. ಪ್ರತಿಯೊಂದು ಜೀವಿಯಲ್ಲೂ ವಿಭೇದನಗೊಳ್ಳದೆ ಇನ್ನೂ ಬೆಳೆಯುತ್ತಿರುವ ಭ್ರೂಣ ಕೋಶಗಳಂತೆಯೇ ಇರುವ ಜೀವಕೋಶಗಳಿರುತ್ತವೆ. ಇವನ್ನ ಕಾಂಡ ಕೋಶಗಳು ಎನ್ನುತ್ತಾರೆ. ಇವುಗಳಿಗೆ ಪ್ರಚೋದನೆ ಸಿಕ್ಕರೆ ಯಾವುದೇ ಬಗೆಯ ಜೀವಕೋಶಗಳಾಗಿ ಅಂಗಾಂಗಗಳಾಗಿ ವಿಭೇದನೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಮುಂದಿನ ಹಂತದಲ್ಲಿ ರೋಗಿಯ ಶರೀರದಿಂದ ಕಾಂಡ ಕೋಶಗಳನ್ನು ಪ್ರತ್ಯೇಕಿಸಿ ಅವುಗಳನ್ನು ಪ್ರಯೋಗಾಲಯದಲ್ಲಿ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಲಾಗುತ್ತದೆ. ಆನಂತರ ಈ ಜೀವಕೋಶಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಪದರ ಪದರವಾಗಿ ಬೆಳೆಯುವಂತೆ ಪ್ರಚೋದಿಸಲಾಗುವುದು. ಹೀಗೆ ಪದರ ಪದರವಾಗಿ ಬೆಳೆಯುವುದನ್ನು ಬಯೋಪ್ರಿಂಟಿಂಗ್ ಅಥವಾ ಜೈವಿಕ ಮುದ್ರಣ ಎನ್ನುತ್ತಾರೆ. ಈ ಕೋಶ ಪದರಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಇಟ್ಟು ಅದರ ಬೆಳವಣಿಗೆ ಮತ್ತು ಕಾರ್ಯವನ್ನು ಉತ್ತೇಜಿಸಲಾಗುತ್ತದೆ. ಇವು ಬೆಳೆಯಲು ಹಾಗೂ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳು, ಆಮ್ಲಜನಕ ಹಾಗೂ ಜೀವರಾಸಾಯನಿಕ ವಸ್ತುಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಸೇರಿಸಲಾಗುತ್ತದೆ. ಈ ವಸ್ತುಗಳಿಂದ ಜೀವಕೋಶಗಳು ಬೆಳವಣಿಗೆಗೆ ಅಗತ್ಯವಾದ ಜೀವರಾಸಾಯನಿಕ ಸಂಕೇತಗಳನ್ನು ಪಡೆಯುತ್ತದೆ. ಈ ಜೀವಕೋಶಗಳಿಗೆ ಅಗತ್ಯವಾದ ಅಂಗಾಂಶಗಳನ್ನು ರೂಪಿಸಲು ಪ್ರಚೋದನೆ ನೀಡುವುದು ಈ ತಂತ್ರದ ಮುಖ್ಯ ಹಂತ. 2006 ಶೀನ್ಯ ಯಮನಕ ಎಂಬ ವಿಜ್ಞಾನಿಯ ಶೋಧಕರು ಕಾಂಡ ಕೋಶಗಳಿಗೆ ಅಂಗಾಂಶ ಅಥವಾ ಅಂಗಗಳನ್ನು ರಚಿಸಲು ಪುನರ್ ಪ್ರಚೋದನೆ ನೀಡುವ ತಂತ್ರವನ್ನು ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಟ್ಟವು. ಯಮನಕ ಪಡೆದ ಜೀವಕೋಶಗಳನ್ನು ಯಮನಕರವರ ಶೋಧಗಳನ್ನು ಬಳಸಿ ಪುನರ್ ಪ್ರಚೋದನೆಯನ್ನು ಪಡೆಯದ ಜೀವಕೋಶಗಳನ್ನು ಮಾತೃಕೆಯಲ್ಲಿ ಸೇರಿಸಲಾಗಿದೆ. ಈ ಜೀವಕೋಶಗಳನ್ನು ಪ್ರಯೋಗಾಲಯದಲ್ಲಿ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಿ ಅಂಗಾಂಶ ಅಥವಾ ಅಂಗಗಳನ್ನು ಬೆಳೆಯುವಂತೆ ಮಾಡುವುದು. ಹೀಗೆ ಬೆಳೆದ ಅಂಗದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ ರೋಗಿಯ ಶರೀರದಲ್ಲಿ ಅಳವಡಿಸುವುದು ಅಂತಿಮ ಹಂತ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತಿನ ಭಾಗಗಳನ್ನು ಮುದ್ರಿಸಲಾಗಿದೆ. ಹೀಗೆ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ಸನ್ನು ನೀಡಿದೆ. ಉಳಿದ ಅಂಗಗಳ ಕಸಿ ಮಾಡಲು ರೋಗಿಯ ನಾಳೀಯ ವ್ಯವಸ್ಥೆಗೆ ಈ ಮುದ್ರಿತ ಅಂಗಗಳು ಹೊಂದಿಕೊಳ್ಳುವಂತೆ ಇರಬೇಕು. ರೋಗಿಯ ಶರೀರದ ನಾಳೀಯ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಸ್ಥಿತಿಗೆ ಕೊಂಡೊಯ್ಯುವ ಪ್ರಯತ್ನಗಳು ಈಗ ನಡೆಯುತ್ತಿವೆ. ಸದ್ಯದ ಸ್ಥಿತಿಯಲ್ಲಿ ಹೀಗೆ ಮುದ್ರಿಸಿದ ಹೃದಯ, ಯಕೃತ್, ಮೂತ್ರಪಿಂಡ ಮುಂತಾದ ಅಂಗಗಳನ್ನು ಹೊಸದಾಗಿ ಆವಿಷ್ಕರಿಸಿದ ಔಷಧಿಗಳನ್ನು ತಯಾರಿಸಲು, ಪರೀಕ್ಷಿಸಲು ಬಳಸಲಾಗುತ್ತಿದೆ. ಈಗ ನಡೆಯುತ್ತಿರುವ ಚಿಕಿತ್ಸಾತ್ಮಕ ಪರೀಕ್ಷೆಗಳು ಫಲಕಾರಿಯಾದರೆ ಮುಂದೊಂದು ದಿನ ಅಂಗಕಸಿಗೆ ದಾನಿಯನ್ನು ಹುಡುಕುವ ಅವಶ್ಯಕತೆ ಇರುವುದಿಲ್ಲ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತಿನ ಭಾಗಗಳನ್ನು ಮುದ್ರಿಸಲಾಗಿದೆ. ಈ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಗೆ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ
ಅಂಗಾಂಗ ಮುದ್ರಣ, ವೈದ್ಯಕೀಯ

0: ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಡು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಬಿ ಪಾರ್ಥಸಾರಥಿ ಅನ್ನುವಂಥವರೊಬ್ಬರು ನಾನು ಕಂಡಂತಹ ಬಹುದೊಡ್ಡ ವ್ಯಕ್ತಿಗಳಲ್ಲಿ ನಾನು ಮೇಷ್ಟ್ರಾಗಿ ಸೇರಿದಾಗ ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದವರು. ಆಜಾನುಬಾಹು ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದವರು, ವಿಶ್ವೇಶ್ವರನ ಜೊತೆಗೆ ಕೆಲಸ ಮಾಡಿದವರು, ಸುಭಾಷ್ ಚಂದ್ರರ ಕರೆಗೆ ಮಾರ್ದನಿಯಾಗಿ ಹೋಗಿ ಮಲೇಷ್ಯಾದ ಕಾಡು ಮೇಡುಗಳಲ್ಲಿ ಅಲ್ಲಾಡಿದವರು. ಪರ್ಲ್ ಹಾರ್ಬರ್ ಮೇಲೆ ಏಕಾಏಕಿ ಜಪಾನ್ನವರು ದಾಳಿ ಮಾಡಿದಾಗ, ಆ ಬಾಂಬಿಂಗ್ ಆದಾಗ ಅಲ್ಲೇ ಇದ್ದಂಥವ್ರು, ಭಗವಂತನ ದಯೆಯಿಂದ ಉಳಿದು ಬಂದವರು. ಖ್ಯಾತ ಸಿವಿಲ್ ಇಂಜಿನಿಯರ್, ಭಾರತದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲನೇ ಚೀಫ್ ಇಂಜಿನಿಯರ್ ಆದಂಥವ್ರವರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತಾದಾಗ ಪ್ರಧಾನಮಂತ್ರಿ ನೆಹರೂರವರೇ ಅವ್ರನ್ನ ಕರೆದು ನೀವು

ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಜವಾಬ್ದಾರಿ ಕೊಟ್ಟರಂತೆ. ಇವರು ಅಷ್ಟೇ ಪ್ರಾಮಾಣಿಕವಾಗಿ ಅದನ್ನು ಸಮಯದೊಳಗೆ ಆ ಡ್ಯಾಮ್ ಕಟ್ಟಿ ಮುಗಿಸಿದ್ರು. ಚೀಫ್ ಇಂಜಿನಿಯರ್ ಆಗಿದ್ದರಲ್ಲ, ಎಲ್ಲ ಮುಗಿಸಿದ್ರು. ಉದ್ಘಾಟನೆ ಆಗಬೇಕಲ್ಲ, ಆಗ ಪಾರ್ಸಾರ್ಥಿ ನೆಹರು ಅವರನ್ನು ಭೇಟಿಯಾಗಿ ಇಂಥ ದಿವಸ ಏನು ಉದ್ಘಾಟನೆ ಮಾಡಬೇಕು ಅಂದಾಗ ಅವರು ಎಲ್ಲ ಒಪ್ಪಿಕೊಂಡು ಒಂದು ದಿವಸ ಫಿಕ್ಸ್ ಆಯಿತು, ಇಂಥ ದಿವಸ ಉದ್ಘಾಟನೆ ಆಗಬೇಕು ಅಂತ ತೀರ್ಮಾನ ಆಯಿತು. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಇನ್ವಿಟೇಷನ್ ಪತ್ರ ಕಳಿಸ್ಬೇಕಲ್ವಾ, ಪ್ರೈಮ್ ಮಿನಿಸ್ಟರ್ ಕಳಿಸ್ಬೇಕಲ್ಲ, ಅದನ್ನು ಕಳಿಸಿದ್ರು. ಅದ್ರ ಜೊತೆಗೊಂದು ಪತ್ರ ಇಟ್ಟಿದ್ದಾರೆ, ಇದು ನಾನು ಹೇಳಬೇಕಂದು ತಮಗೆ. ಯಾರಿಗಾದರೂ ಧೈರ್ಯ ಇತ್ತ ಆ ಕಾಲಕ್ಕೆ ನೆಹರೂರವರಿಗೆ ಜಂಕಿಸಿ ಮಾತಾಡುವಂಥದ್ದು? ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಪತ್ರ ಹೇಗಿತ್ತು ಅಂದರೆ, ತಾವು ಮೊದಲೇ ಒಪ್ಪಿದ ಹಾಗೆ ಇಂಥ ದಿವಸ ಇಂಥ ಸಮಯಕ್ಕೆ ಉದ್ಘಾಟನೆ ಮಾಡೋದು ಗೊತ್ತಾಗಿದೆ, ಇದು ಭಾರತದ ಮೊಟ್ಟ ಮೊದಲನೇ ಅಣೆಕಟ್ಟಾದ್ದರಿಂದ ತಾವೇ ಮಾಡಬೇಕು ನಿಮ್ಮ ಅಪೇಕ್ಷೆಯನ್ನು ತಾವು ಪೂರೈಸಿದ್ದೀರಿ, ಇಲ್ಲಿವರೆಗೂ ಚಂದ ಪತ್ರ. ಆಮೇಲೆ ಮುಂದೆ, ಆದರೆ ಪಂಡಿತ್ ಜಿ, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬರೋರಲ್ಲ, ಆದರೆ ನಾವು ಮಾತ್ರ ಅದೇ ಸಮಯಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಕಸ್ಮಾತ್ತಾಗಿ ಒಂದು ವೇಳೆ ತಮಗೆ ಆ ಸಮಯಕ್ಕೆ ಬರೋಕೆ ಆಗದೆ ಹೋದರೆ ನಾನು ಬೇರೆ ಯಾರಿಂದಲಾದರೂ ಉದ್ಘಾಟನೆ ಮಾಡಿಸ್ಬಿಡ್ತೇನೆ ಅಂತ ಬರೆದಿದ್ರು. ಇದು ಉದ್ದಟತನ ಅಲ್ವಾ? ಪ್ರಧಾನಮಂತ್ರಿ ಹೇಳಿ ನೀವು ಸಮಯಕ್ಕೆ ಬರೋರಲ್ಲ, ಬರದೇ ಹೋದರೆ ಬೇರೆಯವ್ರ ಕಡೆ ಮಾಡಿಸ್ಬಿಡ್ತೀನಿ ಅಂತ ಹೇಳುವಂಥದ್ದು. ಉತ್ತರ ಬಂತು ಪ್ರಧಾನಮಂತ್ರಿಗಳಿಂದ, ಸಾರಥಿ ನನಗೆ ಗೊತ್ತು ನೀವು ಸಮಯ ಪಾಲನೆಗೆ ಎಷ್ಟು ಬದ್ಧರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ, ನಾನು ಅರ್ಧ ತಾಸು ಮೊದಲೇ ಬರ್ತೇನೆ ಅಂತ ನೆಹರು ಬರೆದ್ರು. ಆ ದಿವಸ ಬಂತು, ಹೇಳದಂತೆ ನೆಹರು ಅರ್ಧ ತಾಸು ಮೊದಲೇ ಬಂದರು. ಎಲ್ಲರೂ ಉದ್ಘಾಟನೆ ಮಾಡೋ ಸ್ಥಳಕ್ಕೆ ಹೋದರು. ಆ ಫಲಕ ಇರ್ತದಲ್ಲ ಉದ್ಘಾಟನೆ ಮಾಡಬೇಕಾದ್ರೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಇನ್ನೇನು ಪರದೆ ಎಳೆಯಬೇಕು, ಆ ತಕ್ಷಣ ನೆಹರುಗೆ ನೆನಪಾಯ್ತು, ಪಾರ್ಸಾರ್ಥಿ ನಾನು ಸರಿಯಾಗಿ ಸಮಯಕ್ಕೆ ಬರದೇ ಹೋದರೆ ಇನ್ನು ಯಾರ ಕಡೆಯಿಂದಾನು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಅಂತ ಹೆದರಿಸಿದ್ರಲ್ಲ ನನ್ನ, ಆ ವ್ಯಕ್ತಿ ಯಾರು, ನಿಮ್ಮ ಮನಸ್ಸಲ್ಲಿ ಯಾರಿತ್ತು ವ್ಯಕ್ತಿ ಅಂತ ಕೇಳಿದ್ರಂತೆ. ಆಗ ಪಾರ್ಸಾರ್ಥಿ, ಹೋಗ್ಲಿ ಬಿಡಿ ಸರ್, ನೀವು ಬಂದಿದ್ದೀರಲ್ಲ, ಈಗ್ಯಾಕೆ ಅದ್ರ ಮಾತು? ಇಲ್ಲ ಇಲ್ಲ, ನನ್ನ ಕುತೂಹಲ ಇದೆ, ನಾನು ಬರದೇ ಹೋದರೆ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸೋದಿದ್ದೀರಿ ನೀವು ಅಂತ ಕೇಳಿದ್ರು. ಸರ್, ಒಂದು ವಿಷಯ ಹೇಳಬೇಕು, ಇಲ್ಲೊಬ್ಬ ಆದಿವಾಸಿ ಹೆಣ್ಮಗಳಿದ್ದಾಳೆ, ನಾವು ಈ ಅಣೆಕಟ್ಟು ಕಟ್ಟುವಾಗ ಮೊಟ್ಟ ಮೊದಲನೇ ಕಲ್ಲಿಟ್ಟಂಥ ಹೆಣ್ಮಗಳಾಕೆ, ಇಷ್ಟು ವರ್ಷ ಇಲ್ಲೇ ಇದ್ದು ಇದು ಕಟ್ಟಡ ಮುಗಿಯೋವರೆಗೂ ಆಕೆ ಇದ್ದಾಳೆ, ಆದಿವಾಸಿ ಹೆಣ್ಮಗಳು, ಆಕೆ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ನಾನು ನೀವು ಬರದೇ ಹೋದರೆ ಅಂತ. ತಕ್ಷಣ ನೆಹರು ಬ್ರಾಡ್ ಮೈಂಡೆಡ್ ಮ್ಯಾನ್, ಹಾಗಾದ್ರೆ ಕರೆಸಿ ತಕ್ಷಣ ಆಕೆನ ಅಂದರು. ಪಾಪ ಆಕೆಯನ್ನು ಕರೆಸಿದರು. ನೆಹರು ಹೇಳಿದ್ರಂತ ನಾವಿಬ್ಬರೂ ಸೇರಿ ಉದ್ಘಾಟನೆ ಮಾಡ್ತೀವಿ, ಇದು ನಮ್ಮ ಭಾರತ ಇತಿಹಾಸದ ಒಂದು ಕ್ಷಣ ಸ್ವಾಮಿ, ನಮ್ಮ ಮೊಟ್ಟ ಮೊದಲೇ ದಾಮೋದರ ವ್ಯಾಲಿ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದ್ದು ಬರೀ ಪ್ರಧಾನಮಂತ್ರಿಗಳಲ್ಲ, ಪ್ರಧಾನಮಂತ್ರಿಗಳು ಮತ್ತು ಆದಿವಾಸಿ ಹೆಣ್ಮಗಳು ಇಬ್ಬರೂ ಸೇರೆ ಪರದೆ ಓಪನ್ ಮಾಡಿದ್ರಂತ ತೆಗೆದರು. ಆಮೇಲೆ ನೆಹರೂರವರಿಗೆ ಗುಲಾಬಿ ಹೂಗಳ ಪ್ರೀತಿಯಲ್ಲ ಜಾಸ್ತಿ, ಅದಕ್ಕೆ ಪಾರ್ಸಾರ್ಥಿಯವರು ಗುಲಾಬಿ ಒಂದು ದೊಡ್ಡ ಹಾರ ತರಿಸಿದ್ರು, ನೆಹರೂಗೆ ಹಾಕಿದರು. ನೆಹರು ತಕ್ಷಣವೇ ನನಗಲ್ಲ ನನಗಲ್ಲ, ಈ ಹಾರ ನನಗಲ್ಲ ಅಂತ ಕೊರಳಲ್ಲಿ ಹಾಕ್ಕೊಂಡು ಹಾರ ತೆಗೆದು ಆದಿವಾಸಿ ಹೆಣ್ಮಗಳ ಕೊರಳಿಗೆ ಹಾಕ್ಬಿಟ್ರು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಹೋಗ್ಬಿಟ್ರು. ಮರುದಿನ ಒಂದು ತೊಂದರೆ ಕಾದಿತ್ತು ಪಾರ್ಸಾರ್ಥಿಯವರಿಗೆ. ಪಾರ್ಸಾರ್ಥಿಯವ್ರ ಮನೆ ಮುಂದೆ ಆದಿವಾಸಿ ಹೆಣ್ಮಗಳು ಬಂದು ಹೋ ಅಂತ ಅಳತಾ ಇದ್ರು. ಯಾಕೆ ಅಂದರೆ ಆದಿವಾಸಿಗಳ ಪದ್ಧತಿಯ ಪ್ರಕಾರ ಯಾವುದೋ ಒಬ್ಬ ಮದುವೆಯಾದ ಮಹಿಳೆಗೆ ಇನ್ನೊಬ್ಬ ಬೇರೆದವನು ಹಾರ ಹಾಕಿದರೆ ಮೊದಲಿನ ಮದುವೆ ರದ್ದಾದಂತೆ ಎರಡನೇದವನೇ ಗಂಡ ಅಂತ. ಹೇಳೋಕ್ಕಾಗತ್ತಾ ನೆಹರು ಮದುವೆ ಆಗು ಅಂತ ಹೇಳೋಕ್ಕಾಗತ್ತಾ? ಆ ಪರಿಸ್ಥಿತಿ ಹೇಗೆ ಬಂತು, ಮೊದಲೇ ಗಂಡ ಬಿಟ್ಬಿಟ್ಟು ಆಕೆನ. ಪಾರ್ಸಾರ್ಥಿ ಭಾಳ ದುಃಖ ಆಯಿತು. ಅವ್ರು ಏನು ಮಾಡಿದ್ರು ಗೊತ್ತಾ, ಆಕೆ ಜೀವನಕ್ಕೆ ತೊಂದರೆ ಆಗಲಾರದ ಹಾಗೆ ಆಕೆಗೆ ಅಲ್ಲಿ ಮನೆ ಕಟ್ಟಿಸ್ಕೊಟ್ಟು ಆಕೆ ಬದುಕಿರೋವರೆಗೂ ಪಿಂಚಣಿ ಬರೋ ಹಾಗೆ ನೋಡಿಕೊಂಡು ಆಕೆ ಕಾಪಾಡಿಕೊಂಡ್ರಂತೆ. ಪಾರ್ಸಾರ್ಥಿ ನನಗೆ ಯಾವಾಗಲೂ ಹೇಳೋರು, ನಾವು ಒಳ್ಳೆ ಮನಸ್ಸಿಂದ ಮಾಡಿದ ಕೆಲಸ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡಬಹುದು. ಯಾವುದೇ ಕೆಲಸ ನಮಗೆ ಸರಿ ಅನ್ನಿಸಿದಾಗ ಮೊದಲು ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ವಾ ಅಂತ ವಿಚಾರ ಮಾಡಿ ಮಾಡೋದು ಒಳ್ಳೆಯದು. ನಾನೇನು ಉತ್ಸಾಹದಿಂದ ಒಳ್ಳೆ ಕೆಲಸ ಅಂತ ಮಾಡಿಬಿಡ್ತೇನೆ, ಅದರಿಂದ ಯಾರಿಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದನ್ನು ಗಮನದಲ್ಲಿಟ್ಟರೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಪಾರ್ಸಾರ್ಥಿಯವರು ಹೇಳಿದಂಥ ಮಾತು ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಉತ್ಸಾಹದ ಕೆಲಸದ ಭರದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ

0: ಭಕ್ತಿಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಆಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು. ಇದನ್ನ ಬರೆದಿರೋರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ

ಕಾರಣ ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ನೆಮ್ಮನಹಳ್ಳಿ ಹಾಡಿಯ ಶ್ರೀಯುತ ಕಾಳಿಂಗಯ್ಯರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು, ಇವರು ಹೊಂದಿರುವಂಥ 4 ಎಕರೆ ಭೂಪ್ರದೇಶದಲ್ಲಿ ಹತ್ತಿ, ರಾಗಿ, ಪ್ರಮುಖವಾಗಿ ಸಿರಿಧಾನ್ಯಗಳು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯುವ ಪಂಬೆಡ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಯೋಜನೆಗಳ ಮೂಲಕ ಬಿತ್ತನೆ ಬೀಜ, ಹಸು, ಕೃಷಿ ಸಲಕರಣೆಗಳನ್ನು ಪಡ್ಕೊಂಡು ಒಂದು ಉತ್ತಮವಾದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ಆದಿವಾಸಿ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿನೇ ತೊಡಗಿಸಿಕೊಳ್ಳುವಿಕೆ ಮತ್ತು ಅದರ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಕಳಿಂಗ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಡಿ ನಮ್ಮ ಕೇಳಿದ್ರಿಗೆ.
4: ನಾವು ನಮ್ಮನಳ್ಳಿ ಆಡಿ ಕಳಿಂಗಯ್ಯ ಅಂತ ನನ್ನ ಹೆಸರು. ನಮ್ಗೆ ವಿವೇಕಾನಂದ ಕಡೆಯಿಂದ ರಾಗಿ ಕೊಡ್ತಾರೆ, ಬಿತ್ತನೆ ಬೀಜ ಎಲ್ಲ ಕೊಡ್ತಾರೆ, ಒಂದು ಹಸು ಕೊಟ್ಟವ್ರೆ, ಆಮೇಲೆ ಗುದ್ಲಿ ಗಿದ್ಲಿ ಎಲ್ಲ ನಮ್ಗೆ ಏನು ಬೇಕೋ ಎಲ್ಲ ಕೊಟ್ಟವ್ರೆ. ನಾವು ಅದರಲ್ಲಿ ಜೀವನ ಮಾಡ್ಕೊ ಹೋಗ್ತೇವೆ.
3: ಎಷ್ಟು ವರ್ಷದಿಂದ ತಾವು ಈ ಕೃಷಿ ಚಟುವಟಿಕೆ

0: ನಾವು ಅಂದ್ರೆ ನಮ್ಮ ಜೀವನನೇ ಇದು ವ್ಯವಸಾಯನೇ. ಆದ್ರೆ ಆಗ ಏನು ನಮ್ಗೆ ಸವಲತ್ತು ಏನು ಸಿಗ್ತಿಲ್ಲ. ಇತ್ತೀಚೆಗೆ ಈಗ ಒಂದ್ ಸ್ವಲ್ಪ ದಿನ ಒಂದ್ ಎರಡ್ ಮೂರು ವರ್ಷಗಳಿಂದ ನಮ್ಗೆ ವಿವೇಕಾನಂದ ಸಂಸ್ಥೆಯಿಂದ ನಮ್ಗೆಲ್ಲ ಬಿತ್ತನೆ ಬೀಜ ಕೊಡ್ತಾವ್ರೆ. ಆ ಕಡೆಯಿಂದ ನಾವು ಈಗ ಮಾಡ್ಕೋ ಹೋಯ್ತೇವೆ ಅಷ್ಟೇ.
1: ಒಟ್ಟು ಎಷ್ಟು ಎಕರೆ ಭೂಮಿಯನ್ನ ತಾವು ಹೊಂದಿದೀರಾ?
0: ನಾವು 4 ಎಕರೆ ಇರೋದು. 4 ಎಕರೆಯಲ್ಲಿ ನಾವು ಹತ್ತಿ ರಾಗಿ ಆಮೇಲೆ ನವಣೆ ಸ್ವಲ್ಪ ಮೆಣಸಿ ಇವೆಲ್ಲ ಹಾಕೊಂಡು ಬೆಳ್ಕೊಂಡು
1: ಈಗ ತಾವು ಆರಂಭದಿಂದಲೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ವ್ಯವಸಾಯನ ಮಾಡ್ತಾ ಜೀವನವನ್ನು ಮಾಡ್ತಾ ಬಂದ ತಮ್ಮ ತಂದೆ ಕಾಲದಲ್ಲಾಗಿರ್ಬೋದು, ಹಿರಿಯರ ಕಾಲದಲ್ಲಾಗಿರ್ಬೋದು, ಅರಣ್ಯದಲ್ಲಿದ್ದಾಗ ಅಥವಾ ಅರಣ್ಯದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಯಾವ ರೀತಿಯಾದ ಕೃಷಿಯನ್ನು ಅನುಸರಿಸ್ತಾ ಇದ್ರಿ, ಯಾವ ರೀತಿಯಾದ ಬೆಳೆಗಳನ್ನು ಬೆಳೀತಾ ಇದ್ರಿ ಯಾವಾಗಲಿಲ್ಲ?
0: ಅವಾಗ ಇಲ್ಲಿ ಹೆಚ್ಚಿಗೆ ಏನು ಸಿರಿಧಾನ್ಯ ಒಂದು ಬಿಟ್ಟರೆ ನವಣೆ ಬೆಳೀತಿದ್ರು, ಆಮೇಲೆ ಇದು ಏನು ರಾಗಿ ಇಷ್ಟು ಬೆಳ್ಕೊತಿದ್ರು. ಹತ್ತಿ ಗೀತಿ ಏನೂ ಇಲ್ಲ, ನವಣೆ ಒಂದು, ಉಳ್ಳಿ, ಈ ಅವರೆ ಒಂದು, ಇಂಥವನ್ನ ಬೆಳ್ಕೊಂಡು ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು. ಈಗ ನಮಗೆ ಸಂಸ್ಥೆ ಕಡೆಯಿಂದ ಈ ನವಣೆ ಅದು ಇದು ಸಿರಿಧಾನ್ಯ ಎಲ್ಲ ಕೊಡ್ತಾರೆ, ಅದನ್ನ ಸ್ವಲ್ಪ ಬೆಳಿತೀನಿ.
1: ಅರಣ್ಯದಲ್ಲಿದ್ದಾಗ ಅಲ್ಲೇನಾದ್ರೂ ಬೆಳೀತಾ ಇದ್ರೆ
0: ಅಲ್ಲೆಲ್ಲಿ ಸ್ವಾಮಿ ನಮ್ಗೆ ಆಗ ಇದೇ ಇಲ್ವಲ್ಲ, ಸೌಲತ್ತೆ ಇಲ್ವಲ್ಲ, ಆಗ ಹಿಂದೆ ಇತ್ತೀಚೆಗೆ ಈಗ ನಮ್ಗೆ ಒಂದು ಸ್ವಲ್ಪ ಕೊಡ್ತಾರೆ.
1: ಅಲ್ಲ, ನಿಮ್ಮ ತಂದೆ ಕಾಲದಲ್ಲಿ
0: ಅಷ್ಟೇ ಬಿಡಿ, ಅವಾಗೇನು ನಮ್ಗೇನು ಸರ್ಕಾರದಿಂದ ಏನು ಸರಿಯಾಗಿ ಸವಲತ್ತು ಸಿಗ್ತಿತ್ತಿಲ್ಲ.
1: ಈಗ ತಮ್ಮ ಹತ್ರ 4 ಎಕರೆ ಭೂ ಪ್ರದೇಶ ಇದೆ, ಆ 4 ಎಕರೆನಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಒಂದೇ ಬೆಳೆನ ಬೆಳೀತಿದ್ರೆ ಅಥವಾ ಬೇರೆ ಬೇರೆ ಬೆಳೆಗಳನ್ನ?
0: ನಾವು ಇದು ರಾಗಿ ಒಂದು ಬೆಳೆ ಬೆಳಿತೀವಿ, ಅದ್ರ ಮಧ್ಯದಲ್ಲಿ ನವಣೆ ಬಿಟ್ಕೋತೀವಿ ನಾವು, ಹತ್ತಿ ಮುಗಿದಾಗ ಉಳ್ಳಿ ಅವರೆ ಇವನ್ನ ಹಾಕ ಬೆಳಿತೀವಿ ಸ್ವಲ್ಪ ಹಂತವಾಗಿ.
1: ಈಗ 4 ಎಕರೆ ಭೂ ಪ್ರದೇಶಕ್ಕೂ ಕೃಷಿ ಚಟುವಟಿಕೆಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
0: ಅದೇ ನಮ್ಗೆ ಬೋರ್ ಹಾಕ್ಸ್ಕೊಟ್ಟವ್ರೆ, ಬೋರ್ ಇಂದ ನಾವು ಮಾಡ್ಕೋತೇವೆ.
1: ಯಾವಾಗ್ಲಿಂದ ಬೋರ್ ಹಾಕ್ಸ್ಕೊಟ್ರದು?
0: ನಮ್ಗೀಗ ಒಂದು 9 ವರ್ಷ ಏನಾಗದೆ ಹಾಕ್ಸಿ.
1: ಯಾವ ಕಡೆಯಿಂದ ಬೋರ್ ಹಾಕ್ಸ್ಕೊಂಡಿದ್ದು ನೀವು?
0: ಅದೇ ಇದು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ.
1: ಗಂಗೆ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ದ. ಈಗ ನೀರಾವರಿ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಳ್ಳೋಕು ಮುಂಚೆ ಆಗಿನ ಕೃಷಿ ಹೇಗೆ?
0: ಅವೇನು ಹತ್ತಿ ಬೆಳ್ಕೊತೀನಿ, ರಾಗಿ ಬೆಳ್ಕೊತೀನಿ, ಒಂದಷ್ಟು ಅವರೇ ಉಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಬೇಸಿಗೆ ಬಿದ್ದಿರ್ತೀವಿ, ಬೇಸಿಗೆ ಅಲ್ವಾ, ನೀರಿಲ್ವಲ್ಲ, ಏನು ಬೆಳೆ ಕಾಯ್ತಿಲ್ಲ, ಇಂಥ ಕಾಲನೇ ಕಾಯ್ಬೇಕಾಯ್ತು. ಈಗ ಒಂದು ಸ್ವಲ್ಪ ನೀರು ಇರೋದ್ರಿಂದ ಎಲ್ಲ ಬೆಳಿತೀನಿ.
1: ಈಗ ತಾವು ಮೊದಲೆಲ್ಲ ಮಳೆಯಾಶ್ರಿತವಾಗಿ ಬೆಳೀತಾ ಇದ್ದೀವಿ.
0: ಹೌದು,
1: ಮಳೆ ಬಂದ್ರೆ ಅಷ್ಟೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕಳೆದ 9 ವರ್ಷಗಳಿಂದ ತಾವು ನೀರಾವರಿ ವ್ಯವಸ್ಥೆನ ತಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ರ. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ದೀರಾ?
0: ನಾವು ಸಹ ಇವಾಗ 3 ಬೆಳೆ ತೆಗಿತೀವಿ ಅಷ್ಟೇ. ಒಂದು ಹತ್ತಿ ತಗೊಂಡ್ಮೇಲೆ ರಾಗಿ ಬಿತ್ಕೋತೀವಿ, ರಾಗಿ ಬಿದ್ದಮೇಲೆ ಒಂದಷ್ಟು ಮೆಣಸಿ ಬೆಳ್ಕೋತೀವಿ, ಹಿಂಗೆ ಸ್ವಲ್ಪ ಆ ನೀರು ಅಡ್ಜಸ್ಟ್ ಆಗೋಷ್ಟು ಬೆಳ್ಕೋತೀವಿ. ನೀರೇನು ಸ್ವಲ್ಪ ಕಡಿಮೆ ಅದರಿಂದ.
1: ಹಾಗಿದೆ, ತಮ್ಮ ಈ ಒಂದು ಕೃಷಿ ಪದ್ಧತಿ ಹೇಗಿದೆ ಅಂದರೆ, ತಾವು ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಾ ಇದ್ರೆ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ರ?
0: ಈಗ ನಾವು ಸ್ವಲ್ಪ ಎರುಳಿನ ಗೊಬ್ಬರನು ಎರುಳ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಗೊಬ್ಬರನು ಮಾಡ್ಕೊಂಡು ನಾವು ಹಾಕ್ತೀವಿ ಅದನ್ನ. ಮೊದಲಿಗೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನೋ ಈ ದನಿನ ಗೊಬ್ಬರ ಜೊತೆಗೆ, ಈಗ ಎಲ್ಲ ನಾವು ಎರುಳಿನ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಹಾಕೊಂಡು ಎರುಳ ಕೊಟ್ಟಿದ್ರು ನಮ್ಗೆ 2 ತೊಟ್ಟಿ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದಲೇ, ಅದರಿಂದ ಗೊಬ್ಬರ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಾಡ್ಕೋತೀವಿ.
1: ಈಗ ಪ್ರಮುಖವಾಗಿ ತಾವು ಹತ್ತಿ ರಾಗಿ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರ, ಈ ಬೆಳೆದಂತ ಬೆಳೆಗಳನ್ನ ಸ್ವತಃ ನೀವೇ ಉಪಯೋಗ ಇಟ್ಕೋತೀರ ಅಥವಾ?
0: ನಾವು ಕೆಲವು ಸ್ವಲ್ಪ ಮಾರ್ತೀವಿ, ನಮ್ಗೆ ಜೀವನಕ್ಕೆ ಆಗಷ್ಟು ಮಡಿಕೋತೀವಿ ಅಷ್ಟೇ. ಅತಿ ಏನು ಹೆಚ್ಚಿಗೆ ಮಾರಲ್ಲ, ನಮ್ಮ ಜೀವನಕ್ಕೆ ಆಗಷ್ಟು ಮಾಡ್ಕೋತೀವಿ.
1: ಅಂದ್ರೆ ಬಹಳಷ್ಟು ಭಾಗ ಬೆಳೆದಂತದ್ದು ತಮ್ಮ ಮನೆ ಉಪಯೋಗಕ್ಕೆ ಬೇಕಾಗುತ್ತೆ. ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನ ಬೆಳೆದಿದ್ರಿ, ಎಷ್ಟು ವರ್ಷದಿಂದ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ?
0: ಸಾರ ಮೊದಲು ಬೆಳೀತಿದ್ರು ನಮ್ಮ ತಂದೆ ಕಾಲ, ನಮ್ಮ ಅವರ ಕಾಲದಲ್ಲಿ ನವಣೆ ಗಿವಣಿಯ, ಈಗ ಅವೆಲ್ಲ ಬಿಟ್ಬಿಟ್ಟು ಈಗ ಇತ್ತೀಚೆಗೆ 1-2 ವರ್ಷದಿಂದ ನಮ್ಗೆ ಸಂಸ್ಥೆ ಕಡೆಯಿಂದ ಕೊಡ್ತಾರಲ್ಲ ಅದನ್ನ ಬೆಳಿತೀವಿ ಅಷ್ಟೇ. ಅದನ್ನ ಬೆಳ್ಕೊಂಡು ಗಂಜಿ ಇದೆ ಅನ್ನ ಗಿನ್ನ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಷ್ಟೇ. ಮಾರ್ಗಿರಾಟ ಕೊಟ್ಟಿಲ್ಲ ಅದನ್ನ.
1: ಈಗ ಸಿರಿಧಾನ್ಯಗಳಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇರುವಂತದ್ದು, ತಮ್ಮ ಹಿರಿಯರ ಕಾಲದಲ್ಲೆಲ್ಲ
0: ಮಾಡ್ತಿದ್ದರು,
1: ಜೀವನ ನಡೆಸಿದ್ದವರು ಅದರಲ್ಲೇ ಆಹಾರವನ್ನ ಸೇವಿಸ್ತಿದ್ದಂತವರು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಬೆಳೆಯೋದು ಕಡಿಮೆ ಆಗಿತ್ತು, ಸೇವಿಸೋದು ಕಡಿಮೆ ಆಗಿತ್ತು. ಅಂದ್ರೆ ಇದ್ರದ್ದು ಮಹತ್ವ ತಿಳಿದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಅದನ್ನ ಸೇವಿಸ್ತಾ ಇದ್ದಾರೆ. ಈಗ ತಾವು ಈ ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳು ಬೆಳೆಯೋದು ಕಡಿಮೆ, ಈಗ ತಾವು ಅದನ್ನ ಬೆಳೆದ್ರಿ, ಇದು ಬೆಳೆಯುವಂತದ್ದಾಗಿರ್ಬೋದು, ಇದ್ರ ವ್ಯವಸಾಯ ಕ್ರಮ ಆಗಿರ್ಬೋದು, ಹೇಗಿತ್ತು?
0: ಅದ್ರ ಬಗ್ಗೆ ಏನಿಲ್ಲ ಸರ್, ನಾವು ಮಾಮೂಲು ಏನು ಬೆಳಿತೀವೋ ಹಂಗೆ ಬೆಳೆಯೋದು ಮಾಮೂಲು. ನಾವು ಬೆಳೆದ್ಬಿಟ್ಟು ಅದನ್ನು ನಾವು ಈಗ ಅಲ್ಲೆಲ್ಲೋ ಮಿಷಿನ್ ಇದ್ದ ಮಿಷಿನ್ ತಗೊಳ್ಳಿ, ನಾವು ಒಂದು ಕೆಲ ಕುಟ್ಕೊಂಡು ನಾವೇ ಜೀವನ ಇದಕ್ಕೆ ಮಾಡ್ಕೊಂಡು ನಾವು ಮಾಡ್ತೀವಿ ಅಷ್ಟೇ.
1: ತುಂಬ ಕಷ್ಟ ಅನ್ಸುತ್ತೆ ಅದು?
0: ಈಸಿ ಸರ್, ಅದು ಹೋಟ್ಲಿ ಒಂದೆರಡು ಸಾರಿ ವ್ಯವಸಾಯ ಮಾಡಿಬಿಟ್ರೆ ಅದ್ರದ್ದೇನು ಇಲ್ಲ. ಹೋಟ್ಲಿ ಒಂದು ಸ್ವಲ್ಪ ಈ ಗೀಣೆದು ಅಕ್ಕಿ ನೋಡ್ಕೋಬೇಕು ಅಷ್ಟೇ, ಅದು ಬಂದಮೇಲೆ ಪಕ್ಷಿಗಳದ್ದು ಓಚಿ ಅದು ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಕಡ್ದು ಬಿಡ್ತವೆ, ಆಗ ಒಂದು ತಿಂಗಳಷ್ಟು ಅದನ್ನ ಕಾಯ್ಬೇಕು ನಾವು.
1: ಈ ಸಿರಿಧಾನ್ಯಗಳನ್ನ ಕೂಡ ತಾವು ಸಾವಯವ ಗೊಬ್ಬರ ಹಾಕಿ
0: ಮೊದ್ಲೇ ಹಾಕ್ಬಿಟ್ಟಿರ್ತಾವಲ್ಲ ಸಾ, ಧನಿನ ಗೊಬ್ಬರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ ಆದ್ರೆ ಇದ್ರಲ್ಲೇ

0: ಬಂದಿರ್ತದೆ ಅದು.
1: ಹೆಚ್ಚಿಗೆ ಖರ್ಚು ಅಂತ ಏನಿಲ್ಲ,
0: ಇಲ್ಲ ಇಲ್ಲ ಅದ್ರ ಏನು ಖರ್ಚು ಇರ್ಬಾರಲ್ಲ.
1: ಈಗ ತಮಗೆ ಪ್ರಮುಖವಾಗಿ ವಿವಿಧ ರೀತಿಯ ಬಿತ್ತನೆ ಬೀಜಗಳನ್ನು ಹಾಗೆ ಸಿರಿಧಾನ್ಯ ಬೀಜಗಳನ್ನು ಸಂಸ್ಥೆ ಕಡೆಯಿಂದ ನಿಮಗೆ ಕೊಟ್ಟು ಅವುಗಳನ್ನು ಬೆಳೆಸಲಾಗ್ತಾ ಇದೆ, ಇದರಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗ್ತಿದೆಯಾ?
0: ಆಯ್ತು, ಹಂಗೆ ನಮ್ಗೆ ಮಾಡಿಕೊಟ್ರೆ ಪರವಾಗಿಲ್ಲ. ನಮ್ಗೆ
1: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನು ಪಡ್ಕೋತಾ ಇದ್ರ?
0: ನಮ್ಗೆ ರಾಗಿ ಕೊಟ್ಟಿದ್ರು, ಈಗ ಹತ್ತಿ ಬೀಜ, ಕೆಲವ್ರಿಗೆ ಜೋಳ ಕೊಟ್ಟವ್ರೆ, ನವಣೆ, ಕಮ್ಮು ಇವೆಲ್ಲರೂ ಕೊಡ್ತಾರೆ ಸರ್ ಅವರು.
1: ಈ ಥರ ಎಲ್ಲ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇರೋದು ತಮಗೆ ಎಷ್ಟು ಅನುಕೂಲ ಆಗಿದೆ?
0: ನಮ್ಗೀಗ ಅನುಕೂಲ ಆಗಿ ಒಬ್ಬರ ಹತ್ರ ಹೋಗಿ ಸಾಲ ಮಾಡೋದು ತಪ್ಪಾಯ್ತಲ್ಲ
1: ಸರ್,
0: ಇದರಿಂದ ನಮ್ಗೆ ಅನುಕೂಲ ಆಯ್ತು. ಹಿಂಗೆ ನಡ್ಸ್ಕೊಟ್ರೆ ನಮ್ಗೆ ಏನೋ ಒಂದು ದಾರಿ ಆಗ್ಬೋದು ಅಂತ ಕಾಣ್ತದೆ ನಮ್ಗೆ.
1: ಜೊತೆಗೆ ಕೃಷಿ ಸಲಕರಣೆಗಳಲ್ಲಿ ತಾವು ಪೈಪ್ ಆಗಿರ್ಬೋದು, ಜೆಟ್ ಆಗಿರ್ಬೋದು, ಮತ್ತಿತರ ಸಲಕರಣೆಗಳನ್ನು ಕೂಡ ಪಡ್ಕೊಂಡಿದ್ದೀರಾ ಈ ಒಂದು ಯೋಜನೆ ಅಡಿಯಲ್ಲಿ? ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ.
0: ಅದು ನಮ್ಗೆ 30-30 ಪೈಪ್ ಬಂದಿತ್ತಂತೆ, ಅಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಕಡಿಮೆ ಇದು ಕೊಟ್ಟಿದ್ರಲ್ಲ, ಅದರಲ್ಲಿ ನಮ್ಗೆ 15-15 ಪೈಪು, 4-4 ಜೆಟ್ ಕೊಟ್ಟರು, ಎಲ್ಲರೂ ಹಂಚ್ಕೊಳ್ಳಿ ಅಂತ ಕೊಟ್ಟವ್ರೆ. ಎಲ್ಲರಿಗೂ 15-15 ಪೈಪ್ ಕೊಟ್ಟರು, 4-4 ಜೆಟ್ ಕೊಟ್ಟರು, ಅದರಲ್ಲೇ ಬಳಸ್ಕೊ ಹೋಯ್ತೇವೆ. ಆಮೇಲೆ ನಮ್ಗೆ ಆನೆ ಜಾಸ್ತಿ ತುಳಿದು ಬಿಡ್ತವೆ, ನೈಟ್ ಎಲ್ಲ ಬಂದು ಸಾಲಲ್ಲ. ಇನ್ನೊಂದು ಸ್ವಲ್ಪ ಹಸಿ ಪೈಪು ಜೆಟ್ಟಿಂದ ವ್ಯವಸ್ಥೆ ಮಾಡಿಕೊಡಿ.
1: ಜೊತೆಗೆ ಇನ್ಯಾವ ರೀತಿಯ ತರಬೇತಿಗಳನ್ನ ಪಡ್ಕೊಂಡಿದ್ದೀರಾ? ಅದು ಎರೆಹುಳ ಗೊಬ್ಬರ ಆಗಿರ್ಬೋದು,
0: ಎರೆಹುಳಿನ ಗೊಬ್ಬರನ ನಾವು ತೊಟ್ಟಿ ಹಂಗೆ ಮಾಡಿ ಹೊಲದಲ್ಲಿ ಗಿಡ ಹಾಕಣಿವಲ್ಲ ಆ ತರಗೆಲ್ಲ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಗಣಿ ಎಲ್ಲ ಹಾಕಿ ನೀರು ಓದು, ಅದಕ್ಕೆ ಎರೆಹುಳ ಬಿಡ್ತೀವಿ. ಅದರಲ್ಲಿ ಗೊಬ್ಬರ ಬರ್ತದೆ, ಅದನ್ನು ನಾವು ತುಂಬ್ಕೋತೀವಿ ಅಷ್ಟೇ. ಹಸುನ ಕೊಟ್ಟರು ಒಂದು ಹೊಲ ಕಡೆ ಮೇಯಿಸ್ಕೊಂಡು ಕಾಲ ಮಾಡ್ಕೊಂಡು ಏನೋ ಹಾಲಿಗೆಲ್ಲ ಹಾಕೊಂಡು ಹೋಗ್ತೀವಿ.
1: ಯಾವ ಯಾವ ಹಸು ಕೊಟ್ಟರು ನಿಮಗೆ? ಇಲ್ಲಾತಿ ಹಸು ಕೊಟ್ಟರಂತದ. ಈಗ ಮೊದಲೆಲ್ಲ ಈ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಪ್ರತಿಯೊಂದನ್ನು ಕಾಸಿಂದ ಕೊಂಡ್ಬೇಕಾಗಿತ್ತು, ಗೊಬ್ಬರದಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ಕೊಂಡ್ಬಿಟ್ಟೆ ನೀವು ಜೀವನ ಮಾಡಬೇಕಾಗಿತ್ತು, ಕೃಷಿ ಮಾಡಬೇಕಾಗಿತ್ತು. ಈಗ ಪ್ರಸ್ತುತವಾಗಿ ತಮಗೆ ಎಲ್ಲ ಸೌಲಭ್ಯಗಳು ತಮ್ಮ ಮನೆ ಮನೆಗೆ ತಲುಪ್ತಾ ಇದೆ, ಇದರಿಂದ ತಮಗೆಲ್ಲ ಇಷ್ಟೆಲ್ಲ ಅನುಕೂಲ ಆಗಿದೆ.
0: ಅನುಕೂಲ ಅದಾವ ಅಂದ್ರೆ ಈಗ ಭಾರಿ ಅನುಕೂಲ ಸಹ, ಹಿಂಗೆ ನಮಗೆ ನಡ್ಸ್ಕೊ ಹೋಗ್ಬೇಕಂದ್ರೆ ನಾವು ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸಮಸ್ಯೆ ಪರಿಹಾರ ಆಗದೆ ಪರಿಹಾರ ಪಿಕಾಸಿ ಕೊಟ್ಟರೆ ಬಾಂಡ್ಲಿ ಇವೆಲ್ಲ ಎಲ್ಲ ಅದರಲ್ಲಿ ಏನು ನಮಗೆ ಬೇಕು ಅನುಕೂಲ ಅದೆಲ್ಲ ಅವನ್ನೆಲ್ಲ ಕೊಟ್ಟರೆ, ಟಾರ್ಪಲು ಇವೆಲ್ಲ ಕೊಟ್ಟರೆ ಸರ್. ಪರಿಸ್ಥಿತಿ ಆಗ ಭಾರಿ ಕಷ್ಟ ಇತ್ತು ಬಿಡಿ ಸರ್, ನಮ್ಗೆ ಭಾರಿ ಕಷ್ಟ ಇತ್ತು, ಜೀವನನೇ ಭಾರಿ ಕಷ್ಟ. ಆಗ ಎಲ್ಲ ಕೂಲಿಲೇ ಮಾಡಬೇಕು, ನಾವು ಕೂಲಿ ಮಾಡ್ಕೊಂಡು ನಾವು ಇದು ಮಾಡ್ಕೋತೇವೆ. ಈಗ ಇದು ಕೊಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೋತೇವೆ.
1: ಈಗ ತಾವು ಈ ರೀತಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಲ್ಲ, ಇದು ಸ್ವತಃ ತಾವು ಒಬ್ಬರೇ ಮಾಡ್ತಾ ಇದ್ರ? ಇದಕ್ಕೆ ನಮ್ಮ ಕುಟುಂಬದವರೆಲ್ಲ ಸಪೋರ್ಟ್?
0: ನಮ್ಮ ಮಗ ಅವರೇ, ನನ್ನ ಹೆಂಡತಿ, ನಾವು ನಮ್ಮ ಮಕ್ಕಳಿಂದ ನಾವೇ ಮಾಡ್ಕೋತೀನಿ ಸರ್. ನಾವೇನು ಕೂಲಿ ಗೀಲಿಗೆ ಯಾರನ್ನೂ ಕರ್ಕೊಳಲ್ಲ, ನಮ್ಗೇನು ಕೆಲಸ ಬಿಡ್ತಾ ಅದನ್ನ ನಾವೇ ಮಾಡ್ಕೋ ಹೋಗ್ತೀವಿ ಅಷ್ಟೇ.
1: ತಾವು ಜಮೀನಿಗೆ ಬೇಕಾದಂತ ಗೊಬ್ಬರನ ಎರೆಹುಳ ಕೊಟ್ಟಾಗ ಮಾಡ್ಕೊಂಡು ನೀವೇ ಗೊಬ್ಬರ ಮಾಡ್ಕೋತೀವಿ, ಮತ್ತೆ ಸಿರಿಧಾನ್ಯಗಳನ್ನ ಬಿತ್ತನೆಗಳನ್ನು ಕೂಡ ಸಂಸ್ಥೆಗಳನ್ನ ಪಡ್ಕೋತಾ ಇದ್ರೆ, ಇತರ ಬಿತ್ತನೆ ಬೀಜಗಳನ್ನು ಸಂಸ್ಥೆಗಳನ್ನ ಪಡ್ಕೊಡ್ತಾ ಇದ್ರೆ, ಇದನ್ನೆಲ್ಲ ಪಡ್ಕೊಂಡು ಈಗ ತಾವೊಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋದ್ರಿಂದ ನಿಮ್ಮ ಆದಾಯ ಹೇಗಿದೆ?
0: ಆದಾಯ ಸಹ ಏನು ನಮ್ಗೇನೋ, ನಾವು ಮಾರಾಟಕ್ಕೂ ಏನು ಹೋಯ್ತಾ ಇಲ್ಲ, ನಾವು ನಮ್ಮ ಜೀವನಕ್ಕಾಗಷ್ಟಂತೂ ನಾವು ಮಾಡ್ಕೋತೀವಿ. ಈ ನಮ್ಮ ಜೀವನಕ್ಕಾಗೋದಕ್ಕೆ ಇನ್ನೊಬ್ಬರ ಹತ್ರಕ್ಕೇನು ಹೋಗ್ಬೇಕಾಗಿದ್ದೇನು ಇಲ್ಲ, ನಾವು ಬೆಳ್ಕೋತೀವಿ, ನಾವು ಮಾಡ್ತೀವಿ ಅಷ್ಟೇ.
1: ಮುಂದೆ ಇನ್ನೇನೆಲ್ಲ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ, ಇನ್ನೇನೆಲ್ಲ ಕೃಷಿನಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ?
0: ಇನ್ನೇನು ಸರ್, ಇವಾಗ ಎಲ್ಲ ಮಾಡ್ತಾರೆ. ಈ ಒಂದು ಸ್ವಲ್ಪ ನಮ್ಗೆ ಈ ಅಡಿಕೆ ಗಿಡ, ಈ ತೆಂಗಿನ ಗಿಡ ಇಂಥವು ಕೊಟ್ಟರೆ ಏನೋ ಅವನೊಂದು ಸ್ವಲ್ಪ ಹಾಕೊಂಡು ಮಾಡೋವಂತ ಆಸೆ ಇದೆ. ಹೇಳಿವೆ ಅವ್ರಿಗೆ, ಸಂಸ್ಥೆಗಳವ್ರಿಗೆ, ಆ ಬಜೆಟ್ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳೋದು ಅಷ್ಟೇ.
1: ಈಗ ಭಾಳಷ್ಟು ಹಾಡಿಗಳಲ್ಲಿ ತಮ್ಮಂಥ ಆದಿವಾಸಿಗಳು ಅವ್ರ ಹತ್ರ ಸ್ವಂತ ಜಮೀನಿದ್ರು ಅಲ್ಲಿ ಕೃಷಿಯನ್ನು ಮಾಡದೇ ರೀತಿಯ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ದೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಮಾಡ್ಕೊಬರೋದನ್ನ ನೋಡಿದ್ದೀವಿ. ಅದು ಪಕ್ಕದ ಜಿಲ್ಲೆ ಕೊಡಗಿಗಾಗಿರ್ಬೋದು, ಕೇರಳಗಾಗಿರ್ಬೋದು, ಇಲ್ಲೆಲ್ಲ ಹೋಗಿ ಕೂಲಿ ಮಾಡೋಕೆ ಅಂತ ಹೋಗ್ತಾರೆ ಸ್ವಂತ ಜಮೀನಿದ್ರು. ಈಗ ಸಂಸ್ಥೆ ಕಡೆಯಿಂದ ಇಲಾಖೆ ಕಡೆಯಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇರೋದು, ನಿಮ್ಮ ಅನುಭವದ ಪ್ರಕಾರ ಅವರು ಈ ಥರ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ?
0: ಆಯ್ತದೆ, ಈಗ ಮಾಡೋದಿಲ್ವಲ್ಲ ಅವರು, ಅವ್ರೇನು ಅವ್ರ ದೃಷ್ಟಿ ಅವ್ರು ಏನೋ ಹೋಯ್ತಾರೆ, ಅವ್ರು ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾರೆ. ನಮ್ಗೆ ಏನಿದ್ರೆ ನಮ್ಗೆ ಇದ್ಬಿಟ್ರೆ ನಾವು ಹೊರಗಡೆ ಹೋಗಕ್ಕೆ ಆಗಲ್ಲ, ನಾವು ಇಲ್ಲೇ ಮಾಡಬೇಕು, ನಾವು ಇಲ್ಲೇ ಮಾಡ್ಕೋ ಹೋಯ್ತೇವೆ ಅಷ್ಟೇ. ಅದು ಅವ್ರವ್ರ ಸ್ವಂತ ಸ್ವಾಹಿತಿ, ಅವರು ಎಲ್ಲರೂ ಹೋಯ್ತಾರೆ. ನಿಮ್ಮನ್ನು ನೋಡಿ ನಾವು ಮಾಡಿದ್ರೆ ಹಂಗೆ, ಇನ್ನೊಬ್ರು ನೋಡಿ ಇನ್ನೊಬ್ರು ನೋಡಿ ಕಲಿತ್ರೆ ಎಲ್ಲರಿಗೂ ಒಳ್ಳೇದಾಯ್ತದೆ, ಅವ್ರಿಗೂ ಹಿಂಗೆ ಆಯ್ತದೆ. ನಮ್ಮ ಹಂಗೆ ಅವ್ರು ಮಾಡದೆ ಹೋದರೆ ಏನಿಲ್ಲ, ಅದು ಅವ್ರು ಹೋಗೋದೆ ಕೊಡೋಕ್ಕ ಇಲ್ಲೇ ಗೇದು ನಮ್ಗೇನು ಎಲ್ಲನೂ ಇಲ್ಲೇ ಕೊಡ್ತಾರೆ, ಎಲ್ಲನೂ ಅವ್ರ ಹತ್ರನೇ ತಗೊಂಡು ನಾವು ಇಲ್ಲೇ ಮಾಡಬೇಕು ಅಷ್ಟೇ. ಈಗ ಅಲ್ಲಿ ಇನ್ನೊಬ್ಬರ ಹತ್ರ ಹೋಗಿ ಅವನು ಹೇಳಿದ್ನ ಮಾಡಬೇಕಲ್ಲ, ಅದು ಇಲ್ಲೇ ಮಾಡಿ, ಇಲ್ಲಿ ಮಾಡಿದ್ರೆ ಆಯ್ತದೆ.
1: ತಾವು ಮೊದಲು ಕೂಡ ಈ ಥರ ಯಾವುದೇ ರೀತಿಯ ಸೌಲಭ್ಯಗಳನ್ನು ಹೇಳಿದೆ, ಖುಷಿ ಮಾಡ್ತಾ ಇದ್ರಿ.
0: ನಾವು
1: ಎಲ್ಲ ಸೌಲಭ್ಯ ಸಿಗ್ತಾ ಇದೆ.
0: ನಮ್ಗ ಇದು ಕೊಡಕ್ ಮುಂದೆ ನಾವು ಹೋಯ್ತಿನ ಕೊಡುಗೆಲ್ಲ ಎಲ್ಲ ಹೋಗಿ ಕಾಪಿ ಓರೋದು ಎಲ್ಲ ಮಾಡ್ಕೊಂಡ್ ಬತ್ತಿ ನಾವು. ಏನೀಗ ಸ್ವಲ್ಪ ನಮ್ಗೆ ಬೋರ್ ಹಾಕ್ಸ್ಕೊಡ್ತೀವಿ.

0: ನಾವು ಎಲ್ಲೂ ಹೋಗಲ್ಲ, ನಾವು ಮಾಡ್ಕೋಬೇಕು.
1: ಬಹಳ ಸಂತೋಷ ಕಾಳಿಂಗೇವರ ಶ್ರುತ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಟ್ಟಾರೆ ಒಂದು ಕೃಷಿ ಚಟುವಟಿಕೆ ಅನುಭವ ಆಗಿರ್ಬೋದು, ಹಾಗೆ ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದಂಥ ಒಂದು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ರ ಅನ್ನೋ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.

0: ಪ್ರಿಯ ಕೇಳುಗರೆ, ಹಾಗೇನೆ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಿಮ್ಮನಹಳ್ಳಿ ಅಡಿಯ ಮತ್ತೊಬ್ಬ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಲೋಕಯ್ಯ ಅವರು ಕೂಡ ಇದ್ದಾರೆ. ಬನ್ನಿ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಲೋಕಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಆಶಾ ನಮಸ್ಕಾರ.
0: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ರಿ?
1: ನಾವೀಗ ಹೆಚ್ಚು ಕಡಿಮೆ ಅಂದ್ರೆ ಒಂದು 50 ವರ್ಷದಿಂದ ಕೃಷಿ ಮಾಡ್ತೀವಿ. ನಮ್ಮ ತಂದೆಯವ್ರು ಮಾಡ್ತಿರೋ, ಅವ್ರು ತೀರೋದ್ಮೇಲೆ ನಾವೀಗ ಅವ್ರ ತಂದೆ ಇದ್ದ ಕಾಲದಿಂದ ನಾವು ಮಾಡ್ತೇವೆ. ಅನುಭೋಗ ಸ್ವಲ್ಪ ಅನುಭೋಗದಲ್ಲಿವೆ ಅಂದರೆ ಅದು ಬಿಟ್ಟರೆ ಇನ್ನು ಮೊದಲೆಲ್ಲ ನಮ್ಮ ತಂದೆ ಕಾಲದಲ್ಲಿ ಆಗಲೆಲ್ಲ ಒಂತೂ ಕೂಲಿ ಕಂಬಳ ಮಾಡಿ ಜೀವನ ಕಳೀತಿದ್ವು. ಈಗ ನಮ್ಮ ಸರ್ಕಾರದವರು ಈಗ ಕೆ ರೇಷನ್ ಕೊಡ್ತಾರೆ. ಈಗ ನಮ್ಮ ವಿವೇಕಾನಂದ ಕಡೆಯವರು ಈಗ ಕಾಳು ಕಡ್ಡಿ ಬಿತ್ತನ ಕಳ್ಳ ಕಳ್ಳು ಕೊಟ್ಟರು, ಈತಗ ಜೋಳ ಕೊಟ್ಟರು, ಈತಗ ಟಾರ್ಪಲ್ ಕೊಟ್ಟರು, ಇವೆಲ್ಲ ಒಂದು ಸಹಕಾರ ನಡೆಸ್ತಾರೆ. ಈಗ ಅದರಲ್ಲಿ ನಾವು ಮಳೆಗಾಲಕ್ಕೆ ಹಾಕತ್ತೀವಿ, ನಾವು ಬೋರ್ ಇಲ್ವಲ್ಲ, ಮಳೆಗಾಲಕ್ಕೆ ಹಾಕತ್ತೀವಿ, ಬಂದಷ್ಟು ನಾವು ಜೀವನ ಕಳೀತೀವಿ. ಮಾರಾಟಕ್ಕಂತ ನಮ್ಗೆ ಆಯ್ತಾ ಇಲ್ಲ ಅಂದ್ರೆ ಮನ ಸಂಸಾರಕ್ಕೆ ನಮ್ಗೆ ಕೊಂಡು ಬರ್ದಾಗಿ ಮಾಡ್ಕತ್ತೀವಿ.
0: ಎಷ್ಟು ಎಕರೆ ಜಮೀನು
1: ನಮ್ಗೆ? 2 ಎಕರೆ ಅದ, ಅದು ಸಾಗೋಳಿಲ್ಲ. ಬಗ್ರಪ್ಪನ ಜಮೀನು, ಅದರಲ್ಲಿ ಇವತ್ತಿ ಹಾಕ್ತೀವಿ. ಅದರಲ್ಲಿ ಇನ್ನು ಬಾಕಿ ಬೆಳೆ ಹಾಕಿದ್ರೆ ನಿಲ್ಲಲ್ಲ, ಪ್ರಾಣಿಗಳು ಜಾಸ್ತಿ, ಪ್ರಾಣಿಗಳು ತಿನ್ಕತ್ತಾವ. ಅದರಿಂದ ಈಗ ಹತ್ತಿ ಹಾಕತ್ತೀವಿ. ಅದ್ರ ಜೊತೆಲಿ ಹೊಸಿ ಒಂದು ಎಕರೆಗೆ ಅವ್ರಾಗ ಹಾಕ್ತೀವಿ. ಹತ್ತಿ ಇದ್ದಾಗಲೇ ಅವ್ರ ಹಾಕ್ತೀವಿ. ಹತ್ತಿ ಸ್ವಲ್ಪ ಕಮ್ಮಿ ಆದಾಗ ಒಂದು 2 ಬೀಡು ಕಮ್ಮಿ ಆಯಿತು ಅಂತಂದಾಗ ಉಳ್ಳಿ ಬಿತ್ತಿ ಚೆಲ್ತಿಬಿಡ್ತೀವಿ. ಇಷ್ಟು 3 ಐಟಮು ಬೆಳಿತೀವಿ ಸಹ.
0: ಮತ್ತು ನೀರಾವರಿ ಈಗ ಮಳೆ ಆಶ್ರಿತವಾಗಿ ನೀವು ಬೆಳಿತೀರ?
1: ಮಳೆಯಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಬೆಳೆಕಾಯ್ತಾ ಇಲ್ಲ.
0: ಹಾಗಿದ್ರೆ ಬಿತ್ತನೆ ಬೀಜಗಳ ಯಾವ್ಯಾವ್ದನ್ನ ಸಂಸ್ಥೆಗಳಿಂದೆಲ್ಲ ಪಡ್ಕೊಂಡು ಬೆಳೀತಾ ಇದ್ರ?
1: ಈಗ 7ನೇ ವರ್ಷದಲ್ಲಿ ಇದೇ ನಮ್ಮ ಸಿದ್ಧ ಸಾರ್ ಅವರು ಈಗ ನಾವು ರಾಗಿ ಬಿತ್ಬೇಕು ಅನ್ನೋಕಂಟ ರಾಗಿ ಕೊಟ್ಟರು, ರಾಗಿ ಬೆಳೆದು ನವಣ ಕೊಟ್ಟರು, ನವಣ ಬೆಳೆದಿನಿ. ಈಗ ನವಣ ಮನೇಲೂ ಅದ, ಅದ ಮನೇಲಿ ಹಿಂಗ ಎಲ್ಲ ಈಗಲೂ ಅಷ್ಟೇ ಜೋಳ ಕೊಟ್ಟದ, ಕಳ್ಳ ಕಾಳು ಕೊಟ್ಟದ. ಈಗ ಕಳ್ಳ ಕಾಳು ಬಿಡೋಕೆ ಈ ಟೈಮ್ನಲ್ಲಿ ಆಗಲ್ಲ, ಅವೆಲ್ಲ ಪ್ಯಾಸ್ಕಟನು ಈ ಥರ ರೂಟ್ ಅದ.
0: ಈಗ ಮಳೆಗಾಲದಲ್ಲೇನೋ ಮಳೆ ಆಶ್ರಿತವಾಗಿ ಬೆಳೆ ಬೆಳ್ಕೊತೀರ, ಇನ್ನು ಮಿಕ್ಕಿದ ದಿನಗಳಲ್ಲಿ ಏನು ಮಾಡ್ತೀರಾ?
1: ಏನಿಲ್ಲಪ್ಪ, ಆಳು ಬೀಳುತ್ತೆ. ಇನ್ನು ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಲ್ವಲ್ಲ, ಮಳೆ ಇಲ್ಲಂದ್ಮೇಲೆ ಇನ್ನು ನಾವು ಏನು ಬೆಳೆ ಬೆಳಕಾಗಲ್ಲ. ಈ ಥರ ರೂಟ್ ಅದ.
0: ಮಳೆ ಟೈಮಲ್ಲಿ ಅಷ್ಟೇ
1: ಸರ್ ಇಲ್ಲ, ನೀರಿದ್ರಬೇಕಾರ ಒಂದಷ್ಟುಗಳ ಟಮಾಟೆ, ಒಂದಷ್ಟುಗಳ ಬದನೆ, ಒಂದಷ್ಟುಗಳ ಈ ಮುಸ್ಲಿಂ ಜೋಳಿಯ, ಒಂದು ಕಬ್ಬ, ಒಂದು ಬಾಳ ಏನಾದ್ರು ಮಾಡ್ಬೋದು. ಅಷ್ಟುಗಳ ಹಾಕಬೋದು, 4 ಎಕರೆಲ್ಲ ಹಾಕ್ಬೋದು. ನಮ್ಗೆ ನೀರಾವರಿ ಇಲ್ಲ ಸರ್. ಈ ಸರ್ಕಾರ ನಮ್ಗೇನು ಬೇಕಂದ್ರೆ ಈಗ ನಮ್ದು ಔಷಧಿ ಸಾಗುಳಿ RTC ಕಡೆ ಸಾಗುಳಿ ಕೊಡಿಸ್ಬೇಕು ಸರ್ಕಾರದಿಂದ. ಔಷಧಿ ಬೋರ್ ಹಾಕ್ಸ್ಕೊಟ್ರೆ ನಮ್ಗೆ ತುಂಬ ನಮ್ಮ ಕುರುಬ ಜಾತಿಗೆ ಭಾರಿ ಅನುಕೂಲ ಆಯ್ತು ಅಂತ ನಾವು ಬೇಡ್ಕತ್ತೀನಿ.
0: ಅಂದ್ರೆ ನೀವು ಮಾಡ್ತಾರಂತ ಜಮೀನು ಇನ್ನೂ ಸಾಗುವಳಿ ಆಗಿ
1: ಸಾಗುವಳಿ ಆಗಿಲ್ಲ ಸರ್. ಸಾಗುವಳಿ ಒಂದು 2 ಎಕರೆ ಇದ್ರು ಒಂದೊಂದು ಎಕರೆ ಕೊಟ್ಬಿಟ್ಟು ಯಾರು ತೀರಣ್ಣ ಅವ್ರ ಮಗ ಅಂತ ವೆಂಕಟೇಶ್ವರ ಗೆದ್ದಿರು. ಸುಮಾರು 40 ವರ್ಷ ಆಗದ. ಒಂದೊಂದು ಎಕರೆಕ ಸಾಗುವಳಿ ಕೊಟ್ಬಿಟ್ಟು RTC ನಮ್ಗೆ ಓಡಾಡಿ ನಮಗೆ ತಿರುಗಿ ಬೆಂಡಾಗ್ಬಿಟ್ಟಿವಿ. ಹಿಂಗೆ ಮಾಡ್ತಾ ಇಲ್ಲ ಸರ್ಕಾರ. ಅದೊಂದು 2 ನಮ್ಗೆ ಸಹಕಾರ ಮಾಡಿದ್ರೆ ನಮ್ಗೆ ಕುರುಬರ್ಗ ತುಂಬ ಅನುಕೂಲ ಆಯ್ತು ಅಂತ ನಾನು ಬೇಡ್ಕತ್ತೀನಿ ಸರ್ಕಾರದವ್ರು.
0: ಈಗ ಮಳೆಗಾಲದಲ್ಲೇನೋ ಮಳೆ ಆಶ್ರಿತವಾಗಿ ಬೆಳೆಗಳನ್ನು ಬೆಳೆದಿರ, ಇನ್ನು ಮಿಕ್ಕಿ ಸಮಯದಲ್ಲಿ ಏನು ಮಾಡ್ತೀರ?
1: ಸಮಯದಲ್ಲಿ ಪಾಳು ಬಿರ್ದಿರ್ತಾರೆ, ಕೂಲಿ ಕಂಬಳ ಕೊಯ್ತೀವಿ. ನನ್ನ ಅನುಭವದಲ್ಲಿ ನಾವು ಈಗ ಮಳೆಗಾಲದಲ್ಲಿ ಒಂದಷ್ಟು ಫಸಲು ಬೆಳ್ಕೊಂಡಾಗ ಇಟ್ಕೊಬಿಟ್ಟು ಇನ್ನು ಕೆಲಸ ಇಲ್ಲದಾಗ ಕೂಲಿ ಕಂಬಳ ಮಾಡ್ತೀವಿ.
0: ಸಿರಿಧಾನ್ಯಗಳು ಬೆಳೆದಿದ್ರ ನೀವು?
1: ಬೆಳಿತೀನಿ.
0: ಯಾವಾಗ ಬೆಳೆದಿರಿ?
1: ಅದೇ ಮಳೆಗಾಲದಲ್ಲೇ. ಹೋದ ವರ್ಷ ಮಳೆಗಾಲದಲ್ಲಿ ಈಗ ಟಮಾಟ ಬೀಜ ಕೊಟ್ಟರ, ಈಗಲೂ ಕೊಟ್ಟರ, ಬದನೆ ಬೀಜ, ಸಬ್ಸಿಗ, ಈ ಕೀರ ಸೊಪ್ಪು, ದಂಟಿನ ಸೊಪ್ಪು, ಇವೆಲ್ಲ ತರಕಾರಿ ಕೊಟ್ಟರ. ಅವು ಈಗೇನು ಮಾಡ್ತೀವಿ, ಈಗ ಒಂದು ಅಷ್ಟು ಕಾಲ ಪಟ್ಟಿನ ಕಂಡಗೊಂದು ಓದ್ಬಿಟ್ಟು ಅದನ್ನ ನಾವು ಮನೆಗೆ ಮಾಡ್ಕೊತೀನಿ.
0: ಸಿರಿಧಾನ್ಯಗಳಲ್ಲಿ ಯಾವ್ಯಾವ್ದು ಬೆಳೆದಿರಿ?
1: ನಾವನ್ನ ಬೆಳೆದೀವಿ, ನಾವನ್ನ ಬೆಳೆದೀವಿ. ಪಕ್ಷಿಗಳು ಭಾರಿ ತುಂಬ ಏಟು ನಮ್ಗೆ, ಪ್ರಾಣಿಗಳು ತುಂಬಕತ್ತವ. ನಾವನ್ನ ಬೆಳೆದೀವಿ, ರಾಗಿ ಬೆಳೆದೀವಿ. ಇಷ್ಟೇ ಏನೇನು ಐತಿ?
0: ನಾವನ್ನೇ ಒಂದೇ ನಾವಣೆ ರಾಗಿ,
1: ನಾವಣೆ ರಾಗಿ ಎರಡೇ.
0: ಈಗ ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸಿರಿಧಾನ್ಯಕ್ಕೆ, ಬಹಳಷ್ಟು ರೇಟು ಕೂಡ ಇದೆ.
1: ಹೌದು.
0: ಬೆಳೆದಿದ್ದನ್ನ ಮಾರಾಟ ಮಾಡಿದ್ರೆ ಇಲ್ಲ ನಾ ತಾವೇ?
1: ಇಲ್ಲ ಸರ್, ನಾವು ಯಾಕಂದ್ರೆ ನಮ್ಗೆ ಭೂಮಿ ದೂರ ಇರೋದ್ರಿಂದ ನಾವು ದಂಡ ಪಕ್ಕಣಿ ವಾರ ಅಂತ ಮಾಡ್ಕೋತೀವಿ. ವಾರ ಅಂತ ಅವ್ರಿಗರ್ಧ ನಮ್ಗರ್ಧ, ಭೂಮಿ ಇರೋರ್ಗ ಅವ್ರಿಗರ್ಧ ನಮ್ಗರ್ಧ.

0: ಹಿಂಗಾಗ್ಬಿಟ್ಟು ನಮ್ಗೆ ಮಾರಾಟಕ್ಕೆ ಆಯ್ತಾ ಇಲ್ಲ ಅಂದ್ರೆ ನಾವು ಜೀವನಕ್ಕೆ ಮುಡಿಯೋ ಆಯ್ತವ. ಈ ಥರದ ನನ್ನ ಅನುಭವ.
1: ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರ ಸಂಸ್ಥೆ ಕಡೆಯಿಂದ?
0: ಈಗ ನಾವು ಏನಪ್ಪ ಅಂದ್ರೆ ನಮ್ಮ ನಮ್ಮ ಇವಾಗ ಸಮಸ್ಥೆಗೆ ವಸಿ ಬೋರ್ ಹೊಡಿಸ್ಕೊಡಿ ಅಂತ ನಾವು ಬೇಡ್ತೀನಿ. ಅವ್ರು ಹೇಳ್ತಾರ ಒಂದು 10 ಎಕರೆ 12 ಎಕರೆ ಪ್ಲಾಟ್ನಲ್ಲಿ ನೋಡಿ ಹಾಕ್ಕೊಡ್ತೀವಿ ಅಂತ. ಆ ಥರ ಆಗಲ್ಲ, ಆ ಥರ ಆಗಲ್ಲ. ಸೌರ್ಸಲ್ಲ ಯಾರವ ಸೌರ್ಸಲ್ಲ ಸ ಸುಮ್ಮನೆ ಈಗ ಒಂದು ಅಧಿಕಾರಿ ಹೇಳ್ಬೋದು ಅಣ್ಣ ತಮ್ಮನೇ ಒಂದು ಗುಡಿ ಬಾಳ್ತಾ ಇಲ್ಲ ಅಂತರಲ್ಲಿ ಒಬ್ಬನಲ್ದಲ್ಲಿ ಹೊಡೆದು 6 ಭೂಮಿಗೆ ನೀರು ಕೊಡಿ ಅಂತಂತ ಜಾಗ ಇಲ್ಲ ಅದು. ಅದಕ್ಕೆ ಈಗ ನಮ್ಮ ಈಗ 2 ಎಕರೆ 3 ಎಕರೆ ಇರೋರ್ಗೆ ಒಂದೊಂದು ಬೋರ್ ಮಾಡಿಸಿದ್ರೆ ನಮ್ಮ ಸಮಸ್ಯೆಯಿಂದ ನಾವು ಇನ್ನೂ ಮುಂದೆ ಬರೋಕೆ ನಮ್ಮ ಜೀವನ ನಮ್ಮ ಮಕ್ಕ ಮುಂದುವರಿಯೋಕೆ ಅನುಕೂಲ ಆಯ್ತು ಅಂತ ನಾನು ಬೇಡ್ತೀನಿ.
1: ಜಮೀನು ಸಾಗುವಳಿ ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಪಟ್ಟಿದ್ದೀರ?
0: ಪಟ್ಟಿವಿ. ಸರ್ಕಾರ ಆದೇಶ ಕೊಡ್ತಾ ಇಲ್ಲ, ಫಾರೆಸ್ಟ್ನವ್ರು ತಡಿತಾರೆ ಅನ್ಕೊಂಡು ನಮ್ಗೆ ಕೊಡ್ತಾ ಇಲ್ಲ. ಹಿಂಗಾಗ್ಬಿಟ್ಟು
1: ಅರಣ್ಯ ಸಮೀಪದಲ್ಲೇ ತಮ್ಮ ಜಮೀನು ಇರೋ
0: ಕೆಲವ್ರಿಗೆ ಬಂದವನ ಅಕ್ಕಪಕ್ಕ ಎಲ್ಲ ಬಂದವ ನಮಗೆ ಬಂದಿಲ್ಲ. ನಮ್ದೊಂದು 5 ಶೀಟ್ಕ ಬಂದಿಲ್ಲ ನಮ್ಮ ಜನಕ್ಕೆ. ಇನ್ನು ಅಕ್ಕಪಕ್ಕ ಅವ್ರಿಗೆಲ್ಲ ಬಂದವ ನಮ್ಮ ಬಂದು ಆಚ್ಲವ್ರಿಗೆ ಅವರೆಲ್ಲ ಬೋರು ಮಾಡಿ ತೋಟ ಗಿಟ್ಟನೆಲ್ಲ ಮಾಡ್ಕೊಂಡ್ರ. ನಮ್ಗೆ ಈ ಥರ ಆರ್ ಟಿ ಸಿ ಇಲ್ದೇ ನಮ್ಗೆ ಒಂದು ಬೋರ್ ಹೊಡಿಸೋಕ್ಕೂ ಗೊತ್ತಿಲ್ಲ. ಮುಂದೆ ಯಾವುದೇ ಭಾರಿ ಟ್ರಕ್ ಸಿಕ್ಕಪ್ಪಿಂಗ್ ಅಲ್ಲಿ.
1: ಈಗ ತಮಗೆ ಇರುವಂಥ ಜಮೀನು ಕೂಡ ಸಾಗುವಳಿ ಆಗಿಲ್ಲ, ನೀರಾವರಿ ವ್ಯವಸ್ಥೆ
0: ಇಲ್ಲ ಇಲ್ಲ.
1: ಆದರೂ ಮಳೆಯಾಶ್ರಿತವಾಗಿ ಏನೋ ಸಣ್ಣ ಪುಟ್ಟ ಬೆಳ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಇವೆಲ್ಲ ಕೊಡ್ತಾ ಇರೋದು ತಮ್ಗೆ ಅನುಕೂಲ ಆಗಿದೆ.
0: ಅನುಕೂಲ ಅನುಕೂಲ ತುಂಬ ಅನುಕೂಲ ಸರ್. ಈಗ ನಮ್ಮ ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಗೇಕೊಂಡು ನಮ್ಮ ಸಂಸಾರ ನಾವು ಸಾಕಾಗೈತಿ. ಈಗ ಒಂದು ಭೂಮಿ ಮಾಡ್ಬೇಕಾಗ ನನ್ನ ಮನೆಯಲ್ಲಿ ಕುಟುಂಬ ಹೆಣ್ಣು ಗಂಡೆಲ್ಲ ಗೆದ್ರೆ ಸಹ ಅಲ್ಲಿ ಹೊಲದಲ್ಲಿ ಜಮೀನಲ್ಲಿ ಹಂಗಾದ್ರೆ ಏನು ಗೊತ್ತಾ ಅದು ನಮ್ಗೆ ಬಂದು ಸೇರ್ತ ಹೊರಕ್ಕೆ ಹೋಗಲ್ಲ. ಅದನ್ನ ನಾವು ಈಗ 4 ಜನ ಕೂಲಿಗಿಲ್ದವ್ರವ ಅದು ನಿಮ್ದಾಗ ನಾವು ಊಟ ಮಾಡ್ಬೋದು ಅಂತ ಅನಿಸ್ತಿಲ್ಲ ಇರೋದು ಹಂಗೆ.
1: ಈಗ ತಮ್ಮಂತೆ ಆದಿವಾಸಿಗಳು ಕೂಡ ಬಹಳಷ್ಟು ಜನ ಕೃಷಿನ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಇರುವಂತ ಜಮೀನು ಕೂಡ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ಬೇರೆಯವ್ರಿಗೆ ಮಾಡಕ್ ಕೊಟ್ಬಿಟ್ಟು ಅವರು ಕೂಲಿ ಮಾಡ್ತಾ ಇದ್ದಾರೆ. ಅಂತ ಆದಿವಾಸಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ
0: ಅನುಭವದ ಪರ್ಕಾರ ಅಂತಂದ್ರೆ ಈಗ ನಾವು ಅವರು ಒಂದು ಕುಟುಂಬದಲ್ಲಿ ಒಂದು ನ್ಯಾಯ ಪಂಚಾಯತಿ ಸೇರಿ ಒಂದು ಇದ್ದಾಗ ಪ್ರಕಾರ ಅವ್ರಿಗೆ ಹೇಳ್ಬೋದು ಮಾಡ್ಯಪ್ಪ ಸರ್ಕಾರ ಭೂಮಿ ಕೊಡ್ತಾ ಸರ್ಕಾರ ಸೌಲಭ್ಯ ಕೊಡ್ತಾ ಬಿತ್ತನೆ ಬೀಜ ಕೊಡ್ತಾ ಈಗ ನಾವು ಗೇದು ನಾವು ನಮ್ಮ ಭೂಮಿಲಿ ನಾವು ಗೇದು ನಾವು ಸಂಪಾದನೆ ಮಾಡ್ಕೊಂಡು ಜೀವನ ಕಳಿಬೋದು. ಯಾಕೆ ಕೊಡುಗೋಬೇಕು ಯಾಕೆ ಕೊಡುಗೋಬೇಕು ಮಲ್ಯಾಡ್ಕೋಬೇಕು ಎಲ್ಲ ಸರ್ಕಾರ ನಡೆಸ್ಕೊಡ್ತಾ ನಾವು ಯಾಕೆ ಇನ್ನೊಬ್ಬರ ಜೀತ್ಕೋಬೇಕು ಅಂತ ನಾನು ಹೇಳ್ಬೋದು. ಈಗ ಕೆಲವ್ರು ಏನು ಮಾಡ್ತಾರೆ ನೀವು ಹೇಳೋ ಆದಿವಾಸಿಗಳು ಗೇಯಕ್ಕಾಗಲ್ಲ ಕೆಲವ್ರಿಗೆ ಎಣ್ಣ ಏಟು ಜಾಸ್ತಿ ಆ ಎಣ್ಣೆ ಏನು ಮಾಡ್ತಾರೆ ಮನೇಲಿ ಗೇದ್ರೆ ದುಡ್ಡು ಸಿಕ್ಕಲ್ಲ ನಮ್ಮ ಮನೆ ಕೆಲಸ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ ಬರ್ತಿರ್ಕೋದ್ರು ದುಡ್ಡು ಸಿಕ್ಕತ್ತ ಆ ತರ ಕೂಲಿ ಮಾಡ್ತಾರೆ ಬಂದು ಎಣ್ಣೆ ಹುಡ್ಕೊಂಡು ಆರಾಮಾಗಿರ್ತಾರೆ. ಈ ಜಮೀನ್ ಬಗ್ಗೆ ಏನ್ ಮಾಡ್ಕೊಂಡು ಬಂಡವಾಳ ಹಾಕ್ಬೇಕು ಹಿಂಗದ ಇವಾರ.
1: ಬಹಳ ಸಂತೋಷ ಲೋಕಯ್ಯ ಅವರೇ, ತಾವು ಕೂಡ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ತಮ್ಮ ಒಂದು ವೈಯಕ್ತಿಕ ಇಚ್ಛೆಯಂತೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಅದು ಮಳೆಯಾಶ್ರಿತವಾಗಿ ಕೃಷಿ ಅನ್ನೋದು ಮಾಡ್ತಾ ಅದರಲ್ಲೂ ಒಂದು ಆದಾಯವನ್ನು ಕಾಣ್ತಾ ತಮ್ಮ ಒಂದು ಜೀವನ ನಿರ್ವಹಣೆ ಮಾಡ್ತಾ ಇರೋದು ಕುರಿತು ಸಂಸ್ಥೆಗಳಿಂದ ಸಿಕ್ಕಿರುವಂಥ ಸೇವಾ ಸೌಲಭ್ಯ ಪಡ್ಕೊಳ್ತಿರೋ ಎಷ್ಟೆಲ್ಲ ಅನುಕೂಲ ಆಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ

0: ಮಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ.
1: ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನಾಹಂ ಪ್ರಕಾಶ ಸರ್ವ

ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನೂ ಅವ್ಯಯನೂ ಆದ ನನ್ನನ್ನು ಅರಿಯರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಯಾರು ಎಂದು ಕಾಣುವುದಿಲ್ಲ, ಆದರೆ ಅದರ ಹಿಂದೆ ಇರುವವರಿಗೆ ಎಲ್ಲವೂ ಕಾಣುತ್ತದೆ. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಈ ಯೋಗ ಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುತ್ತಾನೆ. ಆದರೆ ದೇವರು ತನ್ನ ದೇವರತನವನ್ನ ಎಂದಿಗೂ ಕೂಡ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡವನು ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ಕೂಡ ತಾನು ಯಾರು ಎಂಬುದನ್ನ ಕ್ಷಣಕಾಲವೂ ಕೂಡ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕೂಡ ಕಳಚಿ ಇಡಬಹುದು, ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವಂಥದ್ದು ಈ ಕರ್ಮಮಾಯೆ. ನಾವು ಅದನ್ನು ಕಳಚಿ ಇಡುವುದಕ್ಕೆ ಆಗುವುದಿಲ್ಲ, ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದನ್ನೆಲ್ಲ ಮರೆತು ಹೋಗುತ್ತೇವೆ. ಇಲ್ಲಿ ಇಬ್ಬರೂ ಕೂಡ ವೇಷ ಹಾಕಿಕೊಂಡು ಬಂದಿರುವಂಥವರೇ. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ಕೂಡ ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುತ್ತಾನೆ. ಹಾಕಿದ ವೇಷದಲ್ಲಿಯೇ ಅವನು ತನ್ಮಯನಾಗುತ್ತಾನೆ. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುತ್ತದೆ. ವೇಷವನ್ನು ಇಚ್ಛಿಸಿದಾಗ ತೆಗೆದುಹಾಕಲೂ ಕೂಡ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಅಂಥೇಳಿ ಹೇಳ್ತಾನೆ. ಯಾರಿಗೂ ಕೂಡ ಕಾಣುವುದಿಲ್ಲ ಅಂತಲ್ಲ.

0: ಅವನನ್ನ ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ. ಈ ವಜ್ರದ ವ್ಯಾಪಾರಿಗಳು ಮಾತ್ರ ವಜ್ರ ಯಾವುದು, ಗಾಜು ಯಾವುದು ಎಂಬುದನ್ನ ಕಂಡುಹಿಡಿಯಬಲ್ಲಂಥವರು. ಹಾಗೆಯೇ ತರಕಾರಿ ಹೂ ವ್ಯಾಪಾರಿಗಳು ವಜ್ರವನ್ನ ವಜ್ರ ಎಂದು ಕಂಡುಹಿಡಿಯಬಲ್ಲರೆ? ಖಂಡಿತ ಇಲ್ಲ. ತರಕಾರಿ ವ್ಯಾಪಾರಿಯವರಿಗೆ ಯಾವ ತರಕಾರಿ ತುಂಬಾ ಚೆನ್ನಾಗಿದೆ, ಯೋಗ್ಯವಾದಂತಹ ತರಕಾರಿ ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲರು. ಹಾಗೆಯೇ ಈ ಜೀವನದಲ್ಲಿ ಯಾವುದನ್ನು ಅರಿತುಕೊಳ್ಳಬೇಕಾದರೂ ಕೂಡ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವಂಥದ್ದು, ಸಾಧಾರಣ ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬೇಕು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರೆದಿದ್ರೆ ಮಾತ್ರ ಇದು ಗೊತ್ತಾಗುವಂಥದ್ದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲಿಯೇ ಮುಳುಗಿರ್ತಾರೆ. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನು ಕಂಡು ಅವರಿಗೆ ತಿಳಿಯೋದಿಲ್ಲ. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನ ಹಾಕೋದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತನಾಗಿರುವಂಥವನು. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ತತ್ವ ಎನ್ನುವಂಥದ್ದು ಸರ್ವವ್ಯಾಪಕವಾಗಿ ಎಲ್ಲರ ಹೃದಯದಲ್ಲಿ ಇರುವುದಾದರೆ ಅದು ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಅನುಮಾನಗಳಿಗೆ ಉತ್ತರವಾಗಿ ಈ ಒಂದು ಶ್ಲೋಕ ಹೇಳಿದೆ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾವುದೇ ಜನರಿಗೆ ನಾನು ಕಾಣಿಸುತ್ತಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಈ ಮಾಯೆ ಎನ್ನುವಂಥ ಶಬ್ದ ಇದೆಯಲ್ವಾ, ಇದು ವೇದಾಂತ ಸಾಧಕರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಆಳವಾಗಿ ಮನನ ಮಾಡಿದವನಿಗೆ ಮಾತ್ರ ಇದು ಅರ್ಥವಾಗುವಂಥದ್ದು. ಅವ್ಯಕ್ತವಾದ ನಿರ್ಗುಣ ಪರಮಾತ್ಮನು ವ್ಯಕ್ತನಾಗಿ ಬಹುರೂಪ ಪ್ರಪಂಚ ಹಾಗೂ ನಾನಾ ವಿಧ ಜೀವರಾಶಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಯೆ. ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನನ್ನು ಭ್ರಮೆಗೊಳಿಸುವ ಇದೇ ಶಕ್ತಿಗೆ ಹೆಸರು ಅವಿದ್ಯೆ ಎಂದು. ನಮ್ಮ ಎಲ್ಲ ರೀತಿಯ ಸಾಂಸಾರಿಕ ಸುಖ ದುಃಖಗಳಿಗೆ ಇದೇ ಕಾರಣವಾಗಿರುವಂಥದ್ದು. ಇದು ತ್ರಿಗುಣಾತ್ಮಿಕವಾಗಿರುವಂಥದ್ದು. ಅವಿದ್ಯೆಯ ಈ ಆವರಣದಿಂದಾಗಿ ನನಗೆ ಆತ್ಮನ ದರ್ಶನವಾಗುತ್ತಿಲ್ಲ ಎಂದು ಹೇಳಬಹುದು. ಆತ್ಮನ ದರ್ಶನವಾಗಬೇಕಾದ್ರೆ ಈ ಅವಿದ್ಯೆಯನ್ನ ನಾಶಗೊಳಿಸಬೇಕು. ಸದ್ಗುರುವಿನ ಜ್ಞಾನೋಪದೇಶದ ಮೂಲಕ ಹಾಗೂ ನಿರಂತರವಾದ ಸಾಧನೆಯ ಮೂಲಕ ಮಾತ್ರ ಇದು ಸಾಧ್ಯ. ವಿಜ್ಞಾನ ತಿಳಿಯದ ವ್ಯಕ್ತಿಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಏನೇನೂ ಕೂಡ ತಿಳಿಯೋದಿಲ್ಲ. ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವ ಇವು ಎರಡೂ ಕೂಡ ಅಗತ್ಯ. ಇವೆರಡನ್ನೂ ಕೂಡ ಪಡೆಯದಂತಹ ವ್ಯಕ್ತಿಯು ಅನಂತರ ಉರಿಯುತ್ತಿರುವ ಬಲ್ಬನ್ನು ನೋಡಿಯೇ ಇಲ್ಲಿ ವ್ಯಕ್ತವಾಗಿರುವ ವಿದ್ಯುಚ್ಛಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ. ಅದೇ ರೀತಿ ಶಮದಮಾದಿ ಸಾಧನ ಸಂಪತ್ತುಗಳ ಮೂಲಕ ಶಾಸ್ತ್ರ ಶ್ರವಣವನ್ನು ಮಾಡಿ ಮನನ ನಿಧಿಧ್ಯಾಸನಗಳನ್ನು ಅಭ್ಯಸಿಸುವವನಿಗೆ ಮಾತ್ರ ಆತ್ಮನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಬುದ್ಧಿಯನ್ನು ಆವರಿಸಿರುವ ಅವಿದ್ಯೆಯು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣವಚನ ಸ್ವೀಕಾರ. ITFW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ವಾರ್ತೆಗಳ ವಿವರ: ಪರಿಶಿಷ್ಟ ರಾಜ್ಯದಲ್ಲಿ ಸಮುದಾಯಗಳಲ್ಲಿನ ಅಸಮಾನತೆ ಹೋಗಲಾಡಿಸಲು ಒಳ ಮೀಸಲಾತಿಗೆ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ.

0: ಮೈಸೂರಿನಲ್ಲಿ ಅವರು ಇಂದು ಆಯೋಜನೆ ಮಾಡಲಾಗಿದ್ದಂತಹ ಶ್ರೀ ಸಿದ್ದರಾಮಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಒಳ ಮೀಸಲಾತಿಯಂತೆ ಎಡಗೈ ಮತ್ತು ಬಲಗೈಗೆ ತಲಾ ಶೇಕಡ 5.25% ಹಾಗೂ ಇತರೆ ಉಪಜಾತಿಗಳಿಗೆ ಶೇಕಡ 4.5% ಹಂಚಿಕೆ ಮಾಡಲಾಗಿದೆ ಎಂದು ಅವರು ವಿವರಿಸಿದರು. ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ಸಮಾಜ ನಿರ್ಮಿಸುವ ಸಂಕಲ್ಪ ಹೊಂದಿದೆ ಎಂದು ಹೇಳಿದರು. ರಾಜಕೀಯ ಸ್ವಾತಂತ್ರ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ಶಿಕ್ಷಣ ಪಡೆದಾಗ ಮಾತ್ರ ಸಾಮಾಜಿಕ ಆರ್ಥಿಕ ಶಕ್ತಿ ದೊರಕಲು ಸಾಧ್ಯ ಎಂದು ಹೇಳಿದರು. ಪ್ರಸ್ತುತ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆಯ ವರದಿ ಬಂದ ನಂತರ ಚರ್ಚೆ ನಡೆಸಲಾಗುವುದು. ಯಾರಿಗೂ ಅನ್ಯಾಯವಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ಭೋವಿ ಸಮಾಜದವರಿಗೆ ಸರ್ಕಾರದಿಂದ ಸೌಲಭ್ಯಗಳು ತಲುಪುತ್ತಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಸ್ತುತ ಶೇಕಡ 40% ಪೊಲೀಸ್ ಸಿಬ್ಬಂದಿಗೆ ವಸತಿ ಗೃಹ ಒದಗಿಸಲಾಗಿದೆ. ಪೊಲೀಸ್ ವಸತಿ ಯೋಜನೆಯಡಿ ಶೇಕಡ 80-90% ಸಿಬ್ಬಂದಿಗೆ ವಸತಿ ಗೃಹ ಕಲ್ಪಿಸುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಅನೇಕ ಪೊಲೀಸ್ ಠಾಣೆಗಳು ಹಳೆಯ ಕಟ್ಟಡಗಳಲ್ಲಿ ಇದ್ದು ಅವುಗಳನ್ನು ಕೂಡ ಹಂತ ಹಂತವಾಗಿ ದುರಸ್ತಿ ಮಾಡಲಾಗುವುದು. ಅಸುರಕ್ಷಿತ ಎನಿಸಿದ ಕಟ್ಟಡಗಳ ಬಗ್ಗೆ ಹೊಸ ಕಟ್ಟಡ ನಿರ್ಮಾಣ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವನ್ಯಜೀವಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶಗಳಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ಶಕ್ತಿ ನಿಯಂತ್ರಣದ ಸಲಹೆಗಳು ಬಂದಿವೆ. ಈ ಬಗ್ಗೆ ಸಾರ್ವಜನಿಕವಾಗಿ ಹಾಗೂ ತಜ್ಞರ ಮಟ್ಟದಲ್ಲಿ ಚರ್ಚೆಯಾಗುವ ಅಗತ್ಯವಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದಂತಹ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ದುಬಾರಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮತ್ತು ದುಬಾರೆ ಹಾಡಿಯಲ್ಲಿರುವಂತಹ 150 ಮನೆಗಳ ನಿವಾಸಿಗಳಿಗೆ ತುರ್ತು ಸಂದರ್ಭದಲ್ಲಿ ನಗರಕ್ಕೆ ಬರಲು ಅನುಕೂಲವಾಗುವಂತೆ 7,30,00,000 ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ತೂಗು ಸೇತುವೆ ನಿರ್ಮಿಸಲಾಗುತ್ತಿದೆ. ಈ ಮೂಲಕ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಶಿಫಾರಸು ಮಾಡಲು ರಚಿಸಲಾಗಿದ್ದ ತಜ್ಞರ ಸಮಿತಿ ವರದಿ ನೀಡಿದೆ. ಕಾಡಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅರಣ್ಯವಾಸಿಗಳು ಮತ್ತು ಅರಣ್ಯದ ಅಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನು ಸಂರಕ್ಷಿಸಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವ ಹಾನಿ ಆಗುತ್ತಿದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕು ಎಂದು ಅವರು ಹೇಳಿದ್ದಾರೆ. ಸರ್ಕಾರ ಈಗಾಗಲೇ 20,000 ಪೌರ ಕಾರ್ಮಿಕರನ್ನು ಖಾಯಂಗೊಳಿಸಿದ್ದು, ಇನ್ನೂ ಉಳಿದವರನ್ನು ಹಂತ ಹಂತವಾಗಿ ಖಾಯಂಗೊಳಿಸಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ ಸಾಲಪ್ಪ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಆರೋಗ್ಯ ವಿಮಾ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ 5,00,000 ರೂಪಾಯಿವರೆಗಿನ ನಗದು ರಹಿತ ಆರೋಗ್ಯ ವಿಮಾ ಸೌಲಭ್ಯವನ್ನು ನೀಡಲಾಗುತ್ತಿದೆ. ನಿವೃತ್ತಿಯವರೆಗೂ ಕಾರ್ಡ್ ಬಳಸಿ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ಡಿಎನ್ ಜೀವರಾಜ್ ವಿಧಾನಸಭಾ ಸದಸ್ಯರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿಂದು ವಿಧಾನಸಭಾ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಫರೀದ್ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಮಂಡಲದಲ್ಲಿನ ಪ್ರತಿಪಕ್ಷಗಳ ನಾಯಕರುಗಳಾದಂತಹ ಆರ್ ಅಶೋಕ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 ಮೇ 2 ನಡೆದ ಚುನಾವಣೆಗೆ

0: ಸಂಬಂಧಪಟ್ಟಂತೆ ನ್ಯಾಯಾಲಯ ನೀಡಿದಂತಹ ಆದೇಶದ ಮೇರೆಗೆ ಕೈಗೊಂಡ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ ಅಧಿಕ ಮತ ಪಡೆದು ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳನ್ನು ಚುನಾವಣಾ ಆಮಿಷ ರೀತಿಯಲ್ಲಿ ನೀಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿಂದು ಆರೋಪ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೀಡುವ ಬದಲು ತಡೆ ಹಿಡಿದು ಉಪಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಬಡವರಿಗೆ ನೆರವಾಗಲು ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷತಾ ಯೋಜನೆ, ಬೈಸಿಕಲ್ ಮೊದಲಾದ ಯೋಜನೆಗಳನ್ನು ತರಲಾಗಿತ್ತು ಎಂದು ಅವರು ಹೇಳಿದ್ದಾರೆ. ಈ ಹಿಂದೆ ಮತಗಳ್ಳತನವಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಪ್ರವಾಸ ಮಾಡಿದ್ದರು. ರಾಜ್ಯ ಹೈಕೋರ್ಟ್ ಆದೇಶದಂತೆ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಮತ ಎಣಿಕೆ ನಡೆದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ನಡೆಯುತ್ತಿರುವಂತಹ ಐಟಿಎಫ್ ಡಬ್ಲ್ಯೂ ಟೆನಿಸ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನಲ್ಲಿ ಭಾರತದ ಆಟಗಾರ್ತಿಯರು ಪ್ರಭಾವ ಬೀರಿದ್ದಾರೆ. ಭಾರತೀಯರ ನಡುವಿನ ಪಂದ್ಯದಲ್ಲಿ ಲಕ್ಷ್ಮೀ ಸಿರಿ ದಂಡು 1-6, 7-5, 6-3 ಸೆಟ್ಗಳಿಂದ ಪ್ರತ್ಯುಷ ರಾಚಪುಡಿ ಅವರನ್ನು ಮಣಿಸಿದ್ದಾರೆ. ಕಶಿಶ್ ಭಾಟಿಯಾ 6-1, 6-1 ಸೆಟ್ಗಳಿಂದ ವೈಲ್ಡ್ ಕಾರ್ಡ್ ಪ್ರವೇಶಿತೆ ಅಮೋದಿನಿ ನಾಯಕ್ ಅವರನ್ನು ಮಣಿಸಿ ಅದ್ಭುತ ಲಯದಲ್ಲಿದ್ದರೆ ಜೆನಿಫರ್ ಲೂಯಿಖಾಮ್ ಕೂಡ 3 ಸೆಟ್ಗಳ ಕಠಿಣ ಹೋರಾಟದಲ್ಲಿ 6-3, 4-6, 6-3 ಸೆಟ್ಗಳಿಂದ ಚೆವಿಕಾ ರೆಡ್ಡಿ ಸಮ ಅವರನ್ನ ಸೋಲಿಸಿದರು. ಶ್ರೇಯಾಂಕಿತ ಭಾರತೀಯರ ಪೈಕಿ 3ನೇ ಶ್ರೇಯಾಂಕಿತ ವೈದೇಹಿ ಚೌಧರಿ 6-3, 6-4 ಸೆಟ್ಗಳಿಂದ ತುಮಕೂರಿನ ಸ್ಥಳೀಯ ಯುವತಿ ಸೋಹಾ ಸಾದಿಕ್ ಅವರನ್ನು ಮಣಿಸಿದರೆ 4ನೇ ಶ್ರೇಯಾಂಕಿತೆ ಜೀಲ್ ದೇಸಾಯಿ 6-0, 6-0 ಸೆಟ್ಗಳಿಂದ ಜಿತೇಶ್ ಕುಮಾರಿ ಅವರನ್ನ ಮಣಿಸಿದರು. ಆದರೆ 8ನೇ ಶ್ರೇಯಾಂಕಿತ ಆಟಗಾರ್ತಿ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ 6-1, 6-1 ಗೇಮ್ಗಳಿಂದ ಅರಿಫುಲ್ಲಿನಾ ವಿರುದ್ಧ ಸೋಲನ್ನ ಅನುಭವಿಸಿದರು. ಅಗ್ರ ಶ್ರೇಯಾಂಕಿತ ಲಿಥುವೇನಿಯಾದ ಜಸ್ಟಿನಾ ಮಿಕ್ಸುರ್ಸ್ಕೈಟ್ ಮತ್ತು 2ನೇ ಶ್ರೇಯಾಂಕಿತ ಪೋಲೆಂಡ್ನ ಜುಜ್ವನ್ನಾ ಪಾವ್ಲಿಕೋಸ್ಕಾ ನೇರ ಸೆಟ್ಗಳಲ್ಲಿ ತಮ್ಮ ಭಾರತೀಯ ಎದುರಾಳಿಗಳನ್ನು ಸೋಲಿಸಿದರು. 6ನೇ ಶ್ರೇಯಾಂಕಿತ ಆಟಗಾರ್ತಿ ಎಕಟೆರಿನಾ ಯಾಶಿನಾ ಕೂಡ 6-2, 6-2 ಸೆಟ್ಗಳಿಂದ ಬೇಲಾ ತಮ್ಹಾಂಕರ್ ಅವರನ್ನ ಸೋಲಿಸಿದರೆ ಪೋಲೆಂಡ್ನ ಜಜುನ್ನಾ ಕೊಲೋನಾಸ್ ಗೆಲುವಿನೊಂದಿಗೆ ಮುನ್ನಡೆ ದಾಖಲಿಸಿದರು. ಮಹಿಳೆಯರ ಡಬಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಸೋಹಾ ಸಾದಿಕ್ ಮತ್ತು ಮಧುರಿಮಾ ಸಾವಂತ್ ಜೋಡಿ 6-3, 6-2 ಸೆಟ್ಗಳಿಂದ ಪೂಜಾ ಇಂಗಳೆ ಮತ್ತು ಪ್ರತ್ಯುಷ ರಾಚಪುಡಿ ವಿರುದ್ಧ ಜಯ ದಾಖಲಿಸಿದರು. ಶ್ರೀಸಾಮಾನ್ಯ ರೆಡ್ಡಿ ಅನುಗೊಂಡ ಮತ್ತು ಸಾಯಿರಾ ಸಿಂಗ್ ಸಹ 3-6, 6-3, 10-6 ಸೆಟ್ಗಳಿಂದ ಲಕ್ಷ್ಮೀ ಸಿರಿ ದಂಡು ಮತ್ತು ಚೆವಿಕಾ ರೆಡ್ಡಿ ಸಮ ವಿರುದ್ಧ ಗೆಲುವು ದಾಖಲಿಸಿದರು. 3ನೇ ಶ್ರೇಯಾಂಕದ ಆಕಾಂಕ್ಷಾ ದಿಲೀಪ್ ನಿಟ್ಟೂರೆ ಮತ್ತು ಜಪಾನ್ನ ಮೇಚಿಕಾ ಒಜೇಕಿ 6-3, 4-6, 10-6 ಸೆಟ್ಗಳಿಂದ ಕಶಿಶ್ ಭಾಟಿಯಾ ಮತ್ತು ಸೋನಾಲ್ ಪಾಟೀಲ್ ಅವರನ್ನು ಮಣಿಸಿ ಮುನ್ನಡೆ ಸಾಧಿಸಿದರು. ಟೂರ್ನಿಯಲ್ಲಿ 9 ದೇಶಗಳ ಟೆನಿಸ್ ಕ್ರೀಡಾಪಟುಗಳು ಭಾಗಿಯಾಗಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು. May 10ರಂದು ಅಂತಿಮ ಪಂದ್ಯ ನಡೆಯಲಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಡಂದಲೆ 400 kV ವಿದ್ಯುತ್ ಉಪಕೇಂದ್ರ ಕಾಮಗಾರಿಯನ್ನು July 15ರ ಒಳಗಾಗಿ ಪೂರ್ಣಗೊಳಿಸಲಾಗುವುದು ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಸಮುದಾಯಗಳಲ್ಲಿನ ಅಸಮಾನತೆ ನಿವಾರಣೆಗಾಗಿ ಒಳ ಮೀಸಲಾತಿಗೆ ತೀರ್ಮಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹಂತ ಹಂತವಾಗಿ ವಸತಿ ಗೃಹ ನಿರ್ಮಾಣ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ವಿಧಾನಸಭಾ ಸದಸ್ಯರಾಗಿ ಡಿಎನ್ ಜೀವರಾಜ ಪ್ರಮಾಣ ವಚನ ಸ್ವೀಕಾರ. ITFW ತುಮಕೂರು ಓಪನ್ ಟೆನಿಸ್ ಟೂರ್ನಿ, ಭಾರತೀಯ ಆಟಗಾರ್ತಿಯರ ಮುಂದುವರೆದ ಪ್ರಾಬಲ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಸ್ನೇಹಿತರಿಂದಿನ ಮನೋಚಿಂತನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಡಿಎನ್ ಕಿಶೋರ್, ಮನೋವೈದ್ಯರು, ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನಮಸ್ಕಾರ. ನೇರವಾಗಿ ಪ್ರಶ್ನೆಗಳಿಗೆ ಬಂದ್ಬಿಡೋಣ. ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಅಂದ್ರೇನು?
1: ಎಲ್ಲ ಚಿಕಿತ್ಸೆಗಳ ರೀತಿಯೇ ಮಾನಸಿಕ ಚಿಕಿತ್ಸೆ ಕೂಡ ಪ್ರಾಥಮಿಕ ಹಂತದಲ್ಲಿ ಮಾಡ್ಬೋದು. ಯಾಕೆ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕು ಅಂತಂದ್ರೆ, ಮುಖ್ಯವಾಗಿ ಮೊದಲನೇದಾಗಿ ಸೈಕಾಟ್ರಿಸ್ಟ್ ಅಥವಾ ಮನೋವೈದ್ಯರ ಕೊರತೆ ಬಹಳ ಇದೆ. ಸೊ ಎರಡನೇ ವಿಚಾರ ಅಂತಂದ್ರೆ, ಆ ಮನೋವೈದ್ಯರ ಕೊರತೆ ಜೊತೆಗೆ ಏನಾಗತ್ತಂದ್ರೆ, ಈಗ ಚಿಕಿತ್ಸೆಯನ್ನ ಬೆಂಗಳೂರು ಅಥವಾ ಜಿಲ್ಲೆಗಳಲ್ಲಿ ಅಥವಾ ಇಲ್ಲಾಂದ್ರೆ ಸಿಟೀಸಲ್ಲಿ ಬಂದು ಚಿಕಿತ್ಸೆ ತಗೋಬೇಕಾಗುತ್ತೆ. ಅದರಿಂದ ಆರ್ಥಿಕವಾಗಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಮೇಡಮ್, ನಮ್ಮ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ PHC ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಂತ ಇರುತ್ತಲ್ಲ, ಅದರಲ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ, ಅವರಿಗೆ ಏನಾಗುತ್ತೆ, ಅದು ವರ್ಕ್ ಕೆಲಸ ಮಾಡ್ಕೊಂಡು ಅವರು ಚಿಕಿತ್ಸೆ ಫ್ರೀಯಾಗಿ ತಗೋಬಹುದು. ಎರಡನೇ ವಿಚಾರ ಅಂತಂದ್ರೆ, ಆರ್ಥಿಕವಾಗಿ ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬಹುದು. ಮೂರನೇ ವಿಚಾರ ಅಂದ್ರೆ, ಮನೆ ಬಾಗಿಲಿಗೆ ಚಿಕಿತ್ಸೆ ಬರೋದ್ರಿಂದ ಅವರಿಗೆ ಬೇಗ ವಾಸಿಯಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಪ್ರಾಥಮಿಕ ಹಂತದಲ್ಲಿ ಈಗ ಮಾಡ್ಕೋಬಹುದು. ಈಗ ನಮ್ಮಲ್ಲಿ ಬೇಕಾದಷ್ಟು ಮೆಡಿಸಿನ್ಸ್ ಇದಾವೆ. ಸೊ ಬೇಗ ಗುಣಮುಖ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಬೇಗ ಅಲ್ಲಿ ಟ್ರೀಟ್ಮೆಂಟ್, ಅಲ್ಲಿ ಡಯಾಗ್ನೋಸಿಸ್ ಮಾಡಿದಾಗ ಟ್ರೀಟ್ಮೆಂಟ್ ಬೇಗ ಕೊಟ್ಟಾಗ ಇಮಿಡಿಯೇಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ.
0: ಸ್ನೇಹಿತರೆ, ಮನೋಚಿಂತನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ವಿಷಯ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಆರೋಗ್ಯ. ಇನ್ನು ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಏಕೆ ಬೇಕು?
1: ಅದೇ ಹೇಳ್ದಲ್ಲ, ಈಗ ಅರ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬೇಗ ವಾಸಿಯಾಗುತ್ತೆ. ಸೊ ಮೊದಲು ಕಾಲ ಆಯ್ತು, ಕಾಯಿಲೆ ಬರೋದು ಅನಿಷ್ಟದಿಂದ ಅಥವಾ ಒಂದು ಮೂಢನಂಬಿಕೆಗಳು ಜಾಸ್ತಿ ಇದ್ವು. ಇಟ್ಸ್ ಆಲ್ ಬಿಕಾಸ್, ಈಗ ಏನಾಗಿದೆ ಅಂದ್ರೆ, ಈಗ ಇಟ್ ಹಸ್ ಕಮ್ ಟು ಅಡ್ವಾನ್ಸಸ್ ಎಷ್ಟು ಬಂದಿದೆ ಅಂದ್ರೆ, ಇಟ್ ಇಸ್ ಬಿಕಾಸ್ ಆಫ್ ಬ್ರೈನ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಥವಾ ರಾಸಾಯನಿಕ ಇಲ್ಲದಲ್ಲಿ ಏರ್ಪೇರ್ ಆಗೋದ್ರಿಂದ ಇದು ಆಗುವಂತದ್ದು. ಸೊ ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮಲ್ಲಿ ಏನಂತಂದ್ರೆ, ಈಗ ಎರಡು ತರದ ಮಾನಸಿಕ ಕಾಯಿಲೆಗಳಿದಾವೆ. ತೀವ್ರ ತರದ ಮಾನಸಿಕ ಕಾಯಿಲೆಗಳು ಒಂದು, ಎರಡನೇದು ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು. ಈಗ ನಮ್ಮ ಸಮಾಜದಲ್ಲಿ ಈಗ ಎವ್ರಿ ಪೇಷಂಟ್, ಈಗ ನಾವು ಒಂದು ಹಾಸ್ಪಿಟಲ್ ಬಂದಾಗ ಪ್ರತಿ ನಾಲ್ಕನೇ ವ್ಯಕ್ತಿ ಹಾಸ್ಪಿಟಲ್ ಎಂಟರ್ ಆದ್ರೆ ಆ ವ್ಯಕ್ತಿಯಲ್ಲಿ ಮಾನಸಿಕ ಕಾಯಿಲೆ ಇರ್ಬೋದು. ಸೊ ಹಾಗಾಗಿ 1 in 4 ಪೇಷಂಟ್ಸ್ ಅಲ್ಲಿ ಈ ಮಾನಸಿಕ ಕಾಯಿಲೆ ಇರೋದು ಅಲ್ಪ ಪ್ರಮಾಣದಲ್ಲಿ. ಸೊ ಇನ್ನೊಂದು 1% ಅಷ್ಟು ತೀವ್ರ ತರದ ಮಾನಸಿಕ ಕಾಯಿಲೆಗಳು ಇರ್ತವೆ. ಸೊ ಇದು ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟೊಂದು ಸಮಸ್ಯೆ ಆಗ್ಬೋದು.
0: ಅವ್ರು
1: ಬರೋದು ಮೈಕೈ ನೋವು, ಸುಸ್ತು, ಕೈಕಾಲು ನೋವು ಅಂತಾನೆ ಬರ್ತಾರೆ ಜಾಸ್ತಿ, ಹೆಚ್ಚು ತಲೆನೋವು ಅಂತ ಹೇಳ್ಬಿಟ್ಟು. ಈ ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು ನಾವು ಸ್ವಲ್ಪ ಅದನ್ನ ಎವಲೇಟ್ ಮಾಡಿ ನೋಡಿದಾಗ ಏನಾಗುತ್ತೆ, ಅವರ ಕಾಯಿಲೆಗಳನ್ನ ನಾವು
0: ಅವರಲ್ಲಿ ಹೆಚ್ಚು ಮಾತನಾಡಿ ಹೆಚ್ಚು ಪ್ರಶ್ನೆಗಳು ಕೇಳಿದಾಗ ಅವರು ಹೊರಗೆ ಹಾಕ್ತಾರೆ.
1: ತೀವ್ರ ತರದ್ದು ನಮ್ಗೆ ಗೊತ್ತಾಗುತ್ತೆ, ಕಣ್ಣು ಕಾಣತ್ತೆ ಸ್ವಲ್ಪ. ಸೊ ಅದನ್ನ ನಾವು ಚಿಕಿತ್ಸೆ
0: ಕೊಡ್ಬೋದು. ಚಿಕಿತ್ಸೆ ಹೇಗೆ ನೀಡ್ತೀರಾ?
1: ಚಿಕಿತ್ಸೆಯಲ್ಲಿ ಮೊದಲನೇದಾಗಿ ಮೆಡಿಸಿನ್ಸ್ ಇದಾವೆ. ಸೊ ದಟ್ ಈಸ್ ಫಾರ್ಮಕಾಲಜಿಕಲ್ ಥೆರಪಿ ಅಂತ ನಾವು ಹೇಳ್ತೀವಿ. ಮೆಡಿಸಿನ್ಸ್ ಈಗ ಮೊದಲು ಒಂದು 20 ವರ್ಷದ ಕೆಳಗೆ ಅಲಭ್ಯವಾಗಿದ್ದು, ಮೆಡಿಸಿನ್ಸ್ ಬಹಳ ಕಡಿಮೆ ಇದ್ದು, ಈಗ ಎಲ್ಲ ವಿವಿಧ ರೀತಿಯ ಮೆಡಿಸಿನ್ಸ್ ಇದಾವೆ. ಸೊ ಗೌರ್ಮೆಂಟ್ ಅಲ್ಲಿ ಉಚಿತವಾಗಿ ಸಿಗುವಂತ ಮೆಡಿಸಿನ್ಸ್ ಇದಾವೆ. ಒಂದು ಖಿನ್ನತೆಗಿರ್ಬೋದು, ಒಂದು ಆತಂಕಕಾರಿ ಇರುವಂತ ಕಾಯಿಲೆಗಳಿಗಿರ್ಬೋದು, ಅಥವಾ ಒಂದು ಚಿತ್ತ ಚಂಚಲತೆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಅಥವಾ ಒಂದು ಸೈಕೋಥೆರಪಿ ಅಂತ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ತೀವ್ರ ತರದ್ದು ಕೆಲವು ಸಲ ಏನ್ ಮಾಡಿದ್ರೆ ಎಲೆಕ್ಟ್ರಿಕ್ ಕನ್ಸಲ್ ಥೆರಪಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ಅಂತ ಜನಸಾಮಾನ್ಯರಲ್ಲಿ ಒಂದು ಇದೆ, ಅದು ಕೊಡ್ಬೋದು.
0: ಸೊ ಪ್ರಾಥಮಿಕವಾಗಿ ಎಲ್ಲ ಮೆಡಿಸಿನ್ ಕೊಡ್ಲೇಬೇಕು ಅಂತಿಲ್ಲ,
1: ಜಸ್ಟ್ ಕೌನ್ಸಿಲಿಂಗ್ ಅಂದ್ರೂ ಕೂಡ ಅವ್ರ ಕೆಲವಲ್ಲಿ ವಾಸಿ ಆಗುತ್ತೆ. ಒಂದೇ ಒಂದು ಕೌನ್ಸಿಲಿಂಗ್ ಕೂಡ ಏನಾಗುತ್ತೆ, ಕೆಲವರು ವಾಸಿ ಮಾಡ್ಕೊಳ್ಳುವಂತದ್ದು.
0: ಹಾಗೆಯೇ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಬಗ್ಗೆ ಇನ್ನೂ ಹೆಚ್ಚು ವಿವರ ಅಥವಾ ಅದ್ರ ಬಗ್ಗೆ ಜಾಗೃತಿ ಶಿಬಿರ ಕೂಡ ನಡೆಸ್ತಾ ಇದ್ದಾರೆ.
1: ಈಗ ಏನಾಗಿದೆ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈಗ ಮನೋಚಿಂತನೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಾವೇನ್ ಮಾಡ್ತೀವಿ, ಮನೋಚೇತನೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ತಾಲೂಕು ಹಂತದಲ್ಲಿ ಮತ್ತೆ ಪ್ರಾಥಮಿಕ ಹಂತಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲ ಒಂದು ಕ್ಲಿನಿಕ್ ನಡೆಸ್ತೀವಿ. ಮಾನಸಿಕ ಕಾಯಿಲೆಯಿಂದ ಬಳಲ್ತಿರುವಂತಹ ವ್ಯಕ್ತಿಗಳಿಗೆ ಇಮಿಡಿಯೇಟ್ ಚಿಕಿತ್ಸೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸ್ಲಾಟ್ ಮೇಂಟೈನ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ಮತ್ತೆ ಸುಲಭವಾಗಿ ಅವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರು ಬೇಗ ಗುಣಮುಖ ಆಗ್ತದೆ. ಮತ್ತೆ ಇನ್ನೊಂದು ಕೆಲವು ಕಡೆ ಕ್ಯಾಂಪ್ಸ್ ಅಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಈಗ ಒಂದು ಶಿಬಿರಗಳು ಕಂಡಕ್ಟ್ ಮಾಡ್ತೀವಿ ತಾಲೂಕು ಲೆವೆಲ್ ಅಲ್ಲಿ. ಸಲಹೆ ಮನೋವೈದ್ಯರು ಜೊತೆಗೆ ಅವ್ರ ತಂಡ ಜೊತೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅದು ಚಿಕಿತ್ಸೆ ಕೊಟ್ಬಿಟ್ಟು ಕ್ಯಾಂಪ್ಸ್ ನಡೆಸ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಮನೆ ಬಾಗಿಲಿಗೆ ಬಂದಂಗ ಆಗತ್ತೆ. ಈಗ ಬೆಂಗಳೂರು ಬರ್ಬೇಕು ಅಂತಂದ್ರೆ, ಈಗ ಎಲ್ಲಿಂದ ಹಾಸನ ಅಥವಾ ಚಿಕ್ಕಮಗಳೂರಿಂದ ಬೆಂಗಳೂರು ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರ ವೆಚ್ಚ ಎಷ್ಟಾಗತ್ತೆ, ಮತ್ತೆ ನಿಮ್ಮನ್ಸಲ್ಲಿ ಹೋಗಿ ಕಾಯ್ಬೇಕಾಗತ್ತೆ. ಇರೋಂತ ಮೆಡಿಕಲ್ ಕಾಲೇಜಸ್ ಕಡಿಮೆ ಇದಾವೆ, ಅದು ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೇ ನಾವು ತಾಲೂಕು ಲೆವೆಲ್ ಅಲ್ಲಿ ಶಿಬಿರ ನಡೆಸಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಅರಿವು ಬರುತ್ತೆ. ಸೊ ಇನ್ನೊಂದು, ಮತ್ತೆ ನಾವು ಮೆಂಟಲ್ ಹೆಲ್ತ್ ಡೇ ಅಂತ ಮಾಡ್ತೀವಿ, ಆತ್ಮಹತ್ಯೆ ದಿನ ನಿವಾರಣಾ ದಿನಾಚರಣೆ ಅಂತ ಮಾಡ್ತೀವಿ, ತಂಬಾಕು ನಿವಾರಣೆ ದಿನಾಚರಣೆ ಅಂತ ಮಾಡ್ತೀವಿ. ಈ ರೀತಿ ವಿವಿಧವಾದ ಒಂದು ಡೇಸ್ ನ ನಾವೇನ್ ಮಾಡ್ತೀವಿ, ಆರೈಕೆ ಮಾಡಿದ್ವು ಆಚರಿಸ್ಬಿಟ್ಟು ಆ ಪ್ರಕಾರ ಶಿಬಿರಗಳು ನಡೆಸಿದಾಗ ಏನಾಗುತ್ತೆ, ಅರಿವು ಜಾಸ್ತಿ ಆಗುತ್ತೆ.
0: ಡಾಕ್ಟರ್ ಹೀಗೆ ಹೀಗೆ ಹೇಳ್ತಿದ್ದ ಹಾಗೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಹಳಷ್ಟು ಬರ್ತಾ ಇದೆ. ನಿದ್ದೆ ಇಲ್ಲ, ಬೇಜಾರು, ಏನೋ ದುಃಖ, ಒಂಥರ ಆತ್ಮ

0: ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಮನಸ್ಸಿಗೆ ಬರ್ತಾ ಇದೆ. ಹೇಗೆ ಇದಕ್ಕೆ ಪರಿಹಾರ ಏನು, ಹೇಗೆ ಇದನ್ನ ಶಮನ ಮಾಡ್ಕೊಳ್ಬೇಕು ಅನ್ಸಿ?
1: ಕೆಟ್ಟ ಯೋಚನೆಗಳಂದ್ರೆ ಒನ್ ಕುಡ್ ಬಿ ಒಂದು ನೆಗೆಟಿವ್ ಥಾಟ್ಸ್, ಆದ್ರೆ ನಮ್ಮ ಮನಸ್ಸಲ್ಲೇ ಒಂದು ಖಿನ್ನತೆ ಭಾವನೆಯಿಂದ ಏನಾಗುತ್ತೆ, ಬೇಡ ಬೇಡ ಅಂತ ಬೇಡವಾದ ಆಲೋಚನೆಗಳು ಬರ್ಬೋದು. ಇನ್ನೊಂದು ಕಾರಣ ಇದೆ, ಒಸಿಡಿ ಅಂತ ಹೇಳ್ತೀವಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಗೀಳು ಬೇನೆ ಅಂತ ಹೇಳ್ತೀವಿ. ಬೇಡವಾದ ಆಲೋಚನೆಗಳು ಮತ್ತೆ ಮತ್ತೆ ಬರ್ತವೆ, ಅವ್ರಿಗೆ ಇಷ್ಟ ಆಗಲ್ಲ ಬರ್ಬೇಕು ಅಂತೇಳಿ ಅದು ಬರ್ತಾ ಇರತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ ಇದರಿಂದ ಏನಾಗುತ್ತೆ, ಮನಸ್ಸು ತುಂಬಾ ಏನಾಗುತ್ತೆ, ಬೇಡವಾದ ಆಲೋಚನೆಗಳು ಅಂದ್ರೆ ನನ್ನ ಕೈ ಗಲೀಜ್ ಆಗಿದೇನೋ ಅಂತ ಇರ್ಬೋದು, ಅಥವಾ ಬಾಗಿಲು ಮುಚ್ಚಿದ್ನೋ ಇಲ್ಲ ಅಂತ ಡೌಟ್ಸ್ ಬರುವಂತದ್ದು, ಅಥವಾ ದೇವ್ರ ನೋಡಿದ ತಕ್ಷಣ ಕೆಟ್ಟ ಆಲೋಚನೆ ಬರುವುದು, ಅಥವಾ ಈಗ ವಸ್ತುಗಳನ್ನ ಹಿಂಗೆ ಇಡ್ಬೇಕಂದ್ರೆ ಇಲ್ಲಿ ಸರಿ ಇಲ್ಲ ಬೇರೆ ಕಡೆ ಇಡ್ಬೇಕು ಅನ್ಸುತ್ತೆ, ಮತ್ತೆ ಚೇಂಜ್ ಮಾಡು. ಈ ರೀತಿ ವಿಧರೀತವಾದಂತ ಒಂದು ಈ ಒಂದು ಒಸಿಡಿ ಸ್ಪೆಕ್ಟ್ರಮ್ ಸಿಂಪ್ಟಮ್ಸ್ ಬಂದಾಗ ಏನಾಗುತ್ತೆ, ಅವರಲ್ಲಿ ಅದೇ ಆಲೋಚನೆಗಳು ತುಂಬಿಕೊಂಡ್ಬಿಡುತ್ತೆ. ಅದನ್ನ ನಿವಾರಣೆ ಮಾಡಕ್ ಏನ್ ಮಾಡ್ತಾರೆ, ಕಂಪಲ್ಸರಿ ಆಕ್ಟ್ಸ್ ಅಂದ್ರೆ ಕೈ ತೊಳೆಯೋದು, ಪದೇ ಪದೇ ಚೆಕ್ ಮಾಡೋದು, ಪದೇ ಪದೇ ಎಣಿಸೋದು, ಪದೇ ಪದೇ ಕೇಳೋದು, ಪದೇ ಪದೇ ನೋಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ರ 24 ಅವರ್ಸ್ ಏನಾಗುತ್ತೆ ಅದಕ್ಕೆ ಉಪಯೋಗ ಬರುತ್ತೆ. ಅವಾಗ ಏನಾಗುತ್ತೆ, ಈ ಟೆನ್ಷನ್ ಶುರು ಆಗ್ಬಿಡತ್ತೆ ಮಾಡಿಲ್ಲ ಅಂತಂದ್ರೆ. ಸೊ ಅದರಿಂದ ತಲೆನೋವು ಜಿಗುಪ್ಸೆ ಸಾಯ್ಬೇಕು ಅನ್ನೋದು ಬರತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಖಿನ್ನತೆಯಲ್ಲಿ ಕೂಡ ಏನಾಗುತ್ತೆ, ಕಾರಣ ಇಲ್ಲದೆ ಕೆಲಸ ಎಲ್ಲ ಇರ್ಬೋದು. ನಾ ಹೇಳಿದ್ನಲ್ಲ, ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಕೆಲಸ ಎಲ್ಲ ಮೆದುಳಲ್ಲಿ ಈಗ ರಾಸಾಯನಿಕ ಏರ್ಪೇರ್ ಆಗೋದ್ರಿಂದ ಏನಾಗುತ್ತೆ, ಖಿನ್ನತೆ ಲಕ್ಷಣಗಳು. ಒಂದ್ ಏನಾದ್ರೆ ಅತಿ ಬೇಜಾರು, ಜಿಗುಪ್ಸೆ, ಇಂಟ್ರೆಸ್ಟ್ ಇರುವಂತ ಕಾರ್ಯಗಳು ಈಗ ಇಂಟ್ರೆಸ್ಟ್ ಬರೋದಿಲ್ಲ, ಸುಸ್ತಾಗೋದು, ಏನು ವಿನಾಕಾರಣ ಏನು ಕಾರಣ ಇಲ್ಲ ಸುಸ್ತಾಗುವಂತದ್ದು, ಮತ್ತೆ ನಿದ್ರಾಹೀನತೆ, ಊಟದಲ್ಲೇ ಏರ್ಪೇರು, ಮತ್ತೆ ಅವರ ದಿನಚರಿಗಳಲ್ಲಿ ಏರ್ಪೇರ್ ಆಗೋದು, ಫ್ರೆಂಡ್ಸ್ ಹತ್ರ ಮಾತಾಡಕ್ ಇಷ್ಟ ಆಗಲ್ಲ, ಯಾರು ಬೇಡ ಅನ್ಸೋದು. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನನ್ಗೆ ಯಾರು ಇಲ್ಲ, ಡಿಪ್ರೆಸಿವ್ ಐಡಿಯೇಷನ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಹೆಲ್ಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಇಲ್ಲ ಅನ್ನೋದು, ಹೋಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ, ವರ್ಕ್ಲೆಸ್ ನಾನು ಭೂಮಿಗೆ ಬಾರ ಅನ್ನೋದು ಆನೆ ಬಂದ್ಬಿಟ್ಟು ಏನಾಗುತ್ತೆ, ಹೋಗ್ತಾ ಹೋಗ್ತಾ ಹಂತವಾಗಿ ಏನಾಗುತ್ತೆ, ನಾನು ಇರೋದೇ ಸರಿ ಇಲ್ಲ, ನನ್ನ ಸತ್ರೆ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟು ಅವ್ರ ಆತ್ಮಹತ್ಯೆ ಯತ್ನಗಳು ಮಾಡಬಹುದು, ಪ್ರಯತ್ನ ಮಾಡಬಹುದು, ಸಫರ್ ಕೂಡ ಆಗ್ಬೋದು. ಸೊ ಇದನ್ನ ನಿವಾರಣೆ ಮಾಡೋದ್ರಿಂದ ಏನಾಗುತ್ತೆ, ಟ್ರೀಟ್ಮೆಂಟ್ ಅರ್ಲಿಯಾಗಿ ಕೊಡೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಸುಸೈಡ್ಸ್.
0: ಸೊ ಈಗ ಪ್ರಾಥಮಿಕ ಹಂತವಾಗಿ ಇದು ಬೇಸಿಕ್ ಈ ತರ ಏನಾದ್ರೂ ಬಂದಾಗ ಒಂದಷ್ಟು ಕಿವಿ ಮಾತು ಏನಾದ್ರೂ,
1: ಅದೇ ಹೇಳಿದ್ನಲ್ಲ, ಇಂಪಲ್ಸ್ ಅನ್ನೋದು ಎಲ್ಲರೂ ದೈಟವಾಗಿ ಇರ್ತಾರೆ. ಸೊ ನಾವು ಕಷ್ಟಗಳನ್ನ ಅಥವಾ ಒಂದು ಏನೇ ಒಂದು ಪ್ರಾಬ್ಲಮ್ ಬಂದಾಗ ಸಾಲ್ವಿಂಗ್ ಕೆಪಾಸಿಟಿ ಬೆಳೆಸ್ಕೋಬೇಕಾಗತ್ತೆ. ಎರಡನೇದು ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಯಾವ ರೀತಿ ಹೇಳ್ಬೇಕು ಗೊತ್ತಾಗಲ್ಲ. ಸೊ ಅದು ಅಸರ್ಟಿವ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ, ಅದು ಇರೋದ್ರಿಂದ. ಮೂರನೇದು ಏನು ಅಂತಂದ್ರೆ ಒಬ್ಬರ ಹತ್ರ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಒಬ್ರು ಹೇಳ್ಕೊಂಡಾಗ ಹೌದಪ್ಪ ಇವ್ರು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ, ಇವರು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಅರಿವು ಅವ್ರ ಒಂದು ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ಡೆಫಿನೆಟ್ಲಿ ಅವ್ರು ಆಚೆ ಬರ್ತಾರೆ, ಸುಸೈಡ್ ಪ್ರಿವೆನ್ಷನ್ ಮಾಡ್ಬೋದು.
0: ಮದುವೆ ಆಗ್ಬೇಕು ಅನ್ನೋ ಆಸೆ ಇಲ್ಲ, ದೇವರನ್ನ ನೋಡ್ಬೇಕು ಅನ್ನಿಸ್ತಾ ನನ್ನ ಮನಸ್ಸಿನಲ್ಲಿ ಹೆಚ್ಚು ಆಲೋಚನೆಗಳು ಬರ್ತಾ ಇವೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು?
1: ಅದೇ ಹೇಳಿದ್ನಲ್ಲ, ದೇವ್ರ ಬಗ್ಗೆ ಆಲೋಚನೆ ಕೂಡ ಏನಾಗುತ್ತೆ, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಅವ್ರು ಸರಿಯಾಗಿ ಹೇಳಿಲ್ಲ. ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಲ್ಲ ಅಂದ್ರೆ ಮೇ ಬಿ ಅವರಲ್ಲಿ ಈಗ ಅವರು ಮೇ ಬಿ ಸಮ್ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಅಥವಾ ಅವರ ಒಂದು ಊಹಾಪೋಹಗಳು, ಸೆಕ್ಸ್ ಬಗ್ಗೆ ಒಂದು ಊಹಾಪೋಹಗಳು ಇರೋದ್ರಿಂದ ಏನಾಗುತ್ತೆ, ಕೆಲವು ಸಲ ನಾನು ಮದುವೆಗೆ ಲಾಯಕ್ ಇಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು. ಎರಡನೇದು ಅವರಲ್ಲಿ ಒಂದು ಕೆಲವಲ್ಲಿ ಗಂಡಸರಲ್ಲಿ ಹೆಸ್ತ ಮೈತುನ ಅನ್ನೋದು ಕಾಮನ್, ಅದು ಫಿಸಿಕಲ್ ಆಗಿ ಎಲ್ಲ ಯುಕ್ತ ವಯಸ್ಸು ಬಂದಾಗ ಒಂದು ಟೀನೇಜ್ ಅಲ್ಲಿ ಅದು ಕಾಮನ್. ಅದು ಅವ್ರು ಏನ್ ಮಾಡ್ಕೋತಾರೆ, ಅದರಿಂದ ನನಗೇನೋ ವೀಕ್ನೆಸ್ ಆಗುತ್ತೆ, ನರಳ ದೌರ್ಬಲ್ಯ ಆಗುತ್ತೆ, ನಾನು ಮತ್ತೆ ಮುಂದಕ್ಕೆ ವೈವಾಹಿಕ ಜೀವನದಲ್ಲಿ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ನಾನು ಒಂದು ಗಂಡಸಾಗಿ ನಾನು ತಾಕತ್ತಿಲ್ಲ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗ್ಬಿಟ್ಟು ಏನಾಗುತ್ತೆ, ಮದುವೆ ಬೇಡ ಅನ್ನೋ ಭಾವನೆ ಬರ್ಬೋದು. ಒಂದು ಎರಡನೇದು ಬೇಡವಾದ ಆಲೋಚನೆಗಳು ಅದರಿಂದನೂ ಬರ್ಬೋದು, ಅಥವಾ ಡಿಪ್ರೆಷನ್ ಇಂದನೂ ಬರ್ಬೋದು, ದೇವ್ರ ಬಗ್ಗೆ ಅಂತಂದ್ರೆ ಅಥವಾ ಬೇರೆ ಬೇರೆ ಆಲೋಚನೆ. ಸೊ ಅದನ್ನ ಡೀಟೇಲ್ ಆಗಿ ಎವಾಲ್ಯೂಟ್ ಮಾಡಿದ್ರೆ ಅಥವಾ ಅವರು ಸೆಕ್ರೆಟ್ರಿ ಹತ್ರ ಹೋದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಸಿಗುತ್ತೆ, ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಅನ್ಕೋತೀವಿ.
0: ಬಹುಶಃ ಈ ತರ ಭಾವನೆಗಳು ಆಲೋಚನೆಗಳನ್ನ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದ ಹಾಗೆ ಅವು ಹೆಚ್ಚಾಗ್ತಾ ಹೋಗುತ್ತವೆ.
1: ಅದೇ ಒಬ್ಬರ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಹೌದು, ಸೊ ಹಾಗಾಗಿ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ತಜ್ಞರನ್ನ ಭೇಟಿ,
1: ತಜ್ಞರು ಅಥವಾ ಒಬ್ಬರ ಹತ್ರ ಹೇಳ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಉಪಶಮನಗಳಾಗ್ತವೆ. ಈಗ ಪ್ಯಾಸಿವ್ ಲಿಸನಿಂಗ್, ಈಗ ಒಬ್ಬರ ನಿಮ್ ಕಷ್ಟ ಹೇಳ್ಕೊಂಡಾಗ ಏನಾಗುತ್ತೆ, ಹಗ್ರ ಆದ ತಕ್ಷಣ ನೀವು ಒಂದು ಸಜೆಷನ್ ಕೊಡ್ತೀರಾ, ಆಯ್ತಮ್ಮ ಧ್ಯಾನ ಮಾಡು ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡು ಅಥವಾ ಒಂದು ಇದು ಮಾಡು ಅಂದಾಗ, ಇಲ್ಲ ಏನೋ ಸಮಸ್ಯೆ ನಾನು ಇದೀನಿ ಅಂದಾಗ, ಅವರು ಈ ಒಂದು ಬೇಗ ಗುಣಮುಖರಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಸಪೋರ್ಟ್ಸ್ ಜಾಸ್ತಿ ಇದ್ದಷ್ಟು ವಿ ಕ್ಯಾನ್ ಕ್ಯೂರ್ ದ ಪೇಷಂಟ್ಸ್ ವೆರಿ ಮಚ್.
0: ನೀವೊಂದು ಮಾತು ಹೇಳಿದ್ರಿ, ಧ್ಯಾನ ಮಾಡಿದ್ರೆ ಅವರಿಗೆ ಪರಿಣಾಮಕಾರಿಯಾಗುತ್ತೆ ಅಂತ, ಬಹಳ ಒಳ್ಳೆಯ ಆಲೋಚನೆ ಇದು. ಎಷ್ಟೋ ಮಾನಸಿಕ ಕಾಯಿಲೆಗಳು ಧ್ಯಾನದಿಂದ ಕಡಿಮೆ ಆಗಿರೋದನ್ನ ನಾವು ಕಾಣಬಹುದು. ಸಾಲ ಮಾಡಿದ್ರು ನನ್ನ ಕಡೆ, ಒಂದು ದಿವಸ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಮಾನಸಿಕ ಕಾಯಿಲೆನ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು?
1: ಸಿ, ಪ್ರತಿಯೊಂದು ಈಗ ಎಷ್ಟೋ ನೀವು ನೋಡಿದೀವಿ ಫಾರ್ಮರ್ಸ್ ಡೆತ್ ಅಂತ ಹೇಳಿ ನಾವು ಕೇಳ್ತಾ ಇದೀವಿ, ಎಷ್ಟೋ ಜನ ಈಗ ಒಂದು ಎಕ್ಸಾಮ್ ಫೇಲ್ ಆದ್ವಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅವರಲ್ಲಿ ಕೆಲವೊಂದ್ಸಲ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಅವರ ವ್ಯಕ್ತಿತ್ವ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಮಾನಸಿಕ ಕಾಯಿಲೆಗಳಂದ್ರೆ ಖಿನ್ನತೆ ಇರ್ಬೋದು, ಆತಂಕಕಾರಿ ಘಟನೆಗಳಾಗಿರುವಂತ ಇರ್ಬೋದು, ಅಥವಾ ಯಾಕೆಂದ್ರೆ ಮೈನರ್ ಮೆಂಟಲ್ ಇಲ್ನೆಸಸ್ ಇರ್ಬೋದು. ಈ ಒಂದು ಪ್ರಾಬ್ಲಮ್ಸ್ ಜೊತೆಗೆ ಅತಿ ಇನ್ನೊಂದಂದ್ರೆ ಕಾಮನ್ ಆಗಿ ಈ ಸುಸೈಡ್ ಅಲ್ಲಿ ಒಂದು ಇನ್ನೊಂದು ಕಾರಣ ಅಂದ್ರೆ ಡಿಪ್ರೆಷನ್ 20-30%

0: ಪರ್ಸನಷ್ಟು ಸುಸೈಡ್ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಆಲ್ಕೋಹಾಲ್ ತಗೊಳ್ಳೋಂಥದ್ದು, ಈಗ ಮಾದಕ ವಸ್ತುಗಳ ಸೇವನೆಯಿಂದ ಕೂಡ ಏನಾಗುತ್ತೆ, ಈ ಒಂದು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಜಾಸ್ತಿ ಆಗ್ಬಿಟ್ಟು ಸಾಯ್ಬೇಕು ಅನ್ನೋ ಸ್ಥಿತಿ ಬರ್ಬೋದು. ಸೊ ಜೊತೆಗೆ ಕೆಲವು ಸಲ ಇಂಪಲ್ಸ್ ಇರುತ್ತೆ, ಕೆಲವು ಸಲ ತುಡಿತ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಏನು ಮಾಡ್ತೀವಿ ಗೊತ್ತಾಗಲ್ಲ. ಒಂದು ನಾವು ವಾಸ್ತವವಾಗಿ ಯೋಚನೆ ಮಾಡಿಬಿಟ್ಟು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಪರಿಹಾರ ಸಿಗುತ್ತೆ. ಅವಾಗ ಅನ್ಕೊಳ್ತೇವೆ ಅಂದರೆ ಎಲ್ಲ ಮುಚ್ಚೋಗಿದೆ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗುತ್ತೆ.
1: ಸೊ ಬಹಳಷ್ಟು ಸೊಗಸಾದ ಮಾತುಗಳನ್ನು ಹೇಳಿದ್ರೆ ಡಾಕ್ಟ್ರೆ, ಮಾನಸಿಕ ಕಾಯಿಲೆಗೆ ಪ್ರಾಥಮಿಕ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ತಿಳ್ಕೊಳ್ಬಹುದಾ?
0: ಸಿ, ಈಗ ಪ್ರತಿ ಮಂಗಳವಾರ ಏನ್ ಮಾಡಿದೀವಿ ಅಂದ್ರೆ ಕ್ಲಿನಿಕ್ ಒಂದು ಶುರು ಮಾಡಿದೀವಿ. ಸೊ ಎರಡನೇದೇನು ಅಂದ್ರೆ ಕೆಲವೊಂದು ತಾಲೂಕು ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ಸ್ ನಡೆಸ್ತಾ ಇದ್ದಾರೆ, ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ತಜ್ಞ ವೈದ್ಯರಿದ್ದಾರೆ, ಸೈಕಾಟ್ರಿಸ್ಟ್. ಸೊ ಎಲ್ಲಿ ಬೇಕಾದ್ರೂ ಅವರು ಕನ್ಸಲ್ಟ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಪ್ರಾಥಮಿಕ ಆರೋಗ್ಯ ಹಂತದಲ್ಲೇ ಏನ್ ಮಾಡ್ತಾರೆ, ಡಾಕ್ಟರ್ಸ್ ಟ್ರೈನಿಂಗ್ ಆಗ್ತಾ ಇದೆ ಈಗ, ಅವರೇ ಅದನ್ನ ಚಿಕಿತ್ಸೆ ಕೊಡಬಹುದು. ಅವ್ರ ಕೈಲಿ ಆಗದಿಲ್ದಾಗ ಏನ್ ಮಾಡ್ತಾರೆ, ಹೈಯರ್ ಸೆಂಟರ್ ರೆಫರ್ ಮಾಡ್ತಾರೆ.
1: ಸರ್ ಡಾಕ್ಟರ್, ನಿಮ್ಮ ಒಂದು ಕಿವಿ ಮಾತು.
0: ಸಿ, ಹೇಗೆ ದೈಹಿಕ ಆರೋಗ್ಯ ಬಗ್ಗೆ ನಾವು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತೀವೋ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಇಂಟ್ರೆಸ್ಟ್ ತೋರಿಸಬೇಕಾಗತ್ತೆ. ಎರಡನೇದು ಅದನ್ನ ಹಾಗೆ ನಿಷ್ಕಾಳಜಿ ಮಾಡಬಾರ್ದು, ಅದು ಕಾಳಜಿ ವಹಿಸಿ ಅದನ್ನ ನಾವು ಬೇಗ ಚಿಕಿತ್ಸೆ ಪಡೆದ್ರೆ ಡೆಫಿನೆಟ್ಲಿ ನಾವು ನಮ್ಮ ಸಮಾಜದಲ್ಲಿ ಒಳ್ಳೆ ಒಂದು ಚೆನ್ನಾಗಿರೋಕೆ ಸಾಧ್ಯ ಆಗತ್ತೆ ಅಂತ ನಾನು ಹೇಳ್ತೇನೆ.
1: ಹೆಚ್ಚು ಸಂತೋಷವನ್ನು ನೀಡುವಂತಹ
0: ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ನೆಗೆಟಿವ್ ಥಾಟ್ಸ್ ಇಂದ ದೂರ ಆಗಿಬಿಟ್ಟು ಏನಾಗುತ್ತೆ, ಪಾಸಿಟಿವ್ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ.
1: ಇಲ್ಲಾಂದ್ರೆ ಅದೇ ಆಲೋಚನೆ ಇದ್ರೆ ಅದೇ ಹೆಚ್ಚಾಗ್ತಾ
0: ಹೋಗುತ್ತೆ.
1: ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಡಾಕ್ಟ್ರೆ.
2: ಪ್ರಿಯ ಕೇಳುಗರೆ, ಮಾನಸಿಕ ಸರಣಿ ಅರಿವು ಕಾರ್ಯಕ್ರಮದಲ್ಲಿ ಮಾನಸಿಕ ಆರೈಕೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಎಂಬುದರ ಬಗ್ಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ಮಹಿಳೆಯರ ಮಾನಸಿಕ
3: ಪ್ರಿಯ ಕೇಳುಗರೆ, ಇದುವರೆಗೂ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
5: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
5: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
5: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
5: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
5: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.

0: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರ ಸಂತೆಯ ಶ್ರೀಮತಿ ನೀಲಮ್ಮ, ಸೋಗಹಳ್ಳಿಯ ವೆಂಕಟಯ್ಯ, ನೂರಲ ಕುಪ್ಪೆಯ ಸುಂದರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವೃದ್ಧರ ಒಂದು ಸ್ವಾಸ್ಥ್ಯ ಜೀವನ ಆಗಿರ್ಬೋದು, ಆರೈಕೆ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಜಿಆರ್ ಹಳ್ಳಿಯ ಶ್ರೀಮತಿ ಸಣ್ಣಮ್ಮ ಮತ್ತು ಪುಟ್ಟಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧರ ಆರೈಕೆ ಆಗಿರ್ಬೋದು, ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ.
6: ನಮಸ್ಕಾರ.
4: ನಿಮ್ ಪರಿಚಯ ಮಾಡ್ಕೊಳ್ಳಿ ಅಮ್ಮ.
5: ಜಿಆರ ಚಿಲ್ಡ್ರನ್ ಮಾರ್ಕೆಟ್ ಇಟ್ಟು ಅಂತಾರ.
4: ಎಷ್ಟು ವರ್ಷದಿಂದ ಇದ್ರಿ ಅಲ್ಲೇ?
5: ನಾವು ಸುಮಾರು ಕಾಲದಿಂದ ಅಲ್ಲಿ. ನಮ್ಮಯ್ಯ ತಾತ ಅಂದಿರಲ್ಲ ಅಲ್ಲೇ ಇರೋದು. ಅಲ್ಲಿ ಅವ್ರ ತರ ಗುಡ್ಸ್ಮನ್ ಮಾಡಿರೋದು. ಅವ್ರ ಮಕ್ಕಳಿಗ ನಾವಾಗಿರೋದು.
4: ಎಷ್ಟು ವಯಸ್ಸಾಗಿದೆ ನಿಮ್ಗೆ?
5: 70 ಆಗಿದ್ದೇನೆ.
4: 75 ಆಗಿದೆ ಅಮ್ಮ. ಸ್ಕೂಲ್ಗೇನು ಹೋಗಿಲ್ವಾ ನೀವು?
5: ಅಯ್ಯೋ, ನಾವು ಹೋಗಿಲ್ಲ, ಓದೇ ಇಲ್ಲ.
7: ಪಕ್ಕ ಮನೆ ದಂಡ.
5: ಅಯ್ಯೋ, ಬೆಳಗೋದು, ತೊಳೆಯೋದು, ನೀರು ಹಿಡಿಯೋದು, ಬಟ್ಟೆ ಗಿಟ್ಟ ಒಗೆಯೋದು, ಸೊಸರು ಮಾಡ್ಬಿಟ್ಟು ಹೋಯ್ತಾರಲ್ಲ, ನಾವು ಗೇಯೋದು ಅಲ್ಲಿ.
4: ಎಷ್ಟು ಜನ ಇದ್ರಿ ಮನೇಲಿ ನೀವು?
5: ನಾವು ಒಬ್ಬ ಸ್ವಸ, ಕಿರಿ ಸ್ವಸ, ಕಿರಿಮಂಗ, ಎರಡು ಮೊಮ್ಮಕ್ಕ. ಅದೇ ಆ ವರಕ್ಕೆ ಕೊಂಟೋದ್ರಲ್ಲ ಹೆಣ್ಮಕ್ಕ, ಎರಡು ಗಂಡು ಎರಡು ಹೆಣ್ಣು.
7: ನಮ್ಗೆ 3 ಗಂಡು 3 ಹೆಣ್ಣು. ನಾ ಇರೋದು ಒಬ್ಬ ಮಧ್ಯದ ಅವನೊಂದ್ಗೆ. ಅವರೆಲ್ಲ ತೀರೋದ್ರಲ್ಲ ಇಬ್ಬರು. ಅವನೊಂದ್ಗೆ ಅವ್ರು ಬೇರೆ ಬೇರೆ ಹೊಂಟೋದ್ರು. ಅವನು ಅಂದ್ಗೆ ನಾವು ಮಾಮೂಲಿ ಜೊತೆಗೆ ಇರೋದು.
4: ಹಿಂದೆಲ್ಲ ಯಾವ ಕೆಲಸ ಮಾಡ್ತಿದ್ರಿ ನೀವು?
5: ಹಿಂದೆ ಆರಪ್ಪ ಕೆಲಸ, ಕಳ ಕೀಳೋದು, ಕುಯಿರು ಕುಯ್ಯೋದು, ಅರಿ ಕಟ್ಟೋದು, ಜೋಳ ಮುರಿಯೋದು, ಜೋಳ ತರಿಯೋದು ಮಾಡ್ತೀನಿ.
4: ಎಲ್ಲ ಕೆಲಸ ಮಾಡ್ತಿದ್ರ?
5: ಹ್ಞೂ, ಕಳ ಕೀಳೋ ಕೀಳಕ್ಕೆ ಹೋಯ್ತೀನಿ.
4: ಎಷ್ಟು ಕೂಲಿ ಕೊಡ್ತಿದ್ರ?
5: ಅಯ್ಯೋ, ಆಗೆಲ್ಲೇ ಗಣೇಶನ ಗುಡಿ ತಾಂಕ್ ಹೋಗಿ ಎಂಟಾಣೆಗೆಲ್ಲ ಕಿತ್ಕೊ ಬನ್ನಿ ಕಳಿಗೆ. ಹ್ಞೂ, 30 ಪೈಸನೆಲ್ಲ ತಂದೀವಿ ಆಗ. ಈಗ ಹೋದಾರ ಅದ್ರ ಮೇಲೆ ಹೊರತು ಕಡಿಮೆಯಿಲ್ಲ. ಹ್ಞೂ, 100 ಹಣೆಯೆಲ್ಲ ಹೋಗಿ 30 ಪೈಸೆ ಬಿದ್ರು ಬೀಳ್ತಿತ್ತು, 8 ಹಣೆ ಬಿದ್ರು ಬೀಳ್ತಿತ್ತು. ಅಯ್ಯೋ, ಮಕ್ಕಳಿಗೆ ಇನ್ನೇನು ಮಾಡ? ಹ್ಞೂ, ಊರೆಲ್ಲ ಹೋದ್ರ ಯಾರಿಗೋ ಕೊಟ್ಟಾರ. ಯಾಕ ಅಷ್ಟೇ ಸಿಕ್ತಿದ್ದು ನಮ್ಗೆ ಗೇಕ್ ಹೋದ್ರ.
4: ಹ್ಞೂ,
5: ಈಗ ತತ್ತಾರ 200, 300, 400, 500 ಕಂಟ್ವ.
4: ಹ್ಞೂ,
5: ಈಗ ಆಗ್ತಿದ್ವ.
4: ಹ್ಞೂ, ಈಗ 8 ಹಣೆ ಅಂತಂದ್ರೆ ಸಾಮಾನುಗಳ ಬೆಲೆ ಹೆಂಗಿರ್ತಿತ್ತು ಅವಾಗ?
5: ಆಗ ಸಾಮಾನುಗಳ ಬೆಲೆ ಕಡಿಮೆ ಸಿಕ್ತಿತ್ತು. ಈಗ ಬರಲ್ಲ. ಏನಂತ ಕಡೆ ಅದೇ ಬೇರೆ ಟೀ ಸೊಪ್ಪ ಇಲ್ಲ ಮುರಕ್ಕೆ ಗಿಕ್ಕೆ ತಕ್ಕ ಗಂಜಿ ಕಾಯಿಸ್ಕೊತೀನಿ.
4: ಹ್ಞೂ,
5: ಇನ್ನೇನು ತಕೊಳ್ಳೋ? ಅದಕ್ಕೆ ಏನು ಬರ್ತಿತ್ತು ಮತ್ತೆ ಉಲ್ಲೋರ ಡ್ಯಾಮ್ಗೆಲ್ಲ ಒತ್ಕೋಗಿ ಉಲ್ಲೋರ ಮಾರ್ಬಿಟ್ಟು ಮಕ್ಕಳಿಗೆ ಬಾಣತನ ಮಾಡೀನಿ. ಅಳ್ತು ನಿಂತ್ಕೊಂಡು ಎಡ್ದಾರೆ ಇಲ್ಲಿ. ಆಗ ನಮ್ಮ ಅಟ್ಟಿಯವ್ರು ತಕೋಗಿ ಹಾಕ್ಬಿಟ್ಟು ಅದಕ್ಕೆ ಬೆಲೆ ಟೀ ಸೊಪ್ಪು ಹೋಗಿ ಮಗಳಿಗೊಂದು ಕೆಜಿ ಅಕ್ಕಿ ತಂದು ಮಗಳಿಗೆ ಮಾಡಿಕೊಟ್ಟು ಬಾಣತನಕ. ಇನ್ನೂ ತಪ್ಪಿಲ್ಲ.
4: ಹಾಗೆಲ್ಲ ನೀವು ಗಣೆಂಟಿ ಇಬ್ರು ದುಡಿತಿದ್ರ ಅವಾಗ?
5: ಹ್ಞೂ, ಹೋಯ್ತೀನಿ.
4: ಎಷ್ಟು ಸಿಕ್ತಿತ್ತು ದಿನಕ್ಕೆ?
5: ಅದೇ ಆಗೋ ಉಲ್ಲಿಗಿಲ್ಲು ತಕೋಗೋದು, ಕಳ ಮುಳುಗೋಯ್ತೀನಿ. ಹ್ಞೂ, ಅದ್ರಲ್ಲಿ ಕಾರ ಕಳೀತೀನಿ.
4: ಜಮೀನೇನು ಇರಲಿಲ್ವಾ ನಿಮಗೆ?
5: 2 ಎಕರೆ.
4: 2 ಎಕರೆ. ಹೆಂಗ್ ಮಾಡ್ತಿದ್ರಿ ಅವಾಗ ಜಮೀನ? ಹಳೆ ಪದ್ಧತಿಗಳು ಅಂತಂದ್ರೆ ಈಗ ನೇಗಿಲು ಉಳ್ಬೇಕಿತ್ತು, ದನಗಳು ಹೊಡ್ಕೊಂಡು ಹೋಗ್ಬೇಕಿತ್ತು. ಈಗೇನಿಲ್ಲ, ಎಲ್ಲ ಟ್ರ್ಯಾಕ್ಟರ್.
5: ಹೌದು,
4: ಹಿಂದಿನ ಕಾಲದ ಹೆಂಗ್ ಜಮೀನ್ ಮಾಡ್ತಿದ್ರಿ? ಈಗ ಮಳೆ ಎಲ್ಲ ಯಥೇಚ್ಛವಾಗಿ ಬೀಳ್ತಿತ್ತು ಅವಾಗ. ಈಗ ಎಂತದ್ದು?
5: ಆಗ ನೇಗಿಲಲ್ಲೂ ಹೊಡಿತೀವಿ.

0: ಮಳ ಊದ್ರುವ ಒನ್ಯಾಗ್ಲಲ್ಲೂ ಅಡ್ದು ಬಿತ್ತಿನು ಬಿಸಿಲಾದಾಗ.
1: ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಿದ್ರಿ?
0: ಸುಮಾರು ಅದಕ್ಕೆ ನಮ್ಮ ಜೀವನಕ್ಕೆ ಮಾಡ್ಕೊತೀನಿ. ರಾಗಿ ಬಿತ್ತಿದ್ರು ಎರಡು ಬೆಳೆ ತೆಗಿತೀನಿ, ಅರೆ ಉಳ್ಳಿ ಸೇರಿಸಿ ಎರಡು ಬೆಳೆ ರಾಗಿ ತಗೊಂಡು ಉಳ್ಳಿ ಬಿತ್ಕೊತಿದ್ರು. ಆರು ಸಂದ ಗಿಲ್ಸಂದ ಕೊಡೋ ಬಿಟ್ಕೊಂಡು ಅವ್ರೊಳಗೆ ಸಾಮಾನು ನಾವು ನಾವು ಕೊಡೋ ಬಿಟ್ಕೊಂಡು ಅದು ತಕ್ಕೊಂಡು ರಾಗಿನೂ ಕುಯ್ಕೊಂಡು ಉಳ್ಳಿ ಬಿತ್ಕೊತೀನಿ.
1: ಇಂಥ ಸೀಸನ್ ಇಂಥದ್ದೇ ಬೆಳೆ ಅಂತ ಇರ್ತಿತ್ತು ಅವಾಗ ನಿಮ್ಮ ಕಡೆ?
0: ಹ್ಞೂ, ಮುಂಗಾರು ಹಿಂಗ ಕೊಟ್ಕೊ ಬಿತ್ಕೊತೀನಿ. ಮುಂಗಾರು ಮಳೆಗ ರಾಗಿ ಬಿತ್ತೀನಿ, ಹಿಂಗಾರು ಬಿತ್ತೀನಿ.
1: ಚೆನ್ನಾಗಿ ಬರ್ತಿತ್ತ ಬೆಳೆಗಳು ಅವಾಗ?
0: ಚೆನ್ನಾಗಿ ಬರ್ತಿತ್ತು. ಅವಾಗ
1: ಗೊಬ್ಬರ ಎಲ್ಲ ಯಾವ್ದು ಹಾಕ್ತಿದ್ರಿ?
0: ದನ ಗೊಬ್ಬರ.
1: ದನಿನ ಗೊಬ್ಬರ?
0: ಹ್ಞೂ, ಈಗ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನಿ, ಹೊಲಾಗ ಹಾಕ್ತಿತ್ತೀರ ದನ ಗೊಬ್ಬರ ಊಡ್ತೀನಿ.
1: ಅದನ್ನು ಸಸ ಸಂಗ್ರಹಣೆ ಮಾಡಿಕೊಂಡು ನೀವು ಗೊಬ್ಬರ ಮಾಡ್ಕೋತಿದ್ರಿ?
0: ಮಾಡ್ಕೊಂಡು ಬರ್ತೀನಿ.
1: ಈಗ ಎಂಟಾಣಿ ಒಂದು ರೂಪಾಯಿ ಕೂಲಿ ಕೊಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಕೂಲಿ ಎಲ್ಲ ತಗೊಂಡು ಮಕ್ಕಳನ್ನ ಹೆಂಗ್ ಸಾಕ್ತಿದ್ರಿ? ಆಗ ನೀವೇ ಹೇಳ್ತಿದ್ರಿ ಬಡತನದ ಜೀವನ ಕಷ್ಟ ಇರ್ತಿತ್ತು ಅಂತ, ಹೆಂಗ್ ಸಾಕ್ತಿತ್ತು ಜೀವನ ಅವಾಗ?
0: ಆಗ ಆಟದಲ್ಲೇ ಬೆಲ್ಲ ಟೀಸೊಪ್ಪು ಅಕ್ಕಿ ಪಕ್ಕಿ ತಕ್ಕ ಗಂಜಿ ಕಾಯಿಸ್ಕೊತೀವಿ. ಆಗೆಲ್ಲ ಕಡ್ ಬಂದು ಬರ್ತಿತ್ತು. ಈಗ ಕೊಟ್ಟಾರ ಒಂದು ಮೂಟರ್ ಆಗಿ ತಕೊಂಡ್ರಿ ಈಗ 5,000 6,000. ನಾವು ಜೀವನ ಕಳೆಯಕ್ಕಾಗ್ತ ಈಗ ಒಂದು ಅನ್ನ ಮಾಡ್ಕೊಂಡ್ಬೇಕಾದ್ರ ಆಗ ನಮ್ಗೆ ಹಬ್ಬ ಮಾಡ್ಕೊಂಡವ್ರಾಗಿತ್ತು. ಮಕ್ಕಳಿಗೆ ಅನ್ನ ಮಾಡಿಕೊಟ್ರೆ ನಮ್ಗೆ ಹಬ್ಬ ಅದೇ ಒಂದು ದೊಡ್ಡ ಹಬ್ಬ ಆಯ್ತಿತ್ತು. ಈಗೇನು
1: ಸಮೃದ್ಧಿಯಾಗಿ ಊಟ ಮಾಡಬೇಕು ಅಂದ್ರೆ ಹಬ್ಬಗಳೇ ಇರ್ತಿತ್ತು, ಹಬ್ಬಗಳಲ್ಲೇ ಕಾಯ್ಬೇಕಿತ್ತು,
0: ಕಾಯ್ಬೇಕಾಗಿತ್ತು.
1: ಬಾಕಿ ದಿನಗಳಲ್ಲಿ?
0: ಬಾಕಿ ದಿನಗಳು ಏನು ಗಂಜಿಯ ಸೊಪ್ಪ ಸೋರಿಯ ಏನೋ ಒಟ್ಟ ತುಂಬಿಸಕ.
1: ಹಿಂದಿನ ಕಾಲದಲ್ಲಿ ನವಣೆ ಸಜ್ಜೆ ಅಂದ್ರೆ ಅದು ಬಳಸ್ತಿರ್ಲಿಲ್ವ ನೀವು?
0: ಅಯ್ಯೋ, ಅದೇ ಕುಟ್ಗೆ ಗಿಟ್ಕ ಮಾಡ್ತೀನಿ, ಗಂಜಿ ಗಿಂಜಿ ಕಾಯಿಸ್ಕೊತೀನಿ.
1: ಎಲ್ಲನೂ ಕುಟ್ಕೊಂಡೇ ಮಾಡ್ತಿದ್ರೆ?
0: ಹ್ಞೂ, ನವಣೆನೂ ಕುಡ್ತೀನಿ, ಸಾಮಾನು ಕುಡ್ತೀನಿ. ಅಯ್ಯೋ, ಕುಟ್ಟಿ ಕುಟ್ಟಿ ನಮ್ಮ ರಟ್ಟಿಲ್ಲ ಸುಮ್ರಿ.
1: ಎಷ್ಟೊತ್ತಿಗೆ ಎದ್ದೇಳ್ತಿದ್ರಿ ಅವಾಗ?
0: ಆಗ್ಲೊತ್ತು ಕುಟ್ಟೋದು, ಒಪ್ಪತ್ತಿಗೆ ಹಿಡಿಯೋದು, ಅದು ಕುಟ್ಟು ಅಕ್ಕಿ ಮಾಡ್ಕೊಂಡು ಗಂಜಿ ಕಾಯಿಸೋದು, ಇಲ್ದರ ಅನ್ನ ಮಾಡೋದು.
1: ಈಗ ಹಿಂದಿನ ಕಾಲದವರು ಅಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು ಅವ್ರಿಗೆ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಕಾಯಿಲೆಗಳು ಆರೋಗ್ಯ ಸಮಸ್ಯೆ ಅನ್ನೋದು ಇರ್ತಿರ್ಲಿಲ್ಲ. ಆದ್ರಿಂದ ಏನ್ ಊಟ ಮಾಡ್ತೀರಿ ಹಿಂದಿನ ಕಾಲದಲ್ಲಿ?
0: ಗಂಜಿಗಾರನ ಕಾಯಿಸ್ಕೊ ಕುಡಿತೀನಿ, ಸೊಪ್ಪು ಗಿಪ್ಪು ತಕ್ಕ ಬಂದು ಬೇಯಿಸೋದು, ಉಳ್ಳಿ ಕಾಳು ಸಾರು ಅನ್ನ ಮಾಡ್ಕೊಂಡ್ತೀನಿ, ಒಂದ್ಗಲ ಸೊಪ್ಪು, ಯಾವ ಸೊಪ್ಪು ಯಾವ್ದಾರ ಕುಯ್ಕೊಬರೋದು, ತಿನ್ನೋ ಸೊಪ್ಪ
1: ಎಲ್ಲ ಸೊಪ್ಪು ತಿಂತಿದ್ರಿ?
0: ತಿಂತೀನಿ.
1: ಈಗ ಯಥೇಚ್ಛವಾಗಿ ರಾಗಿ ಇಟ್ಟು ಅದೆಲ್ಲ ತಿಂತಿದ್ರಲ್ಲ, ಎಷ್ಟು ಶಕ್ತಿ ಇರ್ತಿತ್ತು ನಿಮ್ಗೆ? ಕೆಲಸ ಎಲ್ಲ ಮಾಡಕ್ ಆಗ್ತಿತ್ತ?
0: ಶಕ್ತಿಯಾಗಿದ್ದು ಅನ್ನ ಉಂಡು ಉಂಡು ಉಪ್ಪಾರಲ್ಲ, ನಡೆಯಕ್ಕೆ ಆಗಲ್ಲ. ಆಗ ರಾಗಿ ಮುದ್ದೆ ಉಣ್ತೀನಿ, ಸೊಪ್ಪಿನ ಸಾರು, ಹುಳಿ ಕಳ್ಳನ ಸಾರು, ಅವರ ಕಾಳು ತಿಂತೀನಿ. ಈಗ ಅನ್ನ ಉಂಡು ಉಂಡು ಜೀವನ ಬಿಟ್ಟು ಈಗ ನಮ್ಮ ಅಕ್ಕ ನಾವು ಗಾಡಿ ಆಡ್ತಿರು, ಆಗ ಎಲ್ಲ 6 ಜನಕ್ಕೆ 60 ಕೆಜಿ ಅಕ್ಕಿ ಬರ್ತದೆ, ಬೇಕಾದಷ್ಟು ಶಕ್ತಿ ಆಯ್ತದೆ. ಅದ ಉಂಡು ಮುಗಿಸೋಕು ಆಗಲ್ಲ, ಉಣ್ಣೋಕು ಆಗಲ್ಲ. ಹ್ಞೂ, ಈಗ ಆಗ ನಮ್ಗೆ ಹಬ್ಬಲ್ಗೂ ಇತ್ತಿಲ್ಲ. ಹ್ಞೂ, ಹಂಗಿತ್ತು.
1: ಯಾಕಂದ್ರೆ ಬಡತನ ಅವಾಗ, ಒಂದೊಂದು ಕಾಳಿಗೂ ಕಷ್ಟಪಡ್ಬೇಕಿತ್ತು,
0: ಪಡ್ಬೇಕಾಗಿತ್ತು.
1: ನಿಮ್ಗೆ 4 ಮಕ್ಕಳು ಅಂತ ಹೇಳಿದ್ರಿ, ಆ 4 ಮಕ್ಕಳು ಹಿಂದೆಲ್ಲ ಹಾಸ್ಪಿಟಲ್ಗಳು ಇರಲಿಲ್ಲ ಮಕ್ಕಳನ್ನ ತೋರ್ಸಕ್ಕೆ ಅಲ್ವಾ, ಆಗ ಹುಷಾರಿರ್ಲಿಲ್ಲ ಅಂದ್ರೆ ಏನ್ ಮಾಡಿ?
0: ಜೀರ್ಗ ಸಾರು ಬಾಡೋದು, ಕರೆಯೋದು, ನೊತ್ತಿಗೆಲ್ಲ ಉಜ್ಜೋದು, ಉರ್ಕಡಿಗೆಲ್ಲ ಹಾಕೋದು. ಆಗ ಮಕ್ಕಳಿಗೆ ಮೈ ಕೈಗೆಲ್ಲ ಸಾವಿರೋದು, ಜ್ವರ ಆಗ್ತಿದ್ದ. ಆಗ ಈಗ ಏನೇ ಮಾಡಿದ್ರು ಕೆಂದಲ್ಲ, ಆಸ್ಪತ್ರೆ ಕರ್ಕೋಬೇಕು. ಈಗ ಏನೇ ಮಾಡಿದ್ರು ಆರೋದು ಇಲ್ಲ, ಏನೂ ಇಲ್ಲ, ಆಸ್ಪತ್ರೆ ಕರ್ಕೊ ಹೋಗ್ತೇ ಇರ್ಬೇಕು.
2: ನಮ್ಮ ಪರಿಚಯ ಏನಿಲ್ಲ, ಆಟೋದಲ್ಲಿ ಸಾರ್ತಿದ್ರು, ಅದ್ರ ಮೂಲಕ ಅಂತರ್ಸಂತೆ ಬಂದು ಅಂತರ್ಸಂತೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ರು, ಬನ್ನಿ ಅಂದ್ರೆ ಬಂದು.
1: ಎಷ್ಟು ವಯಸ್ಸಾಗಿದೆ ನಿಮಗೆ?
2: ನಮ್ಗೆ 68 ಆಗಿದೆ.
1: 68. ಎಷ್ಟು ವರ್ಷದಿಂದ ಕಣ್ಣು ಕಾಣಿಸ್ತೀರ?
2: ನನಗೆ 2 ವರ್ಷದಿಂದ.
1: 2 ವರ್ಷದಿಂದ. ಯಾವ ತರ ದೂರದಿಂದ ಯಾವ ತರ ಕಾಣಿಸ್ತೀರ?
2: ಒಂಥರ ಮುಖ ಕಾಣ್ತಿದ್ದಿಲ್ಲ, ಕಪ್ಪು ಕಲರ್ ಕಣ್ಣು ಕಾಣ್ತಿತ್ತು,
1: ಕಪ್ಪು ಕಲರ್
2: ಬಲ್ಗಣ್ಣು. ಅದರಿಂದ ಆಗ ಎಲ್ಲ ಹೇಳಿದ್ರು, ನಾವು 3-4 ತಿಂಗಳಿಗೆ ತೋರಿಸ್ಬೇಕು ಹಿಂಗೆ ಬಂದಿದ್ದು ಆಟ, ನಾವು ತಲೆ ಕೆಟ್ಕೊಂಡಿಲ್ಲ. ಈಗ ಸ್ವಲ್ಪ ಜಾಸ್ತಿ ಮಕ್ಕಳಾದಾಗ ಆಗ ಅಂತರ್ಸಂತೆಲ್ಲ ಬಂದು ಅಲ್ಲಿ ಅವ್ರು ಭೇಟಿ ಮಾಡ್ಕೊಂಡು ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು.
1: ಇದೇ ಮೊದಲನೇ ಆಪರೇಷನ್?
2: ಭಯ ಏನಿಲ್ಲ, ಶಿವಾನಂದ ಅಂತ.
1: ಹಿಂದೆಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ರ ಯಾವ್ದಾರು ಆಪರೇಷನ್ ಅಥವಾ ಯಾವ್ದಾರು ಆರೋಗ್ಯ ಸಮಸ್ಯೆ? ಈಗ ಉಚಿತವಾಗಿ ಕಣ್ಣು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
2: ನನಗೆ ಚೆನ್ನಾಗಿ ಕಂಡ್ರೆ ಬಹಳ ಖುಷಿ.
1: ಯಾವ ವಸ್ತು ಮೊದಲು ನೋಡ್ಬೇಕು ಅಂತ ಆಸೆ ನಿಮ್ಗೆ?
2: ಬಿತ್ತಬೇಕು, ಬೆಳೆಯಬೇಕು,
1: ಜಮೀನ್ ನೋಡ್ಬೇಕು ಅಂತ.

0: ಆಸೆ.
1: ಏರೊಡಿಬೇಕು ಅಂದ್ರೆ ಇದೇ ಹುಚ್ಚು ನನಗೆ.
0: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ? ಏನ್ ಕೆಲಸ ಮಾಡ್ತೀರಾ?
1: ಆರಂಭ ಮಾಡ್ತೀನಿ. ಹತ್ತಿ ಬೀಜ, ಜೋಳ, ಹತ್ತಿ ಎಲ್ಲ
0: ಬೆಳಿತೀನಿ. ಈಗಲೂ ಜಮೀನ್ ಮೇಲೆ ಆಸಕ್ತಿ ಜಾಸ್ತಿ? ಎಷ್ಟು ಜನ ಮಕ್ಕಳು?
1: ಒಂದು ಹೆಣ್ಣು, ಒಂದು ಗಂಡು ಅಷ್ಟೇ.
0: ಹೇಳಿ. ಚೆನ್ನಾಗಿ ನೋಡ್ಕೋತಾರ ಮನೇಲಿ? ನಿಮ್ಮ ಮನೆಯವ್ರು ಇದ್ದಾರಾ?
1: ಇಲ್ಲ, ಮನೆಯವರಿಲ್ಲ.
0: ತೀರ್ಕೊಂಡ್ರ? ಎಷ್ಟು ವರ್ಷ ಆಯ್ತು ತೀರ್ಕೊಂಡು?
1: 5 ವರ್ಷ ಆಯ್ತು.
0: 5 ವರ್ಷ ಆಯ್ತು. ಆಗ್ಲಿಂದ ನೀವು ಮನೆಯವರು ನೋಡ್ಕೋತಾ ಇದ್ರಿ, ನಿಮ್ಮ ಮನೆಯವರು ನಿಮ್ಮನ್ನ ನೋಡ್ಕೋತಾ ಇದ್ರೆ. ಇಲ್ಲಿ ತನಕ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಆರೋಗ್ಯದ ಗುಟ್ಟೇನು?
1: ದುಡಿಬೇಕು, ಸಾಂಬೇರಿ ಮಾಡ್ಕೊಳಲ್ಲ ನಾನು, ಬೆಳಿಬೇಕು, ನನ್ನ ಮಕ್ಕಳು ಉದ್ಧಾರ ಮಾಡ್ಬೇಕು ಅಂತ ಇದೇ ಆಸೆ ಜಾಸ್ತಿ ನನಗೆ ಅಷ್ಟೇ.
0: ತುಂಬಾ ಖುಷಿ ಆಯ್ತು. ಧನ್ಯವಾದಗಳು.
1: ಧನ್ಯವಾದಗಳು.
0: ನಮಸ್ಕಾರ ತಾತ.
2: ಓ ನಮಸ್ಕಾರ.
0: ನಿಮ್ ಪರಿಚಯ ಮಾಡ್ಕೊಡಿ.
2: ನಾವು ಅಂತಸಂತೆಯಿಂದ, ಅಂತಸಂತೆ ಅವರು, ಅದರ ಪಕ್ಕದಹಳ್ಳಿ ನೂಲುಕುಪ್ಪ, ಅಲ್ಲಿಂದ ಕಣ್ಣಿನ ಸಸ್ಯಸೀಸೆಗ ಆಟೋ ತಗೊಂಡು ಕನಸು ಮಾಡಿದ್ರು. ಆವಾಗ ನೋಡ್ಬಿಟ್ಟು ಫ್ರೀ ಸಿಗಿಸ್ತೆ ಅಂತ ಹೇಳಿದ್ರು. ಅದಕ್ಕೆ ಸರ್ಗುರು ವಿವೇಕಾನಂದ ಆಸ್ಪತ್ರೆ ಬಂದಿದೆ ಮೇಡಮ್.
0: ಎಷ್ಟು ವರ್ಷ ಆಗಿದೆ ನಿಮಗೆ?
2: 63.
0: ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ?
2: ಬಿ ಪಿ ಶುಗರ್ ಅದೆ ಮೇಡಮ್.
0: ಎಷ್ಟು ವರ್ಷದಿಂದ?
2: 3 ವರ್ಷದಿಂದ.
0: ಏನು ಕೆಲಸ ಮಾಡ್ತೀರಾ ನೀವು?
3: ವ್ಯವಸಾಯ.
0: ನಿಮ್ಗೆ ಎಷ್ಟು ಜನ ಮಕ್ಕಳು?
2: ಇನ್ನೊಂದು ಗಂಡು.
0: ಹೇಗೆ ನೋಡ್ಕೋತಾರೆ ಮನೇಲಿ?
2: ಮೇಡಮ್ ಮಗ ನೋಡ್ಕೋತಾವನ ಅಷ್ಟೇ. ನಮ್ಮ ಹೆಂಡತಿ ನೋಡ್ಕೋತಾಳ. ಮಗಳು ಮದುವೆ ಮಾಡಿ.
0: ಚೆನ್ನಾಗಿ ನೋಡ್ಕೋತಾರ ಮನೇಲಿ? ಅಂದರೆ ನಿಮಗೆ ಅಂತ ಆರೈಕೆ ಏನಾದ್ರು ಮಾಡ್ತಾರೆ? ಅಂದರೆ ಸ್ಪೆಷಲ್ ಆಗಿ ಈಗ ಅವ್ರಿಗೆ ಬೆಳಗಿನ ತಿಂಡಿ ಅವ್ರು ಮಾಡ್ಕೊಳ್ಳೋದು, ನಿಮಗೆ ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಇಂಥದ್ದು ಶೈಲಿಗಳೇ ಬೇರೆ ಇರ್ತವೆ. ಈ ನಿಟ್ಟಿನಲ್ಲಿ ನಿಮಗೆ ಆ ಥರ ಪ್ರಿಫರೆನ್ಸ್ ಕೊಡ್ತಾರೆ?
2: ಮೇಡಮ್ ಹೆಂಡತಿ ಚೆನ್ನಾಗಿ ನೋಡ್ಕೋತಾಳೆ. ಬೆಳಗ್ಗೆ ನನಗೆ ಮುದ್ದೆ ಮಾಡ್ಕೊಡ್ತಾಳೆ, ಆಮೇಲೆ ಇರೋವ್ರಿಗೆ ನಾಷ್ಟ ಮಾಡ್ಕೋತಾರೆ.
0: ಇತ್ತೀಚಿನ ದಿನಗಳಲ್ಲಿ 35 ಆದ ತಕ್ಷಣ ಮಕ್ಕಳು ಸೋಂಬೇರಿತನ ಜಾಸ್ತಿ, ಬಿ ಪಿ ಶುಗರ್ ಅನ್ನೋದು ಈ ಹುಟ್ಟದ ಮಕ್ಕಳಲ್ಲೂ ಇರ್ತವೆ. ಈ ನಿಟ್ಟಿನಲ್ಲಿ ಇತ್ತೀಚಿನ ಆಹಾರ ಪದ್ಧತಿ ಬಗ್ಗೆ ನೀವೇನು ಹೇಳ್ತೀರಾ?
2: ಮೇಡಮ್ ಇತ್ತಿಂದ ಆಹಾರ ಪದ್ಧತಿ ಮೊದಲು ಚೆನ್ನಾಗಿ ನಾವು ಊಟ ಮಾಡ್ತಿದ್ವು, ಯಾಕಂದ್ರೆ ಗೊಬ್ಬರ ಮಾಡ್ತೀವಿ, ಗೊಬ್ಬರ ಹೊಡಿತಿದ್ವು, ದಿನ ಗೊಬ್ಬರ. ಇವಾಗ ಟೊಮೊಟೊ ಹಣ್ಣಿಗೂ ಔಷಧಿ ಹೊಡಿತಾರೆ, ಜೋಳಕ್ಕೂ ಔಷಧಿ ಹೊಡಿತಾರೆ, ಪ್ರತಿಯೊಂದಕ್ಕೂ ಔಷಧಿ ಹೊಡಿತಾರೆ. ಆರೋಗ್ಯ ಕೆಟ್ಟೋಗದ ಮೇಡಮ್ ಈಗ. ನಮ್ಮ ಕಾಲ ಚೆನ್ನಾಗಿತ್ತು, ರಾಗಿ ಜೋಳ ಬೆಳಿತಿದ್ವು, ಗೊಬ್ಬರ ದಿನ ಗೊಬ್ಬರ ಹಾಕ್ತಿದ್ವು, ಒಳ್ಳೆ ಚೆನ್ನಾಗಿ ಊಟ ಮಾಡ್ತಿದ್ವು ಮೇಡಮ್.
0: ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಿಂದಿನ ಕಾಲದಲ್ಲಿ ಅದೇ ಪದ್ಧತಿಯನ್ನು ಪಾಲಿಸ್ಕೊಂಡು ಬರ್ತಿದ್ರ? ನಿಮ್ಮ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಿದ್ರ?
2: ಬದಲಾವಣೆ ಬರ್ತೀವಿ ಇವಾಗ, ಯಾಕೆಂದ್ರೆ ನಾವು ಇಟ್ಟು ಇಟ್ಟು ಉಣ್ಕೊಪ್ಪ ಬರ್ತಿದ್ದವರು, ಇವಾಗ ದೋಸೆ ಮಾಡಿ, ಬಾತ್ ಮಾಡಿ, ಅದು ಮಾಡಿ, ಇದು ಮಾಡಪ್ಪ ಅಂತ ಹೇಳ್ತಾರೆ.
0: ನೀವು ಹೊಂದ್ಕೊಂಡಿದ್ರ ಇತ್ತೀಚಿನ ಜೀವನ ಶೈಲಿಗೆ?
2: ನಿಂತೆ ಆತ ಹಾಕೊಂಡಿಲ್ಲ, ಮುದ್ದೆನೆ ಮಾಡ್ಕೊಟ್ಟ.
0: ಈಗ ಬಿ ಪಿ ಶುಗರ್ ಇದೆ ಅಂತದಲ್ಲ, ಫಾಲೋಅಪ್ ಹೋಗ್ತಾ ಇದ್ರ?
2: ಮಾಮೂಲಿ ಜಾಸ್ತಿ ಅನ್ನೋಣಲ್ಲ, ಮುದ್ದೆ ಮಾಡ್ತೀನಿ, ಗೋಧಿ ಚಪಾತಿ.
0: ಈಗ ಕಣ್ಣಿನ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯ್ತು ನಿಮಗೆ?
2: ಮೇಡಮ್ ಒಂದು 2 ವರ್ಷ ಆಯ್ತು. ಈಗ ಕಣ್ಣು ಮಂಜು ಮಂಜು ಬರೋದು, ಮತ್ತೆ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ನಮ್ಮ ಮನೆ ಎಲ್ಲ ನೋಡಿದ್ರೆ ಒಂಥರ ಮಂಜು ಮಂಜು ಕಾಣ್ತಿತ್ತು. ಅವಾಗ ಹೆಂಡತಿಗೆ ಹೇಳಿದೆ, ಕಣ್ಣು ಹಂಗೆ ಮಂಜು ಮಂಜು. ಹೋಗಿದೆ ಮೇಡಮ್, ಮೈಸೂರು ಹೋಗಿದೆ. ಅವ್ರು ಕಣ್ಣು ಆಪರೇಷನ್ ಮಾಡಬೇಕು ಇದಕ್ಕೆ ಕೂತ ಅಂತ ಹೇಳಿದ್ರು.
0: ಈಗ ನಿಮಗೆ ಕಣ್ಣು ಬಂದ ತಕ್ಷಣ, ಕ್ಲಿಯರ್ ಆಗಿ ಕಾಣಿದ ತಕ್ಷಣ ಯಾವ ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ?
2: ನಾನು ಹೆಂಡತಿ ನೋಡ್ಬೇಕು ಮೇಡಮ್, ಅವಳು ಭಾಳ ಸಾಕು.
0: ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಬೆನ್ನೆಲುಬಾಗಿ ನಿಲ್ಲೋದೇ ಹೆಂಡತಿ. ಈ ನಿಟ್ಟಿನಲ್ಲಿ ನಿಮ್ಮ ಹೆಂಡತಿ ನೋಡಬೇಕು ಅಂತ ಆಸೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ. ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಇರಲಿಲ್ಲ, ಏನಿದ್ರು ಗುಟ್ಟು?
2: ಅದೇ ಮೇಡಮ್, ಈ ಮೆಡಿಸನ್ ಅವೆಲ್ಲ.
0: ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಹಾಸ್ಪಿಟಲ್ ಬಗ್ಗೆ?
2: ಫ್ರೀಯಾಗಿ ಕ್ಯಾಂಪ್ ಮಾಡೋದ್ರಿಂದ ಬಡವರುಗಳಿಗೆ ತುಂಬಾ ಅನುಕೂಲ ಇದೆ ಮೇಡಮ್.

ನಮ್ಮ ಪರಿಚಯ ಯಗಡದನಕೋಟೆ ತಾಲೂಕು ಅಂತ ಹೋಬಳಿ ಸೋಗುಳಿ ಗ್ರಾಮದಲ್ಲಿ ಇರೋರು ವೆಂಕಟಯ್ಯ ಅಂತ. ನಾವೇನೋ ಜೀತಪತ್ತ ಗೇದು ಮಕ್ಕಳು ಸಾಕಕ್ಕ ಇದು ಮಾಡಿ ಜೀತಪತ್ತ ಎಷ್ಟಾಗ ಮೂರ್ಕೊಂಡ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅಂದರೆ ಜೀತ ಗೇಯ್ಬೇಕು ಗೋಡೆ ಒಳಗಡೆ ಹಬ್ಬಗ ಉಣ್ಬೇಕ ಕಡುಬು ವಡೆ ಸಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೀವಳ ಕಳಿತಿದ್ದು ಬಡತನ ತಗತ ಸೊಪ್ಪು ಹಾಕ್ತಿತ್ತಿಲ್ಲ ಆ ಥರ ತಿಂತಿದ್ವಿ ನಾವು. ತೂತನ ಕಾಸಿನ ಕಾಲಾಗ ಕಟ್ಟಪತ್ತ ಗುಡಿಸ್ತೀನಿ ಹೋಗಿ ಗುಡ್ಸ್ಕೊಂಡ್ಬಂದು ಗಂಜಿ ಕಾಸಿನ ಕುಟ್ಕೊಡೋ

0: ಆವಾಗ ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು, ಇದರಿಂದ ಚುನಾವಣೆ ಬಂದಾಗ ನಾವು ಇಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊಬೋಯ್ತಾರೆ.
1: ಏನ್ ಮಾಡ್ತಿದ್ರಿ ನಿಮ್ ಕಾಲದಲ್ಲಿ?
0: ಹೇಳೋ ಜೊತೆಗೆ ಇತ್ತು, ನಮ್ಗೆ ಆಸ್ತಿ ಪುಸ್ತಿ ಇತ್ತಿಲ್ಲ, ಬಡತನ ಜೊತೆ ಇದ್ಕೊಂಡು ಗೆಳ್ತೀನಿ ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ. ಯಾಕೇರ ಮೂರು ಹಣೆ ಕೊಟ್ರೆ ಒಂದು ಹತ್ತು ತೊಳು ಬರೀನು, ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು. ಹಾಗಾದ್ರಲ್ಲಿ ಈಗ ಔಷಧಿ ಕಸ ಇದ್ದಾರೆ, ನಾಡಗ ಔಷಧಿ ಪುರತಲ್ಲ ತಗೊಂಡು ನ್ಯಾಪ್ ಮ್ಯಾಪ್ಕೊಂಡು ಸಾವಿರದು ನೆತ್ತಿ ಸಾರೋದು, ಒಂದು ನೆಕ್ಕೋದು ಊಟ ಇದ್ದಿದ್ದು, ಜೀರಿಗೆ ಹೆಸರು ಕಳಿಸೋದು, ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿಕಾಳು ಇವ ಹುಳಿಕಾರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜ್ವರ ಹೊಟ್ಟೈತಿದ್ದ ಹೊಟ್ಟೈತಿದ್ದ. ಆಗ ಡಾಕ್ಟ್ರು ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ.
1: ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ, ಹೇಳಿದ ದವಸ ಧಾನ್ಯ ಜಾಸ್ತಿ, ಕಾಸು ಕಮ್ಮಿ. ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಾಸು ಮೂರು ಕಾಸು ಕಾಲಾಗ ತೂತಿನ ಕಾಸಿನೆಲ್ಲ ನಡು ನಡು ಪೊಡ್ಸ್ಕೊಳ್ಳೋದು, ಎತ್ತು ನೋಡಿ ಗುಡಿಸ್ಕೊಳ್ಳೋದು, ಜಾತ್ರೆಗೆ ಹೋಗೋದು. ಆಗ ಕಡುಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಷ್ಟು ಕೊಡ್ತಿದ್ರು ತೂತಿನ ಕಾಸು ಕೊಟ್ರೆ. ಆ ಥರದ ಕಾಲದಲ್ಲಿ ನಮಗೆ ಈಗ ವಯಸ್ಸು 80 ವರ್ಷ ಆಗಿದೆ, ಅಲ್ಲಿವ್ರ ಗಂಟೆ ಇರೋದೇ ಹೇಳ್ತಾ ಇರೋದು.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು?
0: ನಮ್ಮ ಒಂದು ನಮ್ಮ ಅಮ್ಮಗೆ ಇತ್ತು ಇಲ್ಲಿ, ಆಗ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು, ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತಿ ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು, ಅದು ನುಂಗಿದ್ರು ಕಮ್ಮಿ ಆಯ್ತಿತ್ತಿಲ್ಲ. ಆಗ ನಮ್ಮ ಹುಡುಗಿಯಲ್ಲಿ ಪರಿಚಯ ಆಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ ಇಲ್ಲೇ. ಆಗ ಕ್ಯಾಂಪ್ ಇಡ್ತಾರೆ ಪಪ್ಪ ಇಲ್ಲಿ ಕರ್ಕೊಂಡೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ ಆಗಿದ್ದಾಗಿ ನಮಗೆ ಒಳ್ಳೇದಾಯ್ತು, ಒಂದೊಂದು ಕಣ್ಣು ಮಾಡಿಕೊಟ್ಟಾರ ಇನ್ನೊಂದು ಕಣ್ಣು ಮಾಡಿಲ್ಲ, ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನಮಗೆ ಈಗ ಬಂದಿರೋದು.
1: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪತ್ತೆದಲ್ಲಿದ್ರಿ?
0: ಒಂಥರ ಮುಂಜು ಮುಂಜಲು ಕಣ್ಣು ಕಾಣಲ್ಲ, ಒಂಥರ ಮುಂಜಲು ಮುಳ್ಳಿಡಿದ್ರೆ ಕಾಣಲ್ಲ, ಒಂದು ಸೆತ್ತ ಸಿರೋದ್ರೆ ಕಾಣಲ್ಲ, ಏನೇವರು ಕಾಣಲ್ಲ, ಒಂಥರ ಗುಕ್ಕು ಮತ್ತು ಕಣ್ಣಿಲ್ಲ ಮುಂಜಲು ಕಸೂರದು ಕಸೂರು ಹಿಂದೆ ಕಾಲದಲ್ಲಿ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ದು ಕಷ್ಟಪಟ್ಟರು. ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದೆ.
1: ಕಣ್ಣನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ, ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು ಡ್ರಾಪ್ ಹಾಕೋದಾಗಿರ್ಬೋದು ಯಾವ ಥರ ಪಾಲಿಸ್ಕೊಂಡ್ರಿ?
0: ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ಟರು ನಮ್ಗೆ, ಅದಕ್ಕೆ ಕಣ್ಣಿಗೆ ಈ ಥರ ಇದಾಗಬೇಡಿ, ನೀರು ಮೀಬೇಡಿ, ಅದಕ್ಕೆ ಸ್ವಲ್ಪ ಮೊಗಸ್ ಇಟ್ಕೊಳ್ಳಿ, ಇದು ಕಣ್ಣಿಗೆ ಇಷ್ಟ ಬಿಟ್ಕೊಡಿ, ಇದು ಒಳ್ಳೇದಾಯ್ತು ಅಂತ ಹೇಳಿದ್ರು ಅದೇ ಥರ ಮಾಡ್ಕೊಂಡು ಒಳ್ಳೇದಾಯ್ತು.
1: ಮಾತ್ರೆ ತಗೊಂಡಿದ್ರ?
0: ಮಾತ್ರೆ ಕೊಟ್ಟಿದ್ರು ಇಲ್ಲಿ, ಮಾತ್ರೆ ಕೊಟ್ಟಿದ್ರು ಆಮೇಲೆ ಡ್ರಾಪ್ ಕೊಟ್ಟಿದ್ರು, ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದ್ರು, ಅವೆಲ್ಲ ಬಿಟ್ಕೋತೀನಿ, ಎಲ್ಲ ಒಳ್ಳೇದಾಯ್ತು.
1: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯ್ತು ನಿಮಗೆ?
0: ಒಂದು ಕಣ್ಣು ಕಾಣಲು, ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಕಣ್ಣು ಮಕ್ಕಳು ಬೂದು ಬೂದಿಗೆ ಕಾಣೋದೇ ಇಲ್ಲ. ಅದಕ್ಕೆ ಖುಷಿ ಅಂತ ನಮಗೆ ಕಳ್ಳಧಾನ್ಯ ಅಂತ ಜರ ಥರ ಅಪ್ಪಳಾತವ್ರು ಧರ್ಮ ಕಟ್ಕೊಡೋರು. ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯೋರ್ ಗಂಟೆ ಬಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಸ್ಕೊಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗದ ನಮಗೇನು ಕೆಟ್ಟದಾಗ ಆಗಿಲ್ಲ.
1: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎರಡನೇ ಸರಿ ಆಪರೇಷನ್ ಬಂದಿರೋದು,
0: ಒಂದ್ ಒಳ್ಳೇದಾಗಿರ್ಗಟ್ಟೆ ಇನ್ನೊಂದು ನಮ್ಗೆ ಒಳ್ಳೇದಾಯ್ತು ಅನ್ಬಿಟ್ಟು ನಾವು ಬಂದಿವಿ ಖುಷಿಯಾಗ ಮಾಡಿಸ್ಕೋಬೇಕು.
1: ಚೆನ್ನಾಗಾದ್ಮೇಲೆ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ?
0: ಏನ್ ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸಾಯಿ, ಏನ್ ಮಾಡಿದ್ದು ಪಟ್ಟು ಕೊಡ್ತಾರ ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಇಡ್ತಿ ಮಕ್ಕ ಗಂಡಕ್ಕೆ ಹೋಗಕ್ಕಾರ ತರ ನಾವು ಹೋಗಲ್ಲ, ಏನು ಆಸ್ತಿ ಪುಸ್ತಿ ಇಲ್ವಲ್ಲ, ನಾವು ಕೂಡಲ್ಲ ಹೋಗಲ್ಲ, ಮಾತಾಡ್ತೀವಿ ಕತಾಡಿಸ್ತಾರ ಇಲ್ಲಿ ಬೈದೋ ಭಾಗ ನಿಮ್ಗೆ ಗೊತ್ತಿಲ್ಲ, ಅವಳೇ ನಮ್ಮ ಇದನ್ನೆಲ್ಲ ಮಾಡಿ ನೋಡ್ಕೋತಾಳ. ಈಗ ಪಿಂಚಣಿ ದುಡ್ಡು ಬರ್ತದೆ ಹೆಂಗೆ ಆರು ಕಸ ಮೂರು ಕಸ ರಾಯ ಕೊಟ್ಟು ತಗೊಂಡ್ಕೊಂಡು ಕಾಲ ಕಳಿತೀವಿ.
1: ಕಣ್ಣು ಸಮಸ್ಯೆ ಬಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ? ಅಲ್ಲ ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ?
0: ಯಾವುದೂ ಇಲ್ಲ. ಬಿ ಪಿ ಅದ, ಬಿ ಪಿ ಆತಕ್ಕೆ ಬತ್ತು ಅಂದ್ರೆ ಸಹ ಈ ಒಂದು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯೋದ, ನಿದ್ರೆ ಹುಷಾರಿದಾಗಾಯ್ತು ನಿದ್ರೆ ಬರಲಿಲ್ಲ, ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ. ನೀನು ನಾನು ಏನು ಎದುರಿಗಿದ್ರು ಕಣಲ್ಲ.
1: ತುಂಬ ಖುಷಿ ಆಯ್ತು, ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ತುಂಬ ಖುಷಿ ಆಯ್ತು, ಧನ್ಯವಾದಗಳು.
0: ಆಯ್ತು ಮೇಡಮ್ ಅವರು, ಧನ್ಯವಾದಗಳು.

ಕೇಳುಗರೇ, ಇದುವರೆಗೂ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರಸಂತೆಯ ಶ್ರೀಮತಿ ನೀಲಮ್ಮ, ಸೋಗಳ್ಳಿಯ ವೆಂಕಟಯ್ಯ, ನೂರಲಕುಪ್ಪೆಯ ಸುಂದರರವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರವಾಸೋದ್ಯಮ ಹಾಗೂ ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9ರಂದು ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಮತ್ತು ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಈ ಮಾತುಕತೆಯ ನಂತರ ಭಾರತ ಮತ್ತು ವಿಯೆಟ್ನಾಂ ನಡುವೆ ಇಂದು ಡಿಜಿಟಲ್ ತಂತ್ರಜ್ಞಾನ, ವೈದ್ಯಕೀಯ ಉತ್ಪನ್ನಗಳ ನಿಯಂತ್ರಣ, ಸಾರ್ವಜನಿಕ ವಲಯದ ಲೆಕ್ಕ ಪರಿಶೋಧನೆ, ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹಲವಾರು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ವಿಯೆಟ್ನಾಂ ಅಧ್ಯಕ್ಷರಾಗಿ ಆಯ್ಕೆಯಾದ 1 ತಿಂಗಳ ಒಳಗೆ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡುತ್ತಿರುವಂತಹ ಮೊದಲ ರಾಷ್ಟ್ರ ಭಾರತವಾಗಿದ್ದು, ಉಭಯ ದೇಶಗಳ ನಡುವಿನ ಸಂಬಂಧಗಳಿಗೆ ಅವರು ಎಷ್ಟು ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ತೋರಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿಯೆಟ್ನಾಂನ ಪ್ರಾಚೀನ ಚಂಪಾ ನಾಗರಿಕತೆಯ ಮೈಸನ್ ಮತ್ತು ನಾನ್ ಟೌನ್ ದೇಗುಲಗಳನ್ನು ಭಾರತ ಪುನಃ ಸ್ಥಾಪಿಸುತ್ತಿದೆ. ಚಂಪಾ ನಾಗರಿಕತೆಯ ಹಸ್ತಪ್ರತಿಗಳನ್ನು ಭಾರತ ಡಿಜಿಟಲೀಕರಣಗೊಳಿಸುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ. ಎರಡೂ ದೇಶಗಳ ನಡುವಿನ ಪಾಲುದಾರಿಕೆಯಲ್ಲಿ ಪರಂಪರೆ ಮತ್ತು ಅಭಿವೃದ್ಧಿ ಎರಡೂ ಮಹತ್ವದ ವಿಷಯಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಭಾರತದ ಕೃಷಿ, ಮೀನುಗಾರಿಕೆ ಮತ್ತು ಪ್ರಾಣಿ ಉತ್ಪನ್ನಗಳು ವಿಯೆಟ್ನಾಂಗೆ ಸುಗಮವಾಗಿ ರಫ್ತಾಗುತ್ತಿದ್ದು, ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಲು ಇಂದು ಎರಡೂ ದೇಶಗಳು ಕೇಂದ್ರ ಬ್ಯಾಂಕುಗಳ ನಡುವಿನ ಸಹಕಾರ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಯುಪಿಎ ಮತ್ತು ವಿಯೆಟ್ನಾಂನ ತ್ವರಿತ ಪಾವತಿ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಒಂದುಗೂಡಿಸಲಾಗುವುದು. ವಿಯೆಟ್ನಾಂ ಭಾರತದ ಆಕ್ಟ್ ಈಸ್ಟ್ ಯೋಜನೆ ಮತ್ತು ವಿಷನ್ ಓಷನ್ನ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವ ಮೂಲಕ ಉಭಯ ದೇಶದವರು ಕಾನೂನು, ನಿಯಮ, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುವುದನ್ನು ಮುಂದುವರಿಸುತ್ತವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾಗಿ ಮತ್ತು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನೀಡಿದ ಸಹಕಾರಕ್ಕಾಗಿ ಭಾರತವು ವಿಯೆಟ್ನಾಂಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ ಎಂದು ಪ್ರಧಾನಿಯವರು ತಿಳಿಸಿದ್ದಾರೆ. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರ ಭಾರತ ಭೇಟಿಯು ಮತ್ತು ವಿಯೆಟ್ನಾಂ ನಡುವಿನ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಹಾಗೂ ಶಾಶ್ವತ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಯೋಜನೆ ಮಾಡಿದಂತಹ ಔಪಚಾರಿಕ ಸ್ವಾಗತ ಸಮಾರಂಭದಲ್ಲಿ ಭಾಗಿಯಾದಂತಹ ಸಚಿವರು, ಈ ಭೇಟಿಯು ಎರಡೂ ರಾಷ್ಟ್ರಗಳ ನಡುವೆ ಬೆಳೆಯುತ್ತಿರುವಂತಹ ಸಂಬಂಧಗಳನ್ನು ಒತ್ತಿ ಹೇಳುತ್ತದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರೊಂದಿಗೆ ನಡೆಸಿದಂತಹ ಸಭೆಯಲ್ಲಿ ಮುಂದಿನ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕರಾದ ಕೆಎ ಸೆಂಟೋಟಯ್ಯನ್, ಎನ್ ಆನಂದ್, ಸಿಟಿಆರ್ ನಿರ್ಮಲ್ ಕುಮಾರ್ ಮತ್ತು ಇತರರೊಂದಿಗೆ ರಾಜ್ಯಪಾಲರನ್ನು ಅವರು ಭೇಟಿಯಾದರು. ಟಿವಿಕೆ 108 ಸ್ಥಾನಗಳನ್ನು ಗೆದ್ದಿದೆ. ತನ್ನ ಬಹುಮತವನ್ನು ಸಾಬೀತುಪಡಿಸಲು ಇನ್ನು 10 ಸ್ಥಾನಗಳು ಅವಶ್ಯಕವಾಗಿವೆ. ಇದಕ್ಕೆ ರಾಜ್ಯಪಾಲರ ಬಳಿ 2 ವಾರಗಳ ಕಾಲ ಅವಕಾಶವನ್ನು ಪಕ್ಷವು ಕೋರಿದೆ. ಇಂದು ಮುಂಜಾನೆ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಮತ್ತು ಪಕ್ಷದ ಇತರ ನಾಯಕರು ಟಿವಿಕೆ ಮುಖ್ಯಸ್ಥರನ್ನು ಭೇಟಿ ಮಾಡಿ 5 ಶಾಸಕರ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತೊಂದು ಬೆಳವಣಿಗೆಯಲ್ಲಿ ವೇಸಿಕೆ ಮುಖ್ಯಸ್ಥರಾದಂತಹ ಥೋಲ್ ತಿರುಮಾವಲವನ್ ಅವರು ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಟಿವಿಕೆ ನೀಡಿದ ಆಹ್ವಾನದ ಬಗ್ಗೆ ತಮ್ಮ ಪಕ್ಷ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರು 1 ಅಥವಾ 2 ದಿನಗಳಲ್ಲಿ ಏಕೈಕ ಅತಿದೊಡ್ಡ ಪಕ್ಷವಾದ ಟಿವಿಕೆಯನ್ನು ಸರ್ಕಾರ ರಚಿಸಲು ಕರೆಯುವ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ AIADMK ಚುನಾಯಿತ ಶಾಸಕರ 1 ಭಾಗವು ಪಕ್ಷದ ನಾಯಕತ್ವವು ಟಿವಿಕೆಯನ್ನು ಬೆಂಬಲಿಸಬೇಕೆಂದು ಬಯಸುತ್ತದೆ. ದೇಶದಲ್ಲಿ ಅಡುಗೆ ಅನಿಲ ಮತ್ತು ಪೆಟ್ರೋಲ್ ಡೀಸೆಲ್ ಪೂರೈಕೆ ಸುಗಮವಾಗಿ ನಡೆಯುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಆಮದಿಗೆ ಅಡಚಣೆಯಾಗಿತ್ತು, ಆದರೂ ಸರ್ಕಾರ ಶೇಕಡ 100ರಷ್ಟು ಪ್ರಮಾಣದಲ್ಲಿ ಗ್ರಾಹಕರಿಗೆ ಗೃಹ ಬಳಕೆ ಅಡುಗೆ ಅನಿಲ ಪೂರೈಸಲು ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಬಳಕೆ ಅನಿಲ ಸಿಲಿಂಡರ್ಗಳ ಪೂರೈಕೆಯು ಶೇಕಡ 70ರಷ್ಟು ಎಂದು ಮಾಹಿತಿ ನೀಡಿದ್ದಾರೆ. ವಾಣಿಜ್ಯ ಅಡುಗೆ ಅನಿಲ ದರ ಏರಿಕೆಯಾಗಿದ್ದು, ಗೃಹ ಬಳಕೆ ಅಡುಗೆ ಅನಿಲ, ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿಲ್ಲ. 5 ಕೆಜಿ ಎಲ್ಪಿಜಿ ಸಿಲಿಂಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಹೊಸ ಪೈಪ್ಲೈನ್ ಮೂಲಕ ನೈಸ್

0: ನೈಸರ್ಗಿಕ ಅನಿಲ ಪೂರೈಕೆ ಸಂಪರ್ಕಗಳನ್ನು ಒದಗಿಸಲಾಗುತ್ತಿದೆ. ದೇಶದಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಇದೇ 9 ಬ್ರಿಗೇಡ್ ಪೆರೇಡ್ ಮೈದಾನದಲ್ಲಿ ನಡೆಯಲಿದೆ. ಈ ಸಮಾರಂಭವು 10:00 ಆರಂಭವಾಗಲಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಮೀಪ್ ಭಟ್ಟಾಚಾರ್ಯ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಪಕ್ಷದ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಆಡಳಿತ ಬರುವಂತಹ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ. ಇದು ಅತ್ಯಂತ ಮಹತ್ವದ ರಾಜಕೀಯ ಸಮಾವೇಶವಾಗಿ ಹೊರಹೊಮ್ಮಲಿದೆ. ಬ್ರಿಗೇಡ್ ಪರೇಡ್ ಮೈದಾನವು ಐತಿಹಾಸಿಕವಾಗಿ ಬಂಗಾಳದ ಪ್ರಮುಖ ರಾಜಕೀಯ ರ್ಯಾಲಿಗಳು ಮತ್ತು ಜನ ಬೆಂಬಲ ಪ್ರದರ್ಶನದ ತಾಣವಾಗಿರುವುದರಿಂದ ಸಮಾರಂಭಕ್ಕಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿರುವುದು ಸಾಂಕೇತಿಕವಾಗಿದೆ. ರಾಷ್ಟ್ರೀಯ ಮಟ್ಟದ ಅಗ್ರ ನಾಯಕರ ಉಪಸ್ಥಿತಿಯು ಈ ಆಡಳಿತ ಬದಲಾವಣೆಗೆ ಬಿಜೆಪಿ ನೀಡುತ್ತಿರುವಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ನವದೆಹಲಿಯಲ್ಲಿ ಇಂದು ಜಪಾನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವೆ ಒನಾಡಾ ಕಿಮಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಉಪಕರಣಗಳ ಕ್ಷೇತ್ರ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನೈಸರ್ಗಿಕ ಸಮನ್ವಯತೆ ಇದ್ದು ಉಭಯ ದೇಶಗಳು ಜಂಟಿಯಾಗಿ ಮುಂಚೂಣಿಯ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ವೇಗಗೊಳಿಸಬಹುದು ಮತ್ತು ಸಂಶೋಧನೆಗಳನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಫಲಿತಾಂಶಗಳಾಗಿ ಪರಿವರ್ತಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನಗಳು, ಸೈಬರ್ ಭೌತಿಕ ವ್ಯವಸ್ಥೆಗಳು, ವಿದ್ಯುತ್ ಚಲನಶೀಲತೆ, ಶುದ್ಧ ಇಂಧನ ಮತ್ತು ಸುಧಾರಿತ ಕಂಪ್ಯೂಟಿಂಗ್ನಲ್ಲಿ ಈ ಕ್ಷೇತ್ರಗಳಿಗೆ ಭಾರತ ಹೆಚ್ಚಿನ ಒತ್ತು ನೀಡುತ್ತಿದ್ದು ಜಂಟಿ ಸಂಶೋಧನೆ ಮತ್ತು ಕೈಗಾರಿಕಾ ಪಾಲುದಾರಿಕೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವೆ ಒನಾಡಾ ಕಿಮಿ, ಕ್ಷಿಪ್ರ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯತೆಯತ್ತ ಭಾರತಕ್ಕಿರುವಂತಹ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ. ಈ ಸಭೆಯಲ್ಲಿ ವಿನಿಮಯ ಮಾಡಿಕೊಂಡ ಒಪ್ಪಂದಗಳು ಸಂಶೋಧನೆ ಮತ್ತು ಅನ್ವಯಿಕ ಕ್ಷೇತ್ರಗಳಲ್ಲಿ ಗಾಢವಾದ ಸಹಕಾರಕ್ಕೆ ದಾರಿ ಮಾಡಿಕೊಡಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ 10 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಕೊಲಿಜಿಯಂ ಇದೇ ಸೋಮವಾರ ನಡೆದ ಸಭೆಯಲ್ಲಿ ವಕೀಲರಾದಂತಹ ಮೋನಿಕಾ ಚಿಬ್ಬರ್ ಶರ್ಮಾ, ಹರ್ಮಿತ್ ಸಿಂಗ್ ಡಿಯೋಲ್, ಪೂಜಾ ಚೋಪ್ರಾ, ಸುಶೀತ್ ಬಿನ್ಲಿಶ್, ನವನೀತ್ ಸಿಂಗ್, ದಿವ್ಯಾ ಶರ್ಮಾ, ರವೀಂದ್ರ ಮಲಿಕ್, ಪ್ರವೀಂದ್ರ ಸಿಂಗ್ ಚೌಹಾಣ್, ರಾಜೇಶ್ ಗೌರ್ ಮತ್ತು ಮೇಂದರ್ಜೀತ್ ಯಾದವ್ ಅವರನ್ನು ನ್ಯಾಯಾಧೀಶರನ್ನಾಗಿ ಅನುಮೋದಿಸಿದೆ. ಮತ್ತೊಂದು ನಿರ್ಧಾರದಲ್ಲಿ ಆಂಧ್ರಪ್ರದೇಶ ಹೈಕೋರ್ಟ್ಗೆ 3 ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಾಧೀಶರನ್ನಾಗಿ ನೇಮಿಸುವ ಪ್ರಸ್ತಾವನೆಯನ್ನು ಕೊಲಿಜಿಯಂ ಅನುಮೋದಿಸಿದೆ. ಸುನೀತಾ ಗಾಂಧವ್, ಅಲಪತಿ ಗಿರಿಧರ್ ಮತ್ತು ಪುರುಷೋತ್ತಮ್ ಕುಮಾರ್ ಚಿಂತಲಪುಡಿ ನಿರ್ದೇಶಿತ ಅಧಿಕಾರಿಗಳಾಗಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ನಾಳೆ 40 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಾರ್ಮಿಕರಿಗಾಗಿ ರಾಷ್ಟ್ರವ್ಯಾಪಿ ವಾರ್ಷಿಕ ಆರೋಗ್ಯ ತಪಾಸಣಾ ಉಪಕ್ರಮಕ್ಕೆ ನವದೆಹಲಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಪಾವತಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಿಳಿವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದ ಭಾರತ ವಿಯೆಟ್ನಾಂ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಬಳಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ ಟಿವಿಕೆ ನಾಯಕ ವಿಜಯ್. ಇದೇ 9 ಪಶ್ಚಿಮ ಬಂಗಾಳದಲ್ಲಿ ನೂತನ ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.